0: 392.16 ಮೀಟರ್ಗಳು ಅಥವಾ 765 ಕಿಲೋ ಹರ್ಟ್ಸ್ ತರಂಗಾಂತರಗಳು, ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋ ಹರ್ಟ್ಸ್ ಮತ್ತು ಎಫ್ಎಂ 103 ಮೆಗಾ ಹರ್ಟ್ಸ್ ಕಂಪನಾಂಕಗಳಲ್ಲಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇಂದು ಶನಿವಾರ. ರಾಷ್ಟ್ರೀಯ ಪಂಚಾಂಗ 1948 ಶಾಲಿವಾಹನ ಶಕವರ್ಷ ಜ್ಯೇಷ್ಠ ಮಾಸದ 16ನೇ ದಿನ, ಅಂದರೆ 2026 ಇಸ್ವಿ ಜೂನ್ ತಿಂಗಳಿನ 6ನೇ ತಾರೀಖು. ಈಗ ಸಮಯ ಸರಿಯಾಗಿ ಬೆಳಗಿನ 5 ಗಂಟೆ.
1: ಶಾಮ್ 5:25 ಕಾ ಸಮಯ.

ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ ಕೇಳುತ್ತಿರುವಿರಿ ಶ್ರೋತೃಗಳೇ. ಇನ್ನು ವಂದನದಲ್ಲಿ ಇನ್ನು ಮುಂದೆ ಮೋಳಿಗೆ ಮಾರಯ್ಯನವರ ವಚನವನ್ನು ಕೇಳೋಣ. ಈಶ್ವರಪ್ಪ ಜಿ ಮಿನಿಚಿ ಅವರ ಧ್ವನಿಯಲ್ಲಿ

0: ದೀಪ
1: ನಯನ ದೀಪ
0: ನಯನ ದೀಪ
2: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ
3: ಎನ್ನ ತನುವ ನಿರ್ಮಲ ಮಾಡಿದ ನಯ್ಯ ಬಸವ
4: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15
5: ಪ್ರ

0: ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ ಇದುವರೆಗೆ ಪ್ರಸಾರವಾಯಿತು.
1: ಶ್ರೋತೃ ಬಾಂಧವರೇ,
2: ನಯನ ದೀಪ ಕಾರ್ಯಕ್ರಮ ರವಿವಾರ ಮುಂಜಾನೆ 7:15
3: ಇದೇ ದಿನ ರಾತ್ರಿ 9:15
2: ಕೇಳಲಿದ್ದೀರಿ.
1: ಡಾಕ್ಟರ್ ಎಂ ಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ನಯನ

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಆಕಾಶವಾಣಿ ಧಾರವಾಡ. ಈಗ ಸ್ವಪ್ನ ಕಟ್ಟಿಯವರಿಂದ ಚಿಂತನ.
4: ಇವತ್ತು ನಮ್ಮ ಕೈಯಲ್ಲಿ ಸ್ಮಾರ್ಟ್ಫೋನ್ ಇದೆ, ಇಂಟರ್ನೆಟ್ ಇದೆ. ನಮಗೆ ಬೇಕಾದ ಹಾಡನ್ನು ಬೇಕಾದ ಕ್ಷಣದಲ್ಲಿ ಕೇಳುವ ಸೌಲಭ್ಯವಿದೆ. ಯೂಟ್ಯೂಬ್ ಇರಬಹುದು, ಮ್ಯೂಸಿಕ್ ಆಪ್ ಇರಬಹುದು, ಇವೆಲ್ಲ ನಮಗೆ ಇಷ್ಟವಾಗುವ ಹಾಡುಗಳನ್ನು ಹುಡುಕಿ ಹುಡುಕಿ ಕೊಡುತ್ತವೆ. ಆದರೂ ಇಷ್ಟೆಲ್ಲಾ ಆಧುನಿಕ ಸೌಲಭ್ಯಗಳ ನಡುವೆ ಲಕ್ಷಾಂತರ ಜನರು ಇಂದಿಗೂ ರೇಡಿಯೋವನ್ನು ಯಾಕೆ ಕೇಳ್ತಾರೆ? ಈ ಯೂಟ್ಯೂಬ್ನಂತ ಆಪ್ ಏನಿವೆ ಎಲ್ಲ, ಅವಕ್ಕೆ ಸ್ಟ್ರೀಮಿಂಗ್ ಆಪ್ಗಳು ಅಂತ ಕರೀತಾರೆ. ಇವು ನಾವು ದಿನಾ ಸರ್ಚ್ ಮಾಡುವ ಕಾರ್ಯಕ್ರಮಗಳ ಮೇಲೆ ನಿಗಾ ಇಟ್ಟು ಅಂಥದ್ದೇ ನಮೂನಿಯ ಪ್ರೋಗ್ರಾಂಗಳನ್ನು ನಮ್ಮ ಮುಂದೆ ತಂದು ಹಿಡಿಯುತ್ತವೆ. ಅಂದರೆ ಇದೊಂಥರ ನಮ್ಮದೇ ಜಗತ್ತು. ಆದರೆ ರೇಡಿಯೋ ಅದೊಂದು ಹಂಚಿಕೆಯ ಜಗತ್ತು. ನೀವು ರೇಡಿಯೋ ಹಾಕಿದಾಗ ನಿಮ್ಮೊಂದಿಗೆ ಸಾವಿರಾರು ಜನರು ಅದೇ ಹಾಡನ್ನು ಅದೇ ಕ್ಷಣದಲ್ಲಿ ಕೇಳುತ್ತಿರುತ್ತಾರೆ. ರಸ್ತೆಯಲ್ಲಿ ಹೋಗುವ ಜನರಿರಬಹುದು, ಆಫೀಸ್ನಲ್ಲಿ ಕೆಲಸ ಮಾಡುವ ಗೆಳೆಯ, ಮನೆಯಲ್ಲಿ ಅಡುಗೆ ಮಾಡುವ ಅಮ್ಮ, ಹೀಗೆ ಎಲ್ಲರೂ ಒಂದೇ ಪ್ರೋಗ್ರಾಂ ಕೇಳುತ್ತಿದ್ದಾರೆ ಎನ್ನುವ ಭಾವ ಏನಿದೆಯಲ್ಲ, ಅದು ಬಹಳ ಮಹತ್ವದ್ದು. ಈ ಅನುಭವ ರೇಡಿಯೋದೊಂದಿಗೆ ಮಾತ್ರ ಸಾಧ್ಯ. ಈಗ ಟ್ರಕ್ ಡ್ರೈವರ್ ಒಬ್ಬವ ರಾತ್ರಿಯೆಲ್ಲ ಒಂಟಿಯಾಗಿ ಪ್ರಯಾಣ ಮಾಡ್ಲಿಕ್ಕತ್ತಾನ ಅಂತ ತಿಳ್ಕೋರಿ. ಅಥವಾ ಒಬ್ಬ ರೈತ ಬಿಸ್ಲಾಗ ಉಳುಮೆ ಮಾಡ್ಲಿಕ್ಕತ್ತಾನ ಅಂತ ತಿಳ್ಕೋರಿ. ಅವಾಗ ಅವನ ಕಿಸೆಯೊಳಗಿನ ಟ್ರಾನ್ಸಿಸ್ಟರ್ ಒಮ್ಮೆಲೆ ಮೇರೆ ದೇಶ್ ಕಿ ಧರ್ತಿ ಸೋನಾ ಉಗುಲೆ ಅನ್ನೋ ಹಾಡು ಹಾಡ್ಲಿಕ್ಕೆ ಶುರು ಮಾಡ್ತದ ಅನ್ಕೋರಿ. ಆಗ ಅವನ ಮನಸ್ಥಿತಿ ಏನಾಗ್ತದ? ಅವನ ಬೇಜಾರು, ಒಂಟಿತನ ಎಲ್ಲ ಒಮ್ಮಿಗೆನೆ ಮಾಯ ಆಗಿಬಿಡ್ತದ. ಹೊಸ ಹುರುಪು ಬಂದು ತನ್ನ ಕೆಲಸ ಮತ್ತಷ್ಟು ಚಲೋ ಮಾಡ್ತಾನೆ. ರೇಡಿಯೋದ ಇನ್ನೊಂದು ವಿಶೇಷ ಅಂದರೆ ಅದರ ನೈಜತೆ. ಇಂಟರ್ನೆಟ್ನಲ್ಲಿ ಎಲ್ಲವೂ ಎಡಿಟ್ ಆಗಿರುತ್ತದೆ, ಎಲ್ಲವೂ ಸುಂದರವಾಗಿ ಕಾಣುತ್ತದೆ. ಆದರೆ ರೇಡಿಯೋ ಹಾಗಲ್ಲ. ಅಲ್ಲಿ ಅನೌನ್ಸರ್ಗಳು ನಗ್ತಾರೆ, ತಪ್ಪು ಮಾಡ್ತಾರೆ, ಕೆಲವೊಂದು ಬಾರಿ ಲೈವ್ ಕಾರ್ಯಕ್ರಮದಲ್ಲಿ ಮಾತು ತಡವರಿಸ್ತಾರೆ. ಆದರೆ ಈ ಅಪೂರ್ಣತೆ ಏನಿದೆಯಲ್ಲ, ಅದೇ ನಮಗೆ ರೇಡಿಯೋವನ್ನು ಹತ್ತಿರಕ್ಕೆ ತರ್ತದೆ. ಅದು ನಾವು ಪರಿಪೂರ್ಣರಾಗಬೇಕಿಲ್ಲ, ಮನುಷ್ಯರಾಗಿದ್ದರೆ ಸಾಕು ಅನ್ನೋ ಭರವಸೆಯನ್ನು ನಮಗೆ ಕೊಡ್ತದೆ. ಉದಾಹರಣೆಗೆ ಹಲೋ ಸಖಿ ಅಂತ ಪ್ರೋಗ್ರಾಂಗಳನ್ನು ಕೇಳಿ ನೋಡ್ರಿ. ಅದರಲ್ಲಿ ಇಬ್ಬರು ಗೆಳತಿಯರು ಎದುರು ಬದರಾಗಿ ಕುಳಿತು ಖರೇನ ಹರಟಿ ಹೊಡಿಲಿಕ್ಕತ್ತಾರೇನೋ ಎಂಬಂತ ಆತ್ಮೀಯತೆ ಇರ್ತದೆ. ಒಮ್ಮೊಮ್ಮೆ ಒಬ್ಬಾಕೆ ಮಾತು ಇನ್ನೊಬ್ಬಾಕೆಗೆ ಸೇರುವುದಿಲ್ಲ, ಆಗ ಅಲ್ಲಿಯೇ ನೇರವಾಗಿ ಅವಳನ್ನು ಚೇಷ್ಟೆಯಿಂದಲೇ ಖಂಡಿಸಿ ಬಿಡುತ್ತಾಳೆ. ಇನ್ನೊಬ್ಬಳು ಅಷ್ಟೇ ನಕ್ಕೋತ್ತನೆ ಅದನ್ನು ಸ್ವೀಕಾರ ಮಾಡ್ತಾಳೆ. ಇದರಿಂದ ಇಡೀ ಪ್ರೋಗ್ರಾಂ ಒಂಥರ ಸ್ಪಾಂಟೇನಿಯಸ್ ಅಂತಾರಲ್ಲ, ನೈಜ ಹಾಗೆ ಅನ್ನಿಸ್ತದೆ. ಈಗ ಇನ್ನೊಂದು ಉದಾಹರಣೆ ನೋಡ್ರಿ. ಕಳೆದ ವರ್ಷ ಮುಂಬೈಯಲ್ಲಿ ಮಳೆ ಬಂದಾಗ ಕರೆಂಟ್ ಇಲ್ಲದ ಸಮಯದಲ್ಲಿ ಇಂಟರ್ನೆಟ್ಟು ಕೈ ಕೊಟ್ಟಾಗ ಜೀವ ಹಿಡ್ಕೊಂಡಿದ್ದ ಒಂದೇ ಸಾಧನ ಅಂದರೆ ರೇಡಿಯೋ. ಮಹಾಪುರದ ಸ್ಥಿತಿಗತಿ, ರಸ್ತೆ ಎಲ್ಲೆಲ್ಲಿ ಬಂದಾಗೆವ ಅನ್ನೋ ವಿಚಾರವನ್ನು ರೇಡಿಯೋ ನಿರಂತರವಾಗಿ ಬಿತ್ತರ್ ಮಾಡ್ಕೋತಾನೆ ಇತ್ತು. ಆಗ ಅನೌನ್ಸರ್ ಧ್ವನಿಯಲ್ಲಿನ ಕಾಳಜಿ, ಸಮಾಧಾನ ಮಾಡೋ ಗುಣ, ಅದು ಪ್ರವಾಹದಲ್ಲಿ ಸಿಕ್ಕಿ ಹಾಕೊಂಡವರಿಗೆ ಭರವಸೆ ಕೊಟ್ಟಿತ್ತು. ಹೀಗಾಗಿ ರೇಡಿಯೋ ಬರೀ ಮನೋರಂಜನೆ ಸಾಧನ ಅಲ್ಲ, ಸಮುದಾಯದ ಒಂದು ಅಂಗವೇ. ಇನ್ನು ಇವತ್ತಿನ ಜಗತ್ತಿನಲ್ಲಿ ಅತಿ ಆಯ್ಕೆ ಅನ್ನೋದೇನಿದೆಯಲ್ಲ, ಅದೊಂದು ತಲೆನೋವಾಗಿ ಬಿಟ್ಟಿದೆ. ಒಮ್ಮೊಮ್ಮೆ ಮನುಷ್ಯನಿಗೆ ಆಯ್ಕೆಯೇ ಬೇಡ ಅನ್ನಿಸ್ತದೆ. ರೇಡಿಯೋ ಬಟನ್ ಒತ್ತುತ್ತಾನೆ, ಯಾವುದೋ ಪ್ರೋಗ್ರಾಂ ನಡೀತಾ ಇರ್ತದೆ, ಅದನ್ನೇ ಆಸಕ್ತಿಯಿಂದ ಆಲಿಸ್ತಾನೆ. ಇದೊಂಥರ ಒತ್ತಡ ತುಂಬಿದ ಮನಸ್ಸಿಗೆ ನಿರಾಳತೆ ಕೊಡ್ತದೆ. ರೇಡಿಯೋ ಆಯಾ ಪ್ರದೇಶದ ಹವಾಮಾನ, ಅಲ್ಲಿಯ ಬೆಳೆ ಮಳೆಗಳ ಸುದ್ದಿ, ಅಲ್ಲಿ ಹರಡೋ ಸಾಂಕ್ರಾಮಿಕ ರೋಗಗಳ ಮಾಹಿತಿ, ಅಲ್ಲಿಯ ಹಬ್ಬಗಳು ಉತ್ಸವಗಳು, ಹೀಗೆ ಪ್ರಾದೇಶಿಕ ಅಥವಾ ಲೋಕಲ್ ಸುದ್ದಿಗಳನ್ನು ಹೇಳೋದರಿಂದ ಒಂದು ಆಪ್ತ ಭಾವನೆ ಕೊಡ್ತದೆ. ಆದ್ದರಿಂದ ತಂತ್ರಜ್ಞಾನ ಎಷ್ಟೇ ಬೆಳೆದರೂ, ನಾವು ಎಷ್ಟೇ ಸ್ಮಾರ್ಟ್ ಆ್ಯಪ್ ಬಳಸಿದರೂ, ರೇಡಿಯೋದ ಆಪ್ತ ಧ್ವನಿಗೆ ಪರ್ಯಾಯವೇ ಇಲ್ಲ.
3: ಇದುವರೆಗೆ ಸ್ವಪ್ನ ಕಟ್ಟಿಯವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಈಗ ರೈತರಿಗೆ ಸಲಹೆಗಳು.
5: ರೈತ ಬಾಂಧವರೇ ನಮಸ್ಕಾರ. ಮುಂಗಾರು ಹಂಗಾಮಿನಲ್ಲಿ ಭತ್ತ, ಮುಂಗಾರಿನಲ್ಲಿ ಭತ್ತದ ಬಿತ್ತನೆಗಾಗಿ ಜೂನ್ ತಿಂಗಳು

0: ಸೂಕ್ತವಾಗಿದೆ. ಮುಖ್ಯ ತಳಿಗಳಾದ MTU 1001, IIT 7564, ಮುಗದ ಸುಗಂಧ MGD 101, ಮುಗದ ಸಿರಿ 1253 ಮತ್ತು ಆಶಾ ಬಿತ್ತಲು ಶಿಫಾರಸು ಮಾಡಲಾಗಿದೆ. ಆಯಾ ವಲಯಕ್ಕೆ ಸಂಬಂಧಿಸಿದಂತೆ ಇವುಗಳನ್ನು ಬಿತ್ತಬಹುದು. ಇನ್ನು ಭತ್ತದಲ್ಲಿ ಸಾವಯವ ಗೊಬ್ಬರಗಳ ನಿರ್ವಹಣೆ. ರಂಗಿಭೂಮಿಯಲ್ಲಿ ಕೂರಿಗೆ ಭತ್ತಕ್ಕೆ ಕೊಟ್ಟಿಗೆ ಗೊಬ್ಬರದ ಬದಲು ಪ್ರತಿ ಎಕರೆಗೆ 4 ಕಿಲೋ ಸೆಣಬಿನ ಬೀಜವನ್ನು ಭತ್ತದ ಬೀಜದೊಂದಿಗೆ ಬೆರೆಸಿ ಬಿತ್ತಬೇಕು. ಬಿತ್ತನೆಯಾದ ಸುಮಾರು 40 ದಿನಗಳಿಗೆ ಗದ್ದೆಯಲ್ಲಿ ಸಾಕಷ್ಟು ನೀರು ನಿಂತಾಗ ಎರೆಕುಂಟೆ ಹೊಡೆದು ಹೊಡೆತ ಮಾಡುವುದರಿಂದ ಸೆಣಬು ಕೆಸರಿನಲ್ಲಿ ಸಿಕ್ಕು ಕೊಳೆಯುವುದು. ಇದರಿಂದ ಭತ್ತಕ್ಕೆ ಸಾವಯವ ಪದಾರ್ಥದ ಲಭ್ಯತೆಯಾಗಿ ಇಳುವರಿ ಹೆಚ್ಚುವುದಲ್ಲದೆ ಮಣ್ಣಿನ ಫಲವತ್ತತೆಯನ್ನು ಕಾಯ್ದುಕೊಳ್ಳಲಾಗುವುದು. ಇಲ್ಲವೇ ಲಭ್ಯವಿರುವ ಗೊಬ್ಬರದ ಗಿಡ ಅಥವಾ ಯುಪಟೋರಿಯಂ ಇಲ್ಲವೇ ಪಾರ್ಥೆನಿಯಂ ಕ್ಯಾಸಿಯಾಗಳಂತಹ ಕಳೆಗಳನ್ನು ಪ್ರತಿ ಎಕರೆಗೆ 2 ಟನ್ ಹಸಿರು ಪದಾರ್ಥದ ಪ್ರಮಾಣದಲ್ಲಿ ರಂಗಿಭೂಮಿಯಲ್ಲಿ ಕೂರಿಗೆ ಬಿತ್ತನೆಯಿಂದ ಬೆಳೆದ ಭತ್ತದ ಸಾಲುಗಳು ನಡುವೆ ನೀರಿನಲ್ಲಿ ಎಡೆಕುಂಟೆ ಹೊಡೆದ ಮೇಲೆ ಹರಡಿ ಹೊಡೆತ ಮಾಡುವುದರಿಂದ ಶಿಫಾರಸಿತ ರಸಗೊಬ್ಬರದ 50% ಮಾತ್ರ ಕೊಟ್ಟು ಇಳುವರಿಯ ಮಟ್ಟವನ್ನು ಕಾಯ್ದುಕೊಳ್ಳಬಹುದು. ಇನ್ನು ಕಳೆಗಳ ನಿರ್ವಹಣೆ. ಕೂರ್ಗಿ ಭತ್ತದ ಬೇಸಾಯದಲ್ಲಿ ಕಳೆಗಳ ನಿರ್ವಹಣೆ ಪ್ರಮುಖವಾದ ಅಂಶ. ಕಳೆಗಳ ನಿರ್ವಹಣೆಗೆ ಮುಂಗಾರಿಯಲ್ಲಿ ಒಣಮಣ್ಣಿನಲ್ಲಿ ಬಿತ್ತುವುದಾದಲ್ಲಿ ಮಳೆಯಾದ ಮರುದಿನ ಅಥವಾ ಎರಡನೆಯ ದಿನ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರುವಾಗ, ಹದುವಾದ ಮಳೆ ಬಿದ್ದ ನಂತರ ಬಿತ್ತುವುದಾದಲ್ಲಿ ಬೀಜ ಬಿತ್ತಿದ ದಿನವೇ, ನೀರಿನ ಲಭ್ಯತೆ ಇರುವಲ್ಲಿ ಮುಂಗಾರು ಅಥವಾ ಬೇಸಿಗೆಯಲ್ಲಿ ಒಣಮಣ್ಣಿನಲ್ಲಿ ಬಿತ್ತಿ ನೀರು ಉಣಿಸಿದ 24-48 ಗಂಟೆಗಳಿಗಾಗಿ ಪ್ರತಿ ಎಕರೆಗೆ 1.0 ಲೀಟರ್ ಪೆಂಡಿಮಿಥೈಲಿನ್ 30 EC ಅಥವಾ 0.7 ಲೀಟರ್ ಪೆಂಡಿಮಿಥೈಲಿನ್ 38.7 CS ಕಳೆನಾಶಕವನ್ನು 200 ಲೀಟರ್ ನೀರಿನಲ್ಲಿ ಬೆರೆಸಿ ಮಣ್ಣಿನ ಮೇಲೆ ಸಿಂಪಡಿಸಬೇಕು. ಪೆಂಡಿಮಿಥೈಲಿನ್ ಸಿಂಪರಣೆಯಿಂದ 20-35 ದಿವಸಗಳವರೆಗೆ ಕಳೆಗಳ ಹತೋಟಿಯಾಗಿ ನಂತರ ಬರುವ ಕಳೆಗಳನ್ನು ಪ್ರತಿ ಎಕರೆಗೆ ಬಿಸ್ಫೈರಿಬ್ಯಾಕ್ ಸೋಡಿಯಂ 10 SSC ಕಳೆನಾಶಕವನ್ನು 200 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ನಿಯಂತ್ರಿಸಬಹುದು. ಸಾಲಿನಿಂದ ಸಾಲಿಗೆ 10 ಅಂಗುಲ ಇರುವ ಕೂರಿಗೆಯಿಂದ ಬಿತ್ತಿದಾಗ ಎಡೆಕುಂಟೆ ಹೊಡೆದು ಅಥವಾ ಸೈಕಲ್ ವೀಡರ್ನಿಂದ ಕಳೆ ನಿಯಂತ್ರಣ ಮಾಡಬಹುದು. ಭತ್ತದ ಗದ್ದೆಗಳಲ್ಲಿ ಹುಲ್ಲು ಜಾತಿ ಕಳೆಗಳು ಕಡಿಮೆ ಇದ್ದು ಹೆಚ್ಚು ಅಗಲ ಎಲೆ ಕಸಗಳಿಂದ ಕೂಡಿದ್ದರೆ 2-4 D ಸೋಡಿಯಂ ಉಪ್ಪು 80 WP ಪ್ರತಿ ಎಕರೆಗೆ 1.0 ಕಿಲೋಗ್ರಾಂನಂತೆ 200 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಿ ನಿಯಂತ್ರಿಸಬಹುದು. ಭತ್ತದ ಗದ್ದೆಗಳ ಸಮೀಪ ಹತ್ತಿ ಬೆಳೆ ಇರುವಲ್ಲಿ ಈ ಕಳೆನಾಶಕವನ್ನು ಉಪಯೋಗಿಸಬಾರದು. ಇನ್ನು ರೈತ ಬಾಂಧವರೇ, ಜೋಳ. ಜೂನ್ ತಿಂಗಳ ಜೋಳದ ಬಿತ್ತನೆಗೆ ಸಕಾಲವಾಗಿದ್ದು ಜೂನ್ 3ನೇ ವಾರದೊಳಗೆ ಬಿತ್ತುವುದರಿಂದ ಬೆಳೆಯನ್ನ ಸುಳಿನೊಣದ ಬಾಧೆಯಿಂದ ತಪ್ಪಿಸಬಹುದು. ಮುಖ್ಯವಾದ ಸಂಕರಣ ತಳಿಯಾದ CSH 14 ಕುಷ್ಕಿ ಬಿತ್ತನೆಗೆ ಮತ್ತು CSH 16 ಹಾಗೂ CSH 30 ತಳಿಗಳನ್ನು ಆಯಾ ವಲಯಕ್ಕೆ ಸಂಬಂಧಿಸಿದಂತೆ ಕುಷ್ಕಿ ಮತ್ತು ನೀರಾವರಿಯಲ್ಲಿ ಶಿಫಾರಸು ಮಾಡಲಾಗಿದೆ. ಸುಧಾರಿತ ತಳಿಗಳಾದ DSV 6 ಮತ್ತು CSV 15 ಇವುಗಳನ್ನು ಕಾಳಿಗಾಗಿ ಮತ್ತು SSV 74 ತಳಿಯನ್ನು ರಸಭರಿತ ಹಸಿರು ಮೇವಿಗಾಗಿ ಆಯಾ ವಲಯಕ್ಕೆ ಸಂಬಂಧಿಸಿದಂತೆ ಕುಷ್ಕಿಯಲ್ಲಿ ಶಿಫಾರಸು ಮಾಡಲಾಗಿದೆ.
1: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ.
2: ನಲ್ಮಯ್ಯ ಕೇಳುಗರೇ, ಆಕಾಶವಾಣಿಗೆ 90ರ ಹರೆಯ

0: ಮನಗುಂಡಿಯ ಶ್ರೀ ಬಸವಾನಂದ ಸ್ವಾಮೀಜಿ.
1: ಯುವ ಮಿತ್ರರಿಗೆ ನಾನು ಹೇಳೋದು, ನಿಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ತಂದ್ಕೊಳ್ಬೇಕು ಅಂದ್ರೆ ನೀವೊಬ್ಬ ಒಳ್ಳೆ ಪ್ರಜೆಯಾಗಿ ರಾಷ್ಟ್ರಭಕ್ತರಾಗಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಮಾಡಿದ ಬಲಿದಾನ ವ್ಯರ್ಥ ಆಗಬಾರದು ಅಂತಿದ್ರೆ ನೀವೆಲ್ಲರೂ ರೇಡಿಯೋ ಕೇಳಕ್ ಶುರು ಮಾಡಬೇಕು. ಆಕಾಶವಾಣಿಯ ಬದುಕಿದೆಯಲ್ಲ, ಇದು 90 ವರ್ಷ ಆದರೂ ಕೂಡ ಆಕಾಶವಾಣಿಯ ಮಹತ್ವ ಕಡಿಮೆ ಆಗಿಲ್ಲ. ಅಂತ ಒಳ್ಳೊಳ್ಳೆ ಕಾರ್ಯಕ್ರಮ ರೇಡಿಯೋ ಕೊಡ್ತಾ ಇದೆ.

0: ಆತ್ಮೀಯ ಕೇಳುಗರೇ,
1: ಯೋಗ ಪೂರ್ಣ ಧರಣಿ
0: ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ
1: ಪೂರ್ಣ ಧರಣಿ.
0: ಪ್ರತಿದಿನ ಮುಂಜಾನೆ 9 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ.

0: ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.
1: ಆಕಾಶವಾಣಿ ಧಾರವಾಡ.
2: ಆಲೋಚನೆ ನವ ಆಲೋಚನೆ, ಕೇಳುತ್ತ ಆಡುತ್ತ ನೋಡುತ್ತ ಕಲಿಬುದು ಆಲೋಚನೆ.
1: ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
2: ಪಾಲನೆ ಪೋಷಣೆ ಬೇಕಾಲೋಚನೆ.
3: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೊರತೆ ಈ ಕುರಿತು ಆಪ್ತ ಸಮಾಲೋಚಕರಾದ ಡಾ ಗುರುರಾಜ್ ಪಾಟೀಲ್ ಅವರೊಂದಿಗೆ ಸಮಾಲೋಚನೆ ಕೇಳುತ್ತೀರಿ. ಇವರೊಂದಿಗೆ ಮಂಜುಳಾ ಪುರಾಣೇಕ್.
4: ಕೇಳುಗರೆ ನಮಸ್ಕಾರ. ಸುಬೋಧ ಸಮಾಲೋಚನೆಗೆ ಈ ವಾರದ ಈ ಒಂದು ವಿಶೇಷತೆಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಏನ್ ಮಾಡ್ಬೇಕ್ರಿ, ಹೊಸ ಹೊಸ ವಿಷಯ ತೋಂಬಾ ಅಂತಾರ. ಪ್ರತಿ ವಾರ ತೋಮನ್ ನಾವಿಲ್ಲಿ ಕೂಡ್ಬೇಕು. ಆ ಒಂದ್ ಕಪ್ ನೀರ್ ಕೊಡ್ತಾರ, ಅರ್ಧ ಕಪ್ ಚಾ ಕೊಡ್ತಾರ, ಕೂಡ್ಸ್ಬಿಡ್ತಾರ. ಇಲ್ಲ ನಮ್ಗ ಟೈಮ್ ಗಟ್ಲೆ ಎಷ್ಟೋ ತನಕ ವಿಚಾರ ಮಾಡಿ ಕೂತ್ ಕೊಡ್ಬೇಕು. ಇನ್ನು ಮಂಜುಳಾ ಪುರಾಣಿಕ್ ಮೇಡಮ್ ಅವ್ರು ಬಂದಿಲ್ಲ, ನಿಮ್ಗೆ ಯಾರ ಎಲ್ಲ ಸಿಕ್ಕ್ರದ್ ಲಗೂನ ಕಳಿಸ್ರಿಪ್ಪ.
5: ಓಹೋ, ಯಾರು ಎಲ್ಲಿ ಸಿಗುವುದು? ಪ್ರತಿ ಸಲ ಕಾಯುವಿಕೆ, ಕಾಯುವಿಕೆಯಲ್ಲಿ ಒಂದು ಸುಖ ಅಂತ ಹೇಳ್ತಿದ್ರಿ ನೀವು. ಇವತ್ ಆ ಸುಖವನ್ನ ನೀವು ಅನುಭವಿಸ್ಲಿ.
4: ಎಷ್ಟೇ ಮೇಡಮ್ ನಾ ಬಂದಿಲ್ಲ
5: ಅಂತ ಹೇಳಿ ನಾವು ನಿಮಗೆ ಒಂದ್ ಸ್ವಲ್ಪ ಕಾಯುವಿಕೆಯ ಸುಖವನ್ನ ಗುರುರಾಜ್ ಪಾಟೀಲ್ ಅವರು ನಮ್ಮ ಕೇಳುಗರಿಗೆ ಉಣಿಸ್ಲಿ ಅನ್ಕೊಂಡು ಕಾಯಿಸಿದ್ವಿ.
4: ಕಾಯಿಸಿದ್ರೆ
5: ಕೇಳುಗ್ರೆ ನಮಸ್ಕಾರ. ಗುರುರಾಜ್ ಪಾಟೀಲ್ ಅವ್ರ, ಕಾಯುವಿಕೆಯ ಸುಖ ಹೆಂಗ್ ಅನುಭವಿಸಿದ್ರಿ?
4: ಹೆಂಗ್ ಅನುಭವಿಸಿದ್ದೆ ಅಂದ್ರ, ಏ ಬಾಳ ಈಗ ನೋಡ್ರಿ, ಯಾರ ಈಗ ಬಾಳ ದಿವಸ ಆಗಿತ್ರಿ ಕಾಯ್ಲಾರದ.
5: ಮತ್ತೆ ಫ್ಲಾಶ್ ಬ್ಯಾಕ್
4: ಅಂದ್ರೆ, ನನಗೆ ಈಗ ಒಂದ್ 10 ನಿಮಿಷ ಕೂತೆ ಮೊಬೈಲ್ ನಂಗೆ ಇಲ್ಲಿ ಏನು ಸಿಗ್ನಲ್ಸ್ ಬರಂಗಿಲ್ಲ, ಆದ್ರೂ ಒಂದ್ 10 ನಿಮಿಷ ಮೆಡಿಟೇಷನ್ ಮಾಡ್ಬೇಕನ್ನಿಸ್ತು. ಕಣ್ ಮುಚ್ಚೊಂಡು ಸುಮ್ ಕೂತಿದ್ದೆ, ಅಷ್ಟಾಗ ಒಂದ್ ವಿಚಾರ ತಲೆ ಆಗಿ ಬಂತು ಅಂದ್ರೆ, ನಿಮ್ಮ ಕಾಯುವಿಕೆ ನೀವೇನ್ ನಂಗೆ ಕಾಸಿದ್ರಿ, ನಾ ಕಾದ್ ಕಾದ್ ಕುದ್ದು ಒಂದ್ ಐಡಿಯಾ ಬಂತ ಅಂತ ತಲೆ
5: ನೋಡ್ರಿ.
4: ಅಂದ್ರೆ ನೀವ್ ನನ್ ಕಾಸಿದ್ರು ಸತ್ಯಕ್ಕೆ ಅದ್ರೊಳಗೆ ನಾನೇನ್ ಹುಡುಕಿದೆ ಅಂದ್ರೆ ಒಂದು ಫಲ ಲಾಭ ಸಿಕ್ತು ಅಂತ. ಅಂದ್ರೆ ಅದಕ್ಕೂ ಇವತ್ತಿನ ವಿಷಯಕ್ಕೂ ಒಂದು ಕಾಕತಾಳೆ ಅಂತ ಹೇಳ್ಬಹುದು. ಇವತ್ ನಾ ಏನ್ ವಿಷಯ ಮಾತಾಡ್ಬೇಕು ಅಂತ ಬಂದಿನಿ, ಹೇಳೋ ಬೇಡ
5: ಹೇಳ್ರಲ್ಲ, ಅದಕ್ಕೆ ಕಾಯ್ಲಿಕತ್ತೀವಿ ನಾವು.
4: ಇವತ್ತಿನ ವಿಷಯ ಏನಂತಂದ್ರ ಕೊರತೆ, ಸ್ಕೇರ್ಸಿಟಿ. ಕೊರತೆ ಮೊದ್ಲೇ ಮಾತು ನನಗೆ ಹೇಳ್ರಿ, ಇದು ಕೊರತೆ ಇರಬೇಕು ಇರಬಾರದು?
5: ಇರಬೇಕು.
4: ಹಾ, ಕ್ರೈಸಿಸ್ ಅಂತ ಹೇಳ್ತೀವಿ ನಾವು, ಬಿಕ್ಕಟ್ಟು. ಇದರ ಅನುಭವ ಮತ್ತು ಇದು ಹೆಂಗ ಎಷ್ಟು ದೊಡ್ಡದದ ಅಂತಂದ್ರ, ಪ್ರತಿಯೊಂದು ಕೊರತೆ ಒಳಗ ಮನುಷ್ಯಾಗ ನಾವೆಲ್ಲರೂ ನಮ್ಮ ಅನುಭವನೂ ಇರಬಹುದು. ಇದ್ರೊಳಗ ಈಗ ಮಾತಾಡ್ಲಿಕ್ಕೆ ಕತ್ಕೊಳ್ಳೇನ, ಎಲ್ಲಾ ಕೇಳುಗರು ತಮ್ಮ ಲೈಫಿಗೆ ಕನೆಕ್ಟ್ ಆಗ್ತಾರ ಅಂತ ನಂಗೆ ಅನಿಸ್ತದ. ನೋಡ್ರಿ, ಒಂದ್ ಮಾತದ, ಸಂಕಟ ಬಂದಾಗ
5: ವೆಂಕಟರಮಣ
4: ಅಂತ. ಇದನ್ನ ನಾನು ಬ್ಯಾರೆ ಟೈಪ್ ವಿಚಾರ ಮಾಡೇನಿ. ಈ ಸಂಕಟ ಅಂದ್ರ ಬಿಕ್ಕಟ್ಟು, ಸಮಸ್ಯೆ, ಕೊರತೆ ಇವೆಲ್ಲ. ವೆಂಕಟರಮಣ ಅಂದ್ರೆ ಯಾರು?
5: ದೇವ್ರು.
4: ಅದು ದೇವ್ರು ಅಂದ್ರೆ ಏನ್ ಗೊತ್ತ, ನನ್ನ ದೃಷ್ಟಿಯೊಳಗ ಅದೊಂದು ಅವಕಾಶ. ಅವಕಾಶ ನಮಗ್ ಬೇಕು ಅಂದಾಗ ಅದ್ರ ಹಿಂದೆ ಬರುವಂತಹದ್ದು ಸಮಸ್ಯೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದೊಳಗ ಈ ಕೊರತೆ ಅನ್ನೋದೇನದಲ್ರಿ, ಎಲ್ಲಾ ಕಡೆ ನಮಗ್ ನೋಡ್ಲಿಕ್ ಸಿಗ್ತದೆ, ಹೌದಾ? ಆದ್ರೆ ನಾವೇನ್ ಮಾಡಿವಂದ್ರ, ಕೊರತೆ ನಮಗ ಬೇಡ, ಕೊರತೆ ನಮಗ ಇರಬಾರದು, ಸಮಸ್ಯೆ ಬರಬಾರದು, ದೇವ್ರೆ ಕೊಡಬಾಡ ಅಂತ ಕೇಳ್ತೀವಿ. ಯಾವಾಗ ಸಮಸ್ಯೆಗಳು ಕಡಿಮೆ ಆಗ್ತಾವ ನೋಡ್ರಿ, ಆವಾಗ ಅವನತಿ ಶುರುವಾಗ್ತದ, ನಾವು ಡೌನ್ ಫಾಲ್ ನಾಗ ಹೋಗ್ತೀವಿ. ಒಂದ್ ಮಾತು ಹೇಳ್ತೀನಿ ನಾನು ನಿಮಗೆ, ಏನಂತಂದ್ರ, ಸ್ವಾಭಾವಿಕವಾಗಿ ಯಾವುದೇ ಒಂದು ಎತ್ತರಕ್ಕೆ ಬೆಳೆದಂತ ವ್ಯಾಪಾರ, ವ್ಯವಹಾರ, ಶ್ರೀಮಂತಿಕೆಯನ್ನ ನೋಡಿದಾಗ ಹೆಂಗಿರ್ತದಂದ್ರ, ಇದನ್ನ ನಾವು ಕೇಳಿವಿ, ಇದು ಆಸ್ತಿ ಮಾಡಿರುವಂತಹದ್ದಾಗ್ಲಿ, ಅನ್ ಏನ್ ನೋಡ್ರಿ, ನಮ್ಗೆ ಎಷ್ಟು ಹೊಲ ಇದ್ವು ಅಂದ್ರ, ನಮ್ಮ ದೃಷ್ಟಿ ಎಲ್ಲಿವರೆಗೂ ಹೋಗ್ತದೋ ಅಲ್ಲಿವರೆಗೂ ನಮ್ಮ ಅಜ್ಜನ ಹೊಲ ಇದ್ವು ಅಂತ ತೋರಿಸಿದ್ದ ಕತಿ ನಮಗ ಕೇಳಿವಿ ನಾವು, ಹೌದಾ? ಅಂದ್ರೆ ಅಜ್ಜ ಅಷ್ಟು ಶ್ರೀಮಂತ, ಅಪ್ಪ ಅದನ್ನ ಉಳಿಸಿದ, ಮೊಮ್ಮಗ ಖಾಲಿ ಮಾಡಿದ. ಈ ಕತಿ ಬಹಳಷ್ಟು ಕಡೆ ನಾವು ಎಕ್ಸಾಂಪಲ್ ಕೇಳಿವಿ. ಹಂಗಂದ್ರ ಯಾರು ಕಡಿಮೆ ಆಗ್ತಾರೋ ಆ ಕಡಿಮೆ ಆಗ್ಲಿಕ್ಕೆ ಕಾರಣ ಏನು ಅಂದ್ರ, ಅವರಿಗೆ ಸಂಕಟಗಳು ಕಡಿಮೆ ಇದ್ರೆ ವೆಂಕಟರಮಣನೇ ಭೇಟಿ ಆಗಂಗಿಲ್ಲ. ವೆಂಕಟರಮಣ ಅಂದ್ರ ಅವಕಾಶಗಳು. ಸೊ ಸ್ಕೇರ್ಸಿಟಿ ಏನ್ ಮಾಡ್ತದೆ, ಮನುಷ್ಯನ್ನ ಬೆಳೆಸ್ತದೆ. ಯಾವಾಗ ಇದು ಕಂಟಿನ್ಯೂಸ್ ಆಗಿ ಇತ್ತು, ಮೂರು ತಲೆಮಾರದವರು. ಈಗ ನೋಡ್ರಿ, ನಾನೇನ್ ಹೇಳ್ತೇನೆ ಅಂದ್ರೆ, ಸಮಸ್ಯೆ ಮತ್ತು ಸಂಕಟ ಬಂದಾಗ ಅವಕಾಶ ಅಂತ ಹೇಳಿದೆ. ಅವಕಾಶ ಅಷ್ಟೇ ಅಲ್ಲ, ಅವಕಾಶ ಈಗ ಒಂದು ಅವಕಾಶ ಇದೆ, ಆ ಅವಕಾಶವನ್ನ ನಾವು ಪಡೀಲಿಕ್ಕೆ ಏನ್ ನಮ್ಮಲ್ಲಿ ಬೇಕು ಹೇಳಿ ನೋಡೋಣ. ಒಂದು ಅವಕಾಶನ ಅದನ್ನ ನಾವು ಸ್ವೀಕಾರ ಮಾಡ್ಲಿಕ್ಕೆ ನಮ್ಮಲ್ಲಿ ಏನ್ ಬೇಕು?
5: ಪ್ರಯತ್ನ.
4: ಪ್ರಯತ್ನ ಬೇಕು. ಮತ್ತೇನ್ ಬೇಕು?
5: ಬುದ್ಧಿ.
4: ಹಾ, ನಮ್ಗೇನ್ ಬೇಕಂದ್ರೆ ಬುದ್ಧಿ ಬೇಕು. ಈಗ ಸಂಕಟ ಇಲ್ಲ, ಅವಕಾಶಗಳು ಬಂದಾಗ ನಾನು ಅದನ್ನ ರಿಸೀವ್ ಮಾಡಂಗಿಲ್ಲ ಅಂದ್ರೆ ನನ್ನಲ್ಲಿ ಕೊರತೆ ಏನಾಯ್ತು?
5: ಬುದ್ಧಿಯ ಕೊರತೆ, ಜಾಣ್ಮೆಯ ಕೊರತೆ.
4: ಸೊ ಹಂಗಂದ್ರೆ ಸಮಸ್ಯೆ ಏನ್ ಕೊಡ್ತದೆ ನಮಗೆ? ಸಮಸ್ಯೆ ಬಂದ್ರೆ ಏನ್ ಕೊಡ್ತದೆ? ಬುದ್ಧಿ ಕೊಡ್ತದೆ. ಸಮಸ್ಯೆಯಿಂದ ನಾವು ಇಂಟೆಲಿಜೆಂಟ್ ಆಗ್ತಾ ಇದ್ದೀವಿ ಇವತ್ತು. ಈಗ ಇದು ಒಂದು ಗಾದಿ ಮಾತದಲ್ಲ, ಏನಂದ್ರೆ ನೆಸೆಸಿಟಿ ಈಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ. ಇನ್ವೆನ್ಷನ್ ಆಗಬೇಕು ಅಂದ್ರೆ ಅಲ್ಲಿ ಏನೋ ಒಂದು ನೆಸೆಸಿಟಿ ಕ್ರಿಯೇಟ್ ಆಗ್ಬೇಕು. ಆ ನೆಸೆ

0: ಸಿಟಿ ಯಾವಾಗ ಕ್ರಿಯೇಟ್ ಆಗ್ತದೆ? ಕೊರತೆ ಇದ್ದಾಗ ಕ್ರಿಯೇಟ್ ಆಗ್ತದೆ. ಕೊರತೆ ಇದ್ದಾಗ ನಮ್ಮಲ್ಲಿ ಜಾಣ್ಮೆ ಬೇಕು. ಆ ಜಾಣ್ಮೆ ಬರೋದು ಕೊರತೆಯಿಂದ ಇದ್ದಾಗ ಬರ್ತದೆ. ನಿಮ್ಮ ಹತ್ರ ಎಲ್ಲಾ ಇದ್ದಾಗ
1: ಹೌದು,
0: ನೀವು ಎದ್ರ ಬಗ್ಗೆ ವಿಚಾರ ಮಾಡ್ತೀರಿ?
1: ಮಾಡುವುದಿಲ್ಲ.
0: ಅದಕ್ಕೆ ಮೂರನೇ ತಲೆಮಾರು ಲಾಸ್ ಹೊಂಟಿತ್ತು, ಮೂರನೇ ತಲೆಮಾರು ನಶಿಸಿ ಹೊಂಟಿದ್ದು. ಹಂಗ ಆಗಬಾರದು ಅಂತಂದ್ರೆ ಕೊರತೆ ಪ್ರತಿಯೊಬ್ಬ ಜೀವನದ ವ್ಯಕ್ತಿಗಳಿಗೆ ಬೆಳವಣಿಗೆಗೆ ಬಂದಿರುವಂತಹ ಒಂದು ಸುವರ್ಣ ಸಾಧ್ಯತೆ ಅದು.
1: ಇದಕ್ಕೊಂದು ಸಣ್ಣ ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ನಾವು ನೋಡೋದ್ರ ಬಗ್ಗೆ ನಿಮಗೆ ಹೇಳಬೇಕು ಅಂದ್ರೆ, ಕೇಳುಗ್ರೆ ನಿಮ್ಮ ಮನೆಯೊಳಗೆ ನೀವು ಕೂಡ ಇದನ್ನ ಅನುಭವಿಸಿರ್ತೀರಿ. ಈಗ ಮಕ್ಕಳು ಶಾಲೆ ಶುರು ಆಗ್ಲಿಕ್ಕೆ ಬಂತು, ಒಂದೊಂದು ಆರ್ ವಿಷಯ, ಆರ್ ನೋಟ್ಬುಕ್ ಬೇಕು ಅಂತ ನಮ್ಮ ಮಕ್ಳು ಕೇಳ್ತಾರೆ. ನಾವೇನ್ ಮಾಡ್ತೀವಿ, ಆರೇ ಯಾಕೆ, ಇನ್ನೊಂದು ಆರ್ ತಗೋ ತಂದಿಟ್ಟಿರ್ತೇನೆ, 12 ನೋಟ್ಬುಕ್ ಅಂತೀವಿ. ಮಗು ಏನ್ ಮಾಡ್ತದ, ಒಂದೇದು ಚಂದಾಗಿ ಹೆಸರು ಹಾಕೊಂಡು ಲೇಬಲ್ ಹಚ್ಚಿ ಎಲ್ಲ ರೆಡಿ ಮಾಡ್ಕೋತದ, ಒಂದ್ ಸ್ವಲ್ಪ ಏನೋ ತಪ್ಪು ಬರೀತದ, ಪರ್ರ ಅಂತ ಹಾಳೆ ಹರಿತದ. ಯಾಕಂದ್ರ ಅದ್ರ ತಲೆಯಾಗದ ಹಾಳಾದ್ರ ಇನ್ನೊಂದು ನೋಟ್ಬುಕ್ ಅದ ನನ್ನ ಹತ್ರ. ಕೊರತೆಯ ಮಹತ್ವ ಅದಕ್ಕೆ ಗೊತ್ತಾಗೋದಿಲ್ಲ. ನೀವು ಆರಕ್ ಆರ ತಂದಿಟ್ಟಾಗ ಅದ್ರ ಸಿಸ್ಟಮೆಟಿಕ್ ಆಗಿ ಹೆಂಗ್ ಉಪಯೋಗಿಸ್ಕೋಬೇಕು, ಎಲ್ಲಿ ವೇಸ್ಟ್ ಮಾಡಬಾರದು, ಇದನ್ನು ಕೂಡ ನಮ್ಮ ಮಕ್ಕಳು ಅರ್ಥ ಮಾಡ್ಕೋತಾರೆ.
0: ನೀವು ನನ್ನ ಮಾತು ಕಸ್ಕೊಂಡ್ರಿ, ನಾನು ಇದನ್ನ ಬೇರೆ ರೀತಿಯಿಂದ ನೆನಪಾಗಿದ್ದೆ.
1: ಇಲ್ಲ ಇಲ್ಲ, ನಿಮ್ದು ಒಂದು ಸ್ವಾರಸ್ಯ ಇರ್ತದ ಹೇಳ್ರಿ.
0: ನಾವು ಸಣ್ಣವರಿದ್ದಾಗ ನಮ್ಮ ಅಪ್ಪಗ ಅಪ್ಪ ನೋಟ್ಬುಕ್ ಕೊಡಿಸು ಅಂದ್ರೆ ಮೊದ್ಲೇಕ ಕೇಳಿದ ದಿವಸ ಸಿಕ್ತಿದ್ದಿಲ್ಲ, ಇಂಡೆಂಟ್ ಹಾಕಿದಂಗ. ಹೌದಾ, ಅದು ಪಾಸ್ ಆಗಿ ಬರ್ಲಿಕ್ಕೆ ಒಂದ್ ಸ್ವಲ್ಪ ದಿವಸ ಟೈಮ್ ಹಿಡಿತಿತ್ತು. ಅವ್ರವ್ರ ಪರಿಸ್ಥಿತಿ, ಪಗಾರ ಆಗ್ಲಿ, ಆಮೇಲೆ ನಮ್ ನಸೀಬಕ್ಕೆ ಅವು ಬುಕ್ ಒಂದೇ ಕಡೆ ಸಿಕ್ತಿದ್ವು. ಅವಾಗ ಅವು ಆ ಅಂಗಡಿಯಾಗಿ ಬುಕ್ ಖಾಲಿಯಾಗಿರ್ತಿದ್ವು. ನಮ್ಮ ಆಸೆ ಏನಂದ್ರೆ ಆ ಲೇಖಕ ಬೇಕು, ವಿಜ್ಞಾನ ಬೇಕು ಅಂತ. ಆದ್ರೆ ಅವು ಸಿಕ್ತಿದ್ದಿಲ್ಲ. ಕಡಿಮೆ ರೇಟಿನ ಸುಲೇಖ ಅಂತ ಸಿಕ್ತಿದ್ದು. ಅವಾಗಿನ ಪರಿಸ್ಥಿತಿಗೆ ಅವೆಲ್ಲ ನೋಟ್ಬುಕ್ ಇರ್ತಿದ್ದು, ಅವು ಸಿಕ್ತಿದ್ದಿಲ್ರಿ. ನಾವು ನೋಟ್ಬುಕ್ ಕೇಳಿದ್ಕೊಳ್ಳೆ ಮೊದ್ಲೇಕ್ ನಮ್ಮ ಅಪ್ಪ ಏನಂದ್ರೆ ಹೋದ ವರ್ಷದ ನೋಟ್ಬುಕ್ ತೊಗೊಂಬಾ ಅಂತ. ನೋಟ್ಬುಕ್ ತೊಗೊಂಬಾ ಅಂತ ಅಂದ್ಕೊಳ್ಳೆ ಅರ್ಧ ಬರೆದಿರ್ತಿದ್ವಿ ನಾವು, ಅದ್ರಾಗ ದೀಡ್ ಪಂಡಿತರು, ಅರ್ಧ ಹರಿದ್ ಕೂಡ ಅವ್ರವ್ನೆಲ್ಲ ಹರಿ ಅಂತ ಇದ್ರು. ಹರಿದ ಅವ್ ಏನ್ ಖಾಲಿ ಇದ್ವಲ್ಲ, ಒಂದಿಷ್ಟು ದಪ್ಪನ್ ಬುಕ್
1: ಆಗ್ತಿತ್ತು.
0: ಅವನೇನಿಲ್ಲ, ಸೀದಾ ಒಬ್ಬ ಪ್ರಿಂಟರ್ ಕಡೆ ಹೋಗಿ ಬೈಂಡಿಂಗ್ ಪದ್ಧತಿ ಇರ್ತಿತ್ತು, ನಾ ಇದನ್ನ ಬೈಂಡಿಂಗ್ ಮಾಡಿಸ್ಕೊಂಡ್ ಬರ್ತೀನಿ ಅಂತಿದ್ರು. ಅಂದಾಗ ಒಂದ್ ರಿಕ್ವೆಸ್ಟ್ ಮಾಡ್ಕೋತಿದ್ವಿ ನಾವು. ಏನಿಲ್ಲ, ನಾಲ್ಕು ವಿಷಯ ನಮಗ ನಿಮ್ ನೆನಪಿದ್ರ, ಕನ್ನಡ ಗಣಿತ, ನೋನು ಇಂಗ್ಲಿಷ್ ಅಲ್ರಿ, ಕನ್ನಡ ಗಣಿತ ವಿಜ್ಞಾನ ಸಮಾಜ. ಯಾವಾಗ ಒಂದನೇತದಿಂದ ಐದನೇತವರೆಗೂ, ಐದನೇತಕ್ಕೆ ಇಂಗ್ಲಿಷ್ ಬಂತು, ಆಮೇಲೆ ಆರನೇತಕ್ಕೆ ಹಿಂದಿ ಬಂತು. ಆವಾಗ ನಾವು ನಾಲ್ಕರ ಮೂರರ ನಾಲ್ಕು ಮಾಡ್ಕೊಂಬರ್ರಿ, ಅವನ್ನ ಸಣ್ಣ ಸಣ್ಣ ಬೈಂಡಿಂಗ್ ಮಾಡಿಸ್ಕೊಂಬರ್ರಿ ಅಂತ ನಾವು ಒಂದ್ ಸ್ವಲ್ಪ ಸ್ಟೈಲ್ ಆಗಿ ನಾಲ್ಕು ಇಟ್ಕೊಂಡು ಹೋಗ್ಲಿಕ್ ಬರ್ತದ ಅಂತ ಹೇಳಿ
1: ಅವ್ರು ಒಂದ ಮಾಡಿಸ್ಕೊಂಡ್,
0: ಅವ್ರ ದಪ್ಪ ಒಂದ ಮಾಡಿಸ್ಕೊಂಬರೋರು ಮಾಡಿಸ್ಕೊಂಬಂದ್ ಅವಾಗ ನಾವು ಕೆಟ್ಟ ಮೊಸರಿ ಮಾಡಿ ನೋಡ್ತಿದ್ವಿ ಅವನ್ನ, ನಮಗ್ ಸಪರೇಟ್ ಬೇಕಂತ. ಅವಾಗ ಅವ್ರು ಹೇಳ್ತಿದ್ರು, ಎಲ್ಲಾ ನಡಕ್ ಪೇಜಿಗೆ ಹಿಂಗ ಟ್ರಾಂಗಲ್ ಮಡಿಚ್ಕೋಪ, ಅದಕ್ಕೊಂದ್ ಹೆಸರು ಬರ್ಕೊಂಡು ನಾವು ಟ್ರಾಂಗಲ್ ಮಡಿಚಿ ಅದಕ್ಕೊಂದ್ ಗಣಿತ, ಮತ್ತೊಂದ್ ಟ್ರಾಂಗಲ್ ಕನ್ನಡ, ಹಿಂಗ್ ಮಾಡಿ ಮಾಡ್ತಿದ್ವಿ. ಇವತ್ತ ನೋಟ್ಬುಕ್ ನ ಪೇಪರ್ ನ ಪ್ರಿಂಟ್ ತಗೋತಿರ್ಲಿಲ್ಲ ನೀವು ಆಫೀಸ್ನಾಗ, ಬ್ಯಾಕ್ ಸೈಡ್ ಉಳಿತದಲ್ಲ, ನೀವ್ ಅದನ್ನ ಮುದ್ದಿ ಮಾಡಿ ಒಗ್ಯಂಗಿಲ್ಲ. ಯಾಕಂದ್ರೆ ಅದ್ರ ಮಹತ್ವ ನಿಮಗ ಸಣ್ಣವರಿದ್ದಾಗ ಕಲ್ತೀರಿ,
1: ಕಲ್ತೀವಿ, ಇವತ್ತು
0: ಉಪಯೋಗಿಸ್ತೀರಿ. ಇದು ಯಾಕಂದ್ರ ಕೊರತೆಯಿಂದ ಕಲಿತ ಪಾಠ, ನೆಸೆಸಿಟಿ. ಇದನ್ನ ನಮ್ಮ ಮಕ್ಕಳಿಗೆ ನಾವು ಇವತ್ತು ಕಲಿಸಬೇಕಾಗಿದೆ. ನೀವಾಗಲೇ 12 ನೋಟ್ಬುಕ್ ಎಕ್ಸಾಂಪಲ್ ಕೊಟ್ಟಿಲ್ಲ, ಪರ್ಫೆಕ್ಟ್ ಎಕ್ಸಾಂಪಲ್ ಅದ. ತಿನ್ನೋದಕ್ಕೂ ಹಂಗ, ಮನಿ ತುಂಬ ಎಲ್ಲಾನು ಇಟ್ಬಿಡೋದು, ಅವಕ್ಕೇನ್ ಬೇಕೋ ತಿಂದರು ಬಿಟ್ರು ಅವ್ರಿಗೆ ಅದ್ರದ. ಈಗ ಮನ್ಯಾಗ ನೋಡ್, ಬರೇ ಬಿಸ್ಕಿಟ್ ತಿಂತಾನ, ಬರೇ ಅವು ಹೊರಗಿನ ತಿನ್ನೋದು ತಿನ್ನೋದು ತಂತಂತಂದ್ ಇಡೋರು ಯಾರು? ಮನ್ಯಾಗ ರೊಟ್ಟಿ ಪಲ್ಯ ತಿನ್ಬೇಕಂದ್ರ ಕೈ ಹಾಕಿದ್ರೆ ರೊಟ್ಟಿ ಪಲ್ಯ ಸಿಕ್ಕರೆ ರೊಟ್ಟಿ ಪಲ್ಯ ತಿಂತೀವಿ ನಾವು. ನಾವು ಕೈ ಹಾಕಿದ್ರೆ ಮೊದ್ಲೇಕ್ ನಮಗ್ ಒಂದಿಷ್ಟು ಚೀಪ್ಸ್ ಸಿಗ್ತಾವ, ಬಿಸ್ಕಿಟ್ ಸಿಗ್ತಾವ, ಕುಕೀಸ್ ಸಿಗ್ತಾವ, ಕೇಕ್ ಸಿಗ್ತಾವ, ಇವು ಮುಗಿಬೇಕಲ್ಲ ಮೊದ್ಲೇಕ. ನಾ ಇವನ್ ಕೊಡ ಅಂತೀವಿ, ಆಮೇಲೆ ರಾತ್ರಿ ಅವನ ಹೊಟ್ಟೆ ತುಂಬ ತಿಂದಿರ್ತೀವಿ. ರಾತ್ರಿ ತಾಟ್ನಾಗ ಒಂದೂರಿ ರೊಟ್ಟಿನೋ ಚಪಾತಿನೋ ಹಾಕಿ ಒಂದಿಷ್ಟು ಪಲ್ಯ ಕೊಟ್ರೆ ಅರ್ಧಮರ್ಧ ಹಿಂಗ ಆರಿಸಿ ತಿಂದ್ರೆ ತಿಂದ್ವಿ ಬಿಟ್ರಿ ಬಿಟ್ಟು ಹೋಗಿ ಮಕ್ಕೊಂಡ್ಬಿಡ್ತಾವ ಹುಡುಗರು. ಇದು ಎಲ್ಲಿಂದ ಶುರುವಾದ ಪ್ರಾಬ್ಲಮ್ ಅಂದ್ರ, ನಮ್ಮ ಮಕ್ಕಳಿಗೆ ಯಾವ್ದೋ ಒಂದು ನೆಸೆಸಿಟಿನ ಕ್ರಿಯೇಟೇ ಮಾಡ್ಲಿಲ್ಲ ನಾವು.
1: ಯಾವ್ದೋ ಹಸಿದ ಮನುಷ್ಯನಿಗೆ ಊಟದ ಬೆಲೆ ಹೆಂಗ ಗೊತ್ತಾಗ್ತದ? ಅದ ಹೊಟ್ಟೆ ತುಂಬುವಂಗ ಉಣ್ಣು ಉಣ್ಣು ಅಂದ್ರೆ ಅವನಿಗೆ ಅದ್ರದ್ದು ಬೆಲೆನೇ ಇರೋದಿಲ್ಲ. ಅಲ್ಲಿ ಹಸಿದ ವ್ಯಕ್ತಿ ಅಂದ್ರೆ ಮತ್ತವನು ಕೊರತೆಯಿಂದ ಬಳಲಿರ್ತಾನೆ, ಹಸಿವಿನ ಬೆಲೆ ಗೊತ್ತಿರ್ತದೆ.
0: ಇವತ್ ನೋಡ್ರಿ, ನಮಗೆ ಸ್ಕೇರ್ಸಿಟಿಯಿಂದ ಇದ್ದಾಗ ನಾವ್ ಏನ್ ಮಾಡ್ತೀವಿ, ವೆಂಕಟರಮಣ ಅಂದ್ರೆ ದೇವ್ರನ್ನ ಬೆನ್ನತ್ತೀವಿ. ದೇವ್ರಂದ್ರೆ ಬುದ್ಧಿ ಕೊಡೋದು ಅಂದ್ರೆ ದಟ್ ಈಸ್ ಇಂಟೆಲಿಜೆನ್ಸಿ.
1: ನಿಜ,
0: ದೇವರು ಅಂದ್ರ ಆ ರೂಪದೊಳಗೆ ಇರುವಂತಹದ್ದು ಇಂಟೆಲಿಜೆನ್ಸಿ. ಇಂಟೆಲಿಜೆನ್ಸಿ ಏನ್ ಮಾಡ್ತದಂದ್ರೆ ಆ ಸಮಸ್ಯೆಯನ್ನ ಸಾಲ್ವ್ ಮಾಡೋ ಎಬಿಲಿಟಿನ ಬೆಳೆಸ್ಕೋತದ ನಮ್ಮಲ್ಲಿ. ಸಮಸ್ಯೆ ಸಾಲ್ವ್ ಮಾಡೋ ಎಬಿಲಿಟಿ ಸ್ಕೇರ್ಸಿಟಿ ಬಂತು ಅಂದ್ರೆ ಹೆಂಗ್ ಸಾಧ್ಯ? ಆ ಸ್ಕೇರ್ಸಿಟಿಯಿಂದ ಸಾಧ್ಯ. ಇವತ್ತು ನಮ್ಮ ಜನರಿಗೆ ಪ್ರತಿಯೊಬ್ಬರಿಗೂ ಅದು ಕಡಿಮೆ ಆಗ್ತಾ ಇದೆ ಮೇಡಮ್. ನಾ ಅದಕ್ಕೊಂದು ಮಾತು ಹೇಳ್ತಿರ್ತೀನಿ, ಏನಂದ್ರೆ ಡಿಲೇಡ್ ಗ್ರಾಟಿಫಿಕೇಶನ್, ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಅಂತ. ವಿ ಆರ್ ಇನ್ ಟು ಇನ್ಸ್ಟಂಟ್ ನೌ, ಎವ್ರಿಥಿಂಗ್ ಶುಡ್ ಕಮ್. ಒಂದು ದೋಸೆ ತಾಳ್ಮೆ ಇಲ್ಲ, ಒಂದು ದೋಸೆ ತಿನ್ಬೇಕಂದ್ರೆ ಒಂದು ಇಂಡೆಂಟ್ ಹಾಕಿ ಅದ ಮತ್ತೊಂದು ಇಂಡೆಂಟ್, ಅದು ಒಂದು ವಾರ 15 ದಿವಸದ ಪ್ರಾಜೆಕ್ಟ್. ನಮ್ಗೆ ಯಾರದೋ ಡಬ್ಬಿ ಒಳಗೆ ಸಾಲ್ಯಾಗ ಯಾರೋ ಒಬ್ರು ದೋಸೆ ಕಟ್ಕೊಂಡ್ ಬಂದಿದ್ರು, ದೋಸೆ ಚಟ್ನಿ

0: ಪಲ್ಯ, ನಮಗೆ ಅದನ್ನು ತಿನ್ಬೇಕನ್ನಿಸ್ತು. ನಮಗೆ ಅವ್ರ ಫ್ರೆಂಡ್ ಇರ್ತಾನೆ, ಒಂದು ತೂತು ಕೊಟ್ಟಿರ್ತಾನೆ ಡಬ್ಯಾಗ ನಮಗೂ, ನೀನು ಟೇಸ್ಟ್ ನೋಡಲೆ ಅಂತೇಳಿ ನಾವು ತಿಂದಿರ್ತೀವಿ. ಆದ್ರೆ ಇನ್ನೂ ಪೂರ್ತಿ ನಮಗೆ ಹೊಟ್ಟೆ ತುಂಬ ದೋಸಾ ತಿನ್ಬೇಕು ಅಂತ ಅನಿಸಿದಾಗ ನಮ್ಮ ಮಗ ಬಂದು ಹೇಳ್ತೀವಿ ನಾವು, ದೋಸಾ ಮಾಡಂತ, ದೋಸಾ ಬೇಕಾ, ದೋಸಾ ಇದ್ದು ತಿನ್ನಲೆ ಅಂತ ಅಂದ್ರೆ ಅಕ್ಕಿ ಕರುಣೆ ಕಕಲಾತಿ ಪ್ರೀತಿ ಇದ್ದೇ ಇರ್ತದೆ. ಮಗ ದೋಸಾ ಕೇಳನಂತ, ಹಿಟ್ಟು ಹಾಕ್ಲಿಕ್ಕೆ ಅಕ್ಕಿ ನೆನೆ ಹಾಕ್ಲಿಕ್ಕೆ ಒಂದು ವಾರ ತಗೋತಾಳಕ್ಕೆ, ಶನಿವಾರ ನೆನೆ ಹಾಕಿ ಅವತ್ತು ಮುಂಜಾನೆ ಹಾಕಿ ಸಂಜೆ ರುಬ್ಬಿ ಆಯ್ತವಾರ ನಮ್ಮ ಅಪ್ಪನ ಪಾಳೆ ಆದ್ಮೇಲೆ ನಮಗೆ ದೋಸಾ ಸಿಗ್ಲಿಕ್ಕೆ 10:30 ಆಗ್ತಿತ್ತು. ಹೌದಿಲ್ಲ ಅಂದ್ರ ಒಂದು ಕೊರತೆ, ಕಾತುರತೆ, ಕಾಯುವಂತದ್ದು, ಆಮೇಲೆ ಅದ್ರ ಮೇಲೆ ಇರುವಂತ ಭಾವನೆ, ಆಮೇಲೆ ಅದನ್ನ ಚಲ್ತಿದ್ವಿ ನಾವು. ಯಾಕಂದ್ರೆ ಒಂದು ವಾರ ವೇಟ್ ಮಾಡಿರ್ತಿದ್ವಿ ತಿನ್ನಂದ್ರ, ಎಷ್ಟು ಪ್ರೀತಿಯಿಂದ ತಿಂತಿದ್ವಿ ನಾವು.
1: ಬದುಕಿನ ಪಾಠ ಇವೆಲ್ಲ, ಕೊರತೆ ಅಂದ್ರ ನಮ್ಮ ಬದುಕಿಗೆ ಒಂದು ಪಾಠ. ಅದು
0: ಪಾಠ, ಇದನ್ ಕೇವಲ ಒಂದೇ ವಿಷಯಕ್ಕೆ ಸೀಮಿತ ಇಲ್ಲ, ಇದು ಎಲ್ಲಾ ಕಡೆ ಇದೆ. ಅದಕ್ಕೆ ನಾನೇನ್ ಹೇಳ್ತೀನಿ, ಯಾವ್ದು ನಾವು ಬೇರೆದವ್ರಿಗೆ ಈಸಿಯಾಗಿ ಸಿಗ್ತದಲ್ಲ ಅದಕ್ಕೆ ವ್ಯಾಲ್ಯೂನೇ ಇಲ್ಲ. ಅದನ್ನ ಗಳಿಸ್ಬೇಕು, ಎಷ್ಟೇ ಇರ್ಲಿ ಅದು ಒಂದ್ ಸಣ್ಣ ಸಾಧನೆ ಇರ್ಲಿ, ಅವಾಗ ಅವರು ಅದನ್ನ ಗಳಿಸ್ತಾರಲ್ಲ ಅದಕ್ಕೆ ಅವ್ರಿಗೆ ಮಹತ್ವ ಸಿಗ್ತದೆ.
1: ಇದು ಎಲ್ಲದಕ್ಕೂ ಅಪ್ಲೈ ಆಗ್ತದೆ ಗುರುರಾಜ್ ಪಾಟೀಲ್ ಅವರ. ನಾವು ನೋಡ್ರಿ ಇವತ್ತು ಮನೆಗೆ ಒಂದ ಮಗ ಒಂದ ಮಗಳು ಅನ್ಕೊಂಡು ಅವ್ರಿಗೆ ಮುಂದೆ ಜೀವನದಾಗ ಕಷ್ಟ ಬರಬಾರದು ಅಂತ ಅವ್ರ ಹೆಸರಲ್ಲೇ ಜಗ ತಗೋತೇವಿ, ಮನಿ ತಗೋತೇವಿ, ಆಸ್ತಿ ಮಾಡಿಡ್ತೀವಿ,
0: ಜೀವ ವಿಮೆನೂ ಮಾಡ್ತೀವಿ ಅವ್ರ ಹೆಸರಲ್ಲೇನು.
1: ಅದ್ರ ಬದ್ಲಿ ನಮ್ಮ ಹಿರಿಯರು ಏನ್ ಹೇಳ್ತಾರ, ಅವ್ರಿಗೆ ಬದುಕಿಗೆ ಬೇಕಾದ ಶಿಕ್ಷಣವನ್ನ ಕೊಡ್ರಿ, ವಿದ್ಯೆಯನ್ನ ಕೊಡ್ರಿ, ಆಸ್ತಿ ಮಾಡಿಡಬೇಡ್ರಿ, ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡ್ರಿ ಅಂದ್ರೆ. ಇದರಲ್ಲೂ ಕೂಡ ಅವ್ರಿಗೆ ಒಂದು ಮನೆ ಕಟ್ಟುವ ಕೊರತೆ ಕಂಡು ಬರಬೇಕು, ಆವಾಗ ಅವರು ಕಟ್ಟು ಪ್ರಯತ್ನ ಮಾಡಿದಾಗಿನ ಸುಖ ಕಟ್ಟಿಟ್ಟು ಮನೆಯೊಳಗೆ ಹೋಗಿರುವಾಗ ಇರುವುದಿಲ್ಲ ಅನ್ನೋದು.
0: ಹೌದು, ಅಂದ್ರೆ ಅವರು ಅದನ್ನ ಸಾಧಿಸಬೇಕು. ಯಾರು ಅದನ್ನ ಸಾಧಿಸ್ತಾರಲ್ಲ ಅದ್ರ ಮಹತ್ವ ಗೊತ್ತಿರ್ತದೆ. ಕೇಳಿದ್ರೆ ಇವತ್ತಿನ ದಿವಸದೊಳಗ ಇದು ಬಹಳ ಪ್ರಮುಖವಾಗಿರುವಂತ ಪಾತ್ರ ವಹಿಸ್ತದೆ. ಏನಂತಂದ್ರೆ ನಾವ್ ಎಲ್ಲಾನು ಬಾಯಿಗಿಡಲಿಕ್ಕೆತ್ತೀವಿ. ಇವತ್ತು ಅವ್ರು ಕೇಳೋಕಿನ ಮೊದ್ಲು ಅವ್ರ ಮುಂದೆ ಕಣ್ ತೆಗಿದಿರ್ತಾರ. ಅವತ್ತಿನ ದಿವಸ ಅವ್ರ ಕಣ್ ತೆಗೆದಾಗ ಆರತ್ತ ಹುಡುಗ ಪರೀಕ್ಷೆ ಬಂದ ಕಣ್ ತೆಗಿತಾನ ಗಾದಿ ಮುಂದ್ ಸೈಕಲ್, ಆ ಫೋಟೋ ಸ್ಟೇಟಸ್ ನಾಗ ಎಕ್ಸಾಂಪಲ್ ಕೊಡ್ಲಿಕ್ಕೆ, ಕಣ್ ತೆಗೆದ್ಕೋ ಸೈಕಲ್. ಸೊ ಅಂದ್ರೆ ಸೈಕಲ್ ಈಸಿ, ಎವ್ರಿಥಿಂಗ್ ಈಸ್ ಅವೈಲೇಬಲ್. ಏನೋ ನಮ್ಮ ಹತ್ರ ಇವತ್ತು ಎಲ್ಲರಿಗೂ ಹಣದ ಏನ್ ಕೊರತೆ ಇಲ್ಲ, ಎಲ್ಲರ ಹತ್ರ ಅದ ಹಂಗಂತ ಹೇಳಿ ಎಲ್ಲವನ್ನೂ ನಾವು ಅದೇ ರೀತಿ ಕೊಟ್ಟಾಗ ಅದ್ರ ಮಹತ್ವ ಏನುಳಿಲ್ಲ. ಹಂಗಂತ ಹೇಳಿ ಇದ್ದಾಗ್ಯೂ ಸಹ ಈಗ ಒಂದೊಂದದ, ನಾನ್ ನಿನ್ ಸಾಧನೆ ಮಾಡಿದ್ರೆ ನಾನು ಏನೋ ಒಂದು ಗೌರವ ಕೊಡಬೇಕು ಅಂತ ಹೇಳ್ತೀವಿ, ಇಂಥ ಫಾಲ್ಸ್ ಪ್ರಾಮಿಸ್ ಮಾಡಬಾರದು. ಆಮೇಲೆ ಅವ್ರು ಹೇಳಿದ್ಮೇಲೆ ಕೊಡದೇನೂ ಇರಬಾರದು, ಅದು ಒಂದು ನಿಮ್ ಕೊರತೆ ಆಗ ವೈಯಕ್ತಿಕ ಆಗ್ತದೆ.
1: ಹೌದು ಹೌದು, ಕೈಗೆಟಕುವ ಒಂದು ಪ್ರಾಮಿಸ್ ಅನ್ನ ಮಾಡಬೇಕು, ಮಾಡಿದ್ಮೇಲೆ
0: ಉಳಿಸ್ಕೋಬೇಕು ಅಂತ. ಆವಾಗ ಆ ಕೊರತೆ ಆ ಸಾಧನೆಗೆ ಒಂದು ಬಹಳ ಪ್ರಮುಖವಾದಂತ ಮಹತ್ವ ಕೊಡ್ತದೆ.
1: ಖಂಡಿತ. ಇವತ್ತಿನ ಪ್ರಶ್ನೆ, ನಮ್ಮ ಕೇಳುಗರು ಅವರು ಅನುಭವಿಸಿದ ಕೊರತೆಯನ್ನ ಹೆಂಗ್ ನೀಗಿಸಿಕೊಂಡಾರ.
0: ಆಮೇಲೆ ನಿಮ್ ಮಕ್ಕಳಿಗೆ ಯಾವ ಕೊರತೆಯಿಂದ ಯಾವ ಮೌಲ್ಯ ನಿಮ್ಗೆ ಗಳಿಸಿರಿ, ಯಾವ್ದೋ ಒಂದು ಕೊರತೆಯನ್ನ ಕ್ರಿಯೇಟ್ ಮಾಡಿರ್ತೀರಿ. ಯಾರೋ ಒಬ್ರು ಬರೀತಾರೆ ಇವತ್ತು, ಇಲ್ಲ ನನ್ನ ಮಗನ ಶಿಕ್ಷಣದ ಸಮಸ್ಯೆ ಇತ್ತು ಆದ್ರೆ ಅವ ಇವತ್ತು ಇಂಜಿನಿಯರಿಂಗ್ ಮುಗಿಸಿದ ಅಂತ, ಹಿಂಗೇನೋ ಒಂದ್ ಕಥೆ ಇರ್ತಾವೆಲ್ಲರೂ. ಅಂತಾವೇನ್ ನಿಮ್ಮ ಜೀವನದೊಳಗ ಉದಾಹರಣೆ ಆಗ್ಯಾವ,
1: ಒಂದು ಯಶಸ್ಸಿನ ಕಥೆಯನ್ನ ಬರೆದು ಕಳಿಸ್ಲಿ ಅಂತ. ಧನ್ಯವಾದಗಳು ಗುರುರಾಜ್ ಪಾಟೀಲ್ ಅವರೇ, ಕೊರತೆಯ ಬಗ್ಗೆ ಬಹಳ ಉತ್ತಮವಾದ ಮಾತುಗಳನ್ನು ಹೇಳಿದಿರಿ. ಧನ್ಯವಾದ, ನಮಸ್ಕಾರ.
0: ನಮಸ್ಕಾರ.
2: ವಿಳಾಸ: ಸುಬೋಧ ಕಲಿಕಾ ಕೇಂದ್ರ, ಆದಿತ್ಯ ರೆಸಿಡೆನ್ಸಿ, ರಾಮಲಿಂಗೇಶ್ವರ ನಗರ ಕ್ರಾಸ್, ಗೋಕುಲ ರಸ್ತೆ, ಹುಬ್ಬಳ್ಳಿ. 580030. ಇದುವರೆಗೆ ಕೊರತೆ ಈ ಕುರಿತು ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ ಪಾಟೀಲ್ ಅವರೊಂದಿಗೆ ಸಮಾಲೋಚನೆ ಕೇಳಿದಿರಿ.
3: ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ರಾಖಿ ಹಾನ್ಗಲ್.
4: ಪಾಲನೆ ಪೋಷಣೆ ಬೇಕಾಲೋಚನೆ.
2: ಮತ್ತೆ ಮುಂದಿನ ಸಮಾಲೋಚನೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.

ಆಕಾಶವಾಣಿ ಧಾರವಾಡ. ಕೆಎಲ್ಎಸ್ವಿಡಿಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯ

0: ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಮಹಿಳೆಯರ ಸುರಕ್ಷತೆಯಲ್ಲಿ ಸ್ಮಾರ್ಟ್ ಡ್ರೆಸ್ ತಂತ್ರಜ್ಞಾನ, ಈ ಬಗ್ಗೆ ಮಾತನಾಡುತ್ತಾರೆ ಪ್ರೊಫೆಸರ್ ಜ್ಯೋತಿ ಕಮ್ಮಾರ್.
1: ಇಂದಿನ ಯುಗದಲ್ಲಿ ತಂತ್ರಜ್ಞಾನ ವೇಗವಾಗಿ ಬೆಳೆಯುತ್ತಿದೆ. ಈ ತಂತ್ರಜ್ಞಾನವನ್ನು ಮಹಿಳೆಯರ ಸುರಕ್ಷತೆಗಾಗಿ ಬಳಸುವ ಪ್ರಯತ್ನಗಳು ಕೂಡ ಹೆಚ್ಚಾಗಿವೆ. ವಿಶೇಷವಾಗಿ ಸ್ಮಾರ್ಟ್ ಟೆಕ್ಸ್ಟೈಲ್ ಅಥವಾ ವಯರೇಬಲ್ ಟೆಕ್ನಾಲಜಿ ಮಹಿಳೆಯರ ರಕ್ಷಣೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಸಾಮಾನ್ಯ ಉಡುಪುಗಳಲ್ಲಿಯೇ ಈಗ ಎಲೆಕ್ಟ್ರಾನಿಕ್ ಸರ್ಕಿಟ್, ಸೆನ್ಸರ್ ಮತ್ತು ಸಂವಹನ ತಂತ್ರಜ್ಞಾನಗಳನ್ನು ಅಳವಡಿಸಲಾಗುತ್ತಿದೆ. ಈ ರೀತಿಯ ಉಡುಪುಗಳನ್ನು ಸ್ಮಾರ್ಟ್ ಸೇಫ್ಟಿ ಡ್ರೆಸ್ ಎಂದು ಕರೆಯಲಾಗುತ್ತದೆ. ಈ ಸ್ಮಾರ್ಟ್ ಡ್ರೆಸ್ನಲ್ಲಿ ವಿವಿಧ ರೀತಿಯ ಸೆನ್ಸರ್ಗಳನ್ನು ಬಳಸಲಾಗುತ್ತದೆ. ಮೊದಲನೆಯದಾಗಿ ಜಿಪಿಎಸ್ ಅಂದರೆ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಸೆನ್ಸರ್. ಈ ಸೆನ್ಸರ್ ಮಹಿಳೆಯರ ಪ್ರಸ್ತುತ ಸ್ಥಳವನ್ನು ನಿಖರವಾಗಿ ಗುರುತಿಸುತ್ತದೆ. ಯಾವುದೇ ಅಪಾಯದ ಸಂದರ್ಭ ಬಂದಾಗ ಮಹಿಳೆ ಡ್ರೆಸ್ನಲ್ಲಿರುವ ತುರ್ತು ಬಟನ್ ಒತ್ತಿದರೆ ಜಿಪಿಎಸ್ ಮೂಲಕ ಅವರ ಲೊಕೇಶನ್ ಕುಟುಂಬದವರಿಗೆ ಅಥವಾ ಪೊಲೀಸರಿಗೆ ತಕ್ಷಣ ಕಳುಹಿಸಲಾಗುತ್ತದೆ. ಇದರಲ್ಲಿ ಜಿಎಸ್ಎಂ ಅಂದರೆ ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಕಮ್ಯುನಿಕೇಷನ್ ಮಾಡ್ಯೂಲ್ಸ್ ಕೂಡ ಬಳಸಲಾಗುತ್ತದೆ. ಜಿಎಸ್ಎಂ ತಂತ್ರಜ್ಞಾನ ಮೂಲಕ ಎಸ್ಎಂಎಸ್ ಅಂದರೆ ಶಾರ್ಟ್ ಮೆಸೇಜ್ ಸರ್ವಿಸ್ ಅಥವಾ ಕರೆಗಳನ್ನು ತುರ್ತು ಸಂಪರ್ಕ ಸಂಖ್ಯೆಗೆ ಕಳುಹಿಸಬಹುದು. ಕೆಲವು ಸ್ಮಾರ್ಟ್ ಉಡುಪುಗಳಲ್ಲಿ ಪ್ರೆಷರ್ ಸೆನ್ಸರ್ ಮತ್ತು ಟಚ್ ಸೆನ್ಸರ್ ಅಳವಡಿಸಲಾಗುತ್ತದೆ. ಯಾರಾದರೂ ಮಹಿಳೆಯ ಮೇಲೆ ಬಲವಂತವಾಗಿ ದಾಳಿ ಮಾಡಿದರೆ ಅಥವಾ ಅಸಹಜ ಒತ್ತಡ ಉಂಟಾದರೆ ಈ ಸೆನ್ಸರ್ ಅದನ್ನು ಗುರುತಿಸಿ ಅಲಾರಾಂ ಸಕ್ರಿಯಗೊಳಿಸುತ್ತದೆ. ಇದಲ್ಲದೆ ಹಾರ್ಟ್ ಬೀಟ್ ಸೆನ್ಸರ್ ಕೂಡ ಬಳಸಲಾಗುತ್ತದೆ. ಮಹಿಳೆಯರ ಹೃದಯ ಬಡಿತ ಏಕಾಏಕಿ ಹೆಚ್ಚಾದರೆ ಅಥವಾ ಭಯದ ಪರಿಸ್ಥಿತಿ ಉಂಟಾದರೆ ಈ ಸೆನ್ಸರ್ ತುರ್ತು ಎಚ್ಚರಿಕೆ ಸಂದೇಶವನ್ನು ಕಳುಹಿಸುತ್ತದೆ. ಕೆಲವು ಆಧುನಿಕ ಸುರಕ್ಷತಾ ಉಡುಪುಗಳಲ್ಲಿ ಎಕ್ಸೆಲರೋಮೀಟರ್ ಸೆನ್ಸರ್ ಬಳಸಲಾಗುತ್ತದೆ. ಈ ಸೆನ್ಸರ್ ದೇಹದ ಚಲನವಲನವನ್ನು ಗುರುತಿಸುತ್ತದೆ. ಮಹಿಳೆಯ ಅಸಹಜ ಚಲನೆ ಕಂಡುಬಂದರೆ ಈ ಸೆನ್ಸರ್ ದೇಹದ ಚಲನವಲನವನ್ನು ಗುರುತಿಸುತ್ತದೆ. ಮಹಿಳೆಯ ಅನಿಶ್ಚಿತ ಅಪಘಾತಕ್ಕೆ ಒಳಗಾದರೆ ಅಥವಾ ಅಸಹಜ ಚಲನೆ ಕಂಡುಬಂದರೆ ತಕ್ಷಣ ಅಲರ್ಟ್ ಕಳುಹಿಸಲಾಗುತ್ತದೆ. ಈ ಸ್ಮಾರ್ಟ್ ಡ್ರೆಸ್ಗಳಲ್ಲಿ ಮೈಕ್ರೋಕಂಟ್ರೋಲರ್ಗಳನ್ನು ಬಳಸಲಾಗುತ್ತದೆ. ಇದರಲ್ಲಿ ಸೆನ್ಸರ್ಗಳಿಂದ ಮಾಹಿತಿ ಪಡೆದು ಅಲಾರಾಂ ಮತ್ತು ಸಂದೇಶ ವ್ಯವಸ್ಥೆಯನ್ನು ನಿಯಂತ್ರಿಸುತ್ತವೆ. ಕೆಲವು ಸುರಕ್ಷತಾ ಉಡುಪುಗಳಲ್ಲಿ ಸಣ್ಣ ಬಜರ್ ಅಲಾರಾಂ ಕೂಡ ಅಳವಡಿಸಲಾಗುತ್ತದೆ. ಅಪಾಯಕಾರಿ ಸಂದರ್ಭದಲ್ಲಿ ಇದು ಜೋರಾಗಿ ಶಬ್ದ ಮಾಡುತ್ತದೆ ಮತ್ತು ಸುತ್ತಮುತ್ತಲಿನ ಜನರ ಗಮನ ಸೆಳೆಯುತ್ತದೆ. ಕೆಲವು ತಂತ್ರಜ್ಞಾನಗಳಲ್ಲಿ ಸಣ್ಣ ಪ್ರಮಾಣದ ಇಲೆಕ್ಟ್ರಿಕ್ ಶಾಕ್ ಯೂನಿಟ್ ಕೂಡ ಅಳವಡಿಸಲಾಗಿದೆ. ಅಪಾಯದ ಸಂದರ್ಭ ಬಂದಾಗ ಸ್ವಯಂ ರಕ್ಷಣೆಗೆ ಇದು ಸಹಾಯ ಮಾಡುತ್ತದೆ. ಇದಲ್ಲದೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದರೆ IoT ತಂತ್ರಜ್ಞಾನ ಬಳಸಿ ಈ ಡ್ರೆಸ್ಗಳನ್ನು ಮೊಬೈಲ್ ಅಪ್ಲಿಕೇಶನ್ಗೆ ಸಂಪರ್ಕಿಸಲಾಗುತ್ತದೆ. ಇದರಿಂದ ರಿಯಲ್ ಟೈಮ್ ಟ್ರ್ಯಾಕಿಂಗ್ ಮತ್ತು ಸುರಕ್ಷತಾ ಮಾನಿಟರಿಂಗ್ ಸಾಧ್ಯವಾಗುತ್ತದೆ. ತಂತ್ರಜ್ಞಾನ ಎಷ್ಟೇ ಬೆಳೆಯಲಿ ಜಾಗೃತಿ ಮತ್ತು ಆತ್ಮವಿಶ್ವಾಸವು ಅಷ್ಟೇ ಮುಖ್ಯ. ಮಹಿಳೆಯರ ಸುರಕ್ಷತೆ ಕೇವಲ ತಂತ್ರಜ್ಞಾನದಿಂದ ಮಾತ್ರ ಸಾಧ್ಯವಲ್ಲ, ಸಮಾಜದ ಸಹಕಾರವೂ ಅಗತ್ಯವಾಗಿದೆ. ಬನ್ನಿ, ತಂತ್ರಜ್ಞಾನ ಮತ್ತು ಜಾಗೃತಿಯ ಮೂಲಕ ಮಹಿಳೆಯರಿಗೆ ಸುರಕ್ಷತೆ ಮತ್ತು ಭಯರಹಿತ ಸಮಾಜ ನಿರ್ಮಿಸೋಣ.
0: ಮಹಿಳೆಯರ ಸುರಕ್ಷತೆಯಲ್ಲಿ ಸ್ಮಾರ್ಟ್ ಡ್ರೆಸ್ ತಂತ್ರಜ್ಞಾನ, ಈ ಬಗ್ಗೆ ಮಾತನಾಡಿದವರು ಪ್ರೊಫೆಸರ್ ಜ್ಯೋತಿ ಕಮ್ಮಾರ್. ಇವತ್ತಿನ ಸಂಚಿಕೆಯ ಪ್ರಶ್ನೆ, ಆಧುನಿಕ ಸುರಕ್ಷತಾ ಉಡುಪುಗಳಲ್ಲಿ ಬಳಸುವ ಸಂವೇದಕ ಯಾವುದು? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611316637 9611316637. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.
2: ಆಕಾಶವಾಣಿ ಧಾರವಾಡ, ಸಮಯ 6:55. ಸಂಸ್ಕೃತದಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.
3: ಇಯಂ ಆಕಾಶವಾಣಿ, ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ.

0: ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ, ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಬೇಕಾಗುವಂತಹ ಆಡಿಯೋಲಾಜಿಸ್ಟ್ ಹಾಗೂ ಸ್ಪೀಚ್ ಥೆರಪಿಸ್ಟ್ ಸಹಿತ ಬಾಲಕ ಬಾಲಕಿಯರಿಗೆ ಪ್ರತ್ಯೇಕವಾಗಿ ವಸತಿ ಸೌಲಭ್ಯವಿದ್ದು ನುರಿತ ಶಿಕ್ಷಕರಿಂದ ಪಾಠದ ವ್ಯವಸ್ಥೆ ಇದೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಿಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ, ಲಕ್ಷ್ಮೇಶ್ವರ, ಗದಗ ಜಿಲ್ಲೆ. ಮೊಬೈಲ್ 9448309994.
1: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
2: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ ಜೂನ್ 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
3: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
4: ಇನ್ನು ಮುಂದೆ ಕೆಲವು ಪ್ರಕಟಣೆಗಳು ಬೆಂಗಳೂರು ಕೇಂದ್ರದಿಂದ. ನಂತರ 7:05 ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ. 7:15 ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಧಾರವಾಡ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಮರೆಗೆ ನಿಂತು ಕಾಯುತ್ತಿರುವ ಕೊರುಳು ಯಾವುದು?
2: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ನಮ್ಮ ಭಾರತ ಖಂಡವು ಅಸಂಖ್ಯಾತ ವೀರಪುರುಷರು, ಋಷಿಪುಂಗವರು ಮತ್ತು ದಾರ್ಶನಿಕರ ಕಾಣ್ಕೆ, ಹೋರಾಟ ಮತ್ತು ತ್ಯಾಗದ ಫಲ.
1: ಭಾರತ ಮಾತೆಯೇ ನಿನ್ನ ಅಡಿಗಿದೆ ಕೋಟಿ ದೀಪದ ಆರತಿ.
0: ನಮ್ಮ ಹಿರಿಯರು ಬೆವರು ಸುರಿಸಿ ಕಟ್ಟಿದ ಈ ಭಾರತ ಖಂಡವನ್ನು ನಮ್ಮೊಳಗಿನ ಲೋಪ ಮತ್ತು ಒಗ್ಗಟ್ಟಿನ ಕೊರತೆಯಿಂದಾಗಿ ಕಳೆದುಕೊಳ್ಳದಿರೋಣ. ಬದುಕಿನ ಪ್ರತಿ ಕ್ಷಣವೂ ಜಾಗೃತರಾಗಿರೋಣ. ದೇಶದ ಸರ್ವಾಂಗೀಣ ಹಿತರಕ್ಷಣೆ ಪ್ರತಿಯೊಬ್ಬನ

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

ವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯದ ನೂತನ ಸಚಿವ ಸಂಪುಟದಲ್ಲಿ ನೀಡಿರುವ ಖಾತೆ ಕುರಿತು ಇಬ್ಬರು ಸಚಿವರ ಅಸಮಾಧಾನ. ಅಧಿಕಾರ ವಹಿಸಿಕೊಳ್ಳದಿರಲು ನಿರ್ಧಾರ. 2047 ವೇಳೆಗೆ ದೇಶ ವಿಕಸಿತ ಭಾರತವಾಗಿ ಹೊರಹೊಮ್ಮಲಿದೆ. ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಇಲಾಖೆ ಸಚಿವರ ಅಭಿಮತ. ರಾಜ್ಯಾದ್ಯಂತ ಇದೇ 28ರಂದು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ. ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅವರಿಂದ ಮಾಹಿತಿ. ಇಂದು ವಿಶ್ವ ಕೀಟ ದಿನ. ಜಾಗೃತಿ, ವೃತ್ತಿಪರ ಕೀಟ ನಿರ್ವಹಣೆ ಹಾಗೂ ಬಳಕೆ ಉತ್ತೇಜಿಸುವ ಗುರಿಯೊಂದಿಗೆ ಆಚರಣೆ. ಈಗ ವಾರ್ತೆಗಳ ವಿವರ. ನೂತನ ಸಚಿವ ಸಂಪುಟದಲ್ಲಿ ನೀಡಿರುವ ಖಾತೆ ಕುರಿತು ಇಬ್ಬರು ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದ್ದು, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬದಲಾಗಿ ಜಲಸಂಪನ್ಮೂಲ ಖಾತೆ ನೀಡಿರುವುದಕ್ಕೆ ಅಸಮಾಧಾನಗೊಂಡಿರುವ ಸಚಿವ ರಾಮಲಿಂಗಾರೆಡ್ಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಮಲಿಂಗಾರೆಡ್ಡಿ, ರಾಜೀನಾಮೆಯನ್ನು ಸ್ವೀಕರಿಸಬೇಕೇ ಅಥವಾ ಬೇಡವೇ ಎನ್ನುವ ನಿರ್ಧಾರವನ್ನು ಪಕ್ಷದ ನಾಯಕತ್ವಕ್ಕೆ ಬಿಡುವುದಾಗಿ ತಿಳಿಸಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಬಳಿಕ ಆಹಾರ ಖಾತೆ ಜವಾಬ್ದಾರಿ ವಹಿಸಿಕೊಳ್ಳಲು ಸಚಿವ ಕೆಎಚ್ ಮುನಿಯಪ್ಪ ನಿರಾಕರಿಸಿದ್ದು, ತಾವು ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನದ ಅಧಿಕಾರ ವಹಿಸಿಕೊಳ್ಳುವುದಿಲ್ಲ. ಪಕ್ಷದ ವರಿಷ್ಠರು ತಮ್ಮ ಹಿರಿತನವನ್ನು ಗುರುತಿಸಬೇಕು ಹಾಗೂ ಖಾತೆ ಹಂಚಿಕೆಯಲ್ಲಿನ ಸಮಸ್ಯೆಗಳನ್ನು ಸರಿಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಬೆಂಗಳೂರಿನ ಬಿಜಿಎಸ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಅತ್ಯಾಧುನಿಕ ಸೂಪರ್ ಸ್ಪೆಷಾಲಿಟಿ ಕೇಂದ್ರವನ್ನು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸ್ವಾತಂತ್ರ್ಯದ 100ನೇ ವರ್ಷವಾದ 2047 ವೇಳೆಗೆ ದೇಶ ವಿಕಸಿತ ಭಾರತವಾಗಿ ಹೊರಹೊಮ್ಮಲಿದೆ. ಗುರಿ ಸಾಧನೆಗೆ ದೇಶದ ಎಲ್ಲ ನಾಗರಿಕರ ಸಹಕಾರ ಅಗತ್ಯ ಎಂದರು. ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚು ಯುವಶಕ್ತಿಯಿಂದ ಕೂಡಿದ ಭಾರತದಲ್ಲಿ 35 ವರ್ಷಕ್ಕಿಂತ ಕಡಿಮೆ ವಯೋಮಾನದ 65% ಯುವಜನರಿದ್ದಾರೆ. ಅಭಿವೃದ್ಧಿ ಮತ್ತು ಜಾಗತಿಕ ನಾಯಕತ್ವದಲ್ಲಿ ಭಾರತ ಭವಿಷ್ಯದಲ್ಲಿ ಮುಂಚೂಣಿಯಲ್ಲಿ ಇರಲಿದೆ ಎಂದು ಸಚಿವರು ಹೇಳಿದರು. ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ, ಶಾಸಕರಾದ ಶರತ್ ಬಚ್ಚೇಗೌಡ, ಕೆ ಗೋವಿಂದರಾಜು ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದೇ 28ರಂದು ರಾಜ್ಯಾದ್ಯಂತ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಿತ್ವಿಕ್ ಪಾಂಡೆ ತಿಳಿಸಿದ್ದಾರೆ. ರಾಜ್ಯದಲ್ಲಿನ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ 28ರಂದು 1 ಸುತ್ತಿನ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಮೊದಲ ದಿನ ಪೋಲಿಯೋ ಬೂತ್ಗಳಲ್ಲಿ ಲಸಿಕೆ ಹಾಕಲಾಗುವುದು. ನಂತರ 2-3 ದಿನ ಮನೆ ಮನೆಗೆ ಭೇಟಿ ನೀಡಿ 5 ವರ್ಷದ ಮಕ್ಕಳಿಗೆ, ವಿಶೇಷವಾಗಿ ವಲಸಿಗ ಸಮುದಾಯದ ಹೆಚ್ಚು ಅಪಾಯದಂಚಿನಲ್ಲಿರುವ ಪ್ರದೇಶಗಳು ಹಾಗೂ ಕೊಳಚೆ ಪ್ರದೇಶದಲ್ಲಿ ವಾಸಿಸುವ ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ನೀಡಿ ಬಾಯಿಯ ಮೂಲಕ 2 ಹನಿ ಪೋಲಿಯೋ ಲಸಿಕೆ ಹಾಕಲಾಗುವುದು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪರಿಸರ ಸಂರಕ್ಷಣೆ ಮತ್ತು ವಿದ್ಯುತ್ ಜಾಲದ ಆಧುನೀಕರಣದತ್ತ ಮಹತ್ವದ ಹೆಜ್ಜೆಯನ್ನಿಟ್ಟಿರುವ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ KPTCL ತನ್ನ ಹೈ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ಗಳ ಜಾಲದಲ್ಲಿ ಬಳಕೆಯಲ್ಲಿದ್ದ ಸಾಂಪ್ರದಾಯಿಕ ಮತ್ತು ಹಾನಿಕಾರಕ ಮಿನರಲ್ ಆಯಿಲ್ ಬದಲಾಗಿ ಪರಿಸರ ಸ್ನೇಹಿ ಹಾಗೂ ಬಯೋಡಿಗ್ರೇಡೇಬಲ್ ನ್ಯಾಚುರಲ್ ಎಸ್ಟರ್ ಆಯಿಲ್ ಬಳಕೆಗೆ ಮುಂದಾಗಿದೆ. ರಾಜ್ಯದಾದ್ಯಂತ ವಿದ್ಯುತ್ ಜಾಲದಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ 3754 ಟ್ರಾನ್ಸ್ಫಾರ್ಮರ್ಗಳ ಪೈಕಿ KPTCL ಕಾರ್ಯತಂತ್ರದ ಭಾಗವಾಗಿ 45 ಹೈ ಕೆಪಾಸಿಟಿ ಟ್ರಾನ್ಸ್ಫಾರ್ಮರ್ಗಳನ್ನು ಸಸ್ಯ ಆಧಾರಿತ ನ್ಯಾಚುರಲ್ ಎಸ್ಟರ್ ಆಯಿಲ್ನೊಂದಿಗೆ ಬದಲಾಯಿಸಲಾಗಿದೆ. ಹೊಸ ಟ್ರಾನ್ಸ್ಫಾರ್ಮರ್ಗಳನ್ನು ಅಳವಡಿಸುವ ಆರ್ಥಿಕ ಹೊರೆಯ ಬದಲಿಗೆ 15 ವರ್ಷಗಳಿಗಿಂತಲೂ ಹಳೆಯ ಟ್ರಾನ್ಸ್ಫಾರ್ಮರ್ಗಳನ್ನು ಗುರುತಿಸಿ ಅವುಗಳ ಜೀವಿತಾವಧಿ ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಯೋಜನೆ ಜಾರಿಗೊಳಿಸಲಾಗುತ್ತಿದೆ. ರಾಜ್ಯದ ವಿವಿಧೆಡೆ ನಿನ್ನೆ ವಿಶ್ವ ಪರಿಸರ ದಿನವನ್ನು ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಯಿತು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಬೆಂಗಳೂರು ಕರ್ನಾಟಕ ವೈದ್ಯಕೀಯ ಪರಿಷತ್ತಿನ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು,
ಪರಿಸರ ಸಂರಕ್ಷಣೆಗಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ ರಾಜ್ಯಾದ್ಯಂತ 5 ಕೋಟಿ ಸಸಿಗಳನ್ನು ನೆಡುವ ಗುರಿ ಹೊಂದಲಾಗಿದ್ದು, ಇಂದು ಸಾಂಕೇತಿಕವಾಗಿ ಕರ್ನಾಟಕ ವೈದ್ಯಕೀಯ ಪರಿಷತ್ತಿನ ಆವರಣದಲ್ಲಿ ಸಸಿಗಳನ್ನು ನೆಡುವ ಮೂಲಕ ಅತ್ಯಂತ ದೊಡ್ಡ ಜವಾಬ್ದಾರಿಗೆ ಚಾಲನೆ ನೀಡಲಾಗಿದೆ.

ಆಗಿದೆ ಎಂದರು. ರಾಮನಗರದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಜಿಲ್ಲಾ ನ್ಯಾಯಾಧೀಶ ಎಂಎಚ್ ಅಣ್ಣಯ್ಯನವರ್ ಮಾತನಾಡಿ, ಪ್ರತಿಯೊಂದು ಜೀವಿಯ ಉಳಿವಿಗೆ ಪರಿಸರ ಮುಖ್ಯವಾಗಿದ್ದು ಪರಿಸರ ರಕ್ಷಣೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಅತ್ಯಗತ್ಯ ಎಂದರು. ಮಂಗಳೂರಿನಲ್ಲಿ ಆಯೋಜಿಸಿದ್ದ ಪರಿಸರದ ದಿನದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾಧಿಕಾರಿ ದರ್ಶನ್ ಎಚ್.ವಿ., ಪರಿಸರ, ನೀರು, ಆಹಾರ ಶುಚಿಯಾಗಿದ್ದರೆ ಮಾತ್ರ ಜೀವ ಸಂಕುಲ ರಕ್ಷಣೆಯಾಗಲು ಸಾಧ್ಯ. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ ಎಂದರು. ಕಲಬುರಗಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ರಾಜ್ಯ ಹೈಕೋರ್ಟ್ ನ್ಯಾಯಮೂರ್ತಿ ಆರ್.ದೇವದಾಸ್ ಅವರು, ಪರಿಸರ ಸಂರಕ್ಷಣೆ ಕೇವಲ ಗಿಡ ನೆಡುವ

0: ಪರಿಸರ, ನೀರು, ಆಹಾರ ಶುಚಿಯಾಗಿದ್ದರೆ ಮಾತ್ರ ಜೀವ ಸಂಕುಲ ರಕ್ಷಣೆಯಾಗಲು ಸಾಧ್ಯ. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ ಎಂದರು. ಕಲಬುರಗಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ರಾಜ್ಯ ಹೈಕೋರ್ಟ್ ನ್ಯಾಯಮೂರ್ತಿ ಆರ್ ದೇವದಾಸ್ ಅವರು, ಪರಿಸರ ಸಂರಕ್ಷಣೆ ಕೇವಲ ಗಿಡ ನೆಡುವುದಕ್ಕೆ ಸೀಮಿತವಾಗಬಾರದು, ಅದು ನಮ್ಮ ವೈಯಕ್ತಿಕ ಸ್ವಚ್ಛತೆ ಹಾಗೂ ದಿನನಿತ್ಯದ ನಡವಳಿಕೆಯಿಂದ ಆರಂಭವಾಗಬೇಕು ಎಂದರು. ರಾಜ್ಯದ ವಿವಿಧೆಡೆ ವಿಚಾರ ಸಂಕಿರಣ, ಜಾಗೃತಿ ಕಾರ್ಯಕ್ರಮ, ಜಾಥಾ ಸೇರಿದಂತೆ ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ವಿಶ್ವ ಪರಿಸರ ದಿನವನ್ನು ಆಚರಿಸಿದ ವರದಿಗಳು ಬಂದಿವೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ವಿಶ್ವ ಕೀಟ ದಿನ. ಗಡಿಗಳ ಆರೋಗ್ಯ ರಕ್ಷಿಸುವಲ್ಲಿ ಜಾಗತಿಕ ಶಕ್ತಿಯಾಗಿ ಕೀಟ ನಿರ್ವಹಣೆ ಎಂಬ ಧ್ಯೇಯದೊಂದಿಗೆ ಜೂನ್ 6 ಜಗತ್ತಿನಾದ್ಯಂತ ಈ ದಿನವನ್ನು ಆಚರಿಸಲಾಗುತ್ತದೆ. ವಿಶ್ವ ಕೀಟ ದಿನಕ್ಕೀಗ ಸಾರ್ಥಕ ದಶಮಾನೋತ್ಸವ. ಸಾರ್ವಜನಿಕ ಆರೋಗ್ಯವನ್ನು ರಕ್ಷಿಸುವಲ್ಲಿ ಕೀಟಗಳು ನಿರ್ವಹಿಸುವ ಪ್ರಮುಖ ಪಾತ್ರದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ, ವೈಜ್ಞಾನಿಕ ಮತ್ತು ಸಾಮಾಜಿಕವಾಗಿ ವೃತ್ತಿಪರ ಕೀಟ ನಿರ್ವಹಣೆ ಹಾಗೂ ಬಳಕೆಯನ್ನು ಉತ್ತೇಜಿಸುವ ಗುರಿ ಹೊಂದಲಾಗಿದೆ. ಜೊತೆಗೆ ಸಣ್ಣ ಕೀಟಗಳಿಂದ ಉಂಟಾಗುವ ದೊಡ್ಡ ಬೆದರಿಕೆ ಮುಂಜಾಗ್ರತೆ ಬಗ್ಗೆಯೂ ಗಮನ ಸೆಳೆಯುವ ಉದ್ದೇಶ ವಿಶ್ವ ಕೀಟ ದಿನಾಚರಣೆಯದ್ದಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಕೀಟತಜ್ಞ ಹಾಗೂ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಸಹ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಸಿಪಿ ಮಲ್ಲಾಪುರ್ ಅವರು.
4: ವಿಶ್ವ ಕೀಟ ದಿನವನ್ನು 2017 ಆರಂಭಿಸಲಾಗಿದ್ದು, ಇದರ ಮುಖ್ಯ ಉದ್ದೇಶ ಕೀಟಗಳ ನಿರ್ವಹಣೆಯ ಮಹತ್ವ, ಆಹಾರ ಭದ್ರತೆ, ಸಾರ್ವಜನಿಕ ಆರೋಗ್ಯ ಹಾಗೂ ಪರಿಸರ ಸಂರಕ್ಷಣೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದಾಗಿದೆ. ವಿಜ್ಞಾನಿಗಳು ಇದುವರೆಗೆ ಸುಮಾರು 10,000 ಹೆಚ್ಚು ಕೀಟ ಜಾತಿಗಳನ್ನು ಗುರುತಿಸಿದ್ದು, 200,000+ ಜಾತಿಗಳನ್ನು ಗುರುತಿಸಬೇಕಾಗಿದೆ. ಪ್ರಾಣಿಯ ಜಗತ್ತಿನ ಒಟ್ಟು ಜೀವ ವೈವಿಧ್ಯದಲ್ಲಿ 75%+ ಹೆಚ್ಚು ಭಾಗ ಕೀಟಗಳೇ ಬಂದಿವೆ. ಕೇವಲ 1-3% ಕೀಟಗಳನ್ನು ಮಾತ್ರ ಕೃಷಿ ಬೆಳೆಗಳು ಮನುಷ್ಯರಿಗೆ ಅಥವಾ ಪಶುಗಳಿಗೆ ಹಾನಿ ಉಂಟು ಮಾಡುತ್ತವೆ. ಉಳಿದ ಬಹುಪಾಲು ಕೀಟಗಳು ಪ್ರಕೃತಿ ಸಮತೋಲನ ಕಾಪಾಡುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತವೆ. ಇದಲ್ಲದೆ ಪರಭಕ್ಷಕ ಕೀಟಗಳು ಮತ್ತು ಪರಾವಲಂಬಿ ಕೀಟಗಳು ಈ ಹಾನಿಕಾರಕ ಕೀಟಗಳನ್ನು ನೇರವಾಗಿ ತಿಂದು ಅಥವಾ ಕೊಂದು ಅವುಗಳ ಸಂಖ್ಯೆಯನ್ನು ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಪ್ರತಿ ಕೀಟವು ಪೀಡಕವಲ್ಲ, ಅನೇಕ ಕೀಟಗಳು ನಮ್ಮ ಮಿತ್ರರು. ಕೀಟಗಳಿಲ್ಲದೆ ಜಗತ್ತನ್ನು ಊಹಿಸುವುದು ಅಸಾಧ್ಯ. ಆದ್ದರಿಂದ ಹಾನಿಕಾರಕ ಕೀಟಗಳನ್ನು ನಿಯಂತ್ರಿಸುತ್ತಾ ಉಪಯುಕ್ತ ಕೀಟಗಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ.
0: ದೇಶದ ರಕ್ಷಣಾ ಸಿದ್ಧತೆ ಬಲಪಡಿಸುವ ಹಾಗೂ ತುರ್ತು ಪರಿಸ್ಥಿತಿಗಳನ್ನು ಎದುರಿಸುವ ಸಿದ್ಧತೆಯ ಭಾಗವಾಗಿ ಶಿವಮೊಗ್ಗ ನಗರದಲ್ಲಿ ವೈಮಾನಿಕ ದಾಳಿ ಹಾಗೂ ತುರ್ತು ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಸುರಕ್ಷತಾ ಕ್ರಮಗಳ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಮತ್ತು ಇಲಾಖೆಗಳ ಸನ್ನದ್ಧತೆಯನ್ನು ಪರಿಶೀಲಿಸಲು ನಿನ್ನೆ ಸಂಜೆ ನಗರದ ನೆಹರು ಕ್ರೀಡಾಂಗಣದಲ್ಲಿ ಮಾಕ್ಡ್ರಿಲ್ ಅಣುಕು ಪ್ರದರ್ಶನ ಏರ್ಪಡಿಸಲಾಗಿತ್ತು. 2026 ಸಾಲಿನಲ್ಲಿ ರಾಷ್ಟ್ರಮಟ್ಟದಲ್ಲಿ ನಾಗರಿಕ ರಕ್ಷಣೆ, ವೈಮಾನಿಕ ದಾಳಿ ಮತ್ತು ಕರಾಳ ರಾತ್ರಿ ಅಣುಕು ಪ್ರದರ್ಶನ ನಡೆಸಲು ಕೇಂದ್ರ ಗೃಹ ಸಚಿವಾಲಯ ಸೂಚನೆ ನೀಡಿತ್ತು. ಜಿಲ್ಲಾ ಮಟ್ಟದಲ್ಲಿ ನಿನ್ನೆ ಈ ಪ್ರದರ್ಶನವನ್ನು ಯಶಸ್ವಿಯಾಗಿ ಕೈಗೊಳ್ಳಲಾಯಿತು. ಅಣುಕು ಪ್ರದರ್ಶನದ ಆರಂಭದಲ್ಲಿ ಶತ್ರುಗಳ ವಾಯುದಾಳಿಯ ಮುನ್ಸೂಚನೆ ನೀಡುವಂತೆ ಕೋಡ್ ರೆಡ್ ಎಚ್ಚರಿಕೆಯ 2 ಸೈರನ್ ಮೊಳಗಿಸಿ ಸಾರ್ವಜನಿಕರನ್ನು ಸುರಕ್ಷಿತ ಸ್ಥಳಗಳಿಗೆ ರವಾನಿಸುವ ಪ್ರಕ್ರಿಯೆ ನಡೆಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೂತನ ಸಚಿವ ಸಂಪುಟದಲ್ಲಿ ನೀಡಿರುವ ಖಾತೆ ಕುರಿತು ಇಬ್ಬರು ಸಚಿವರ ಅಸಮಾಧಾನ, ಅಧಿಕಾರ ವಹಿಸಿಕೊಳ್ಳದಿರಲು ನಿರ್ಧಾರ. 2047 ವೇಳೆಗೆ ದೇಶ ವಿಕಸಿತ ಭಾರತವಾಗಿ ಹೊರಹೊಮ್ಮಲಿದೆ, ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಇಲಾಖೆ ಸಚಿವರ ಅಭಿಮತ. ರಾಜ್ಯಾದ್ಯಂತ ಇದೇ 28 ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ, ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅವರಿಂದ ಮಾಹಿತಿ. ಇಂದು ವಿಶ್ವ ಕೀಟ ದಿನ. ಜಾಗೃತಿ, ವೃತ್ತಿಪರ ಕೀಟ ನಿರ್ವಹಣೆ ಹಾಗೂ ಬಳಕೆ ಉತ್ತೇಜಿಸುವ ಗುರಿಯೊಂದಿಗೆ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಆಕಾಶವಾಣಿ ಧಾರವಾಡ.
1: ಅಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ಅಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಡುವಣಿ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜು ಧಾರವಾಡ. ನಿಡುವಣಿ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜು ಶ್ರೀನಗರ ಸರ್ಕಲ್ ಧಾರವಾಡ. ನೀಟ್, ಜೆಡಬ್ಲ್ಯೂ, ಎನ್ಡಿಎ, ಕೆಸಿಇಟಿ ಹಾಗೂ ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಸಿಎ ಫೌಂಡೇಶನ್ ಕೋರ್ಸ್, ಜೊತೆಗೆ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಸಂಪರ್ಕಿಸಿ 8762825976. ನಿಡುವಣಿ ಪಿಯುಸಿ ಆರ್ಟ್ಸ್, ಕಾಮರ್ಸ್ ಹಾಗೂ ಬಿಕಾಂ ಕಾಲೇಜು ಹೆಡ್ ಪೋಸ್ಟ್ ಹತ್ತಿರ, ರೈಲ್ವೆ ಸ್ಟೇಷನ್ ರೋಡ್, ಧಾರವಾಡ. ಇಂಡಸ್ಟ್ರಿಯಲ್ ವಿಸಿಟ್, ಷೇರು ಮಾರುಕಟ್ಟೆಯ ಜ್ಞಾನ, ಎಂಎನ್ಸಿಗಳಿಂದ ಜಾಬ್ ಡ್ರೈವ್, ಉಚಿತ ಸ್ಪರ್ಧಾತ್ಮಕ ಹಾಗೂ ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ತರಬೇತಿ, ರಾಷ್ಟ ಮತ್ತು ಅಂತಾರಾಷ್ಟೀಯ ಮಟ್ಟದ ಆಟಗಾರರನ್ನು ಹೊಂದಿದ ಕಾಲೇಜಿಗೆ ಪ್ರವೇಶ ಪಡೆಯಲು ಸಂಪರ್ಕಿಸಿ 8762929876. ನಿಡುವಣಿ 8th, 9th ಹಾಗೂ 10th ಬೇಸಿಗೆ ರಜೆಯ ಕೋಚಿಂಗ್ ಕ್ಲಾಸಸ್, ಶ್ರೀನಗರ ಸರ್ಕಲ್ ಧಾರವಾಡ. ಪ್ರವೇಶಕ್ಕಾಗಿ ಸಂಪರ್ಕಿಸಿ 8762050376. ನಿಡುವಣಿ ಕಂಪ್ಯೂಟರ್ ಹಾಗೂ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್, ಜುಬಿಲಿ ಸರ್ಕಲ್ ಹಾಗೂ ಶ್ರೀನಗರ ಸರ್ಕಲ್ ಧಾರವಾಡ. ಸಂಪರ್ಕಿಸಿ 8762829876.

0: ಕೇಳುಗ್ರೆ, ಆಲಯ ಗಣಿತ ಪ್ರಯೋಗಾಲಯ ಕಾರ್ಯಕ್ರಮದಲ್ಲಿ ಇವತ್ತು ಇನ್ನೊಂದು ವಿಷಯವನ್ನ ತಿಳಿಸಿಕೊಡ್ಲಿಕ್ಕೆ ನಾವು ಇಲ್ಲಿ ಸ್ಟುಡಿಯೋನಲ್ಲಿ ಸಿದ್ಧರಾಗಿ ಕೂತೀವಿ. ನನ್ನ ಜೊತೆಗೆ ಡಾಕ್ಟರ್ ವೀರಣ್ಣ ಬೋಳಿಶೆಟ್ಟಿ ಅವರಿದ್ದಾರೆ. ಇವರು ಧಾರವಾಡದ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ವಿಶ್ರಾಂತ ನಿರ್ದೇಶಕರು, ಹಾಗೆ ನಿಮ್ಮ ಎಲ್ಲರ ನೆಚ್ಚಿನ ಗಣಿತ ಶಿಕ್ಷಕಿ ಕೀರ್ತಿ ನಾಗಾವಿ ಅವರು ಕೂಡ ಇದ್ದಾರೆ. ಇವರು ಛಬ್ಬಿಯ ಗವರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ನಲ್ಲಿ ಗಣಿತ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕೇಳುಗ್ರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ರೇಖಾಗಣಿತ ಅಂದ್ರೆ ಜಾಮೆಟ್ರಿ, ಇದಕ್ಕೆ ಸಂಬಂಧಪಟ್ಟಂತ ಒಂದು ಬಹುಮುಖ್ಯವಾದ ಪೈಥಾಗೋರಸ್ ಥೇರಂ, ಇದರ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕೆ. ಈ ಪೈಥಾಗೋರಸ್ ಥೇರಂ, ಇದರ ಸೂತ್ರ, ಇದರ ಉಪಯೋಗ ಎಲ್ಲಿ ಆಗ್ತದ? ಸಾಮಾನ್ಯವಾಗಿ ನಾವು ಗಣಿತವನ್ನ ಪುಸ್ತಕಗಳಲ್ಲೇ ಸೀಮಿತ ಆಗ್ಯದ ಅಂತ ತಿಳ್ಕೊಂಡಿರ್ತೀವಿ. ಆದ್ರ ಗಣಿತ ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿ ಹಾಸುಹಕ್ಕಾಗಿದೆ. ಒಂದು ಗೋಡೆಗೆ ಮೆಟ್ಲು ಇಡಬೇಕಾದಾಗಲಿ, ಮೈದಾನದಲ್ಲಿ ದಾರಿಯನ್ನ ಆಯ್ಕೆ ಮಾಡುವಾಗಲಿ, ಅಥವಾ ಎರಡು ಸ್ಥಳಗಳ ನಡುವಿನ ದೂರವನ್ನ ಅಳೆಯುವಾಗಲಿ ನಾವು ಈ ಗಣಿತದ ಸಹಾಯವನ್ನ ತಗೊಂಡೇ ತಗೊಳ್ತೀವಿ. ಹಂಗಾದ್ರ ಈ ಪೈಥಾಗೋರಸ್ ಸಿದ್ಧಾಂತ ಅಂದ್ರೆ ಏನು? ಪೈಥಾಗೋರಸ್ ಥೇರಮದ ಬಳಕೆಯನ್ನ ನಮ್ಮ ಜೀವನದಲ್ಲಿ ಹೆಂಗ್ ಮಾಡಿಕೊಳ್ಬಹುದು? ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಇದು ಬಹಳ ಉಪಯುಕ್ತವಾದಂತ ಕಾರ್ಯಕ್ರಮ. ಇದರ ಬಗ್ಗೆ ಇವತ್ತು ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕೆ ನಮ್ಮ ಜೊತೆಗೆ ಕೀರ್ತಿ ನಾಗಾವಿ ಹಾಗೂ ಡಾಕ್ಟರ್ ವೀರಣ್ಣ ಬೋಳಿಶೆಟ್ಟಿ ಅವರಿದ್ದಾರೆ. ನಮಸ್ಕಾರ ಕೀರ್ತಿ ಅವರೇ ಹಾಗೂ ಬೋಳಿಶೆಟ್ಟಿ ಸರ್.
1: ನಮಸ್ಕಾರ ಮೇಡಮ್.
2: ನಮಸ್ಕಾರ ಮೇಡಮ್.
0: ಬೋಳಿಶೆಟ್ಟಿ ಸರ್, ನಾವು ಸಾಮಾನ್ಯವಾಗಿ ರೇಖಾಗಣಿತದಲ್ಲಿ 8, 9, 10 ಕ್ಲಾಸಿಗೆ ಬರ್ತಿದ್ದಂಗ ಪೈಥಾಗೋರಸ್ ಥೇರಮ್ ಅನ್ನೋದನ್ನ ಕಲಿತಾ ಇರ್ತೀವಿ. ಏನಿದು ಪೈಥಾಗೋರಸ್ ಥೇರಮ್? ಇದಕ್ಕೆ ಈ ಪೈಥಾಗೋರಸ್ ಅನ್ನೋ ಹೆಸರು ಯಾಕೆ ಬಂತು?
1: ಪೈಥಾಗೋರಸ್ ಅನ್ನೋ ವ್ಯಕ್ತಿ ಗ್ರೀಕ್ ಫಿಲಾಸಫರ್. ಇವನು 495 BCಯಲ್ಲಿ ಈ ಪ್ರಮೇಯನ್ನ ಕಂಡುಹಿಡಿದ. a² + b² = c² ಅಂತ. ಅಂದ್ರ ಅರ್ಥ, a² ಒಂದು ವರ್ಗ, b² ಇನ್ನೊಂದು ವರ್ಗ. ಈ ಎರಡು ವರ್ಗಗಳ ಮೊತ್ತ ಅದರ ಒಂದು ಹೈಪೋಟನೀಸ್, ಅದರ ಒಂದು ವಿಸ್ತೀರ್ಣಕ್ಕೆ ಸಮ ಅನ್ನೋದನ್ನ ಇವ ಕಂಡುಹಿಡಿದ. ಅದಕ್ಕೆ ಇಲ್ಲಿ ಎರಡು ಚಿಕ್ಕ ಬದಿಗಳ ವರ್ಗಗಳ ಮೊತ್ತ ಒಂದು ದೊಡ್ಡ ಬದಿಯ ವರ್ಗಗಳು ಸರಳವಾಗಿ, ಅಂದ್ರೆ a² + b² = c² ಅಂತ ನಾವು ಹೇಳ್ತೀವಿ. ಇದು ನಿತ್ಯ ಜೀವನದಲ್ಲಿ ನಾವು ಬಹಳಷ್ಟು ಯೂಸ್ ಮಾಡ್ತೀವಿ, ಮತ್ತು ಗಣಿತದ ಬಹಳಷ್ಟು ಪ್ರಮೇಯಗಳಲ್ಲಿ ಇದನ್ನು ನಾವು ಈ ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನು ಯೂಸ್ ಮಾಡಿ ಡಿಸ್ಟೆನ್ಸ್ ಮತ್ತು ಅವುಗಳ ಎಷ್ಟು ಎತ್ತರ ಐತೆ ಅನ್ನೋದನ್ನು ಕಂಡುಹಿಡಲಿಕ್ಕೆ ಪೈಥಾಗೋರಸ್ ಪ್ರಮೇಯನ ಬಹಳಷ್ಟು ಯೂಸ್ ಮಾಡ್ತೀವಿ. ಈ ಪೈಥಾಗೋರಸ್ ಥಿಯರಮದ ಒಂದು 370 ಆಫಿಷಿಯಲಿ ನಾವು ಪ್ರೂಫ್ ಅನ್ನು ಕೊಡಬಹುದು ಪೈಥಾಗೋರಸ್ ವಿವಿಧ ರೀತಿಯಲ್ಲಿ. ಅಂದ್ರೆ a² ಒಂದು ಚಿತ್ರ ಬೇರೆ, b² ಒಂದು ಚಿತ್ರ ಬೇರೆ, ಆ ಎರಡೂ ವರ್ಗಗಳನ್ನ ಕೂಡಿಸಿ ಆ ಚಿತ್ರಗಳನ್ನ c² ಹಾಕಿದಾಗ ಸಮ ಅನ್ನೋದನ್ನ ಬಹಳಷ್ಟು ವಿಧದಲ್ಲಿ ತೋರಿಸೋದ್ರಿಂದ 370 ಆಫೀಸಿಯಲ್ಲಿ ನಾವು ಪ್ರೂಫ್ ಅನ್ನು ಕೊಡಬಹುದು. ಮತ್ತು ಸುಮಾರು ಈ ಡಾಕ್ಯುಮೆಂಟೇಶನ್ ಪ್ರೂಫ್ ಅನ್ನ ಪೈಥಾಗೋರಸ್ ಸಂಬಂಧಪಟ್ಟಂಗೆ a² + b² = c² ಅನ್ನ 100 ಹೆಚ್ಚು ಅವುಗಳನ್ನು ಕೂಡ ಕೊಡಬಹುದು. ಮತ್ತು ಇನ್ನೊಂದು ವಿಶೇಷತೆ ಏನಂದ್ರೆ ಈ ಪೈಥಾಗೋರಸ್

0: ಮೇ ಮೇಲೆ ಅಮೆರಿಕದ ಹಿಂದಿನ ಪ್ರೆಸಿಡೆಂಟ್ ಗ್ಯಾರ್ಫೀಲ್ಡ್ ಅನ್ನೋ ವ್ಯಕ್ತಿ ಕೂಡ ಈ ಪೈಥಾಗೊರಸ್ ಪ್ರಮೇಯನ್ನ ತನ್ನದೇ ಆದ ರೀತಿಯಲ್ಲಿ ಇದನ್ನು ಪ್ರೂವ್ ಮಾಡಿದ, ಮತ್ತು ಭಾಸ್ಕರ್ಸ್ ಪ್ರೂವ್ ಅಂತ ಅವನು ಇದಕ್ಕೆ ಕೆಲಸ ಮಾಡಿದಾನ. ಆಮೇಲೆ ಲಿಯೋನಾರ್ಡೋ ವಿನಿಸ್ಕಿ ಅಂತ ಕೂಡ ಈ ಪೈಥಾಗೊರಸ್ ಮೇಲೆ ಕೆಲಸ ಮಾಡಿ ಬಹಳಷ್ಟು ಈ ಪ್ರೂಫ್ಗಳನ್ನು ಇವರು ಆ ಒಂದು ಪೈಥಾಗೊರನ್ ಆಧಾರದ ಮೇಲೆ ಈ ಗಣಿತಜ್ಞರು ಕೂಡ ಕೆಲಸ ಮಾಡಿದ್ದನ್ನ ಇಲ್ಲಿ ನಾವು ಹೇಳಬಹುದು.
1: ಈಗ ನೀವು ಹೇಳಿದ್ದಂತೂ ಬಹಳಷ್ಟು ಚೆನ್ನಾಗಿದೆ, ಮಾಹಿತಿ ಪೂರ್ಣ ಆಗಿದೆ. ಅಂದ್ರೆ ಪೈಥಾಗೊರಸ್ ಅಂದ್ರೆ ನಮ್ಮ ಮಕ್ಕಳ ಕಣ್ಣು ಮುಂದೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಅನ್ನೋದು ಕಣ್ಣು ಮುಂದೆ ಬರ್ತದೆ. ಈಗ ಕೀರ್ತಿ ಅವರ, ಇದು ನಮ್ಮ ಜೀವನದಲ್ಲಿ ಎಲ್ಲೆಲ್ಲಿ ಉಪಯೋಗ ಆಗ್ತದೆ ಅಂತ ಹೇಳ್ತೀರಿ?
2: ಜೀವನದಲ್ಲಿ ಬಹಳಷ್ಟು ಕ್ಷೇತ್ರಗಳಲ್ಲಿ ಈ ಪೈಥಾಗೊರಸ್ ಉಪಯೋಗ ಆಗ್ತಿತ್ತು. ಮ್ಯಾಮ್, ಮೇನ್ ಏನಂತಂದ್ರೆ, ಈಗ ಕನ್ಸ್ಟ್ರಕ್ಷನ್ಸ್ ಮಾಡುವಾಗ ನಾವು ಫ್ಲೋರ್ಸ್ ಎಲ್ಲ ಮಾಡುವಾಗ ಮೆಟೀರಿಯಲ್ಗಳು ಬೇಕು. ಸೊ ಆ ಮೆಟೀರಿಯಲ್ಗಳನ್ನ ಯಾವ ಅಳತೆಯಲ್ಲಿ ನಾವು ಕನ್ಸ್ಟ್ರಕ್ಟ್ ಮಾಡ್ಬೇಕಂತಂದ್ರೆ ಪೈಥಾಗೊರಸ್ ಬೇಕಲ್ಲಿ. ಆ ಮೆಟೀರಿಯಲ್ಗಳನ್ನ ಓರೆಯಾಗಿ ಇಡಬೇಕಾದಾಗ ಅದರ ಹಿಂದಿನ ಎರಡು ಬದಿಗಳು, ಅಂದರೆ ಮೆಟೀರಿಯಲ್ ಹಿಂದಿನ ಬದಿ ಮತ್ತು ಕೆಳಗಿನ ಮೆಟ್ಲು ಇರ್ತದಲ್ಲ ಅದು ಆ ಗೋಡೆಗೆ ಹತ್ತುವ, ಆ ಎರಡು ಬದಿಗಳು ಎಷ್ಟು ಅಳತೆ ಇರಬೇಕು ಅನ್ನೋದನ್ನ ಲೆಕ್ಕ ಹಾಕ್ಬೇಕಂತಂದ್ರೆ ಪೈಥಾಗೊರಸ್ ಪ್ರಮೇಯ ಬೇಕು. ಅಂದ್ರೆ ಎಕ್ಸಾಂಪಲ್, ಈಗ ಮೆಟ್ಟಿಲು ಹಚ್ಚುವಾಗ ಕೆಳಹದಿಗಳು, ನಾ ಒಂದು ಎಕ್ಸಾಂಪಲ್ ತಗೋತಾ ಇದ್ದೀನಿ, ಒಂದು 3 ಮೀಟರ್, ಒಂದು ಎತ್ತರ ಒಂದು 4 ಮೀಟರ್ ಇತ್ತಂದ್ರೆ, ಸೊ ಮೆಟ್ಟಿಲುಗಳನ್ನು ಯಾವ ಅಳತೆಯಲ್ಲಿ ಹಾಕ್ಬೇಕು? ಅದು 5 ಮೀಟರ್. ಅದ್ ಹೆಂಗ್ ಬಂತಪ್ಪ ಅಂತಂದ್ರೆ, ಎರಡು ಚಿಕ್ಕ ಬದಿಗಳ ವರ್ಗಗಳ ಮೊತ್ತವೇ ಹೈಪೋಟನಸ್, ವಿಕರ್ಣದ ಉದ್ದ. ಸೊ ಎರಡು ಬದಿಗಳಂದ್ರೆ ಹೆಂಗ್ ಮ್ಯಾಮ್? ಈಗ ಒಂದು 3 ಐತಿ, ಒಂದು 4 ಐತಿ, ಎಲ್ಲಾದ್ರಲ್ಲೂ ವರ್ಗ ಮಾಡಬೇಕು. ಸೊ 3ರ ವರ್ಗ 9, 4ರ ವರ್ಗ 16. ಸೊ 9 + 16 ಎರಡು ಸೇರಿಸಿದಾಗ 25 ಆಯ್ತು. ಅಂದ್ರೆ ಆ ಹೈಪೋಟನಸ್ 25ರ ವರ್ಗಮೂಲ ಅಂದಾಗ ಯಾವ ಎರಡು ಸಂಖ್ಯೆಗಳನ್ನ ಒಂದೇ ಸಂಖ್ಯೆಯನ್ನು ಗುಣಿಸಿದಾಗ 25 ಬರ್ತೈತಿ? 5. ಮೆಟ್ಟಿಲಿನ ಅಳತೆ 5 ಇರಬೇಕು. ಸೊ ಇಂಥ ಒಂದು ಲೆಕ್ಕಾಚಾರ ಮಾಡುವಾಗ, ಮೆಟ್ಟಿಲನ್ನ ಕನ್ಸ್ಟ್ರಕ್ಟ್ ಮಾಡುವಾಗ ಅಥವಾ ಗೋಡೆಗಳನ್ನ ಕನ್ಸ್ಟ್ರಕ್ಟ್ ಮಾಡುವಾಗ ಅದು ಪೂರ್ತಿ ಲಂಬಕೋನದಲ್ಲಿ ಇದೆಯೋ ಇಲ್ಲವೋ ಎಂದು ತಿಳ್ಕೊಳ್ಳಕ್ಕೂ ಕೂಡ ನಾವು ಪೈಥಾಗೊರಸ್ ಥಿಯರಮ್ ಅನ್ನ ಬಳಸ್ತೀವಿ ಅದರಲ್ಲಿ. ಆಮೇಲೆ ದೈನಂದಿನ ಜೀವನ ಅಂದ್ರೆ, ನೀವು ಈಗ ಸೋಫಾನ ಕರೆಕ್ಟ್ ಆಗಿ ಇಡಬೇಕು, ನಾನು ಅಲ್ಲೂ ಕೂಡ ನಾವು ಪೈಥಾಗೊರಸ್ ಪ್ರಮೇಯ ಉಪಯೋಗ ಆಗ್ತಿತ್ತು. ಅಂದ್ರೆ ಎಲ್ಲೆಲ್ಲಿ ಬರ್ತಿತ್ತು ಲಂಬಕೋನ ತ್ರಿಭುಜ, ಅಲ್ಲೆಲ್ಲೆಲ್ಲ ಪೈಥಾಗೊರಸ್ ಇರ್ತಾನೆ ಮೇಡಮ್.
1: ಅಂದ್ರೆ ಈಗ ಗಣಿತ ಬಲ್ಲವರಿಗೆ ಅಷ್ಟೇನೆ ಪೈಥಾಗೊರಸ್ ಥಿಯರಮ್ ಅರ್ಥ ಆಗ್ತದ ಅಂತಲ್ಲ, ಈಗ ಕಟ್ಟಡ ಕಟ್ಟುವಂತ ನಮ್ಮ ಕಾರ್ಮಿಕರು ಅವರೇನು ಗಣಿತ ಕಲ್ತವರೇ ಇರುವುದಿಲ್ಲ, ಅವರು ಕೂಡ ತಮ್ಮ ದಿನನಿತ್ಯದ ಕೆಲಸ ಕಾರ್ಯದಲ್ಲಿ ಈ ಪೈಥಾಗೊರಸ್ ಸಿದ್ಧಾಂತದ ಆಧಾರದ ಮೇಲೆ ಕೆಲಸ ಕಾರ್ಯ ಮಾಡ್ತಾ ಇರ್ತಾರೆ. ಅಕಸ್ಮಾತ್ ಅಲ್ಲೆಲ್ಲಾದ್ರೂ ಆ ಸಿದ್ಧಾಂತದಲ್ಲಿ ಹೆಚ್ಚು ಕಡಿಮೆ ಆದ್ರೆ ಕಟ್ಟಡ ಭದ್ರ ಆಗಿರೋದಿಲ್ಲ ಅನ್ನೋದನ್ನ ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗ್ತದೆ. ಈಗ ಮಕ್ಕಳ ಬಳಸುವಂತ ಆಟಿಕೆಗಳು, ಆಟಗಳು, ಅದರಲ್ಲಿ ಕೂಡ ಈ ಸಿದ್ಧಾಂತವನ್ನ ಕಾಣಬಹುದು ಅಂತೀರಾ?
0: ಕಾಣಬಹುದು. ನಾವು ಪ್ರಯೋಗಾಲಯಲ್ಲಿ ಇದನ್ನ ಪೆನ್ ಸ್ಟ್ಯಾಂಡ್ ಮೂಲಕ ಪೈಥಾಗೊರಸ್ ಥಿಯರಮ್ ಅನ್ನ ನಾವು ಮಾಡಿದೀವಿ. ಒಂದು ಸಣ್ಣ ಬಾಕ್ಸ್, ಒಂದು ದೊಡ್ಡ ಬಾಕ್ಸ್, ಇನ್ನೊಂದು ದೊಡ್ಡ ಬಾಕ್ಸ್, ಅದರಲ್ಲಿ ಆ ಎರಡು ಮೊತ್ತಗಳನ್ನ ಅಥವಾ ಅದರಲ್ಲಿ ಏನಾದರೂ ಅಕ್ಕಿಯನ್ನು ನಾವು ಹಾಕಿದಾಗ, ಎರಡೂ ಕಡೆ ಅಕ್ಕಿಗಳನ್ನು ಹಾಕಿದಾಗ ಮೂರನೇ ಒಂದು ಬಿ ಸಿ ಸ್ಕ್ವೇರ್ ಸಮ ಆಗುವಷ್ಟು ಅದಾಗುತ್ತೆ. ಅದನ್ನ ಮತ್ತೆ ಬೇರೆ ಟೈಮ್ನಲ್ಲಿ ಅದನ್ನ ಪೆನ್ ಇಡಲಿಕ್ಕೆ ಪೆನ್ ಸ್ಟ್ಯಾಂಡ್ ಆಗಿನೂ ಯೂಸ್ ಬೇಕು. ಪೈಥಾಗೊರಸ್ದು ಒಂದು ಮಾದರಿಯನ್ನು ನಾವು ಮಾಡಿರ್ತೀವಿ. ಅಂದ್ರೆ ಇದು ಡೈಲಿ ಯೂಸೂ ಆಯಿತು, ಪೈಥಾಗೊರಸ್ ಥಿಯರಮ್ ಪ್ರಮೇಯನೂ ತಿಳ್ಕೊಂಡಂಗೆ ಆಯಿತು. ಈ ರೀತಿ ಮಾದರಿಗಳನ್ನು ಪೈಥಾಗೊರಸ್ ಅನ್ವಯ ಮಾಡಿಕೊಂಡು ನಾವು ಪ್ರಯೋಗಾಲಯಗಳಲ್ಲಿ ಮಾಡಬಹುದು. ಇದರಂತೆ ಬೇರೆ ಮಾದರಿಗಳು ಕೂಡ ನಾವು ಗಣಿತ ಪ್ರಯೋಗದಲ್ಲಿ ಪೈಥಾಗೊರಸ್ ಮಾಡ್ತೀವಿ. ಗ್ಯಾರ್ಫೀಲ್ಡ್ಸ್ ಥಿಯರಮ್ ಆಗಿರಬಹುದು, ಮತ್ತು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಎದ್ ಬೆಲೆ 4 ತಗೊಂಡು ಬಿದ್ ಬೆಲೆ 3 ತಗೊಂಡಾಗ ಒಂದು 16 ವರ್ಗ ಮತ್ತು 9ರ ವರ್ಗ, 16 ಚೌಕಗಳು, 9 ಚೌಕಗಳನ್ನ ಎಲ್ಲಾ ಚೌಕಗಳನ್ನ ಸಿ ಸ್ಕ್ವೇರ್ ಹಾಕಿದಾಗ 25 ಚೌಕಗಳು, ಅಂದ್ರೆ 25 ಅಂದ್ರೆ 5 ಸ್ಕ್ವೇರ್ ಆಯ್ತು. 3² + 4² ಕೊಟ್ಟು 5 ಸ್ಕ್ವೇರ್ ಸಮ ಅನ್ನೋದು ಒಂದು ಇದು ಒಂದು ಮಾದರಿ. ಈ ರೀತಿ ಬೇರೆ ಬೇರೆ ವಿಧವಾದ ಸುಮಾರು 100 ಮೇಲ್ಪಟ್ಟು ಮಾದರಿಗಳನ್ನ ನಾವು ಮಾಡಿದೀವಿ. ಬಹಳ ಒಳ್ಳೆಯ ಒಂದು ಅಪ್ಲಿಕೇಶನ್ ಇರುವಂತಹ ಪೈಥಾಗೊರಸ್ ಡಿಸ್ಟೆನ್ಸ್ ಮತ್ತು ದೂರವನ್ನ ಕಂಡಿಡಲಿಕ್ಕೆ ಮತ್ತು ಕೋಣ ಸಹಾಯದಿಂದ ಕಂಡಿಡಲಿಕ್ಕೆ ಕಟ್ಟಡದ್ದು ಇದು ಬಹಳಷ್ಟು ಪ್ರಯೋಜನಕಾರಿ.
1: ಈಗ ಇದಲ್ಲದೆ ನಾವು ದಿನನಿತ್ಯ ಬಳಸುವಂತ ಮೊಬೈಲ್, ಟಿವಿ, ಇವುಗಳ ಒಂದು ಉದಾಹರಣೆ ಕೂಡ ಇದಕ್ಕೆ ಕೊಡಬಹುದು ಅನಿಸ್ತದೆ.
2: ಈಗ ಟಿವಿ ಡಿಸ್ಪ್ಲೇ ಸೆಲೆಕ್ಟ್ ಮಾಡ್ಕೋತಿರ್ತೀವಲ್ಲ ಮೇಡಮ್, ಟಿವಿ ಡಿಸ್ಪ್ಲೇ ಹೆಂಗ್ ಸೆಲೆಕ್ಟ್ ಮಾಡ್ತೀರಾ? ಅವು ಎರಡು ಬದಿಗಳ ಲೆಕ್ಕಗಳ ಆಧಾರದ ಮೇಲೆ ನಾವು ಡಯಾಗನಲ್ಲನ್ನ ಡಿಸೈಡ್ ಮಾಡಬಹುದು. ಸೊ ಅಲ್ಲಿ ಕೂಡ ಪೈಥಾಗೊರಸ್ ಬೇಕು. ಆಮೇಲೆ ಮೊಬೈಲ್ ಡಿಸ್ಪ್ಲೇ ನಂಗೆ ಇಷ್ಟ ಬೇಕು ಇಷ್ಟ ಬೇಕು ಅಂದ್ರೆ ಆ ಎರಡು ಬದಿಗಳ ಮೊತ್ತವೇ ಆ ಡಿಸ್ಪ್ಲೇ ಕರ್ಣದ ಉದ್ದ ಆಗಿರುತ್ತದೆ. ಸೊ ಆ ಎರಡು ಬದಿಗಳ ಮೊತ್ತದ ಆಧಾರದ ಮೇಲೆನೆ ಡಿಸ್ಪ್ಲೇ ಕೂಡ ಡಿಸೈಡ್ ಆಗೋದು. ಸೊ ಇಲ್ಲಿ ಪೈಥಾಗೊರಸ್ ಬೇಕು. ಇನ್ನೊಂದು ನೀವು ಆಟದ ವಿಧಾನದಲ್ಲಿ ಕೇಳಿದ್ರಲ್ಲ ಮೇಡಮ್, ಆಟದ ವಿಧಾನದಲ್ಲಿ ಅಂತಂದ್ರೆ ಈಗ ಒಂದು ಫುಟ್ಬಾಲ್ ಮ್ಯಾಚ್ ಅಂತ ತಗೊಳ್ಳೋಣ. ಫುಟ್ಬಾಲ್ ಮ್ಯಾಚ್ ಅಂತ ತಗೊಂಡಿದ್ರೆ ನೆಟ್ಟಿಂದ ಆ ಆಟಗಾರ ನಿಂತಿರುವಂತಹ ಉದ್ದ ಮತ್ತು ಎಲ್ ಗೋಲ್ ಹಾಕ್ತಿವಲ್ಲ ಆ ಗೋಲ್ ಇಂತರ ಆ ಎರಡು ಉದ್ದನ ಎರಡು ಬದಿಗಳ ಉದ್ದವನ್ನ ನೋಡ್ಕೊಂಡು ತಾನ್ ಎಷ್ಟು ದೂರದಲ್ಲಿ ನಿಂತ್ಕೊಂಡಿನ ಅನ್ನೋ ಆಧಾರದ ಮೇಲೆ ಅವನು ಯಾವ ಸ್ಪೀಡ್ ಅಲ್ಲಿ ಹಾಕಿದ್ರೆ ಕರೆಕ್ಟ್ ಆಗುತ್ತಂತ ಆಟದಲ್ಲಿ ಅವನು ಲೆಕ್ಕಾಚಾರ ಮಾಡಬಹುದು ಈ ಪೈಥಾಗೋರಸ್ ಪ್ರಮೇಯದ ಮೂಲಕ. ಅಲ್ಲಿ ಕೂಡ ನಮ್ಗೆ ಲಂಬಕೋನ ತ್ರಿಭುಜ ಉಂಟಾಗ್ತದೆ. ಲಂಬಕೋನ ತ್ರಿಭುಜ ಉಂಟಾಯ್ತಪ್ಪ ಅಂತಂದ್ರೆ ವಿಕರ್ಣದ ಉದ್ದವನ್ನ ನಾವು ಗೆಸ್ ಮಾಡಿ ಅವನು ಥ್ರೋ ಮಾಡ್ಬೋದು. ವಾಲಿಬಾಲ್ ಆಯ್ತು, ಥ್ರೋ ಬಾಲ್ ಆಯ್ತು,
1: ಅದನ್ನು

0: ಬಳಸಬಹುದು ಅಂತ ಹೇಳಿದ್ರೆ. ಈಗಾಗಲೇ ತಾವು ಮಾತಾಡ್ತಾ ಹೇಳಿದ್ರಿ ಕೀರ್ತಿ ಅವರ, ಮನೆಯೊಳಗ ಫರ್ನಿಚರ್ ಗಳನ್ನ ಜೋಡಿಸುವಾಗ ಕೂಡ ಈ ಪೈಥಾಗೋರಸ್ ಸಿದ್ಧಾಂತ ಹೊಂದುತ್ತದಂತ. ಇದಲ್ಲದೆ ಬಳಶೆಟ್ಟಿ ಸರ್, ಮನೆಯ ಗಾರ್ಡನ್ ತೋಟ, ಆ ತೋಟದಲ್ಲಿ ನಾವು ಗಿಡಗಳನ್ನ ನೆಡುವಾಗಲೂ ಕೂಡ ಈ ಸಿದ್ಧಾಂತವನ್ನು ಅಪ್ಲೈ ಮಾಡ್ಕೊಳ್ಬಹುದು ಅನಿಸ್ತದೆ.
1: ಹೌದು, ಪೈಥಾಗೋರಸ್ ಅನ್ನೋ ಒಂದು ತತ್ವದ ಮೇಲೆ ಗಿಡಗಳನ್ನು ಹಚ್ಚಿ ಎಷ್ಟು ದೂರದಲ್ಲಿದೆ ಏನಿದೆ ಒಂದು ಸ್ಕ್ವೇರ್ ಆಕಾರದಲ್ಲಿ ತಗೊಂಡು ಅವುಗಳನ್ನ ಮಾಡ್ಕೋಬಹುದು. ಅವು ಕೂಡ ಇಲ್ಲಿ ಪೈಥಾಗೋರಸ್ನ ಪ್ರಮೇಯನ್ನ ನಾವು ಅಳವಡಿಸಿಕೊಬಹುದು.
0: ಅಂದ್ರೆ ಹಲವಾರು ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ನಾವು ಈ ಪೈಥಾಗೋರಸ್ ಸಿದ್ಧಾಂತವನ್ನ ಬಳಕೆ ಮಾಡಿಕೊಂಡು ಕಲಿಕೆಯನ್ನ ಸುಲಭವಾಗಿ ಮಾಡ್ಕೊಳ್ಬಹುದು ಅಂತ ಹೇಳ್ತೀರಿ. ಈಗ ಕೀರ್ತಿ ಅವರ, ವಿದ್ಯಾರ್ಥಿಗಳಿಗೆ ಇದರಿಂದ ಏನೆಲ್ಲ ಲಾಭ ಇದೆ ಅಂತ ಹೇಳ್ತೀರಿ?
2: ವಿದ್ಯಾರ್ಥಿಗಳಿಗೆ ಏನೇನ್ ಲಾಭ ಅಂತ ಅಂದ್ರೆ ಮೇಡಮ್, ಫಸ್ಟ್ ಲಾಜಿಕ್ ಚಿಂತನೆ ಹೆಚ್ಚುತ್ತದೆ, ಸಮಸ್ಯೆ ಪರಿಹಾರ ಕೌಶಲ್ಯ ಬೆಳೆಯುತ್ತದೆ, ಆಮೇಲೆ ಗಣಿತವನ್ನ ಸುಲಭವಾಗಿ ಅರ್ಥ ಮಾಡ್ಕೋಬೇಕು. ಎಕ್ಸಾಂಪಲ್ ಟಿವಿದ ತಗೊಳ್ರಿ ಮೇಡಮ್, ಡಿಸ್ಪ್ಲೇ ತಗೊಳ್ರಿ, ಡಿಸ್ಪ್ಲೇ ಹೆಂಗ್ ಕ್ರಿಯೇಟ್ ಆಯ್ತು ಅಂತ ನಾವು ಒಂದ್ ಲೆಕ್ಕಾಚಾರ ಮಾಡಿ ಹೇಳ್ಬೋದು. ಆವಾಗ ಮಕ್ಕಳಿಗೆ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಆಗಿ ಗಣಿತ ಸುಲಭ ಅಂತ ಗೊತ್ತಾಗ್ತಿತ್ತು ಮೇಡಮ್ ಇದ್ರ ಮೂಲಕ.
0: ಅಂದ್ರೆ ಮಕ್ಕಳು ಇಲ್ಲಿ ಆಡಾಡ್ತಾನೆ ಈ ಪೈಥಾಗೋರಸ್ ಸಿದ್ಧಾಂತವನ್ನ ಕಲಿಬಹುದು ಅಂತ ಹೇಳಿ. ಈಗ ಈ ಪೈಥಾಗೋರಸ್ ಸೂತ್ರ ನಾವು ಶಾಲೆಯಲ್ಲಿ ಯಾವ ವರ್ಗದಿಂದ ಯಾವ ವರ್ಗದವರೆಗೆ ಕಲಿತೀವಿ ಇದನ್ನ
2: ಮೇಡಮ್? ಇದು 6ನೇ ತರಗತಿಯಿಂದ 12ನೇ ತರಗತಿ ತನಕನು ಪೈಥಾಗೋರಸ್ ಬರ್ತಾರೆ. 6ನೇ ಇಂದ 7ನೇ ತರಗತಿ ತನಕ ನೋಡಿದ್ರೆ ಅಲ್ಲಿ ಮಕ್ಕಳು ಪೈಥಾಗೋರಸ್ ಅಲ್ಲಿ ಲಂಬಕೋನ ತ್ರಿಭುಜದ ಬಗ್ಗೆ ತಿಳ್ಕೊತಾರೆ, ಸಮಕೋನ ತ್ರಿಭುಜದ ಗುರುತಿಸೋದು ತಿಳ್ಕೊತಾರೆ, ಉದ್ದ ಅಳೆಯೋದು ತಿಳ್ಕೊತಾರೆ. ಇನ್ನು 8ನೇ ತರಗತಿಗೆ ಹೋದ್ರೆ 8ನೇ ತರಗತಿಯಲ್ಲಿ ಮಕ್ಕಳು ಆ ಸೂತ್ರವನ್ನ ಸ್ಪಷ್ಟವಾಗಿ ಹೇಳಲಿಕ್ಕೆ ಸ್ಪಷ್ಟವಾಗಿ ಕಲಿತಾರೆ. a² + b² = c² ಅಂತ ಸ್ಪಷ್ಟವಾಗಿ ಕಲಿತಾರೆ, ಉದಾಹರಣೆಗಳನ್ನ ಮಾಡೋದು ಕಲಿತಾರೆ. 10ನೇ ತರಗತಿಯಲ್ಲಿ ಪೈಥಾಗೋರಸ್ ಪ್ರಮೇಯ ಅಂತಾನೆ ಸಾಬೀತು ಮಾಡ್ತೀವಿ. ಅಲ್ಲಿ ತನಕ ಮಕ್ಕಳಿಗೆ ಬರೀ ಸೂತ್ರ ಮಾತ್ರ ತಿಳುವಳಿಕೆ ಕೊಟ್ಟಿರ್ತೀವಿ, 10ನೇ ತರಗತಿಯಲ್ಲಿ ಅದನ್ನ ಪ್ರೂವ್ ಮಾಡ್ತಾರೆ ಮೇಡಮ್. ಇನ್ನು 11ನೇ ತರಗತಿಗೆ ಹೋದ್ರೆ ಅಲ್ಲಿ ಕೋಆರ್ಡಿನೇಟ್ ಜಾಮೆಟ್ರಿ ಒಳಗೆ ಈ ಪೈಥಾಗೋರಸ್ ಪ್ರಮೇಯವನ್ನ ಬಳಸ್ತಾರೆ. ಅಲ್ಲಿ ಎರಡು ಬಿಂದುಗಳ ಮಧ್ಯದ ಒಂದು ದೂರವನ್ನ ಕಂಡುಹಿಡಿಯಲಿಕ್ಕೆ ಅಥವಾ ಗ್ರಾಫ್ ಮತ್ತು ನಕ್ಷೆಗಳನ್ನ ಅಥವಾ ಭೌತಶಾಸ್ತ್ರದಲ್ಲಿ ಅಲ್ಲೆಲ್ಲ 11ಮತ್ತು 12ನೇ ತರಗತಿಯಲ್ಲಿ ಈ ಪೈಥಾಗೋರಸ್ ಉಪಯೋಗ ಆಗುತ್ತೆ. ಇನ್ನು 12ನೇ ತರಗತಿ ಅಂದ್ರೆ 3D ಜಾಮೆಟ್ರಿ, ವೆಕ್ಟರ್ ಅಲ್ಜಿಬ್ರಾ ಇಂತ ಮುಂತಾದ ಅಧ್ಯಾಯಗಳಲ್ಲಿ ಪೈಥಾಗೋರಸ್ ಪ್ರಮೇಯ ಸೂತ್ರವನ್ನ ಬಳಸ್ತೀವಿ.
1: ಅದರಂತೆ ಒಂದು ಮನೆಯಲ್ಲಿ ಚೌಕಾಕಾರದ ಅದಕ್ಕೆ ಡಯಾಗನಲ್ ಅನ್ನ ಮಾಡಿ ಕರ್ಣವನ್ನು ಎಳೆದಾಗ ಆ ಕರ್ಣವನ್ನು ಎಳೆದು ನಂತರ ಅವುಗಳನ್ನು ಅಳತೆ ಮಾಡಿ ನೋಡಿದಾಗ ಒಂದೇ ಬೆಲೆಗಳು ಬರ್ತವೆ. ಇದರ ಪೈಥಾಗೋರಸ್ ಪ್ರೂವ್ ಅನ್ನ ಮಕ್ಕಳೇ ಮಾಡಿ ನೋಡಬಹುದು. ಯಾವುದೇ ಒಂದು ಕೋಣೆ ಒಂದು ಚೌಕಾಕಾರದ ಒಂದು ಉದ್ದಗಲವನ್ನು ತಗೊಂಡು ಅದಕ್ಕೆ ಡಯಾಗನಲ್ ಅನ್ನ ಎಳೆದು ಅವುಗಳನ್ನ ಅಳತೆ ಮಾಡಿ ನೋಡಿದಾಗ ಅವೆರಡು ಒಂದೇ ಬರ್ತಾವ ಅನ್ನೋದನ್ನ.
0: ಇದು ಒಂದು ರೋಚಕ ಚಟುವಟಿಕೆ ಆಗಿದೆ ಮಕ್ಕಳೊಳಗ. ಅಲ್ಲದೆ ಈ ಪೈಥಾಗೋರಸ್ ಸೂತ್ರ ಇದು ಕೇವಲ ಪಾಠ ಅಲ್ಲ, ನಮ್ಮ ಜೀವನದಲ್ಲಿ ಬಳಸುವಂತ ಒಂದು ಸಾಧನ. ವಿದ್ಯಾರ್ಥಿಗಳು ಇದನ್ನ ಅರ್ಥ ಮಾಡಿಕೊಂಡ್ರೆ ಗಣಿತದಲ್ಲಿ ಪೈಥಾಗೋರಸ್ ಸಿದ್ಧಾಂತ, ಪೈಥಾಗೋರಸ್ ಥೇರಂ ಕಷ್ಟ ಏನು ಆಗುವುದಿಲ್ಲ ಅಂತ ತಾವು ಮಕ್ಕಳಲ್ಲಿ ಧೈರ್ಯ ತುಂಬುತ್ತೀರಿ.
1: ಮತ್ತು ಇದನ್ನು ಗಣಿತ ಪ್ರಯೋಗಾಲಯದಲ್ಲಿ ಬಹಳಷ್ಟು ಮಾದರಿಗಳ ಮೂಲಕ ಕ್ಲಿಷ್ಟ ವಿಷಯವನ್ನು ಸರಳೀಕರಣ ಮಾಡಿಕೊಂಡು ಚಟುವಟಿಕೆ ಆಧಾರಿತ ಪೈಥಾಗೋರಸ್ ಥಿಯರಮ್ನ ಮಕ್ಕಳು ಶಿಕ್ಷಕರ ಸಹಾಯದಿಂದ ಮಾಡಲೂಬಹುದು.
2: ಈಗ ಮಗು ದಿಕ್ಕಿನ ಮೂಲಕ ಏನಾದರೂ ಈ ಪೈಥಾಗೋರಸ್ ಸಾಲ್ವ್ ಮಾಡೋದಾದ್ರೆ ಒಂದು ಪ್ಲೇಸ್ ಅಲ್ಲಿ ನಿಂತು ಪೂರ್ವದ ಕಡೆಗೆ ನಾನು 12 ಮೀಟರ್ ಹೋಗಿದ್ದೇನೆ, ನೆಕ್ಸ್ಟ್ ಉತ್ತರಕ್ಕೆ ಒಂದು 5 ಮೀಟರ್ ಹೋಗಿದ್ದೇನೆ, ಹಾಗಾದ್ರೆ ಈಗ ನಾನು ಮೊದಲ ಆರಂಭ ಮಾಡಿದಂತಹ ಸ್ಥಳದಿಂದ ಈಗ ನಿಂತಿರುವ ಸ್ಥಳದ ಮಧ್ಯದಲ್ಲಿರುವ ದೂರ ಎಷ್ಟು ಅಂತ ಕೇಳಿದ್ರೆ ಪೈಥಾಗೋರಸ್ ಪ್ರಮೇಯದ ಸಹಾಯದಿಂದ ಈಸಿಯಾಗಿ ಮಾಡಬಹುದು ಮೇಡಮ್. 12 ಮತ್ತು 5 ಅವೆರಡರ ವರ್ಗದ ಮೊತ್ತ, 12ರ ವರ್ಗ 144, 5ರ ವರ್ಗ 25, ಸೊ ಎರಡನ್ನು ಸೇರಿಸಿ 169, 169ರ ವರ್ಗಮೂಲ 13, ಸೊ ನಾ ಈಗ 13 ಮೀಟರ್ ದೂರ ಕವರ್ ಮಾಡಿದ್ದೇನೆ ಅಂತ ಈ ಪೈಥಾಗೋರಸ್ ಪ್ರಮೇಯದ ಮೂಲಕ ಕೂಡ ಎರಡು ಜಾಗಗಳ ನಡುವಿನ ವ್ಯತ್ಯಾಸವನ್ನ ಹೇಳ್ಬೋದು ಸುಲಭವಾಗಿ.
0: ಅಂದ್ರೆ ಈ ಸೂತ್ರವನ್ನ ಅನ್ವಯಿಸಿಕೊಂಡ್ರೆ ಈ ಪ್ರಾಬ್ಲಮ್ಗಳನ್ನು ಕೂಡ ಸಾಲ್ವ್ ಮಾಡಬಹುದು ಮಕ್ಕಳು. ಧನ್ಯವಾದಗಳು ಡಾಕ್ಟರ್ ಬೋಳಿಶೆಟ್ಟಿ ಅವರೇ ಹಾಗೂ ಕೀರ್ತಿ ನಾಗಾವಿ ಅವರೇ. ಪೈಥಾಗೋರಸ್ ಸಿದ್ಧಾಂತ ಇದೊಂದು ಕಠಿಣ ಜಾಮೆಟ್ರಿನಲ್ಲಿ ಹೆಂಗ್ ಸಾಲ್ವ್ ಮಾಡೋದು, ಅಂಕ ಹೆಂಗ್ ಪಡೆಯೋದು ಅನ್ನೋ ಪ್ರಶ್ನೆ ನಮ್ಮ ವಿದ್ಯಾರ್ಥಿಗಳದ್ದಾಗಿದ್ರೆ ತಾವೀಗ ಹೇಳಿದಂಗೆ ಅತ್ಯಂತ ಸುಲಭವಾಗಿ ಇದನ್ನ ಸಾಲ್ವ್ ಮಾಡಬಹುದು. ಜೊತೆಗೆ ಪ್ರಯೋಗಾಲಯದಲ್ಲಿ ಕೂಡ ವಿವಿಧ ಪ್ರಯೋಗಗಳ ಮೂಲಕ ಇದನ್ನ ಅರ್ಥ ಮಾಡಿಕೊಳ್ಬಹುದು ಅನ್ನೋ ವಿಷಯವನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಿ. ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಮೇಡಮ್.
2: ನಮಸ್ಕಾರ ಮೇಡಮ್.

ಆತ್ಮೀಯ ಕೇಳುಗರೆ, ಆಲಯ ಗಣಿತ ಪ್ರಯೋಗಾಲಯ ನೋಡಿಕಲಿ ಮಾಡಿತಿರಿ ಈ ಕಾರ್ಯಕ್ರಮ ಕುರಿತು ತಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಈ ವಿಳಾಸಕ್ಕೆ ತಿಳಿಸಿ. ವಿಳಾಸ: ಯೂನಿವರ್ಸಿಯಲ್ ಸೈಂಟಿಫಿಕ್ ಕಂಪನಿ, ಭಾವಸಾಗರ ಮಂಗಲ ಕಾರ್ಯಾಲಯ, ಓಲ್ಡ್ DSP ಆಫೀಸ್ ಹತ್ತಿರ, ಧಾರವಾಡ 580008. ಮೊಬೈಲ್ ಸಂಖ್ಯೆ 8

0: ಕಾರ್ಯಕ್ರಮದ ಪ್ರಾಯೋಜಕರು ನಿಡುವಣಿ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜು ಧಾರವಾಡ.
1: ಗಣಿತವ ಕಲಿತು ತಿಳಿಯುವುದ ಸೊಗಸು, ಗಣಿತವ ಕಲಿತು ತಿಳಿಯುವುದ ಸೊಗಸು.
2: ಇದುವರೆಗೆ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಸುಮಾ ಸುರೇಶ್ ಹಾಗೂ ತ್ರಿವೇಣಿ ಬೆಟಗೇರಿ.
3: ಆಕಾಶವಾಣಿ ಧಾರವಾಡ.
0: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
4: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
0: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
4: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯ ವೇತನ.
0: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
4: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬ್ಲ್ಯೂಇ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
0: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
4: ಸಂಪರ್ಕಿಸಿ
0: 8277583580 8277583612. ಪ್ರಿಯ ವಿದ್ಯಾರ್ಥಿಗಳೇ, ಪಾಲಕರೇ, ಎಸ್ಎಸ್ಎಲ್ಸಿ ಅಥವಾ ಪಿಯುಸಿ ನಂತರ ಉತ್ತಮ ಶಿಕ್ಷಣ ಹಾಗೂ ಉಜ್ವಲ ಭವಿಷ್ಯಕ್ಕಾಗಿ ಯೋಚಿಸುತ್ತಿದ್ದೀರಾ? ಇಲ್ಲಿದೆ ವಿಶ್ವಾಸಾರ್ಹ ಶಿಕ್ಷಣ ಸಂಸ್ಥೆ, ನಳಂದ ಫೌಂಡೇಶನ್ಸ್ ಪಾಲಿಟೆಕ್ನಿಕ್ ಹಾಗೂ ನಳಂದ ಬಿಸಿಎ ಕಾಲೇಜ್ ಹುಬ್ಬಳ್ಳಿ. ನಳಂದ ಫೌಂಡೇಶನ್ಸ್ ಪಾಲಿಟೆಕ್ನಿಕ್ನಲ್ಲಿ ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಕೋರ್ಸ್ಗಳಿಗೆ ಪ್ರವೇಶ ಆರಂಭವಾಗಿದೆ. ಪಿಯುಸಿ ಪಾಸಾದವರಿಗೆ ಬಿಸಿಎ ಕೋರ್ಸ್ ಲಭ್ಯವಿದೆ. ವಿದ್ಯಾರ್ಥಿಗಳಿಗೆ ಬೇಕಾದ ಎಲ್ಲ ಸೌಲಭ್ಯಗಳು ಒಂದೇ ಕ್ಯಾಂಪಸ್ನಲ್ಲಿ ಲಭ್ಯ. ಇಂದೇ ಪ್ರವೇಶ ಪಡೆಯಿರಿ ನಳಂದ ಫೌಂಡೇಶನ್ಸ್ ಪಾಲಿಟೆಕ್ನಿಕ್ ಹಾಗೂ ನಳಂದ ಬಿಸಿಎ ಕಾಲೇಜ್, ವಿದ್ಯಾರಣ್ಯ, ಗದಗ ರಸ್ತೆ, ಬಂಡಿವಾಡ, ಹುಬ್ಬಳ್ಳಿ. ಫೋನ್ 9481857729 ಹಾಗೂ 9353160399.
5: ಅಲೋ, ಕಡಿಮೆ ಪ್ರೀಮಿಯಂ ಮತ್ತೆ ಬೋನಸ್ ಕೂಡ ಚೆನ್ನಾಗಿ ಸಿಗುವಂತ ಒಳ್ಳೆ ಭರವಸೆ ಯಾವ್ದಾದ್ರು ಲೈಫ್ ಇನ್ಸೂರೆನ್ಸ್ ಪಾಲಿಸಿ ಹೇಳು.
6: ವಾರೆವಾ, ಇಷ್ಟೆಲ್ಲ ವಿಷಯಗಳು ಒಂದೇ ಪಾಲಿಸಿಯಲ್ಲಿ? ಸಾಧ್ಯವಿಲ್ಲ.
5: ಅದು ಸಾಧ್ಯ. ಪಿಎಲ್ಐ ಜೊತೆಗೆ ಸರ್ಕಾರಿ ಸಿಬ್ಬಂದಿಗಳ ಜೊತೆ ಜೊತೆ ಈಗ ಲಿಸ್ಟೆಡ್ ಕಂಪನೀಸ್ ಎಂಪ್ಲಾಯೀಸ್ ಅಥವಾ ಎಲ್ಲ ಪ್ರೊಫೆಷನಲ್ಸ್ ಅಂದ್ರೆ ಸಿಎ, ಡಾಕ್ಟರ್ಸ್, ಇಂಜಿನಿಯರ್ಸ್ ಕೂಡ ಪಡಿಬಹುದು ಪಿಎಲ್ಐ ಪಾಲಿಸಿಗಳ ಲಾಭ. ಅದರ ಜೊತೆಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ನ ಭರವಸೆ ಕೂಡ 1884.
7: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಪೋಸ್ಟ್ ಆಫೀಸ್ ಅನ್ನು ಇಲ್ಲೇ ಸಂಪರ್ಕಿಸಿ ಅಥವಾ ಲಾಗ್ ಆನ್ ಮಾಡಿ www.indiapost.gov.in.
8: माननीय प्रधानमंत्री श्री नरेंद्र मोदी जी का देश के सभी एग्जाम वॉरियर्स के लिए विशेष संदेश.
9: जिंदगी परीक्षा के लिए नहीं है, हमारे जीवन को बनाने के लिए शिक्षा एक माध्यम है.
8: परीक्षा से जुड़े किसी भी प्रश्न या समस्या के समाधान हेतु NCPCR द्वारा आयोजित लाइव स्ट्रीमिंग सेशन में विशेषज्ञों से सीधे बातचीत करें, जो कि 23 अप्रैल से लगातार चल रहे हैं. अधिक जानकारी के लिए www.ncpcr.gov.in पर लॉगिन करें.
10: री स्कूल लाइन इन री ओपन आते हैं.
11: हले स्कूल बैग साकलवा यूनिफॉर्म मत शूज ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
10: ಯಾಕ್ರಿ, ಅವ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದಾನೆ.
11: ಓ, ಹಾಗಾದ್ರೆ ಫೀಸ್, ಆ ಬುಕ್ಸ್?
12: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫೈನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಇನ್ನು ಮುಂದೆ 7:35 ಕ್ಕೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.

ಎಚ್ಚರ. ಕಾರ್ಬನ್ ಮೊನಾಕ್ಸೈಡ್ ಉತ್ಪತ್ತಿಯಾಗುವ ಸ್ಥಳದಲ್ಲಿ ಚೆನ್ನಾಗಿ ಗಾಳಿಯಾಡುವಂತೆ ನೋಡಿಕೊಳ್ಳಿ. ಪ್ರಾಣಾಪಾಯದಿಂದ ತಪ್ಪಿಸಿಕೊಳ್ಳಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. 2025-26 ಆರ್ಥಿಕ ವರ್ಷದಲ್ಲಿ ಶೇಕಡ 7.7% ಬೆಳವಣಿಗೆಯಿಂದ ದೇಶದ ಆರ್ಥಿಕತೆ ಬೆಳವಣಿಗೆ ಬಲಿಷ್ಠ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಮೇಜರ್ ಅಭಿಲಾಷಾ ಬರಾಕ್ ಅವರಿಗೆ ವಿಶ್ವಸಂಸ್ಥೆಯ

0: ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿ ಪ್ರದಾನ. 5 ವರ್ಷಗಳಲ್ಲಿ ಸಮುದ್ರ ಉತ್ಪನ್ನಗಳ ರಫ್ತನ್ನು $30 ಬಿಲಿಯನ್ಗೆ ಏರಿಸುವ ಗುರಿ, ಸಚಿವ ಪಿಯೂಷ್ ಗೋಯಲ್. ಹಾಗೂ ನವ ಚಂಡೀಗಢದ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಆಫ್ಘಾನಿಸ್ತಾನದ ನಡುವೆ ಟೆಸ್ಟ್ ಪಂದ್ಯ. ವಾರ್ತೆಗಳ ವಿವರ. ಜಾಗತಿಕ ಆರ್ಥಿಕ ಬಿಕ್ಕಟ್ಟಿನ ಹೊರತಾಗಿಯೂ 2025-26 ಆರ್ಥಿಕ ವರ್ಷದಲ್ಲಿ ದೇಶವು %7.7 ಬೆಳವಣಿಗೆ ದಾಖಲಿಸಿದ್ದು ಭಾರತದ ಆರ್ಥಿಕತೆಯ ಅಡಿಪಾಯ ಅಸಾಧಾರಣವಾಗಿ ಬಲಿಷ್ಠವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ನಿನ್ನೆ ಸಂಜೆ ದಮನ್ನಲ್ಲಿ ಸುಮಾರು 2,970 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ದಿ ಯೋಜನೆಗಳ ಸರಣಿಯನ್ನು ಉದ್ಘಾಟಿಸಿದ ಬಳಿಕ ಬೃಹತ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಭಾರತವು ವಿಶ್ವದಲ್ಲಿಯೇ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಗಳಲ್ಲಿ ಒಂದಾಗಿದೆ. ಬಡವರಿಗೆ ಬೃಹತ್ ಮೂಲಸೌಕರ್ಯ, ಅಭಿವೃದ್ದಿ ಮತ್ತು ಕಲ್ಯಾಣ ಯೋಜನೆಗಳಿಗೆ ಆದ್ಯತೆ ನೀಡುತ್ತಾ ದೇಶವು ತನ್ನ ಸುಧಾರಣಾ ಕ್ರಮಗಳೊಂದಿಗೆ ಮುಂದುವರಿಯುತ್ತದೆ ಎಂದು ಅವರು ನಾಗರಿಕರಿಗೆ ಭರವಸೆ ನೀಡಿದರು.
1: आंकड़े आए हैं, उन आंकड़ों से साफ है कि भारत की अर्थव्यवस्था की नींव कितनी मजबूत है. वर्ष 2025-26 में भारत ने 7.7% की ग्रोथ रेट हासिल की है और पिछला क्वार्टर जो 31 मार्च को खत्म हुआ उसमें भी भारत की ग्रोथ 7.8% रही है और ये दुनिया में तेज गति से आगे बढ़ने वाली बड़ी इकोनॉमी है.
0: ಇಂಧನ ಕ್ಷೇತ್ರದಲ್ಲಿ ದೇಶದ ಸ್ವಾವಲಂಬನೆಯನ್ನು ಒತ್ತಿ ಹೇಳಿದ ಪ್ರಧಾನಿ, ಜಗತ್ತು ಹಸಿರು ಭವಿಷ್ಯದತ್ತ ಸಾಗುತ್ತಿದೆ, ಭಾರತವು ಪರಿಸರ ಸಂರಕ್ಷಣೆಯೊಂದಿಗೆ ಆರ್ಥಿಕ ಬೆಳವಣಿಗೆಯನ್ನು ಸಮತೋಲನಗೊಳಿಸುವ ಮೂಲಕ ಸಕ್ರಿಯವಾಗಿ ಮುನ್ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ಸೂರತ್ನಲ್ಲಿ 18,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ಮೂಲಸೌಕರ್ಯ ಯೋಜನೆಗಳಿಗೆ ಚಾಲನೆ ನೀಡಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಭಾರತದ ಒಟ್ಟು ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ 250 ಗಿಗಾವ್ಯಾಟ್ಗಳಲ್ಲಿ ಗುಜರಾತ್ ಮಾತ್ರ 50 ಗಿಗಾವ್ಯಾಟ್ಗಳನ್ನು ಕೊಡುಗೆ ನೀಡುತ್ತದೆ. ಇದು ದೇಶದ ಹಸಿರು ಇಂಧನ ಪಾಲಿನ ನಿರ್ಣಾಯಕ 1/5 ಭಾಗವನ್ನು ಹೊಂದಿದೆ ಎಂದು ತಿಳಿಸಿದರು. ಸೌರಶಕ್ತಿಯಿಂದ ಹಸಿರು ಹೈಡ್ರೋಜನ್ ಮತ್ತು ಹಸಿರು ಅಮೋನಿಯಾಕ್ಕೆ ಬದಲಾಯಿಸುವಲ್ಲಿ ಗುಜರಾತ್ ಬೃಹತ್ ಪಾತ್ರವನ್ನು ವಹಿಸಲು ಸಜ್ಜಾಗಿದೆ. ಇದು ಇಂಧನ ಸ್ವಾವಲಂಬನೆಯನ್ನು ಸಾಧಿಸಲು ಅವಶ್ಯಕವಾಗಿದೆ ಎಂದು ಪ್ರಧಾನಿ ಹೇಳಿದರು. ಸೂರತ್ನ ರೂಪಾಂತರದ ಕುರಿತು ಮಾತನಾಡಿದ ಪ್ರಧಾನಿ, ನಗರದ ಚೈತನ್ಯ ಮತ್ತು ಹಸಿರು ನಗರವಾಗಿ ಅದರ ಪರಿವರ್ತನೆಯನ್ನು ಶ್ಲಾಘಿಸಿದರು. ಕಳೆದ 12 ವರ್ಷಗಳಲ್ಲಿ ಸಾಮೂಹಿಕ ಚಳವಳಿಯಾಗಿ ಮಾರ್ಪಟ್ಟರುವ ಸೂರತ್ನ ವೃತ್ತಾಕಾರದ ನೀರಿನ ಆರ್ಥಿಕ ಮಾದರಿ ಮತ್ತು ತ್ಯಾಜ್ಯದಿಂದ ಸಂಪತ್ತು ಉಪಕ್ರಮವನ್ನು ಅವರು ಶ್ಲಾಘಿಸಿದರು. ಸೂರತ್ ತಲುಪಿದ ನಂತರ ಪ್ರಧಾನಿ ಮೊದಲು ಹಜೀರಾಗೆ ಭೇಟಿ ನೀಡಿ ಅಲ್ಲಿ ನಡೆಯುತ್ತಿರುವ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಕಾರ್ಯಾಚರಣೆಗಳನ್ನು ಪರಿಶೀಲಿಸಿದರು. ಭಾರತದ ಮೊದಲ ಮಹಿಳಾ ಯುದ್ದ ಹೆಲಿಕಾಪ್ಟರ್ ಪೈಲಟ್ ಮೇಜರ್ ಅಭಿಲಾಷಾ ಬರಾಕ್ ನಿನ್ನೆ ವಿಶ್ವಸಂಸ್ಥೆಯ 2025 ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಶಾಂತಿ ಪಾಲನೆಯಲ್ಲಿ ಮಹಿಳೆಯರ ಪಾತ್ರ ಮತ್ತು ದೃಷ್ಟಿಕೋನಗಳನ್ನು ಉತ್ತೇಜಿಸಲು ಮೇಜರ್ ಅಭಿಲಾಷಾ ಬರಾಕ್ ಅವರ ಪ್ರಯತ್ನಗಳನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ಅವರು 2025 ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಯನ್ನು ಮೇಜರ್ ಅಭಿಲಾಷಾ ಬರಾಕ್ ಅವರಿಗೆ ಪ್ರದಾನ ಮಾಡಿದ್ದಾರೆ. ಲೆಬನಾನ್ನಲ್ಲಿ ವಿಶ್ವಸಂಸ್ಥೆಯ ಮಧ್ಯಂತರ ಪಡೆಯಲ್ಲಿ ಭಾರತೀಯ ಬೆಟಾಲಿಯನ್ನೊಂದಿಗೆ ಸೇವೆ ಸಲ್ಲಿಸುತ್ತಿರುವ ಮೇಜರ್ ಬರಾಕ್ ಅವರನ್ನು ವಿಶ್ವಸಂಸ್ಥೆಯ ಶಾಂತಿಪಾಲಕರ ಅಂತಾರಾಷ್ಟೀಯ ದಿನವನ್ನು ಗುರುತಿಸುವ ಸಮಾರಂಭದಲ್ಲಿ ಗೌರವಿಸಲಾಯಿತು. ಮೇಜರ್ ಬರಾಕ್ ಓರ್ವ ಅದ್ಭುತ ಮಾದರಿ ಎಂದು ಬಣ್ಣಿಸಿದ ಆಂಟೋನಿಯೋ ಗುಟೆರೆಸ್, ಮಹಿಳಾ ತಂಡ ಮತ್ತು ಲಿಂಗ ಕೇಂದ್ರದ ಕಮಾಂಡರ್ ಆಗಿ ಮೇಜರ್ ಬರಾಕ್ ಅವರ ಕಾರ್ಯವನ್ನು ಶ್ಲಾಘಿಸಿದರು. ಮಹಿಳೆಯರು ಮತ್ತು ಇತರೆ ದುರ್ಬಲ ವರ್ಗಗಳ ಅಗತ್ಯಗಳು, ಶಾಂತಿ ಪಾಲನಾ ಕಾರ್ಯಾಚರಣೆಗಳಲ್ಲಿ ಮೇಜರ್ ಬರಾಕ್ ಅವರ ಕಾರ್ಯವು ಅತ್ಯಂತ ಮಹತ್ವದ್ದಾಗಿದೆ ಎಂದರು. ಮೇಜರ್ ಬರಾಕ್ ಭಾರತೀಯ ಸೇನೆಯಲ್ಲಿ ಮೊದಲ ಮಹಿಳಾ ಯುದ್ದ ಹೆಲಿಕಾಪ್ಟರ್ ಪೈಲಟ್ ಕೂಡ ಆಗಿದ್ದಾರೆ. 2019 ಮೇಜರ್ ಸುಮನ್ ಗವಾನಿ ಮತ್ತು 2023 ಮೇಜರ್ ರಾಧಿಕಾ ಸೇನ್ ನಂತರ ಅವರು ಈ ಪ್ರಶಸ್ತಿಯನ್ನು ಪಡೆದ 3ನೇ ಭಾರತೀಯರಾಗಿದ್ದಾರೆ. ಮುಂದಿನ 5 ವರ್ಷಗಳಲ್ಲಿ ಭಾರತ ತನ್ನ ಸಮುದ್ರದ ಉತ್ಪನ್ನಗಳ ರಫ್ತನ್ನು ಪ್ರಸ್ತುತ ಇರುವ $8 ಬಿಲಿಯನ್ಗಳಿಂದ $30 ಬಿಲಿಯನ್ಗಳಿಗೆ ಹೆಚ್ಚಿಸುವ ಗುರಿ ಇರಿಸಿಕೊಳ್ಳಬೇಕು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದರು. ಮೀನುಗಾರಿಕಾ ವಲಯಕ್ಕೆ ಜಾಗತಿಕ ಮಾರುಕಟ್ಟೆ ಪ್ರವೇಶವನ್ನು ವಿಸ್ತರಿಸಲು ಸರ್ಕಾರ ಬದ್ದವಾಗಿದೆ ಎಂದು ಅವರು ಹೇಳಿದರು. ಆಂಧ್ರಪ್ರದೇಶದ ವಿಶಾಖ

0: ಪಟ್ಟಣದಲ್ಲಿ ಪ್ರಾರಂಭವಾದ ಎರಡು ದಿನಗಳ ಸಮುದ್ರ ಆಹಾರ ರಫ್ತಿನ ರಾಷ್ಟೀಯ ಕಾರ್ಯಾಗಾರದ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಕಳೆದ ಮೂರುವರೆ ವರ್ಷಗಳಲ್ಲಿ ಭಾರತ ದಾಖಲೆಯ 9 ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಪೂರ್ಣಗೊಳಿಸಿದ್ದು, ಈ ಒಪ್ಪಂದಗಳು 38 ದೇಶಗಳಲ್ಲಿ ಮಾರುಕಟ್ಟೆ ಅವಕಾಶಗಳನ್ನು ತೆರೆದಿದೆ. ಇದರಿಂದಾಗಿ ಭಾರತೀಯ ಮೀನುಗಾರಿಕೆ ಉತ್ಪನ್ನಗಳು ವಿಶ್ವಾದ್ಯಂತ ಗ್ರಾಹಕರನ್ನು ತಲುಪಲು ಅನುವು ಮಾಡಿಕೊಡುತ್ತದೆ ಎಂದು ಹೇಳಿದರು. ನಿನ್ನೆ ಪ್ರಾರಂಭವಾದ ಎರಡು ದಿನಗಳ ಕಾರ್ಯಾಗಾರ ಭಾರತದ ಮೀನುಗಾರಿಕೆ ಮತ್ತು ಜಲಚರ ಸಾಕಣೆ ವಲಯವನ್ನು ಬಲಪಡಿಸುವುದು ಮತ್ತು ಸಮುದ್ರ ಆಹಾರ ರಫ್ತನ್ನು ಹೆಚ್ಚಿಸುವತ್ತ ಗಮನಹರಿಸುತ್ತದೆ. ಜಾಗತಿಕ ಮೀನು ಉತ್ಪಾದನೆಯಲ್ಲಿ ಭಾರತದ ಕೊಡುಗೆ ಶೇಕಡಾ 8.8% ಪ್ರಸ್ತುತ ಒಟ್ಟು ಉತ್ಪಾದನೆ 19.7 ಮಿಲಿಯನ್ ಟನ್ಗಳಷ್ಟಿದೆ ಎಂದು ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವ ರಾಜೀವ್ ರಂಜನ್ ಸಿಂಗ್ ಹೇಳಿದರು. ಆಂಧ್ರಪ್ರದೇಶ ದೇಶದಲ್ಲಿಯೇ ಅತಿ ಹೆಚ್ಚು ಮೀನು ಉತ್ಪಾದಿಸುವ ರಾಜ್ಯವಾಗಿದ್ದು, ಸುಮಾರು 5 ಮಿಲಿಯನ್ ಟನ್ ಅಥವಾ ಭಾರತದ ಮೀನು ಮತ್ತು ಸೀಗಡಿ ಉತ್ಪಾದನೆಯಲ್ಲಿ ಸುಮಾರು 40% ಕೊಡುಗೆ ನೀಡುತ್ತದೆ ಎಂದು ಅವರು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೇಪಾಳದ ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಶಿಶಿರ್ ಖನಾಲ್ ಮೂರು ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ನವದೆಹಲಿಗೆ ಆಗಮಿಸಿದರು. ಭಾರತದ ವಿದೇಶಾಂಗ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಅವರ ಆಹ್ವಾನದ ಮೇರೆಗೆ ಶಿಶಿರ್ ಖನಾಲ್ ಆಗಮಿಸಿದ್ದು, ಇಂದು ಉಭಯ ನಾಯಕರು ಸಮಾಲೋಚನೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ವ್ಯಾಪಾರ, ವಾಣಿಜ್ಯ, ಬಂಡವಾಳ ಹೂಡಿಕೆ ಮತ್ತು ಅಭಿವೃದ್ದಿ ಸಹಕಾರ ಕುರಿತಂತೆ ನಾಯಕರು ಮಾತುಕತೆ ನಡೆಸಲಿದ್ದಾರೆ. ನೈರುತ್ಯ ಮುಂಗಾರು ಕೇರಳಂನಲ್ಲಿ ತೀವ್ರಗೊಳ್ಳುತ್ತಿದ್ದಂತೆ ಇದೇ 9:00 ರಾಜ್ಯದ ಉತ್ತರ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆಯನ್ನು ಭಾರತೀಯ ಹವಾಮಾನ ಇಲಾಖೆ ನೀಡಿದೆ. ಇಂದು ಮಲಪುರಂ, ಕೋಸಿಕೋಡ್, ವಯನಾಡ್, ಕಣ್ಣೂರು ಮತ್ತು ಕಾಸರಗೋಡು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನೀಡಲಾಗಿದ್ದು, ನಾಳೆಯೂ ಮಲಪುರಂ, ಕೋಸಿಕೋಡ್ ಮತ್ತು ವಯನಾಡ್ ರೆಡ್ ಅಲರ್ಟ್ ನೀಡಿದೆ. ಹವಾಮಾನ ವೈಪರೀತ್ಯದ ಸಾಧ್ಯತೆಯನ್ನು ಗಮನದಲ್ಲಿರಿಸಿಕೊಂಡು ಜಿಲ್ಲಾಧಿಕಾರಿಗಳು 4 ಜಿಲ್ಲೆಗಳ ಶಿಕ್ಷಣ ಸಂಸ್ಥೆಗಳಿಗೆ ರಜೆ ಘೋಷಿಸಿದ್ದಾರೆ. ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳು ಮತ್ತು ಸಮುದ್ರಗಳು ಪ್ರಕ್ಷುಬ್ಧವಾಗಿರುವುದರಿಂದ ಮೀನುಗಾರರು ಮಂಗಳವಾರದವರೆಗೆ ಕೇರಳಂ, ಲಕ್ಷದ್ವೀಪ ಮತ್ತು ಕರ್ನಾಟಕ ಕರಾವಳಿಯಲ್ಲಿ ಸಮುದ್ರಕ್ಕೆ ಇಳಿಯದಂತೆ ಸೂಚನೆ ನೀಡಲಾಗಿದೆ. ನವಚಂಡೀಗಢದ ಮುಲನಪುಲದಲ್ಲಿರುವ ಮಹಾರಾಜ ಯಾದವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಟೆಸ್ಟ್ ಪಂದ್ಯ ನಡೆಯಲಿದೆ. ಭಾರತ 2018 ಮೊದಲ ಬಾರಿಗೆ ಅಫ್ಘಾನಿಸ್ತಾನ ವಿರುದ್ದ ಮೊದಲ ಟೆಸ್ಟ್ ಪಂದ್ಯ ಆಡಿತ್ತು. ಉಭಯ ತಂಡಗಳ ನಡುವೆ 8 ನಂತರ ನಡೆಯುತ್ತಿರುವ ಮೊದಲ ಟೆಸ್ಟ್ ಪಂದ್ಯ ಇದಾಗಿದ್ದು, ಭಾರತ ತಂಡವನ್ನು ನಾಯಕ ಶುಭ್ಮನ್ ಗಿಲ್ ಮುನ್ನಡೆಸಲಿದ್ದಾರೆ. ಈ ಪಂದ್ಯ ಭಾರತೀಯ ಕಾಲಮಾನ ಬೆಳಗ್ಗೆ 9:30 ಆರಂಭವಾಗಲಿದೆ. 2027 ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನಗಳನ್ನು ಮುಂದಿನ ತಿಂಗಳ 31 ಸಲ್ಲಿಸಬಹುದಾಗಿದ್ದು, March 15 ಪ್ರಾರಂಭವಾದ ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನಗಳು ಮತ್ತು ಶಿಫಾರಸುಗಳನ್ನು ರಾಷ್ಟೀಯ ಪುರಸ್ಕಾರ ಪೋರ್ಟಲ್ನಲ್ಲಿ ಆನ್ಲೈನ್ನಲ್ಲಿ ಮಾತ್ರ ಸ್ವೀಕರಿಸಲಾಗುವುದು ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2025-26 ಆರ್ಥಿಕ ವರ್ಷದಲ್ಲಿ ಶೇಕಡಾ 7.7 ಬೆಳವಣಿಗೆಯಿಂದ ದೇಶದ ಆರ್ಥಿಕತೆ ಬೆಳವಣಿಗೆ ಬಲಿಷ್ಠ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಮೇಜರ್ ಅಭಿಲಾಷಾ ಬರಾಕ್ ಅವರಿಗೆ ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿ ಪ್ರದಾನ. 5 ಸಮುದ್ರ ಉತ್ಪನ್ನಗಳ ರಫ್ತನ್ನು $30 ಬಿಲಿಯನ್ಗೆ ಏರಿಸುವ ಗುರಿ, ಸಚಿವ ಪಿಯೂಷ್ ಗೋಯಲ್. ಹಾಗೂ ನವಚಂಡೀಗಢದ ಮಹಾರಾಜ ಯಾದವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಟೆಸ್ಟ್ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12:00.
1: ಆಕಾಶವಾಣಿ ಧಾರವಾಡ. ಯೋಗದಿಂದ ಸಮಗ್ರ ಆರೋಗ್ಯ ಪ್ರಾಯೋಜಿತ ಕಾರ್ಯಕ್ರಮ.

0: ಕಾರ್ಯಕ್ರಮದ ಪ್ರಾಯೋಜಕರು ನಿಸರ್ಗಮನೆ ವೇದಾ ವೆಲ್ನೆಸ್ ಸೆಂಟರ್ ಶಿರಸಿ. ಶಿರಸಿಯಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಪ್ರಕೃತಿ ಮಡಿಲಲ್ಲಿ ಪ್ರಕೃತಿ ಚಿಕಿತ್ಸೆ, ಯೋಗ, ಆಯುರ್ವೇದ ಹಾಗೂ ಆಯುಷ್ ಚಿಕಿತ್ಸೆ, ಎಲ್ಲ ರೀತಿಯ ಕಾಯಿಲೆಗಳಿಗೆ ಪರಿಹಾರ ನಿಸರ್ಗಮನೆ ವೇದಾ ವೆಲ್ನೆಸ್ ಸೆಂಟರ್. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಸಂಪರ್ಕಿಸಿ 9448729434.
1: ಆತ್ಮೀಯ ಕೇಳುಗರೆ, ನಾನು ನಿಮ್ಮೆಲ್ಲರ ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದಾ ವೆಲ್ನೆಸ್ ಸೆಂಟರ್ ನಿಸರ್ಗಮನೆ ಶಿರಸಿ. ಇವತ್ತಿನ ಯೋಗ ಕಾರ್ಯಕ್ರಮದಲ್ಲಿ ಮಹಿಳೆಯರ ಆರೋಗ್ಯದಲ್ಲಿ ಯೋಗದ ಪಾತ್ರ, ಇದರ ಬಗ್ಗೆ ನಾವು ಮಾತಾಡೋಣ. ಇಂದಿನ ವೇಗದ ಜೀವನದಲ್ಲಿ ಮಹಿಳೆಯರು ಒಂದೇ ಸಮಯದಲ್ಲಿ ಹಲವು ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಇದ್ದಾರೆ. ಮನೆ ಕೆಲಸ, ಕುಟುಂಬ, ಮಕ್ಕಳ ಜವಾಬ್ದಾರಿ, ಆಫೀಸ್ ಕೆಲಸ, ಹೀಗೆ ಈ ಎಲ್ಲದರ ನಡುವೆ ನಮ್ಮ ಆರೋಗ್ಯವನ್ನು ಕಡೆಗಣಿಸುವುದು ಸಾಮಾನ್ಯ. ಎಲ್ಲದಕ್ಕೂ ಟೈಮ್ ಕೊಡ್ತೀರಾ ಲೇಡೀಸ್? ಪಾತ್ರ ತೊಳಿಲಿಕ್ಕೆ ಟೈಮ್ ಕೊಡ್ತೀರಾ? ಅಡುಗೆ ಮನೆ ಟೈಮ್ ಕೊಡ್ತೀರಾ? ಗುಡಿಸ್ಲಿಕ್ಕೆ ಟೈಮ್ ಕೊಡ್ತೀರಾ? ಮಕ್ಕಳಿಗೆ ಟೈಮ್ ಕೊಡ್ತೀರಾ? ಗಂಡನಿಗೆ ಟೈಮ್ ಕೊಡ್ತೀರಾ? ನಮಗೆಲ್ಲಿ ಟೈಮ್? ನಮಗೆ ನಾವು ಟೈಮ್ ಅನ್ನು ಕೊಡಲೇಬೇಕು. ಡೈಲಿ ಅರ್ಧ ಗಂಟೆ ಆದರೂ, ಮುಕ್ಕಾಲು ಗಂಟೆ ಆದರೂ ನಮಗೋಸ್ಕರ ನಾವು ಟೈಮ್ ಅನ್ನು ಕೊಡಬೇಕು. ದೇವ್ ಪ್ರತಿದಿನ ಫ್ಯಾಟಿಗ್ ಸಿಗ್ನಲ್ ಕೊಡುತ್ತಿದ್ದರೂ ನಾವು ಅದನ್ನ ಕೇಳ್ತಾ ಇದ್ದೇವೆ ಇಲ್ಲ. ಇಂದು ಹಲವಾರು ಮಹಿಳೆಯಲ್ಲಿ ಕಾಣಿಸುತ್ತಿರುವಂತಹ ಪ್ರಮುಖ ಸಮಸ್ಯೆಗಳು PCOD, PCOS, ಥೈರಾಯ್ಡ್ ಸಮಸ್ಯೆಗಳು, ಇರೆಗ್ಯುಲರ್ ಪೀರಿಯಡ್ಸ್, ಮಾನಸಿಕ ಒತ್ತಡ, ವೇಟ್ ಜಾಸ್ತಿ ಆಗುವಂಥದ್ದು, ಪದೇ ಪದೇ ಸುಸ್ತಾಗೋದು, ನಿದ್ದೆ ಸರಿಯಾಗಿ ಬರದೇ ಇರೋದಿಲ್ಲ, ಈ ಎಲ್ಲ ಸಮಸ್ಯೆಗಳ ಹಿಂದೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪ್ರಮುಖ ಕಾರಣ ಆಗಿರ್ಬೋದು. ಇಲ್ಲಿ ಯೋಗ ಒಂದು ನೈಸರ್ಗಿಕ ಸಹಾಯಕ ವಿಧಾನವಾಗಿ ಕೆಲಸ ಮಾಡುತ್ತೆ. ನಮ್ಮ ದೇಹದಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಎಂಬ ಹಾರ್ಮೋನ್ ಉತ್ಪಾದಿಸುವ ವ್ಯವಸ್ಥೆ ಇದೆ. ಸ್ಟ್ರೆಸ್ ಹೆಚ್ಚಾದಾಗ ಕಾರ್ಟಿಸಾಲ್ ಎಂಬ ಸ್ಟ್ರೆಸ್ ಹಾರ್ಮೋನ್ ಹೆಚ್ಚಾಗುತ್ತೆ. ಈ ಕಾರ್ಟಿಸಾಲ್ ಇಂಬ್ಯಾಲೆನ್ಸ್ ಇಂದಾಗಿ ಪೀರಿಯಡ್ಸ್ ಮೇಲೆ, ಮೆಟಬಾಲಿಸಂ ಮೇಲೆ, ಸ್ಲೀಪ್ ಮೇಲೆ, ಮೂಡ್ ಮೇಲೆ ಪರಿಣಾಮವನ್ನು ಬೀರುತ್ತದೆ, ಅಡ್ಡ ಪರಿಣಾಮವನ್ನು ಬೀರುತ್ತೆ. ಯೋಗ ಮತ್ತು ಪ್ರಾಣಾಯಾಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅನ್ನು ಆಕ್ಟಿವೇಟ್ ಮಾಡುತ್ತೆ. ಇದು ದೇಹವನ್ನು ರಿಲ್ಯಾಕ್ಸೇಷನ್ ಮೂಡ್ಗೆ ತರುತ್ತದೆ. ಇದರಿಂದ ಸ್ಟ್ರೆಸ್ ಹಾರ್ಮೋನ್ ಕೂಡ ಕಡಿಮೆ ಆಗುತ್ತೆ. ಕೆಲವು ಆಸನಗಳು ಪೆಲ್ವಿಕ್ ಸರ್ಕ್ಯುಲೇಷನ್ ಅಂದರೆ ಹೊಟ್ಟೆಯ ಕೆಳಭಾಗ, ಇಲ್ಲಿ ಸರ್ಕ್ಯುಲೇಷನ್ ಅಂದರೆ ರಕ್ತ ಸಂಚಾರವನ್ನು ಸುಧಾರಿಸಲಿಕ್ಕೆ ಬಹಳ ಸಹಾಯ ಮಾಡುತ್ತೆ. ಬದ್ಧ ಕೋನಾಸನ ಬಹಳ ಉಪಯುಕ್ತ, ಭುಜಂಗಾಸನ ಬಹಳ ಉಪಯುಕ್ತ, ಸೇತುಬಂಧಾಸನ ಬಹಳ ಉಪಯುಕ್ತ. ಇದು ಮಹಿಳೆಯರ ಒಂದು ರಿಪ್ರೊಡಕ್ಟಿವ್ ಹೆಲ್ತ್ಗೆ ಬಹಳ ಸಹಕಾರಿ ಆಗುತ್ತೆ. ವೈಜ್ಞಾನಿಕವಾಗಿ ಪ್ರಾಣಾಯಾಮ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ, ಉತ್ತಮ ನಿದ್ರೆ ಬರುತ್ತೆ, ಇಮೋಷನಲ್ ಬ್ಯಾಲೆನ್ಸ್ ಉಂಟಾಗುತ್ತೆ, ಕಾನ್ಸಂಟ್ರೇಷನ್ ಅಂದರೆ ಏಕಾಗ್ರತೆ ಸುಧಾರಿಸುತ್ತೆ. ಇಂದು ಮಾನಸಿಕ ಒತ್ತಡ, ಇಮೋಷನಲ್ ಎಕ್ಸಾಷನ್ ಅಂದರೆ ನಾವು ಇಮೋಷನಲಿ ವೀಕ್ ಆಗ್ತಾ ಇದ್ದೇವೆ, ಇದು ಹೆಚ್ಚಾಗ್ತಾ ಇದೆ ಮಹಿಳೆಯರಿಗೆ. ಯೋಗ ದೇಹಕ್ಕಷ್ಟೇ ಅಲ್ಲ, ಮನಸ್ಸಿಗೂ ವಿಶ್ರಾಂತಿ ನೀಡುತ್ತದೆ. ಯೋಗದ ವಿಶೇಷತೆ ಅಂದರೆ ಯೋಗ ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ ನಮ್ಮನ್ನು ಸರಿದಾರಿಗೆ ತರಲಿಕ್ಕೆ ಪ್ರಯತ್ನ ಮಾಡುತ್ತೆ. ಸಿವಿಯರ್ ಪೇನ್ ಅಥವಾ ಮೆಡಿಕಲ್ ಕಂಡೀಷನ್ ಇದ್ದರೆ ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಳೋದು ಬಹಳ ಮುಖ್ಯ. ಸೆಲ್ಫ್ ಕೇರ್ ಈಸ್ ನಾಟ್ ಸೆಲ್ಫಿಶ್. ಸೆಲ್ಫ್ ಕೇರ್ ಬಹಳ ಮುಖ್ಯ. ಪ್ರತಿದಿನ 20 ನಿಮಿಷ ನಿಮ್ಮ ಆರೋಗ್ಯಕ್ಕಾಗಿ ಮೀಸಲಿಡಿ, ಆಗ ತನ್ನಿಂತಾನೆ ಆರೋಗ್ಯ ನಮ್ಮ ಕೈಲಿ ಇರಲಿಕ್ಕೆ ಸಾಧ್ಯ. ಆರೋಗ್ಯವಾಗಿರುವ ಮಹಿಳೆ ಆರೋಗ್ಯಕರ ಕುಟುಂಬದ ಶಕ್ತಿ. ಒಂದು ಮಹಿಳೆ ಆರೋಗ್ಯದ ಬಗ್ಗೆ ಯೋಗವನ್ನು ಕಲ್ತುಕೊಂಡು ತಿಳಿದರೆ ಇಡೀ ಕುಟುಂಬ ಬದಲಾಗತ್ತೆ, ಮಕ್ಕಳು ಬದಲಾಗ್ತಾರೆ, ಗಂಡ ಬದಲಾಗ್ತಾನೆ, ಟೋಟಲ್ ಸಮಾಜ ಬದಲಾಗಲಿಕ್ಕೆ ಸಾಧ್ಯ. ಹಾಗಾಗಿ ಮಹಿಳೆಯರಿಗೆ ಯೋಗ ಬಹಳ ಮುಖ್ಯ. ನಮಸ್ಕಾರ.
0: ಇದುವರೆಗೆ ಮಾತನಾಡಿದವರು ವೈದ್ಯಕೀಯ ನಿರ್ದೇಶಕರು ನಿಸರ್ಗಮನೆ ವೇದಾ ವೆಲ್ನೆಸ್ ಸೆಂಟರ್ ಶಿರಸಿಯ ಡಾಕ್ಟರ್ ವೆಂಕಟರಮಣ ಹೆಗಡೆ. ಯೋಗದಿಂದ ಸಮಗ್ರ ಆರೋಗ್ಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಸರ್ಗಮನೆ ವೇದಾ ವೆಲ್ನೆಸ್ ಸೆಂಟರ್ ಶಿರಸಿ. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಸಂಪರ್ಕಿಸಿ 9448729434. ಪ್ರಸ್ತುತಿ ರಾಖಿ ಹಾನಗಲ್, ಕಾರ್ಯಕ್ರಮ ನಿರ್ವಹಣೆ ಮಂಜುಳಾ ಪುರಾಣೇಕ್.

0: ಆಕಾಶವಾಣಿ ಧಾರವಾಡ. ಈಗ ಚಿತ್ರಗೀತೆಗಳು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಹಿಂಗೆ ಕಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
5: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕ್ಕದ?
4: ಎಂಥ ತಪ್ಪು ಮಾಡ್ಲಿಕ್ಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.

ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರ ಇವುಗಳ ಧ್ವನಿಗಳಲ್ಲಿ ಶ್ರುತಿ ಸೇರಿದಾಗ ಚಿತ್ರದ ಗೀತೆ.

0: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ನಿವೃತ್ತ ಹಿರಿಯ ಉದ್ಘೋಷಕಿ ಲತಾ ಶಿವಾನಂದ್ ಅವರೊಂದಿಗೆ ಸಂದರ್ಶನ.
1: ಬಾನುಲಿಯ ಭಿತ್ತಿಯಿಂದ
2: ನಮಸ್ಕಾರ ಕೇಳುಗರೆ, ಬಾನುಲಿ ಭಿತ್ತಿಯಿಂದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಅತಿಥಿ, ನಮಸ್ಕಾರ ರೀ.
3: ನಮಸ್ಕಾರ.
2: ಹಂಗಿದ್ದೀರಿ?
3: ಆರಾಮಿದ್ದೀನಿ.
2: ಆರಾಮಿದ್ದೀರಿ? ಈಗ ನಿವೃತ್ತಿ ಜೀವನ ಹೆಂಗ್ ನಡೆದದ?
3: ನಿವೃತ್ತಿ ಜೀವನನು ಚೆನ್ನಾಗೇ ನಡೆದದ ನಮ್ಗೆ. ಯಾಕಂದ್ರೆ ಬಹಳ ಬಿಜಿ ಇದ್ವಿ ಮನೆ ಕೆಲಸದೊಳಗೆ. ಮಗಳ ಮದುವೆ ಮಾಡ್ಬೇಕಾಗಿತ್ತು, ಒಂದ್ ಹಂತದ ಕೆಲಸ ಮುಗಿಸಿದ್ವಿ.
2: ಕೇಳುಗ್ರೆ, ಈ ಧ್ವನಿ ಕೇಳಿ ನಿಮ್ಮೆಲ್ಲರಿಗೂ ಗೊತ್ತಾಗಿರ್ಬೇಕು, ನಮ್ ಜೊತೆಗಿದ್ದಾರೆ ಇವತ್ತು ನಿಮ್ಮ ಅಚ್ಚುಮೆಚ್ಚಿನ ಆಕಾಶವಾಣಿ ಧಾರವಾಡ

0: ಕೇಂದ್ರದ ನಿವೃತ್ತ ಹಿರಿಯ ಉದ್ಘೋಷಕಿ ಲತಾ ಶಿವಾನಂದ್ ಅವರು. ಲತಾ ಅವರೇ, ಬಾನುಲಿ ಭಿತ್ತಿಯಿಂದ ಕಾರ್ಯಕ್ರಮ ನೀವು ಕೇಳ್ತಾನೆ ಇದ್ದೀರಿ, ತಮಗೆ ಏನ್ ಅನಿಸ್ತದೆ ಈ ಕಾರ್ಯಕ್ರಮದ ಬಗ್ಗೆ?
1: ಇಷ್ಟು ವರ್ಷದೊಳಗೆ ಯಾರು ಹಿಂಗ ಇಲ್ಲಿಂದ ರಿಟೈರ್ ಆದವ್ರ ಬಗ್ಗೆ ಸಂದರ್ಶನ ಮಾಡಿದ್ ಬಹುಶಃ ನನಗಂತೂ ಗೊತ್ತಿರ್ಲಿಲ್ಲ. ಇಲ್ಲಿ 30-35-40 ವರ್ಷಗಟ್ಟಲೆ ಸೇವೆ ಮಾಡಿದವ್ರನ್ನ ಕರೆದು ಅವರ ಒಂದು ಜೀವನದ ಬಗ್ಗೆ ಅಥವಾ ಅವರ ಒಂದು ವೃತ್ತಿ ಜೀವನದ ಬಗ್ಗೆ ಒಂದ್ ನಾಲ್ಕು ಅಭಿಪ್ರಾಯಗಳನ್ನ ಕೇಳಿದ್ರೆ ನಿಜವಾಗೂ ಸಹಿತ ಇದು ಅವರಿಗೂ ಸಂತೋಷ, ನಮ್ ಕೇಳುಗರಿಗೂ ಅದೊಂದು ಗೊತ್ತಾದಂಗ.
0: ಹೌದು. ಮತ್ತೆ ಲತಾ ಅವರೇ, ಈಗ ನಮ್ಮ ಬಾನುಲಿಗೆ 90 ವರ್ಷದ ಸವಿ ನೆನಪಿಗಾಗಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಆಕಾಶವಾಣಿ ಬಗ್ಗೆ ಹೆಮ್ಮೆ ಅದ ನಿಮ್ಗೆ?
1: ಹೌದು. ಆಕಾಶವಾಣಿ ಶಿಕ್ಷಣನು ಕೊಡ್ತದ, ಮತ್ತ ಮನರಂಜನೆಯನ್ನು ಕೊಡ್ತದೆ, ಜ್ಞಾನನು ಕೊಡ್ತದೆ.
0: ಅದಕ್ಕೆ ಅನ್ನೋದು ಎಲ್ರೂ ವಿಶ್ವವಿದ್ಯಾಲಯ ಅಂತ.
1: ಹೌದು. ಮತ್ತೆ ಆಕಾಶವಾಣಿಯಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿದ್ದಕ್ಕೆ ಸಾರ್ಥಕವಾದಂತ ಕ್ಷಣಗಳು ಅನ್ಬಹುದು ನನಗೆ.

0: ಲತಾ ಅವರೇ, ತಮ್ಮ ಹುಟ್ಟೂರು ಮತ್ತೆ ತಂದೆ ತಾಯಿ, ತಮ್ಮ ಒಂದು ಪರಿಸರ, ಮನೆಯ ವಾತಾವರಣ, ಇವೆಲ್ಲವೂ ಈ ಒಂದು ಆಕಾಶವಾಣಿ ಕೇಂದ್ರದ ಸೇವೆಗೆ ಪೂರಕವಾಗಿತ್ತ ಹೇಗೆ, ಮತ್ತು ಅಲ್ಲಿಯ ವಿವರಣೆಯನ್ನ ಸ್ವಲ್ಪ ಕೊಡ್ತೀರಾ?
1: ಉತ್ತರ ಕನ್ನಡದಲ್ಲಿ ಒಂದು ಪುಟ್ಟ ಹಳ್ಳಿ ಅದು. ಅಲ್ಲಿ ನಂದು ಪ್ರೈಮರಿ ಎಜುಕೇಶನ್, ಆಮೇಲೆ ಹೈಸ್ಕೂಲ್. ಹೈಸ್ಕೂಲಿಗಂತೂ ಈಗ ನೆನಕೊಂಡ್ರೆ ನಾ ಹೆಂಗ್ ಹೋಗಿದ್ದೇನೆ ಅನ್ನೋದೇ ನನಗೆ ಆಶ್ಚರ್ಯ. ಯಾಕಂದ್ರೆ ಅವಾಗಿನ ನಮ್ಮಲ್ಲಿ ವಿದ್ಯುತ್ ದೀಪನು ಇರ್ಲಿಲ್ಲ, ಬರೀ ಕಾಡ ಮಧ್ಯೆ ಇದ್ದಂಗೆ, ಅಡಿಕೆ ತೋಟ, ಬಾಳೆ ತೋಟ,
0: ಸ್ವಚ್ಛಂದ ಪರಿಸರ.
1: ಹೌದು, ಒಂದಂದ್ರೆ ನಮ್ಮಲ್ಲಿ ನಮ್ಮ ತಂದೆಯವರು ಸಹಿತ ಬಂತು, ನಮ್ಮ ತಾಯಿನೂ ಬಂತು, ರೇಡಿಯೋ ಹಚ್ಚಿ ಹಚ್ತಿದ್ರು. ಪ್ರದೇಶ ಸಮಾಚಾರಕ್ಕಂತೂ ನಮ್ಮಲ್ಲಿ ನಮ್ಮ ತಂದೆಯವರು ಎಷ್ಟಿದ್ದು ತಪ್ಪಿಸ್ತಿರ್ಲಿಲ್ಲ. ಮತ್ತೆ ಆಕಾಶವಾಣಿ ಟೈಮ್ ಅಂದ್ರೆ ಟೈಮ್, ಪ್ರಭಾವಾಯಿಯವರು ಒಂದು ಕೇಳಿಗಿಳಿಗಳೆ ಅಂತ ಮಾಡ್ತಾ ಇದ್ರು, ಒಂದು 5 ನಿಮಿಷದ ಕಾರ್ಯಕ್ರಮ. ಒಂದು ಹುಡುಗ ಎಲ್ಲ ಕೊಳೆ ಮಾಡಿಕೊಂಡು ಮಳೆಗಾಲದಲ್ಲಿ ಆಟ ಆಡ್ಕೊಂಡು ಬರ್ತಾ ಇದ್ದಾನೆ, ಅದನ್ನ ಹೆಂಗ್ ಕಣ್ಣಿಗೆ ಕಟ್ಟುವಂಗ ಎಷ್ಟು ಚಂದ ಮಾಡಿ ಹೇಳ್ತಿದ್ರು ಅಂದ್ರೆ, ಆಕಾಶವಾಣಿಗೆ ಬಂದ ಮೇಲೆ ನನಗೆ ಅದನ್ನ ಕೇಳಬೇಕು ಅಂತ ನನಗೆ ಸಿಗಲಿಲ್ಲ. ಅದು
0: ಆಕಾಶವಾಣಿಯಲ್ಲಿ ಯಾವುದೇ ಒಂದು ವಿಷಯವನ್ನ ಏನ್ ಹೇಳ್ತಾರೆ, ಅದು ಪ್ರಸಂಗ ಕಣ್ಮುಂದೇನೆ ಬಂದ್ಬಿಡ್ಬೇಕು, ಆ ತರ ಪ್ರಸ್ತುತಿಯನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ನೀವು ತಿಳಿಸ್ತಾ ಇದ್ದೀರಿ.
1: ಹೌದೌದು.
0: ನಿಮ್ಮ ಪುಟ್ಟ ಹಳ್ಳಿ ಹೆಸರು?
1: ಗಡಿಹಳ್ಳಿ ಅಂತ.
0: ಗಡಿಹಳ್ಳಿ. ತಮ್ಮ ತಂದೆ ತಾಯಿ?
1: ಅಪ್ಪ ಶ್ರೀಧರ ಹೆಗಡೆ ಅಂತ, ಅಮ್ಮ ವೇದಾವತಿ ಹೆಗಡೆ ಅಂತ ಹೇಳಿ. ಅಮ್ಮನಿಗೆ ಎಲ್ಲ ದೇವ್ರ ಮೇ ಆಧ್ಯಾತ್ಮಿಕ ಇದೆಲ್ಲ ಬಹಳ, ಅಪ್ಪ ಎಲ್ಲ ಕೃಷಿಕರು. ನಾನು ಹೇಳಿದ ನನ್ನ ಹಳ್ಳಿ ಇದು, ಅಲ್ಲಿಂದ ನಾನು ಹೈಸ್ಕೂಲಿಗೆ ಹೋಗಿದ್ದೆ. ನಾನು ಒಂದೇ ನಾನು 8 ಕಿಲೋಮೀಟರ್ ನಡೀತಿದ್ದೆ, ಒಂದು 5-6 ಜನ ಸೇರಿ ಹೋಗ್ತಿದ್ವಿ ನಾವು. ಮಳೆಗಾಲದಲ್ಲಂತೂ ಇಷ್ಟು ತ್ರಾಸ ಇರ್ತಿತ್ತು ನಮ್ಗೆ ಯಾವಾಗ ಹೋಗ್ಲಿಕ್ಕೆ, ಬೆಟ್ಟ ಆಮೇಲೆ ಮಧ್ಯ ಗದ್ದೆ ತೋಟ ಇವನ್ನೆಲ್ಲ ಹಾಯ್ದು ಹೋಗ್ಬೇಕಿತ್ತು ಹೈಸ್ಕೂಲಿಗೆ. ಉಂಬಳ ಅಂತ ಹೇಳಿ ನಮ್ಮಲ್ಲಿ ಒಂದು ಕೀಟ, ಈಗ ನೆನ್ಕೊಂಡ್ರೆ ಈಗ ಸಾಧ್ಯನೇ ಇಲ್ಲ ಅನ್ಸ್ತದ, ಹೆಂಗ್ ಮಾಡಿದ್ವಿ ಅಷ್ಟಂತ. SSLC ಎಲ್ಲ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆದೆ. ಅವಾಗಿನ ಕಾಲದಲ್ಲಿ ಹೆಣ್ಮಕ್ಳು ಬಹಳ ಕಲಿಯೋದೇನು ಬೇಡ, ಒಳ್ಳೆ ಕಡೆ ನೋಡಿ ಮದುವೆ ಮಾಡಿದ್ರಾಯ್ತು. ಒಂದೆರಡು ವರ್ಷ ಮನೆ ಕೆಲಸ ಮಾಡ್ಕೊಂಡು ತಾಯಿನು ಬಂತು, ನಮ್ಮ ತಂದೆಯವರು ಬಂತು, ಇಲ್ಲ ಇಷ್ಟು ಮಾಡಿದಾಳೆಲ್ಲ ಮುಂದೆ ಕಲೀಲಿ ಇವಳು. ಇಬ್ರು ಅಣ್ಣ ನನಗೆ, ಒಬ್ಬ ತಮ್ಮ, ಎಲ್ಲರೂ ಬಹಳ ಪ್ರೀತಿ ಮಾಡ್ತಿದ್ರು ನನ್ನ. ಈಗಲೂ ಸಹಿತ ಅಷ್ಟು ಬೆನ್ನೆಲುಬಾಗಿ ನಿಂತ್ಕೋತಾರೆ.
0: ನಿಮ್ಮ ಊರಿನ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ. ನದಿ ಹರಿಯತ್ತೆ, ಬೆಟ್ಟ ಗುಡ್ಡ, ಪ್ರಾಣಿಗಳು ಎಲ್ಲವೂ ಕಾಣ್ತಾ ಇದ್ವು. ಆ ಪ್ರಾಣಿಗಳ ಮಧ್ಯೆನೂ ನಾವು ಓಡಾಡ್ತಾ ಇದ್ವಿ. ಮಳೆಗಾಲ ತುಂಬಾ ಕಷ್ಟ, ತುಂಬಾನೇ ಮಳೆ ಸುರಿತಿತ್ತು ಅಂತ ಹೇಳಿ. ಸೊ ಆ ನೆನಪನ್ನ ತಂದು ಕೊಡುವ ಒಂದು ಗೀತೆಯನ್ನ ಸ್ವಲ್ಪ ಕೇಳ್ಕೊಂಡು ಬಂದ್ಬಿಡೋಣ. ತಮಗೆ ಇಷ್ಟವಾದಂತಹ ಗೀತೆ ಯಾವುದು ಅಂತ?
1: ನನಗ ಮಲೆನಾಡಿನ ಮಳೆ ಹಾಡಿನ

0: ಮಾಡಿದೆ, ಶಾರ್ಟ್ ಹ್ಯಾಂಡ್ ಮಾಡಿದ್ದೇನೆ, ಟೈಪಿಂಗ್ ಮಾಡ್ಕೊಂಡಿದ್ದೇನೆ, ಎಲ್ಲ ಆತರ ಏನ್ ಬೇಕಲ್ಲ ಅದನ್ನೆಲ್ಲ ಮಾಡ್ಕೊಂಡಿದ್ದೆ. ಬ್ಯಾಂಕ್ ಎಕ್ಸಾಮ್ಗೆ ತಯಾರಿ ಮಾಡ್ತಾ ಇದ್ದೆ. ಒಂದು ನನಗೆ ಈ ಒಂದು ನೌಕರಿಕ್ಕಿಂತ ಮುಂಚೆ ನನಗೆ ಎಂ ಜಿ ಬ್ಯಾಂಕ್ ಇಂದೊಂದು LIC ದೊಂದು ನಂದು ಆಗಿತ್ತು. ಒಂದೇ ಪೋಸ್ಟ್ ಕರೆದಿದ್ನ, ಅನೌನ್ಸರ್ ಪೋಸ್ಟ್.
1: ಅದಕ್ಕಾಗಿ ಏನ್ ತಯಾರು ಮಾಡ್ಕೊಂಡಿದ್ರಿ?
0: ಎಕ್ಸಾಮ್ ಕೊಟ್ಟೆ, ಒಂದ್ ತಿಂಗಳ ಬೇಗ ರಿಸಲ್ಟ್ ಬಂತು. ಆಮೇಲೆ ಪರೀಕ್ಷೆ ಆದ್ಮೇಲೆ ವಾಯ್ಸ್ ಟೆಸ್ಟ್ ಕರೆದ್ರು, ಆಮೇಲೆ ಇಂಟರ್ವ್ಯೂ ಕರೆದ್ರು. ಫ್ರೀ ಆಗಿ ನಾ ಮಾತಾಡಿದೆ. ನಂದೊಂದು ಏನು ಅಂತಂದ್ರೆ, ಯಾವ ಕೆಲಸ ಮಾಡೋದಿದ್ರು ಅದಕ್ಕೊಂದ್ ಸ್ವಲ್ಪ ಪೂರ್ವ ತಯಾರಿ ಮಾಡಿದೆ. ನಾ ಯಾವತ್ತು ಮಾಡಿಲ್ಲ.
1: ಹೌದು,
0: ಇವನ್ ನಂದಿಲ್ಲ ಅನೌನ್ಸರ್ ಡ್ಯೂಟಿ ಒಳಗು ಅಷ್ಟೇ. ನಾವು ನಾಳೆ ಬೆಳಗ್ಗೆ ಡ್ಯೂಟಿ ಅಂತಂದ್ರೆ, ಇವತ್ ಮಧ್ಯಾಹ್ನ ಇದ್ದಾಗಲೇ ನಾಳೆ ಬೆಳಗ್ಗೆ ಅಂತ ಏನೇನಿದೆ ಎಲ್ಲವನ್ನು ಒಂದ್ಸರಿ ನೋಡ್ಕೊಂಡು, ಕಂಪ್ಯೂಟರ್ ಅಲ್ಲಿ ಆಗ್ಲಿ ಒಂದು ಚಂಕಲ್ ಇಡ್ತಿದ್ರಲ್ಲ, ಆ ಚಂಕಲ್ ಇದೆಯಾ ಇಲ್ಲ ನೋಡ್ಕೊಂಡು ನಾ ಫ್ರೀ ಮಾಡ್ಕೊಂಡು ಹೋಗ್ತಿದ್ದೆ.
1: ಸರಿ, ಈ ಉದ್ಯೋಗ ಸಿಕ್ಕ ಮೇಲೆ ಮೊದಲನೇ ದಿನ ಮೊದಲ ಕ್ಷಣ ಹೇಗಿತ್ತು ನಿಮ್ದು?
0: ಭಾಷೆ ಸ್ವಲ್ಪ ಚೇಂಜ್. ನಾ ಮಾತಾಡಿದ ಕೂಡ ಎಲ್ಲರೂ ಸೇರಿ ನಗುತ್ತಿದ್ರು. ಇಲ್ಲಿ ಅವಾಗ ಬಹಳ ಜನ ಎಂಪ್ಲಾಯೀಸ್ ಇದ್ರು, ಮತ್ತೆಲ್ಲ ದೊಡ್ಡ ದೊಡ್ಡ ಆಫೀಸರ್ಸ್ ಗಳು ಎಲ್ಲರಿದ್ರು. ಆದ್ರೆ ಎಷ್ಟು ಒಳ್ಳೆ ಆಫೀಸರ್ಸ್ ಇದ್ರು ಅಂದ್ರೆ ಬಹಳ ಕೋಆಪರೇಟಿವ್ ಇದ್ರು. ಫಸ್ಟ್ ಟೈಮ್ ನಾನು ಒಬ್ಳೆ ಮನೆಯಿಂದ ಹೊರಗೆ ಬಂದಿರೋದು, ಹೋಮ್ ಸಿಕ್ನೆಸ್ ಬಹಳ ಇತ್ತು ನನಗೆ. ಎಲ್ಲರೂ ಸಮಾಧಾನ ಮಾಡೋರು, ಏನು ಹೆದರ್ಕೋಬೇಡ ಅಂತ ಹೇಳಿ. ಅದಕ್ಕೆ ನನಗೊಂಥರ ಏನೋ ಸಪೋರ್ಟ್ ಕೊಟ್ಟಂಗಾಯ್ತು. ಇನ್ನೊಂದು ಹೇಳ್ಬೇಕು ಅಂದ್ರೆ, ನನಗೆ ಇಂಟರ್ವ್ಯೂದೊಳಗೆ ನೀವು ಹಾಡು ಹೇಳ್ತೀರಾ ಕೇಳಿದ್ರು. ನಾನು ದಿನಕರ್ ದೇಸಾಯಿ ಅವರದ್ದು ಜನತಾ ವಿದ್ಯಾಲಯ ಅಂತ ಹೇಳಿ ಅವರೊಂದು ಟ್ರಸ್ಟ್ ಮಾಡಿ ಸಾಕಷ್ಟು ಶಾಲೆಗಳನ್ನು ಮಾಡಿದ್ರು ಉತ್ತರ ಕನ್ನಡದಲ್ಲಿ. ಸೊ ಅವರದ್ದೇ ಒಂದು ಜನತಾ ವಿದ್ಯಾಲಯದಲ್ಲಿ ಕಲ್ತವಳು ನಾನು. ಸೊ ಅದೇ ಹಾಡು ಹೇಳಿದೆ ನಾನು.
1: ಹಾಡನ್ನ ನೆನಪು ಮಾಡ್ಕೊಳ್ಬಹುದಾ ಈಗ?

0: ನನಗದು ಎಷ್ಟು ಖುಷಿಯ ಹಾಡು ಅಂದ್ರೆ, ಮನುಷ್ಯನ ಹುಟ್ಟು ಸಾವಿನಲ್ಲಾದರೂ ಸಹಿತ ಸಾರ್ಥಕ ಆಗ್ಬೇಕು ಅನ್ನೋದೇ ಹಾಡು.
1: ನೀವು ಇಲ್ಲಿ ದುಡ್ದಿದ್ದು ಸಾರ್ಥಕವಾದ ಸೇವೆ ಅಂತ ಹೇಳಿ ಹೇಳ್ತಾ, ಲತಾ ಅವರೇ ಇಲ್ಲಿ ಬಂದಾದ್ಮೇಲೆ ನೀವು ಹೇಳ್ತಾ ಇದ್ರಿ ನನ್ನ ಭಾಷೆ ಕೇಳಿ ಎಲ್ಲರೂ ನಗ್ತಿದ್ರು ಅಂತ ಹೇಳಿ, ಆದ್ರೆ ನಿಮ್ಮ ಧ್ವನಿ ಒಂಥರ ವಿಶೇಷವಾದ ಧ್ವನಿ ಅಂತಾನೆ ಹೇಳ್ಬೋದು. ನಿಮ್ಮ ಧ್ವನಿ ಈ ಕಡೆ ಉದ್ಘೋಷಣೆಗೂ ಸಹಿ, ಆ ಕಡೆ ರೂಪಕಗಳಿಗೂ ಸಹಿ, ಈ ಕಡೆ ಪ್ರದೇಶ ಸಮಾಚಾರ ಓದ್ಲಿಕ್ಕೂ ಸಹಿ, ಹೀಗೆ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ರಿ, ಅದ್ರ ಬಗ್ಗೆ ತಾವೇನ್ ಹೇಳ್ತೀರಾ?
0: ಮೊದ್ಲು ಬಂದು ಶುರುವಿನಲ್ಲಿ ಬಹಳ ಕಾರ್ಯಕ್ರಮಗಳು, ಅಲ್ಲಿ ಕರಿತಿದ್ರು ಧ್ವನಿಗೆ, ಇಲ್ಲಿ ಕರಿತಿದ್ರು, ನಾವು ಇಲ್ಲಿ ಎಷ್ಟೋ ತನಕ ಇರ್ತಿದ್ವಿ ಅಂತಂದ್ರೆ ಎಲ್ಲಾ ಕಾರ್ಯಕ್ರಮಕ್ಕೂ ಧ್ವನಿ ಕೊಡ್ತಾ ಇದ್ದೆ, ಅಷ್ಟು ಬಿಜಿ ಇದ್ವಪ್ಪ.
1: ಉದ್ಘೋಷಕರಾಗಿದ್ರಿ ನೀವು ಅನ್ನೋದಕ್ಕೆ ಇಲ್ಲಿ ಶಿಫ್ಟ್ ಅಲ್ಲಿ ನೀವು ಕೆಲಸ ಮಾಡ್ತಾ ಇದ್ರಿ. ಈ ಶಿಫ್ಟ್ ಅಲ್ಲಿ ಕೆಲಸ ಮಾಡುವಾಗ ನಿಮ್ಗೆ ಯಾವ ತರದ ತೊಂದರೆಗಳಿದ್ವು ಅಥವಾ ಯಾವ ತರದ ಖುಷಿ ಸಿಗ್ತಾ ಇತ್ತು? ನೀವು ಇಲ್ಲಿ ಕರ್ತವ್ಯಗಳನ್ನ ನಿಭಾಯಿಸಬೇಕಾದ್ರೆ ಇಲ್ಲಿಯ ಸಂಬಂಧ, ಇಲ್ಲಿಯ ವಾತಾವರಣ ತುಂಬಾ ಚೆನ್ನಾಗಿರ್ಬೇಕಲ್ಲ, ಅದ್ರ ಬಗ್ಗೆ ಹೇಳ್ತೀರಾ?
0: ಬೆಳಗ್ಗೆ ನಾವು ಬಂದ ಕೂಡ್ಲೇನು ವಂದನಾದಿಂದ ಶುರುವಾದ್ರೆ ಅವಾಗೆಲ್ಲ ಡೆಕ್ಗಳೆಲ್ಲ ಒಂದೊಂದು ಹಾಡು ಒಂದೊಂದು ಟೇಪ್ ಒಳಗ 5-6 ಯಾವ್ದೋ ಕಟ್ ಶೆಡ್ಯೂಲ್ ಮಾಡ್ತಿತ್ತು. ನನಗದು 2.5 ಹಾಡ್ ಇದ್ದಾಗ ನಾವು ನೆಕ್ಸ್ಟ್ ಡೆಕ್ಕಲ್ಲಿ ಅದನ್ನ ರೆಡಿ ಮಾಡೋದಿದೆಯಲ್ಲ, ಆಕ್ಚುಲಿ ನಾವು ಅದನ್ನ ಕೂತ್ಕೋತಾನೆ ಇರ್ಲಿಲ್ಲ. ನಾವು 6 ಶುರು ಆದ್ರೆ 9:00 ಸುಗಮ ಸಂಗೀತ ಮುಗಿಸಿ ಕ್ಲೋಸ್ ಡೌನ್ ಆಗ್ತಿತ್ತು ಟ್ರಾನ್ಸ್ಮಿಷನ್ ನಾವು ಬಂದಾಗ. ವಿವಿಧ ಭಾರತಿಯೊಳಗೆ 6:55 ಶುರುವಾಗಿ 9:00 ಮುಗೀತಿತ್ತು. ಸೊ ಅಲ್ಲಿ ಅವರು ಇಲ್ಲಿ ಅವರು ನಾವು ಎಲ್ಲ ಸೇರ್ಕೊಂಡು ಎರಡು ಕಡೆ ಡ್ಯೂಟಿ ಆಫೀಸರ್ ಇದ್ದಿದ್ರು, ವಿವಿಧ ಭಾರತಿ ಕೇಳಲಿಕ್ಕೊಬ್ರು, ಪ್ರೈಮರಿ ಚಾನೆಲ್ ಮಾನಿಟರಿಗೆ ಒಬ್ರು, ಎಲ್ಲ ಎಷ್ಟು ಪ್ರೀತಿ ಅಂತಂದ್ರೆ ನಾವೆಲ್ಲರೂ ಸೇರ್ಕೊಂಡು ಟಿಫಿನ್ ಹೋಗ್ತಿದ್ವಿ ಮುಗಿಸ್ಕೊಂಡು ಹೋಗಿ ಬಂದು 10-15 ಮೀಟಿಂಗ್ ಇರ್ತಿತ್ತು. ಸೊ ಅವಾಗ ಮೀಟಿಂಗ್ ನೊಳಗೆ ಕನಿಷ್ಠ 1-20 ಇರ್ತಿದ್ರು. ಅವಾಗ ಎಚ್ ಆರ್ ಕೃಷ್ಣಮೂರ್ತಿ ಅವರು ಇದ್ದಾಗ ಕೆಲಸ ಮಾಡಿದ್ದೇನೆ ನಾನು, MSK ಪ್ರಭು ಇದ್ರು.
1: ಅಂದ್ರೆ ನೀವು ಏನೋ ಉದ್ಘೋಷಕರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರಿ ಒಂದು ಸ್ಟುಡಿಯೋದಲ್ಲಿ, ಸಾಕಷ್ಟು ಟೇಪ್ಗಳು ಇರ್ತಾ ಇತ್ತು, ಸಾಕಷ್ಟು ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡೋದಿರ್ತಾ ಇತ್ತು. ಈಗಿನ ಕತೆ ಕಂಪ್ಯೂಟರ್ ಅವಾಗ ಇರ್ಲಿಲ್ಲ, ಚಿತ್ರಗೀತೆಗಳನ್ನ ಹಾಕುವ ಪ್ಲೇಟ್ಗಳೇ ಬೇರೆ ಇರ್ತಾ ಇತ್ತು. ಸೊ ಅವೆಲ್ಲ ಹಾಕುವಾಗ, ಆ ಎಲ್ಲ ಕೆಲಸಗಳನ್ನ ನೀವು ನಿಭಾಯಿಸುವಾಗ, ಸ್ಟುಡಿಯೋದಲ್ಲಿ ಕೂತಾಗ ನೀವು ಕೇಳುಗರ ಜೊತೆಗೆ ನಿಮ್ಮ ಮಾತುಗಳನ್ನ ಹೇಳ್ತಾ ಈ ಕಾರ್ಯಕ್ರಮಗಳನ್ನ ಕೇಳಿಸೋ ರೀತಿ, ಆಮೇಲೆ ನಿಮ್ಗೇನಾದ್ರೂ ಆ ವೇಳೆ ತೊಂದರೆ ಆಗಿದ್ದುಂಟಾ?
0: ಕೆಲವು ಸರಿ ಏನಾಗ್ತಿತ್ತು ಅಂದ್ರೆ ಈ ಟೇಪ್ಗಳ ಮಧ್ಯೆ ಕಟ್ ಆಗ್ಬಿಡೋದು, ಅದಕ್ಕೊಂದು ಜಾಯಿನಿಂಗ್ ಟೇಪ್ ಇಟ್ಟಿರ್ತಿದ್ರು ನಮ್ಗಲ್ಲಿ, ಆದ್ರೆ ಸಮಯ ಬೇಕಲ್ಲ ಅಲ್ಲಿ ಅದ್ ಮಾಡ್ಲಿಕ್ಕೆ. ಅಷ್ಟೊತ್ತಿನಲ್ಲಿ ಒಂದು ಫಿಲ್ಲರ್ ಹಾಕೊಂಡು ಅದು ಮುಂದೆ ನಮ್ಗದ್ ಮಾಡ್ಲಿಕ್ಕೆ ಬರ್ತಿತ್ತು, ಪ್ರಸಾರಕ್ಕೆ ಯೋಗ್ಯ ಆಗ್ತಿತ್ತು ಅಂದ್ರೆ ಅದನ್ನ ಮಾಡ್ತಿದ್ವಿ, ಇಲ್ಲ ಅಂದ್ರೆ ಒಂದು ವಿಷಾದಾನ ಹೇಳ್ಕೊಂಡು ನೆಕ್ಸ್ಟ್ ಹಾಡು ಹಾಕ್ತಿದ್ವಿ. ಅಷ್ಟೊತ್ತಿನೊಳಗೆ ಮುಂದಿನ ತಯಾರಿ ಮಾಡ್ಕೋಬೇಕು. ಆಮೇಲೆ ಚಿತ್ರಗೀತೆನೂ ಹಂಗೆ ಬಾಳ ಇರ್ತಿದ್ವು, ಎಲ್ಲ ಡಿಸ್ಕ್ ಅಲ್ಲ, ಆ ಡಿಸ್ಕ್ ಕೆಲವು ಸರಿ ರಿಪೀಟ್ ರಿಪೀಟ್ ರಿಪೀಟ್ ಹೊಡೆದು ಬಿಡ್ತಿತ್ತು. ನಾವ್ ಇಲ್ಲಿ ಏನೋ ಮಾಡ್ತಾ ಇರ್ತೀವಿ ನಿಂತ್ಕೊಂಡು,
1: ಸ್ಕ್ರಾಚ್ ಆಗಿರ್ತಿತ್ತು.
0: ಅವಾಗ ನಾವು ಆ ಹಾಡ್ ಫಸ್ಟ್ ಲೈನ್ ಕೇಳೋದ್ರೊಳಗೆ ಇಲ್ಲಿ ರಿಪೀಟ್ ಹೊಡೆದಿದ್ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಪಟ್ಟೆ ಮಾಡಿ ಅಯ್ಯೋ ಎಷ್ಟು ಸರಿ ಹೋಯ್ತೇನೆ ಇದು ಅನ್ನೋರಂಗ ಅಷ್ಟು ಮನಸ್ಸಿಗೆ ಬೇಜಾರಾಗ್ತಿತ್ತು. ಒಂದು ಟ್ರಾನ್ಸ್ಮಿಷನ್ ಮಾಡುವಾಗ ನಮಗೆ ಎಲ್ಲ ಒಂದು ಸಣ್ಣ ತಪ್ಪು ನಮ್ಮಿಂದ ಆದ್ರೆ ಅವತ್ತಿಡೀ ನಾಗ ನಿದ್ದೆನೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ.

0: ಇವಾಗ ಇರೋದಾಯ್ತು, ಮತ್ತೆ ಆ ಕೆಲಸಗಳೆಲ್ಲ ಇನ್ ಟೈಮ್ ಆಗ್ಬೇಕು. ಆಮೇಲೆ ಸಮಯಕ್ಕೆ ತುಂಬಾನೇ ಮಹತ್ವ ಇರ್ತಾ ಇತ್ತು. ಒಂಚೂರು ಆಚೆ ಈಚೆ ಆಗದ ಹಾಗೆ ನಾವು ನೋಡ್ಕೊಳ್ಬೇಕಾಗ್ತಿತ್ತು. ಈ ಒಂದು ಪ್ರಸಾರ ಸರಿಯಾಗಿ ಹೋದ್ರೆ ಸಾಕಪ್ಪ ಅಂತ ಹೇಳಿ ಮುಗಿದ ತಕ್ಷಣ ನಾವು ಹೊರಗಡೆ ಬಂದಾಗ ಹುಷಪ್ಪ ಅಂತ ಹೇಳಿ ನೆಮ್ಮದಿ ಉಸಿರನ್ನ ಬಿಡೋದು ಇತ್ತು. ನೀವು ಹೇಳ್ತಾ ಇದ್ರಿ ರಿಪೀಟ್ ಗ್ರೂ ಅಂತ ಹೇಳಿದ್ರಲ್ಲ, ಸೊ ಅದು ರಿಪೀಟ್ ಬರ್ತಾನೆ ಇರ್ತಿತ್ತು, ರಿಪೀಟ್ ಬರ್ತಾನೆ ಇರ್ತಿತ್ತು ಅಂತ ಹೇಳಿ. ಆ ತರದ್ ಯಾವ್ದಾದ್ರು ಒಂದು ಹಾಡು ಕೇಳಿದ್ ನೆನ್ಪುಂಟಾ?
1: ಕೆಎಫ್ ಡಿಸ್ಕ್ಗಳು ಬರ್ತಿದ್ವು ಅವಾಗ. ಮನದಿ ಮುನಿದೆ ತರವೇನು ತರವೇನು ಅಂತ ಹಂಗೆ ಹಂಗೆ ಬರ್ತಿತ್ತದು.
2: ಮನದ

0: ಸಂಸಾರವೇನು.
1: ರಿಪೀಟ್ ಬರ್ಬೇಕಾದ್ರೆ ಏನ್ ಮಾಡ್ತಾ ಇದ್ರಿ ನೀವು?
2: ಆ ನೀಡಲ್ ತೆಗೆದು ಫೇಡರ್ ಕ್ಲೋಸ್ ಮಾಡಿ ಆ ನೀಡಲ್ ಸಾವಕಾಶ ತೆಗೆದು ಸ್ವಲ್ಪ ದಾಟಿಸಿಡ್ತಿದ್ವಿ. ಆ ಜಾಗ ದಾಟಿದ ಕೂಡಲೇ ಸರಿ ಹೋಗ್ತಿತ್ತು.

0: ಅದು ಕೆಲವು ಸರ್ತಿ ಒಂದು ನಾಣ್ಯ ಇಟ್ಟಿದ್ದು ನೋಡಿದೀನಿ.
1: ಹೌದು, ಸ್ವಲ್ಪ ಅದು ಮಾಡ್ತಿದ್ವಿ ನಾವು.
0: ಅದ್ರ ಮೇಲೆ ಒಂದು ರೂಪಾಯಿ ನಾಣ್ಯನೋ 2 ರೂಪಾಯಿ ನಾಣ್ಯನೋ ತಗೊಂಡು ಅದ್ರ ಮೇಲೆ ಹೋದ್ರೆ ಅದು ತಾನೇ ಸರಿ ಹೋಗ್ತಾ ಇರ್ತಿತ್ತು. ಎಷ್ಟೋ ಸರ್ತಿ ನಮ್ಮ ಪ್ರಸಾರದಲ್ಲಿ ಏಕದಂ ಬದಲಾವಣೆ ಬರುವಂತಹ ಸ್ಥಿತಿ ಇರ್ತಾ ಇತ್ತು. ಪ್ರಧಾನಮಂತ್ರಿಗಳ ಮಾತುಗಳು ಬರೋದಾಗ್ಲಿ ಅಥವಾ ರಾಷ್ಟ್ರಪತಿಗಳ ಮಾತು ಬರೋದಾಗ್ಲಿ, ರೀಲಿ ಅಂತ ಹೇಳ್ತೀವಿ ನಾವು, ಅದು ಬಂದಾಗ ತಕ್ಷಣವೇ ಬದಲಾವಣೆ ಹೊಂದ್ಬೇಕು. ಅವಾಗ ಯಾವ ತರ ನೀವು ಅದನ್ನ ತೆಗೆದುಕೊಳ್ತಾ ಇದ್ರಿ? ಟೆನ್ಷನ್ ಆಗ್ತಿತ್ತ ಏನು?
1: 89 ಜಾಯಿನ್ ಆದ್ನಲ್ಲ, ಅವಾಗ ಅನಿಲ್ ಗಾಯಕ್ವಾಡ್ ನವಲ್ಗುಂದ ಅಂತೆಲ್ಲ ಡ್ಯೂಟಿ ಆಫೀಸರ್ ಅವರು ಹಂಗೆ ಇದ್ರು. ಅವಾಗ ಇನ್ನೊಂದು 10 ನಿಮಿಷಕ್ಕೆ ಪ್ರೆಸಿಡೆಂಟ್ ಬರ್ತಾರೆ, ಬಹಳ ಹುಷಾರಾಗಿರಿ. ಯಾವಾಗ ಹಂಗೆ ಹೇಳಿದಂಗೆ ನಮಗದೊಂಥರ ಟೆನ್ಷನ್. ಆದ್ರೆ ಯಾವತ್ತು ತಪ್ಪು ಹೋಗಿಲ್ಲ, ಅವರು ಸಹಿತ ಸರಿ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡಿದ್ರು. ಆದ್ರೆ ನಮಗ್ ಹಂಗ ಅನಿಸ್ತಾ ಇತ್ತು. ಬಟ್ ಅಂದ್ರೆ ಈಗ ರಿಟೈರ್ ಆಗೋ ಹೊತ್ತಿಗೆಲ್ಲ ನಮ್ಗದನ್ನ ಏನು ಅನಿಸ್ತಾ ಇರಲಿಲ್ಲ, ಆರಾಮ ಮಾಡ್ಕೊಂಡು ಹೋಗ್ತಿದ್ವಿ. ಅವಾಗ ಹಂಗ ಆಗಿರ್ಲಿಲ್ಲ. ಆದ್ರೆ ಎಲ್ಲರೂ ಸಹಿತ ಎಷ್ಟು ದೊಡ್ಡ ದೊಡ್ಡ ಆಫೀಸರ್ಸ್ ಎಲ್ಲ ಬಂದು ಕುತ್ಕೋತಿದ್ರು. ಪ್ರೈಮ್ ಮಿನಿಸ್ಟರ್ ಬ್ರಾಡ್ಕಾಸ್ಟ್, ಪ್ರೆಸಿಡೆಂಟ್ ಬ್ರಾಡ್ಕಾಸ್ಟ್ ಅಂದ್ರೆ ಹಂಗಿತ್ತದ ಅವಾಗ.
0: ಸಾಕಷ್ಟು ಕಾರ್ಯಕ್ರಮಗಳನ್ನ ನೀವು ಪ್ರಸಾರ ಮಾಡ್ತಾ ಇದ್ರಿ, ಅಂತ ಕಾರ್ಯಕ್ರಮಗಳಲ್ಲಿ ನಿಮ್ಮ ಮೆಚ್ಚಿನ ಕಾರ್ಯಕ್ರಮಗಳು ಯಾವು?
1: ನಾನು ಮೊದಲು ನೆನಪಿನ ಅಲೆಗಳು ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೆ. ಸಾಹಿತಿಗಳದ್ದೆಲ್ಲ ಹಿಂಗ್ ಓದಿದಾಗ ಅವ್ರ ಬಗ್ಗೆ ಬರೆಯುವಾಗ ಬಹಳ ತೃಪ್ತಿ ಇದೆ ನನಗೆ. ಅದನ್ನ ಅಷ್ಟು ಚಂದ ನಾನು ಅದನ್ನ ರೈಟಪ್ ಮಾಡಿದ್ದೆ ನಾನು ಅದನ್ನ. ಆಮೇಲೆ ಒಂದ್ಸರಿ ಏನಾಯ್ತಂದ್ರೆ, ನಮ್ಮ ಆಕಾಶವಾಣಿದು ವಾರ್ಷಿಕೋತ್ಸವ ಆಯ್ತು, ಬೆಳಗಿಂದನೂ ಅದು ಯಾರ ಗಮನಕ್ಕೆ ಬರೋದು ನಂಗೆ ಇದಾಗ್ಬಿಟ್ಟಿತ್ತು. 10 ವರಿ ಚಿತ್ರಗೀತೆ ಹಾಕ್ತಾ ಇದ್ದೆ ನಾನು. ಅವಾಗ ಸಾಹೇಬ್ರ ಫೋನು, ಇಲ್ಲ ಲತಾ ಅದಕ್ಕೆ ಏನಾರು ಒಂದು ಕಾಂಪೇರಿಂಗ್ ಮಾಡಿ ಇವತ್ತು ಹಾಕ್ಬೇಕು. ಸೊ ನಾವು ಚಿತ್ರಗೀತೆಗೆ ರೆಡಿ ಆಗಿರ್ತೇವೆ, ಕಾಂಪೇರಿಂಗ್ ನಮ್ಗೆ ಏನಾರು ಒಂದು ಸ್ವಲ್ಪ ಮಟೀರಿಯಲ್ ಬೇಕಲ್ಲ.
0: ಹೌದು.
1: ಆದ್ರೂ ಸಹಿತ ಅದಕ್ಕೆ ಏನು ಎಲ್ಲ ನನಗೆ ತಿಳಿದಂಗೆಲ್ಲ ಬರೆದು ಕಾಂಪೇರಿಂಗ್ ಮಾಡಿ ಮುಗಿಸಿದೆ ಅದನ್ನ.
0: ಲತಾ ಅವರೇ, ಈಗ ಉದ್ಘೋಷಕರಿಗಾಗಿಯೇ ಇರುವಂತಹ ಕಾರ್ಯಕ್ರಮಗಳು ಸಾಕಷ್ಟು ಇದ್ವು.
1: ಬಹಳಷ್ಟು ಕಾರ್ಯಕ್ರಮ ಮಾಡಿದೇವೆ. ಅವಾಗ ಬೆರಗು ಬೆಡಗು ಕೊಟ್ರು, ಚಿತ್ರ ನಿನಾದ ಕೊಟ್ರು, ಸಂಪರ್ಕ ಸೇತು ಅಂತ ಮಾಡಿದ್ವಿ. ಹೊರಗಡೆ ಎಲ್ಲ ಹೋಗಿ ಬಂದ್ಕೊಂಡು ಪರಸ್ಪರ ಅಂತೂ ನಾನು ರವೀಂದ್ರ ಕುಮಾರ್ ಇದ್ರು, ಎಷ್ಟೋ ವಾರಗಳನ್ನ ನಾನು ರವೀಂದ್ರ ಕುಮಾರ್ ಮಾಡಿದ್ವಿ ಪರಸ್ಪರ. ಬಹಳ ಪತ್ರಗಳು ಬರ್ತಿದ್ವು, ಬಹಳ ಚಂದಾಗಿ ಅದನ್ನ ಬರೆದು ಪ್ರೊಡ್ಯೂಸ್ ಮಾಡ್ತಿದ್ವಿ ಅದನ್ನ. ಆಮೇಲೆ ವಾರದ ವಿಹಾರ ಅಂತೂ ಒಂದು 25-30 ಟೇಪ್ ಅನ್ನ ತಗೊಂಡು ಇಡೀ ವಾರದ ಕಾರ್ಯಕ್ರಮನ ಅದನ್ನ ಜಾಯಿನ್ ಮಾಡ್ಬೇಕು, ಕಂಪೇರಿಂಗ್ ಮಾಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಕೆಲಸ ಆಗ್ತಿತ್ತು ಅಂತ ಅಂದ್ರೆ, ಅದು ಯಾಕಂದ್ರೆ ಟೇಪ್ ಅಲ್ಲ.
0: ಹೌದು.
1: ಆ ಟೇಪ್ ಇಂದ ಟ್ರಾನ್ಸ್ಫರ್ ಮಾಡೋದು, ಅದನ್ನ ಒಂದಕ್ಕೆ ಹಾಕೋದು, ಡಬ್ ಮಾಡೋದು ದೊಡ್ಡ ಕೆಲಸ ಆಗಿತ್ತು.
0: ಅಲ್ಲತ್ತ ಅವರೇ, ಈಗ ನಮ್ಮ ಆಕಾಶವಾಣಿಯ ಶ್ರೋತೃ ಸಮ್ಮುಖದಲ್ಲಿ ಆಗುವಂತಹ ಕಾರ್ಯಕ್ರಮಗಳಿಗೆ ನಿರೂಪಣೆ ಮಾಡಿದಿರಿ?
1: ಚೇತನ್ ನಾಯ್ಕ ಅವರು ಮಾಡಿದ್ರು ಅದನ್ನ, ಐಕ್ಯ ಗಾನ ಅಂತ ಹೇಳಿ. ನಾನು ಮತ್ತ ನರೇಂದ್ರ ಇಬ್ಬರಿದ್ವಿ ಕಾಂಪೇರಿಂಗ್. ಬಹಳಷ್ಟು ಪ್ರೋಗ್ರಾಮ್ ಮಾಡಿದ್ದೇವೆ. ಅದು ಬಹಳ ದೊಡ್ಡದು, ಯಾಕಂದ್ರೆ ಎಲ್ಲಾ ಆರ್ಟಿಸ್ಟ್ಗಳನ್ನೆಲ್ಲ ಬೆಂಗಳೂರು ಸುಗಮ ಸಂಗೀತ ಅವರು ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರು. ಬಹಳ ಚೆನ್ನಾಗಾಯ್ತು ಅದು. ನಾನಿಲ್ಲಿ ಸೇರಿದ ತಕ್ಷಣ ಒಂದೆರಡು ತಿಂಗಳದೊಳಗೆ ಒಂದು ಬೆಳಗಾವಿಗೆ ಮರಾಠ ಲೈಟ್ ಇನ್ಫ್ರಂಟ್ರಿ ಅಂತದೆಯಲ್ಲ, ಅಲ್ಲಿ ಡಿಫೆನ್ಸ್ ಇವರಿಗೆ ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟಿವಿ ನಾವು. ಅದಕ್ಕೆ ನಾನು ಕಾಂಪೇರಿಂಗ್ ಕರ್ಕೊಂಡೋಗಿದ್ರು.
0: ನಿಮ್ಮ ಮೆಚ್ಚಿನ ಸಂಗೀತ ಕಲಾವಿದರು ಯಾರು ಅಂತ ಕೇಳ್ಬೋದಾ?
1: ಎಂ ವೆಂಕಟೇಶ್ ಕುಮಾರ್ ಅವ್ರ ಗಾಯನ ಬಹಳ ಇಷ್ಟ ಆಗಿದ ಕಾರ್ಯಕ್ರಮ. ಅವ್ರದ್ದು ದಾಸರ ಪದ ಇರ್ಲಿ, ವಚನ ಗಾಯನ ಇರ್ಲಿ, ಅಥವಾ ಶಾಸ್ತ್ರೀಯ ಗಾಯನ ಇರ್ಲಿ, ಎಲ್ಲವೂ ಕೂಡ ಎಷ್ಟು ಖುಷಿ ಕೊಡ್ತದೆ ಅಂತಂದ್ರೆ, ಮತ್ತೆ ಈ ಒಂದು ಆಕಾಶವಾಣಿ ಬಂದ ಮೇಲೆ ಇಂತಹ ಕಲಾವಿದರು ವೆಂಕಟೇಶ್ ಕುಮಾರ್ ಇರಬಹುದು ನಮ್ಗೆ, ಆಮೇಲೆ ಬಾಲೆ ಖಾನ್ ಇದ್ರು ಅವಾಗ, ಗಂಗೂಬಾಯಿ ಹಾನಗಲ್ ಅನ್ನು ನೋಡಿದ್ದಾರೆ, ಆಮೇಲೆ ಬಸವರಾಜ್

ನನಗೆ ಆಕಾಶವಾಣಿ ರಿಟೈರ್ ಆದ್ಮೇಲೆ ನಾ ಮಿಸ್ ಮಾಡ್ತಾ ಇದ್ದಿದ್ದು ಯಾವ್ದು ಅಂತಂದ್ರೆ ಒಳ್ಳೆ ಹಾಡುಗಳನ್ನ. ನನಗೆ ಇವನ್ ಪಿ ಬಿ ಶ್ರೀನಿವಾಸ ಅವ್ರದ್ದು ಬಾರಿ ಬಾರಿ ಈ ಹಾಡು ನನ್ಗೆ ಬಹಳ ಇಷ್ಟ.

0: ಮಾಡ್ತಾವ್ರಿ.
1: ಬಾರೆ ಬಾರೆ ಚಂದದ ಚಲುವಿನ ತಾರೆ ಅಂತೇಳಿ ತಮ್ಮ ಜೀವನಕ್ಕೆ ನಿಮ್ಮನ್ನ ಕರೆದುಕೊಂಡು ಹೋದ್ರು
0: ಶಿವಾನಂದ್ ಅವರು. ಅವರು ಎಂಟರ್ ಆದ್ಮೇಲೆ ಇಬ್ರು ಮಕ್ಕಳು,
1: ಆ ಕುಟುಂಬವನ್ನ ನೋಡ್ಕೊಳ್ಬೇಕು, ಈ ಉದ್ಯೋಗದ ಜವಾಬ್ದಾರಿಯನ್ನು ಹೇಗೆ ನಿಭಾಯಿಸಿದ್ರಿ?
2: ನಮ್ಮನೆಯವರು ಅವರು ಹೊರಗಡೆ ಹೋಗ್ತಿದ್ರು,
1: ಅವರಿಗೆ ಬೇರೆ ಬೇರೆ ಕಡೆ ವರ್ಗ ಆಗ್ತಾ ಇತ್ತು,
2: ಶಿಫ್ಟ್ ಡ್ಯೂಟಿ ಸಂಸಾರ ಜೀವನಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ. ಮಕ್ಕಳು ಹೆಂಗಾಗ್ಬಿಡ್ತಾರೆ ಅಂತಂದ್ರೆ, ಅಮ್ಮ ಎಷ್ಟೊತ್ತಿಗೆ ಬಿಟ್ಟು ಹೋಗ್ಬಿಡ್ತಾಳೆ ಅನ್ನೋ ತಲೆ ಒಳಗಿಟ್ಟಿರ್ತಾರೆ. ಹೋಗ್ಬಿಟ್ರೆ ಅಮ್ಮ ಅಂತ, ಬೆಳಗ್ಗೆ ಎಷ್ಟೊತ್ತಿಗೆ ಅಮ್ಮ ಇರೋದಿಲ್ಲಲ್ಲ, ಹಂಗಾಗ್ಬಿಟ್ಟಿತ್ತು. ಆದ್ರೆ ನಮ್ಮ ಅತ್ತೆ ಮೀನಾಕ್ಷಮ್ಮ ಅಂತ ಹೇಳಿ ಬಹಳ ಪ್ರೀತಿ ಮಾಡ್ತಿದ್ರು ನಮ್ಮ ಮಕ್ಕಳನ್ನ. ನಂಗೆ ಎಷ್ಟೋ ಹೆಲ್ಪ್ ಆಯ್ತು, ನನ್ನ ಮಕ್ಕಳು ಸುಮಾರು ದೊಡ್ಡಾಗಲಿ ತನಕ ನಮ್ಮ ಅತ್ತೆಯವರಿದ್ರು ನಮ್ಮ ಜೊತೆಗೆ. ಆಮೇಲೆ ಮಕ್ಕಳಿಬ್ರು ಒಳ್ಳೆ ಎಜುಕೇಶನ್ ಮಾಡಿದ್ರು, ಕಲ್ತರು.
1: ಜವಾಬ್ದಾರಿಯುತವಾಗಿ ಎಲ್ಲವನ್ನ ನಿಭಾಯಿಸಿಕೊಂಡು ಹೋಗ್ಬೇಕಾಗತ್ತೆ ಮಹಿಳೆ ಅಮ್ಮನ ಸ್ಥಾನದಲ್ಲಿದ್ದು. ಅಂತ ಒಂದು ಸ್ಥಾನದಲ್ಲಿ ಇದ್ದುಕೊಂಡು ನೀವು ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಹಂತದಲ್ಲಿ ಮುಂದುವರೆದು ಮಕ್ಕಳು ಕೂಡ ಒಂದು ಸೆಟ್ಲ್ ಆಗಿದ್ದಾರೆ ಈಗ, ಆ ಒಂದು ಖುಷಿ ಕೂಡ ತಮಗಿದೆ. ಅದ್ರ ಜೊತೆಗೆ ಈ ಒಂದು ಉದ್ಯೋಗದ ಅನುಭವ ಈ ಮುಂದಿನ ಜೀವನದಲ್ಲಿ ನಿಮ್ಗೆ ಹೇಗ್ ಕಾಡತ್ತೆ ಅಂತ?
2: ಕೆಲಸ ಮಾಡಿದಂತ ಸಂತೋಷ ನನ್ನ ಕಡೆ ತನಕ ಇರ್ತದೆ. ಮತ್ತೊಂದಂದ್ರೆ ನಾನು ಯಾವಾಗ್ಲೂ ಸಹಿತ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ಆ ತೃಪ್ತಿ ನನಗೆ ಯಾವತ್ತಿದೆ, ಸತ್ಯ ನಿಷ್ಠೆ ನನಗೆ ಇದು ಯಾವತ್ತು ನನ್ನ ಜೀವನದ ತತ್ವ ಇದು. ಯಾವತ್ತು ನಮ್ಮ ಪ್ರಾಮಾಣಿಕತೆ ನಾವು ಸತ್ಯದಲ್ಲಿ ಬದುಕ ಅದು ನಮ್ಮನ್ನ ಯಾವತ್ತೂ ಕೈ ಹಿಡಿತದೆ ಅನ್ನೋದಂತ ಒಂದು ನಂಬಿಕೆ ನಂದು. ಮಧ್ಯೆ ನಮ್ಮ ಮನೆಯವರಿಗೆ ಒಂದು ಆಕ್ಸಿಡೆಂಟ್ ಆಗಿತ್ತು, ನಮ್ಮ ಮಕ್ಕಳು ಸಣ್ಣವರಿದ್ರು, ಅಲ್ಲಿಂದ ಎಲ್ಲಾ ಜವಾಬ್ದಾರಿ ನನಗ್ ಬಿದ್ದಂಗಾಯ್ತು. ಆ ಜವಾಬ್ದಾರಿ ನಿಭಾಯಿಸ್ಲಿಕ್ಕೆ ನಾನು ನಿವೃತ್ತಿ ಹೊಂದೋ ತನಕ ಕೆಲಸ ಮಾಡ್ತೀನೋ ಇಲ್ಲ, ಯಾಕಂದ್ರೆ ಮನೆ ಪರಿಸ್ಥಿತಿ ಸಲುವಾಗಿ ಹಂಗ ಅನ್ಕೊಂಡಿದ್ದೆ ನಾನು. ಆದ್ರೆ ಎಲ್ಲವನ್ನೂ ಸಹಿತ ಆ ದೇವ್ರು ನಡೆಸಿಕೊಟ್ಟ ನನಗೆ. ಯಾವತ್ತೂ ಸಹಿತ ಗಾಡ್ ಈಸ್ ಗ್ರೇಟ್ ಅನ್ನೋಳು. ಪ್ರತಿ ಒಂದು ನಡೆಯೂ ಸಹಿತ ದೇವರಿಂದನೇ ಪ್ರೇರಣೆ ಆಗಿರೋದು. ಆಧ್ಯಾತ್ಮ ಬಹಳ ಪ್ರೀತಿ ನನಗೆ. ನಾನು ಈಗಾದ್ರೂ ಮನೆಯೊಳಗೆ ಒಂದಷ್ಟು ಟೈಮ್ ಅದರೊಳಗೆ ಕಳಿತೇನೆ ನಾನು. ನನಗೆ ಭಕ್ತಿ ಗೀತೆ ಅಂದ್ರೆ ಭಾರಿ ಇಷ್ಟ. ಭಕ್ತನಾದೊಡೆ ಭಯಭಕ್ತಿ ತುಂಬಿರಬೇಕು ಅಂತ ಹೇಳಿ ಪ್ರಿ ವಿಷ್ಣು ಹಾಡಿದೀಯಲ್ಲ, ಬಹಳ ಅಂದ್ರೆ ಬಹಳ ನಂಗೆ ಸೇರ್ತದೆ.

0: ಲತಾ ಅವ್ರೆ, ನಮ್ಮ ಆಕಾಶವಾಣಿ ಧಾರವಾಡ ಅಂತಂದ್ರೆ ನಾಟಕಕ್ಕೆ ತುಂಬಾ ಹೆಸರುವಾಸಿನೇ. ಯಾಕಂದ್ರೆ ನಮ್ಮ ನಾಟಕಗಳನ್ನ ತುಂಬಾ ಜನ ಮೆಚ್ಕೊಳ್ತಾರೆ. ಅಂತದ್ರಲ್ಲಿ ನೀವು ನಾಟಕದಲ್ಲಿ ಕೂಡ ಭಾಗವಹಿಸಿದ್ರಿ ಅಂತ.
1: ಹೌದು, ಧ್ವನಿ ಪರೀಕ್ಷೆನೂ ಪಾಸ್ ಮಾಡ್ಕೊಂಡಿದ್ದೆ. ಅವಾಗ ನಾಟಕ ರೂಪಕ ಎಲ್ಲದಕ್ಕೂ ಧ್ವನಿ ಕೊಡ್ತಾ ಇದ್ದೆ. ಬಹಳ ಜನ ಪ್ರೊಡ್ಯೂಸರ್ಸ್ ಇದ್ರು. ನಾವು ನಮ್ಮ ಉದ್ಘೋಷಕ ವೃತ್ತಿನೇ ಮಾಡಿಕೊಂಡು ಅವ್ರಿಗೆ ಬೇಕಾದಾಗ ಪಾತ್ರಗಳನ್ನ ಯಾವ್ದು ಅಂತ ಹೇಳ್ಕೊಟ್ಟಾಗ ಇವನ್ ಪೌರಾಣಿಕ ಅದು ಇದು ಕೊಟ್ಟಿದ್ರು, ಅದನ್ನೆಲ್ಲ ಮಾಡಿದ್ವಿ ನಾವು. ಆಮೇಲೆ ಒಂದು 10 ತಿಂಗಳ ನಾನು ಮಹಿಳಾ ಮತ್ತು ಮಕ್ಕಳ ಸೆಕ್ಷನ್ ಅದಲ್ಲ ಅದನ್ನು ನೋಡ್ಕೊಂಡಿದ್ದೆ. ಅವಾಗಲೂ ಒಂದೆರಡು ನಾಟಕ ಬೇರೆಯವ್ರದ್ದು ಬಂದಾಗ ಅದನ್ನು ಮಾಡಿದ್ದೇವೆ ನಾವು.
0: ನೀವು ಪ್ರಸಾರ

0: ಮಾಡ್ತಾ ಇದ್ರಲ್ಲ ಅವಾಗ ಕಾರ್ಯಕ್ರಮಗಳನ್ನ ಎಂಜಾಯ್ ಮಾಡ್ತಿದ್ರಿ ಅಂತ ಹೇಳ್ತಾ ಇದ್ರಿ.
1: ಹೌದು,
0: ಅಂತ ಎಂಜಾಯ್ ಮಾಡಿದಂತಹ ಕಾರ್ಯಕ್ರಮಗಳು ಯಾವುವು ಅಂತ ಹೇಳಿ ಕೇಳ್ಬೋದ?
1: ನನಗೆ ಈಚೆಗೆ ಅಂತಂದ್ರೆ ನಿಮ್ಗೆ ಕಥೆ ಕೇಳೋಣ ಬರ್ರಿ, ಬಹಳ ಪರಿಣಾಮ ಬೀರುವಂತಹ ಒಂದು ಕಥೆಗಳಾಗಿದ್ದು, ಆ ಕಥೆಯನ್ನ ಪ್ರೊಡಕ್ಷನ್ ಮಾಡಿದ ರೀತಿಯಾಗಲಿ ಅಭಿನಯ ಆಗಲಿ ಎಷ್ಟು ಕಣ್ಣಿ ಕಟ್ಟುವಂಗಿತ್ತು ಅಂತಂದ್ರೆ ನನಗೆ ಸುರೇಖ ಅದನ್ನು ರೂವಾರಿ ನೀವೇ. ಅದಕ್ಕೆ ಯಾವತ್ತೂ ಸಹಿತ ನಾವು ಕಥೆ ಕೇಳೋಣ ಬರ್ರಿ ನೆನೆಸ್ತೇವೆ. ನಾವು
0: ಡಾಕ್ಟರ್ ಬಸು ಬೇವಿನ ಗಿಡದವರು ಅದನ್ನ ನನ್ನ ಜೊತೆಗೆ ಪ್ರೊಡಕ್ಷನ್ ಮಾಡ್ಲಿಕ್ಕೆ ತುಂಬಾ ಸಹಕಾರವನ್ನ ನೀಡಿದ್ರು. ನೀವು ಕೂಡ ಕಥೆ ಕೇಳೋಣ ಬರ್ರಿ ಕಾರ್ಯಕ್ರಮದೊಳಗೆ ಪಾಲ್ಗೊಂಡಿದ್ರಿ. ಅದ್ರ ಜೊತೆಗೆ ನಮ್ಮಲ್ಲಿ ಸುನೀತಿ ಪಥ ಅಂತ ಹೇಳಿ ಕಾರ್ಯಕ್ರಮ ಬರ್ತಾ ಇತ್ತು,
1: ಅದರೊಳಗೂ ನಾನು ಭಾಗವಹಿಸಿದ್ದೇನೆ.
0: ಒಂದು ಸುನೀತಿ ಪಥ ಕಾರ್ಯಕ್ರಮದಲ್ಲಿ ನೀವು ಧ್ವನಿ ಕೊಟ್ಟಿದ್ರಿ, ಅದನ್ನ ಕೇಳ್ಕೊಂಡು ಬಂದ್ಬಿಡೋಣ.
2: ಅಲ್ಲ, ನೀವು ನಿನ್ನೆ ದಾರಿ ಮಧ್ಯದೊಳಗೆ ಕಾರ್ ನಿಲ್ಸಿದ್ರಲ್ಲ, ಅಲ್ಲೊಂದ್ ಸ್ವಲ್ಪ ಹೊತ್ತು ಕಾರ್ ನಿಲ್ಸ್ರಿ. ಇವತ್ತು ಸ್ವಲ್ಪ
3: ಯಾಕೆ ಇಲ್ಲಾಕ್ ನಿಲ್ಸ್ಬೇಕು? ಈಗಾಗ್ಲೇ ಬಹಳ ಹೊತ್ತಾಗೈತೆ ಅಂತ ಹೇಳಿದೆ.
2: ಇಲ್ಲೇ ನಿಲ್ಸ್ರಿ. ನಿನ್ನೆ ಆ ಮುದುಕ ಮಲಗಿ ಜಾಗ ಇದು ಹೌದಿಲ್ಲ? ಅವನ್ ಅಲ್ಲೇ ಮಲಗ್ಯಾನ್ ನೋಡ್ರಿ.
3: ಹೌದಲ್ಲ, ಇವ ಮಲಗಿರುವ ನಿನ್ನೆ ನಾವ್ ಶಾಲ್ ಕೊಟ್ಟಿದ್ದು ಅದ ಮುದುಕಿವ.
2: ಕಣ್ ತರದ್ ನೋಡ್ರಿ, ನಿನ್ನೆ ಮುದುಕನೇವ. ನೀವು ಕೊಟ್ಟ ಶಾಲ್ ಎಲ್ಲ ಐತಿ ನೋಡ್ರಿ, ಆದ್ರ ಅವ ಅದೇ ಹರಿದ ಚಾದ್ರ ಹೊತ್ಕೊಂಡು ನಡಕ್ತಾ ಮಲಗ್ಯಾನ. ನನಗನ್ಸದ್ ನೋಡ್ರಿ, ಶಾಲ್ ಮಾರಿ ಕುಡ್ದು ಬಿದಿರ್ಬೇಕವ. ನಾನ್ ನಿಮ್ ಕೈಯಾಗ ಕಡ್ಡಿ ಕೊಟ್ಟು ಹೇಳ್ದೆ ಬ್ಯಾಡ ಅಂತ.
3: ನೀನು ಒಮ್ಮಲೆ ಇಂತ ನಿರ್ಧಾರಕ್ ಬರ್ಬೇಡ, ಅವನನ್ನ ಸ್ವಲ್ಪ ವಿಚಾರ ಮಾಡೋನ್ ತಡಿ.
1: ಆಮೇಲೆ ಏನಂತಂದ್ರೆ, ಈಗ ನಾವು ಬರೀ ಉದ್ಘೋಷಕರನ್ನ ಎಲ್ಲ ಕಾರ್ಯಕ್ರಮಕ್ಕೂ ತಗೋತಾ ಇದ್ರು. ನನಗೆ ಅಂತಂದ್ರೆ ಎಲ್ಲ ಈ ಕೃಷಿ ರಂಗದ್ದು ಈ ರೈತರಿಗೆ ಸಲಹೆ ದಿನಾ ಓದ್ದಂಗೆ ಓದ್ತಿದ್ದೆ ನಾನು, ಸ್ಕ್ರಿಪ್ಟ್ ಕೊಡ್ತಿದ್ರು.
0: ಇದಲ್ದೇನೆ ನೋಡಿ, ಇಯರ್ಲಿ ರೌಂಡ್ ಅಪ್ ಅನ್ನುವಂತಹ ಕಾರ್ಯಕ್ರಮವನ್ನ ಮಾಡ್ತಾ ಇದ್ವಿ ಪ್ರತಿ ವರ್ಷ.
1: ಹೌದೌದು, ಒಂದ್ ಸಾರಿ ನಾನು ಮತ್ತೆ ನೀವು ಸೇರ್ಕೊಂಡು ಮಾಡಿದೀವಿ ಅದನ್ನ. ಅದು ಇಷ್ಟು ಕಷ್ಟಪಟ್ಟಿದೇವಲ್ಲ ನಾವು ಅದಕ್ಕೆ, ಯಾಕಂದ್ರೆ ಡ್ಯೂಟಿನೂ ಮಾಡ್ಕೊಂಡು ಹೋಗಿ ಯಾರು ಅದ್ರದ್ದು ಬಿಟ್ಸ್ ಎಲ್ಲ ನಮಗ್ ಕೊಟ್ಟಿರ್ಲಿಲ್ಲ. ನಾವ ಕೇಳ್ಕೊಂಡು ಅವ್ರ ಪ್ರೋಗ್ರಾಮ್ ಎಲ್ಲಿದೆ ಅಂತ ಹುಡುಕೊಂಡು ಅದನ್ನ ಕೇಳ್ಕೊಂಡು ಅದ್ರೊಳಗಿರುವಂತಹ ಮುಖ್ಯವಾದಂತಹ ಒಂದು ಮಹತ್ವದ ರೋಲ್ ಯಾವ್ದಿದೆ ನೋಡ್ಕೊಂಡು ಅದನ್ನು ತಗೊಂಡು ಕರೆಕ್ಟ್ ಆಗಿ ನಾವು ಕ್ಲಬ್ ಮಾಡಿ ಅದಕ್ಕೆ ಚಂದಾಗ ಒಂದು ಕಾಂಪೇರಿಂಗ್ ರಾತ್ರಿ 12:00 ನಾವು ಆ ಪ್ರೋಗ್ರಾಮ್ ಮಾಡಿದ್ದೆ. ಅವತ್ತು
0: 12 ನಾವು ಹೊಸ ವರ್ಷದ ಶುಭಾಶಯಗಳನ್ನ ಹೇಳಿದ್ದು ಈಗ್ಲೂ ಕೂಡ ನನ್ನ ಕಣ್ಮುಂದ್ ಕಟ್ಟಿದಂಗಿದೆ.
1: ಆ ಕಾರ್ಯಕ್ರಮ ಮಾತ್ರ ನನಗೂ ಸಹಿತ ಅಂದ್ರೆ ಬಹಳ ಖುಷಿ ಕೊಟ್ಟ ಕಾರ್ಯಕ್ರಮ ಅದು. ನಮ್ಮನೇಲಿ ನನಗಿಂತ ಹೆಚ್ಚಾಗಿ ನಮ್ಮನೆಯವರು ರೇಡಿಯೋ ಕೇಳ್ತಾರೆ, 6:00 ಅಂತ ನಮ್ಮಲ್ಲಿ ರೇಡಿಯೋ ಹಚ್ಚಿರ್ತಾರೆ. ಅವರು ಸಹಿತ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿದೆ, ಅಲ್ಲಿಂದ ಇಲ್ಲಿಗೂ ಎಲ್ಲೆಲ್ಲೆಲ್ಲೂ ಬಿಡದೆ ಅಷ್ಟು ಚಂದ ಕೇಳಿಸಿಕೊಂಡು ಹೋಗಿರೋ ಕಾರ್ಯಕ್ರಮ ಅಂತ ಹೇಳಿ ಬಹಳ ಖುಷಿ ಪಟ್ರು.
0: ಅಲ್ದೇನೆ ಸಾಕಷ್ಟು ನಮ್ಮ ಕಾರ್ಯಕ್ರಮ ಸಿಬ್ಬಂದಿಗಳು ಕೂಡ ಆ ಕಾರ್ಯಕ್ರಮವನ್ನು ಮೆಚ್ಕೊಂಡು ಅವತ್ತು ಹೇಳಿದ್ರು. ಸೊ ಅದ್ರದ್ದು ಒಂದ್ ಬಿಟ್ ಕೇಳ್ಕೊಂಡು ಬಂದ್ಬಿಡೋಣ.

0: ಹೊಸ ವರ್ಷ ಅಂತ ಅನ್ನೋದು ಕೂಡ ಹೊಚ್ಚ ಹೊಸದಾಗಿರ್ತದಂತೆ. ಅವಳು ಕೂಡ
1: ಹೊಸತನ ಅನ್ನೋದು ಅಷ್ಟು ನಮಗೆ ಸಂಭ್ರಮ ತರ್ತದ. ಮತ್ತೆ ಏನೋ ಒಂದು ಕಹಿ ಘಟನೆಗಳು ಇದ್ರು ಅವನು ಮರಿಲಿಕ್ಕೆ ಇದು ಒಂದು ಆಸ್ಪದ
2: ಅಲ್ಲ ಸುರೇಖ. ಈಗ ಕಳೆದ ವರ್ಷದಲ್ಲೂ ಸಹಿತ ಏನೇನ್ ನಾವು ಒಳ್ಳೇದು ಮಾಡಿದ್ದೇವೆ, ಒಳ್ಳೆ ದಿನಗಳು ನಮಗೆ ಏನೇನು ಇದ್ವು ಅದನ್ನ ನೆನಪು ಮಾಡಿಕೊಂಡು ಕೆಟ್ಟದ್ದನ್ನ ನಾವು ಮರೆತು ಈ ಹೊಸ ವರ್ಷದಲ್ಲಿ ಇನ್ನಷ್ಟು ನಮ್ಮಿಂದ ಒಳ್ಳೆಯ ಕೆಲಸಗಳನ್ನ ಮಾಡಿಸುವಂತೆ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಮಾಡ್ಕೋತಾ ಒಳ್ಳೆಯ ಕೆಲಸದಲ್ಲಿ ಒಳ್ಳೆಯ ಒಂದು ವಿಚಾರದಲ್ಲಿ ಮಗ್ನರಾಗಿರೋಣ ಅಂತ.
3: ಹೌದು ಹೌದು
0: ಲತಾ, ಪ್ರತಿಯೊಂದು ದಿನಾನು ಕೂಡ ಹೊಸದಿರ್ತದೆ. ಆದ್ರೆ ಈ ಹೊಸ ವರ್ಷ ಬಂದಾಗ ಇನ್ನಷ್ಟು ನಮ್ಮ ಸಂಕಲ್ಪ ಯಾವಾಗಲೂ ಜಾಸ್ತಿ ಆಗ್ಬೇಕು ಅಥವಾ ಗಟ್ಟಿ ಆಗ್ಬೇಕು ಅಂತ ಅನ್ನೋದು ಕೂಡ ಬಹಳ ಮುಖ್ಯ ಆದದ್ದು ಯಾವಾಗಲೂ ಕೂಡ.
4: ಲತಾ ಅವ್ರೆ, ನೀವು ಸಂಗೀತ ಕಾರ್ಯಕ್ರಮವನ್ನು ಏನ್ ಪ್ರಸಾರ ಮಾಡ್ತಾ ಇದ್ರಲ್ಲ, ಅದರಲ್ಲಿ ನಿಮ್ಗೆ ಯಾರ ಗಾಯನ ಇಷ್ಟ ಆಗ್ತಾ ಇತ್ತು?
5: ಎಂ ವೆಂಕಟೇಶ್ ಕುಮಾರ್ ಅವ್ರ ಗಾಯನ ಬಹಳ ಇಷ್ಟ ಆಗಿತ್ತು. ಕಾರ್ಯಕ್ರಮ ಅವ್ರದ್ದು ದಾಸರ ಪದ ಇರ್ಲಿ, ವಚನ ಗಾಯನ ಇರ್ಲಿ, ಅಥವಾ ಶಾಸ್ತ್ರೀಯ ಗಾಯನ ಇರ್ಲಿ, ಎಷ್ಟು ಖುಷಿ ಕೊಡ್ತದೆ ಅಂತಂದ್ರೆ. ಮತ್ತೆ ಈ ಒಂದು ಆಕಾಶವಾಣಿ ಬಂದ ಮೇಲೆ ಇಂತಹ ಕಲಾವಿದರು, ವೆಂಕಟೇಶ್ ಕುಮಾರ್ ಇರಬಹುದು ನಮ್ಗೆ, ಆಮೇಲೆ ಬಾಲೆಖಾನ್ ಇದ್ರು ಅವಾಗ, ಗಂಗೂಬಾಯಿ ಹಾನಗಲ್ಲನ್ನು ನೋಡಿದ್ದೇನೆ, ಆಮೇಲೆ ಬಸವರಾಜ ರಾಜಗೌರ್ ಅವರು ನೋಡಿದ್ದೇನೆ ನಾನು. ನಮ್ಗೆ ಇದನ್ನೆಲ್ಲ ನೋಡಿದಂತಹ ಒಂದು ಅವಕಾಶ ಸಿಕ್ತು ಆಕಾಶವಾಣಿಗೆ ಬಂದಾಗ.
4: ನಿಜ. ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವ್ರದ್ದು ಒಂದು ಭಕ್ತಿ ಗೀತೆಯನ್ನ ಕೇಳ್ಕೊಂಡು ಬಂದ್ಬಿಡೋಣ.

0: ಈಗ ಸಾಕಷ್ಟು ಕಾರ್ಯಕ್ರಮಗಳಿಗೆ ಅನೌನ್ಸ್ಮೆಂಟ್ ಕೊಡೋದಾಗ್ಲಿ, ಪ್ರಾಯೋಜಿತ ಕಾರ್ಯಕ್ರಮಗಳಿಗೆ ಸಂದರ್ಶನವನ್ನ ಮಾಡೋದಾಗ್ಲಿ ನೀವು ಮಾಡ್ತಾ ಇದ್ರಿ. ಕೆಲವು ಕಾಲ ನೀವು ಕಮರ್ಷಿಯಲ್ ಸೆಕ್ಷನ್ ಗೂ ಹೋಗಿದ್ರಿ.
1: ಬಹಳ ಬ್ಯುಸಿ ಇತ್ತದು ಸೆಕ್ಷನ್, ಯಾಕಂದ್ರೆ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ ಬರ್ತಿತ್ತು. ಅದನ್ನ ಕರೆಕ್ಟ್ ಆಗಿ ನಾವು ಅವ್ರು ಯಾವ ಕ್ಯಾಟಗರಿ ಹೇಳಿದಾರೆ ಆ ಕ್ಯಾಟಗರಿಯಲ್ಲಿ ಅದನ್ನ ಹಾಕ್ಬೇಕಿತ್ತು. ಅದನ್ನ ಮಾಡಿ ಸ್ಟುಡಿಯೋಗೆ ತಂದು ಒಂದ್ ದಿವಸ ಯಾರಿಗೂ ಏನು ತೊಂದರೆ ಆಗದ ತಂಗ ಬಹಳ ನೀಟಾಗಿ ಅವ್ರಿಗೆ ಮಾಡ್ಕೊಡ್ತಿದ್ದೆ. ಅದ್ರ ಜೊತೆ ಜೊತೆಗೆ ನಾನು ಸಂಜೀವಿನಿ ಆಯುರ್ವೇದ, MM ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತದಂತ ಜೀವನ ಬೆಳಕು ಅದನ್ನು ಮಾಡಿದೆ. ಸಾಕಷ್ಟು ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರ ಮಾಡಿದ್ವಿ ನಾವು. ಮಧುರ ಗಾನ ಅಂತ ಹೇಳಿ ಅದನ್ನು ಮಾಡಿದ್ವಿ. ಬಸವ ಇಸಿರಿ ಮಾಡಿದ್ವಿ ನಾವು.
2: ಬಸವಣ್ಣನವರ ವ್ಯಕ್ತಿತ್ವದಿಂದ ಆಕರ್ಷಿತರಾಗಿ ನೂರಾರು ಶರಣರು ವಚನಗಳನ್ನು ಬರೆದರು. ಅಲ್ಲಮ ಪ್ರಭುದೇವ, ಚನ್ನಬಸವಣ್ಣ, ಅಕ್ಕ ಮಹಾದೇವಿ ಅಲ್ಲದೆ ಯಾವ ವಿಶೇಷವಾದ ಹಿನ್ನೆಲೆಯೂ ಇಲ್ಲದ ಸಾಮಾನ್ಯರೂ ಸಹ ವಚನಗಳನ್ನು ರಚಿಸಿದರು. ಮಾದಾರ ಧೂಳಯ್ಯ, ತುರುಗಾಹಿ ರಾಮಣ್ಣ, ಅಂಬಿಗರ ಚೌಡಯ್ಯ ಮೊದಲಾದ ಶರಣರಿಂದ ವಚನ ಸಾಹಿತ್ಯ ಮುಗಿಲೆತ್ತರಕ್ಕೆ ಏರಿತು. ಮಾದಾರ ಧೂಳಯ್ಯ ಅವರ ಒಂದು ವಚನ.

0: ಯಾವ ಕೆಲಸ ಮಾಡಿದ್ರು ಸಹಿತ ಅದರೊಳಗೆ ಅಷ್ಟೇ ನಿಷ್ಠೆಯಿಂದ ಮಾಡಿದ್ದೇನೆ, ಅದರ ಮಟ್ಟಿಗೆ ನನಗೆ ಆತ್ಮತೃಪ್ತಿ ಯಾವಾಗಲೂ ಇದೆ. ನನಗೆ ಅನುರಾಧ ಧಾರೇಶ್ವರ್ ಅವರು ಬಹಳ ಪ್ರೀತಿ ಮಾಡ್ತಿದ್ರು ಅನ್ನಲ್ಲ, ಅವ್ರ ಜೊತೆಗೆ ಹೋಗಿ ನನಗೆ ಎನ್ ಕೆ ಅವರ ಪರಿಚಯ ಆಯ್ತು. ಒಂದ್ಸರಿ ಮಾರ್ನಿಂಗ್ ದೀಪಾವಳಿಗೆ ಕಾಂಪೇರಿಂಗ್ ಇದ್ ಮಾಡ್ರಿ ಅಂತ ಹೇಳಿದ್ರು, ಅದನ್ನ ಮಾಡಿದ್ದೆ. ಕೇಳ್ಕೊಂಡು ಎಷ್ಟು ಪ್ರೀತಿ ಪಟ್ರು, ಬಹಳ ಚಂದ ಬರ್ದಿಯವ, ಎಷ್ಟು ಚಂದಾಗಿತ್ತು.
1: ನೀವು ಅನುರಾಧ ಧಾರೇಶ್ವರ್ ಅವರು ಅಂತ ಹೇಳಿದ ತಕ್ಷಣ ನನಗ್ ನೆನಪಾಗಿದ್ದು ಅವ್ರು ಹಾಡ್ತಿದ್ದಂತ ಓ ಎನ್ನ ದೇಶ ಬಾಂಧವರೇ ಅನ್ನೋ ಗೀತೆ, ಅದನ್ನ ಸ್ವಲ್ಪ ಕೇಳ್ಕೊಂಡ್ ಬಂದ್ಬಿಡೋಣ.
0: ಸರಿ.

0: ಗಿಡ
1: ಇದು
0: ಗಿಡದಲ್ಲಿ ಹಾರಾಡುವ ಗಿಳಿಯೇ, ನುಡಿ ನುಡಿ ಕನ್ನಡವ ಅಂತ ಹೇಳಿ ಆಕಾಶವಾಣಿಯೊಳಗ ನುಡಿದ ಈ ಗಿಳಿ ತನ್ನ ಅನುಭವಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ತು. ಈ ಗಿಳಿ ಲತಾ ಶಿವಾನಂದ್, ನಿಮ್ಮ ಅನುಭವಗಳನ್ನ ಇಷ್ಟೊತ್ತು ಹಂಚಿಕೊಂಡಿದ್ದಕ್ಕೆ ಕೇಳುಗರ ಪರವಾಗಿ, ನಮ್ಮ ಆಕಾಶವಾಣಿಯ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ.
1: ನನ್ನ ಅಭಿಪ್ರಾಯವನ್ನು ತಿಳಿಸ್ಲಿಕ್ಕೆ ಒಂದು ಅವಕಾಶವನ್ನು ಕೊಟ್ರಿ. 90 ವರ್ಷ ಪೂರೈಸ್ತಾ ಇರುವ ನಮ್ಮ ಈ ಆಕಾಶವಾಣಿ ನಿರಂತರವಾಗಿರಲಿ. ಯಾವತ್ತೂ ಕೇಳುಗರಿಗೆ ಅವರಿಗೆ ಏನು ಬೇಕಾಗಿದೆ ಆ ಕಾರ್ಯಕ್ರಮವನ್ನು ಕೊಡ್ತಾ ಇದು ಹೀಗೆ ಮುಂದುವರಿಲಿ. ಸಾಕಷ್ಟು ಜನರಿಗೆ ಜೀವನಕ್ಕೆ ಆಧಾರವಾಗಲಿ, ಅನ್ನಕ್ಕೆ ಆಸರಿಯಾಗಲಿ ಅಂತ ಹೇಳಿ ಕೋರ್ತಾ ನಾನು ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ನಿವೃತ್ತ ಹಿರಿಯ ಉದ್ಘೋಷಕಿ ಲತಾ ಶಿವಾನಂದ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಜಿ ಸುರೇಖಾ ಸುರೇಶ್, ಸಂಕಲನ ತ್ರಿವೇಣಿ ಬೆಟಗೇರಿ. ಬಾನುಲಿಯ ಭಿತ್ತಿಯಿಂದ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು.
3: ಆಕಾಶವಾಣಿ ಧಾರವಾಡ.

ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. ಯೋಗ ಶಿಕ್ಷಣ, ಯೋಗ ಚಿಕಿತ್ಸೆ ಹಾಗೂ ರೋಗದಿಂದ ನಿರೋಗದೆಡೆಗೆ ಕರೆದೊಯ್ಯುತ್ತಿದೆ ಪರಮಹಂಸ ಯೋಗಪೀಠ ಧಾರವಾಡ.

0: ಸ್ವಸ್ಥ ಜೀವನಕ್ಕಾಗಿ ನಿತ್ಯಯೋಗ. ಮಾತನಾಡುತ್ತಾರೆ ಡಾಕ್ಟರ್ ಶೋಭಾ ಹುಲಿಕಟ್ಟಿ ಅವರು.
1: ಆತ್ಮೀಯರಿಗೆಲ್ಲ ನಮಸ್ಕಾರ. ನಿನ್ನೆಯ ದಿನ ನಾವು ಚಿಕಿತ್ಸಾತ್ಮಕ ಯೋಗದಲ್ಲಿ ಧ್ಯಾನದ ವಿಧಾನಗಳನ್ನು ಕುರಿತು ನೋಡ್ತಾ ಇದ್ವಿ. ಚಿಕಿತ್ಸೆಯಲ್ಲಿ ಶಾಸ್ತ್ರೀಯ ಧ್ಯಾನದ ವಿಧಾನವನ್ನ ಹೇಗೆ ಅಳವಡಿಸಿಕೊಳ್ಳೋದು ಅಂತ. ಇಲ್ಲಿ ಮನಸ್ಸನ್ನ ಶಾಂತಗೊಳಿಸಬೇಕಲ್ಲ, ಚಿಕಿತ್ಸೆ ಅಂದಾಗ ಅದು ರೋಗಿಗಳಿಗೆ ಕೊಡುವಂಥದ್ದು. ಕೆಲವರಿಗೆ ನೆಲದ ಮೇಲೆ ಕೂಡ್ಲಿಕ್ಕಾಗುವುದಿಲ್ಲ, ಕೆಲವರಿಗೆ ಕುರ್ಚಿ ಮೇಲೂ ಕೂಡ್ಲಿಕ್ಕಾಗುವುದಿಲ್ಲ, ಅವರು ಬೆಡ್ ಮೇಲೆ ಇರ್ತಾರೆ. ಅಂಥವರಿಗೂ ಕೂಡ ಧ್ಯಾನವನ್ನ ಮಾಡಿಸುವುದು ಹೇಗೆ, ಅವರ ಒತ್ತಡವನ್ನ ಕಡಿಮೆ ಮಾಡಿ ಮನಸ್ಸನ್ನ ಶಾಂತಗೊಳಿಸುವುದು ಹೇಗೆ ಅನ್ನೋದನ್ನ ಚಿಕಿತ್ಸಾತ್ಮಕ ಯೋಗದಲ್ಲಿ ವಿಶೇಷ ಪದ್ಧತಿಗಳನ್ನ ಅಳವಡಿಸಿಕೊಳ್ಳುವಂತಹ ಒಂದು ವಿಧಾನ ಇದೆ. ಇದರಲ್ಲಿ ಉಪನಿಷತ್ತಿನ ಅನೇಕ ತತ್ವಗಳನ್ನು ಅಳವಡಿಸಿಕೊಂಡು, ಆಯುರ್ವೇದದ ಅನೇಕ ತತ್ವಗಳನ್ನು ಅಳವಡಿಸಿಕೊಂಡು, ಶಾಸ್ತ್ರೀಯ ಯೋಗ ವಿಜ್ಞಾನದಲ್ಲಿ ವಿವರಿಸುವಂತಹ ಧ್ಯಾನದ ಪದ್ಧತಿಯ ಒಂದು ತತ್ವಗಳನ್ನು ಅಳವಡಿಸಿಕೊಂಡು ವಿಶೇಷವಾದ ಧ್ಯಾನವನ್ನು ಮಾಡಿಸಲಾಗ್ತದೆ. ವ್ಯಕ್ತಿ ಮಲಗೂ ಕೂಡ ಧ್ಯಾನ ಮಾಡಬಹುದು, ವ್ಯಕ್ತಿ ಕುರ್ಚಿಯ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಬಹುದು, ಮತ್ತೆ ಅತ್ಯಂತ ಸರಳವಾಗಿ ತನ್ನ ಮನಸ್ಸನ್ನ ಏಕಾಗ್ರಗೊಳಿಸುವ ವಿಧಾನವನ್ನ ಯೋಗದ ವಿವಿಧ ಆಚರಣೆಗಳ ಮೂಲಕ ಅವನು ಮಾಡಬಹುದಾಗಿದೆ. ಇದನ್ನ ಧ್ಯಾನದ ಪದ್ಧತಿ ಹೇಳಿಕೊಡುತ್ತದೆ. ಇನ್ನು ಯೋಗ ಚಿಕಿತ್ಸೆಯ ಮತ್ತೊಂದು ಮುಖ್ಯವಾದ ತತ್ವ ಅಂದ್ರೆ ಪ್ರಾಣಾಯಾಮ. ಶಾಸ್ತ್ರದಲ್ಲಿ ಅದನ್ನ ಪ್ರಾಣಾಯಾಮ ಅಂತ ಹೇಳ್ತೀವಿ, ಆದರೆ ಚಿಕಿತ್ಸೆಯ ರೂಪಕ್ಕೆ ಬಂದಾಗ ಅದು ಯುಕ್ತವಾದ ಉಸಿರಾಟದ ಪ್ರಕ್ರಿಯೆ. ಯಾಕೆ ಅಂದ್ರೆ ನಾವು ವ್ಯಕ್ತಿಯನ್ನ ನೋಡಿದಾಗ ಅವನು ಮಾನಸಿಕ ಮತ್ತು ಶಾರೀರಿಕ ತೊಂದರೆಗಳಿಗೆ ಒಳಪಟ್ಟಾಗ ಅವನ ಉಸಿರಾಟದ ಪ್ರಕ್ರಿಯೆ ಸರಿಯಾಗಿ ಇರೋದಿಲ್ಲ. ಕೆಲವರ ಉಸಿರಾಟ ಅತ್ಯಂತ ಆಳದಲ್ಲಿ ಇರೋದಿಲ್ಲ, ಕೆಲವರ ಉಸಿರಾಟ ಮೇಲೆ ಮೇಲಿನದಾಗಿರ್ತದೆ, ಅಂದ್ರೆ ಶಾಲೋ ಬ್ರೀದಿಂಗ್. ಕೆಲವರ ಉಸಿರಾಟದಲ್ಲಿ ಉಸಿರನ್ನ ತಗೊಳ್ಳೋ ಮತ್ತು ಬಿಡೋ ವಿಧಾನ ಹೆಚ್ಚು ಕಡಿಮೆ ಆಗಿರ್ತದೆ, ಅಂದ್ರೆ ಇರಾಟಿಕ್ ಬ್ರೀದಿಂಗ್. ಈ ರೀತಿಯ ಉಸಿರಾಟದ ಕ್ರಮವನ್ನ ನಾವು ಶಿಸ್ತುಗೊಳಿಸಬೇಕು ಅಂದ್ರೆ ಸರಿಯಾಗಿ ಮಾಡೋ ಹಾಗೆ ಮಾಡಬೇಕು ಅಂದ್ರೆ ಕೆಲವೊಂದು ಉಸಿರಾಟದ ಅಭ್ಯಾಸಗಳನ್ನ ಮಾಡಬೇಕಾಗ್ತದೆ. ಉದಾಹರಣೆ ಹೇಳುವುದಾದ್ರೆ ವಿಭಾಗೀಯ ಪ್ರಾಣಾಯಾಮ ಅನ್ನುವಂಥದ್ದು ಚಿಕಿತ್ಸೆಯಲ್ಲಿ ಅತ್ಯಂತ ಬಳಕೆಯಲ್ಲಿರುವಂತಹ ಪ್ರಾಣಾಯಾಮದ ಪದ್ಧತಿ. ಇದನ್ನ ಮಾಡೋದು ಹೇಗೆ ಅಂದ್ರೆ ವ್ಯಕ್ತಿ ಮಲಗದಾಗೂ ಮಾಡಬಹುದು, ಕೂತಾಗ್ಲೂ ಮಾಡಬಹುದು, ಆದರೆ ತನ್ನ ಉಸಿರಾಟವನ್ನ ಆಳವಾಗಿಸಿಕೊಳ್ಳಲು, ದೀರ್ಘವಾಗಿಸಿಕೊಳ್ಳಲು ಹಾಗೂ ಒಂದೇ ರೀತಿಯ ಸಮತೋಲನದಿಂದ ಮಾಡುವ ಹಾಗೆ, ಕ್ರಮದಲ್ಲಿ ಮಾಡುವ ಹಾಗೆ ಮಾಡಲು ಇದರಿಂದ ಅನುಕೂಲವಾಗ್ತದೆ. ಅದೇ ರೀತಿಯಾಗಿ ಕೆಲವೊಂದು ಶಾರೀರಿಕ ಅಭ್ಯಾಸಗಳನ್ನ ಉಸಿರಿನ ಜೊತೆ ನಾವು ಮಾಡೋದ್ರಿಂದ ಈ ಉಸಿರಾಟವನ್ನ ನಾವು ದೀರ್ಘವಾಗಿಸಬಹುದು ಮತ್ತೆ ನಿಯಂತ್ರಣಕ್ಕೆ ತಗೊಳ್ಳಬಹುದು. ಇದು ಕೂಡ ಯೋಗ ಚಿಕಿತ್ಸೆಯ ಒಂದು ಅತ್ಯಂತ ಮಹತ್ವದ ಭಾಗ. ಯೋಗ ಚಿಕಿತ್ಸೆಯ ಮತ್ತೊಂದು ಮೂಲ ತತ್ವ ಇರೋದೆಲ್ಲಿ ಅಂದ್ರೆ ನಾದಾನುಸಂಧಾನದಲ್ಲಿ. ಸಾಮಾನ್ಯವಾಗಿ ಯೋಗ ತರಗತಿಗಳಿಗೆ ನಾವು ಹೋಗುವಾಗ ಒಂದು ಮಾತನ್ನ ಕೇಳಿರ್ತೀವಿ, ಶವಾಸನ ಅಂತ. ಅದೊಂದು ಅಭ್ಯಾಸ, ಅಂದ್ರೆ ಮಲ್ಕೊಂಡು ಬಿಡುವುದು ಅಂತ. ಶವಾಸನ ಅಂದ್ರೆ ಸುಮ್ನೆ ಮಲಗುವುದಲ್ಲ, ಅದು ಅತ್ಯಂತ ದೀರ್ಘವಾಗಿ ಶರೀರಕ್ಕೆ ಮತ್ತೆ ಮನಸ್ಸಿಗೆ ನೀಡುವಂತಹ ವಿಶ್ರಾಂತಿ. ಅದಕ್ಕೆ ಆಸನಗಳಲ್ಲೆಲ್ಲ ಮಹತ್ವದ್ದು ಮತ್ತೆ ಅತಿ ಹೆಚ್ಚು ಅವಧಿಯವರೆಗೆ ಮಾಡಿಸುವಂತಹ ಆಸನ ಯಾವುದು ಅಂದ್ರೆ ಶವಾಸನ. ಸ್ಕ್ಯಾನ್ ಅಂತ ಒಂದು ಮಾತನ್ನ ಕೇಳಿರ್ತೀವಿ, ಬೇರೆ ಬೇರೆ ಅಂಗಗಳ ಸ್ಕ್ಯಾನ್ ಅನ್ನ ಮಾಡುದು, ಅಂದ್ರೆ ಪರೀಕ್ಷಣೆ ಮಾಡ್ಲಿಕ್ಕೆ ಅದರ ಚಿತ್ರವನ್ನ ತೆಗೆಯೋದು. ಅಲ್ಲಿ ಸ್ಕ್ಯಾನ್ ಮಾಡ್ಲಿಕ್ಕೆ ಮಷೀನ್ ಅನ್ನ ಬಳಸ್ತಾರೆ. ಯೋಗ ಚಿಕಿತ್ಸೆಯಲ್ಲಿ ಸ್ಕ್ಯಾನ್ ಮಾಡ್ಲಿಕ್ಕೆ ಮನಸ್ಸನ್ನ ಉಪಯೋಗ ಮಾಡಿಕೊಂಡು ನಮ್ಮ ಶರೀರದ ಪ್ರತಿ ಭಾಗವನ್ನೂ ಕೂಡ ಸ್ಕ್ಯಾನ್ ಮಾಡುದು ಪ್ರತಿದಿನ. ಅಲ್ಲಿ ಏನಾದರೂ ತೊಂದರೆ ಇದೆಯಾ ನಮಗೆ, ಆ ತೊಂದರೆ ನಾವು ಮಾಡಿರುವಂತಹ ಯೋಗಾಭ್ಯಾಸಗಳಿಂದ ಹೇಗೆ ನಿವಾರಣೆ ಆಗ್ತಾ ಇದೆ, ಈಗ ನಾಳೆ ದಿನ ಇದರ ಮುಂದಿನ ಭಾಗ ನೋಡೋಣ.
0: ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಮಾತನಾಡಿದವರು ಡಾಕ್ಟರ್ ಶೋಭಾ ಹುಲಿಕಟ್ಟಿ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. ಯೋಗ ಶಿಕ್ಷಣ, ಯೋಗ ಚಿಕಿತ್ಸೆ ಹಾಗೂ ರೋಗದಿಂದ ನಿರೋಗದೆಡೆಗೆ ಕರೆದೊಯ್ಯುತ್ತಿದೆ ಪರಮಹಂಸ ಯೋಗಪೀಠ ಧಾರವಾಡ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪರಮಹಂಸ ಯೋಗಪೀಠ ದೂರವಾಣಿ ಸಂಖ್ಯೆ 9900453397.
2: ಆಕಾಶವಾಣಿ ಧಾರವಾಡ, ಇದೀಗ ಸುಗಮ ಸಂಗೀತ ಕಾರ್ಯಕ್ರಮ.

0: ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
3: They say the view from the top changes everything, but for a few, the view from the clouds is the only one that matters. The Indian Air Force invites applications for commissioned officers through AFCAT 2 of 2026. Registrations open on May 20th, 2026. Visit afcat.edcil.co.in and take the first step toward the blue.
4: ಶ್ರೋತೃ ಬಾಂಧವರೇ, ನಯನ ದೀಪ ಕಾರ್ಯಕ್ರಮ ರವಿವಾರ ಮುಂಜಾನೆ 7:15
5: ಇದೇ ದಿನ ರಾತ್ರಿ 9:15
4: ಕೇಳಲಿದ್ದೀರಿ. ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ನಯನ ದೀಪ.
6: ಇಂದಿನ ಸುಗಮ ಸಂಗೀತದ ಕಲಾವಿದರು ಡಾಕ್ಟರ್ ಕೃಷ್ಣಮೂರ್ತಿ ಭಟ್. ಇವರ ಸ್ವರಗಳಲ್ಲಿ ಕೇಳೋಣ ಪುರಂದರದಾಸರ 2 ಕೃತಿಗಳನ್ನು.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ರೀ ಸ್ಕೂಲ್ ಎಲ್ಲ ಇನ್ನೇನು ರೀಓಪನ್ ಆಗ್ತದೆ?

0: ಇದುವರೆಗೆ ಡಾಕ್ಟರ್ ಕೃಷ್ಣಮೂರ್ತಿ ಭಟ್ ಅವರಿಂದ ಸುಗಮ ಸಂಗೀತ ಕೇಳಿದಿರಿ. ಆಕಾಶವಾಣಿ ಧಾರವಾಡ ಇದೀಗ ಭಕ್ತಿ ಸಂಗೀತದ ಕಾರ್ಯಕ್ರಮ ಅರ್ಪಣ.
1: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜೀ ಕಾ ದೇಶ ಕೆ ಸಭಿ ಎಕ್ಸಾಮ್ ವಾರಿಯರ್ಸ್ ಕೆ ಲಿಯೆ ವಿಶೇಷ ಸಂದೇಶ.
2: ಅಗರ್ ಟೈಮ್ ಮ್ಯಾನೇಜ್ಮೆಂಟ್ ಸೀಖ್ ಲಿ ಔರ್ ಸಮಯ ಕಾ ಪ್ರೊಡಕ್ಟಿವ್ ಯೂಸ್ ಸೀಖ್ ಲಿಯಾ ತೋ ಆಪ್ ದೇಖಿಯೆ ಆಪ್ ಕಭಿ ಭಿ ಪ್ರೆಶರ್ ನಹೀ ಲಗೇಗಾ, थकान नहीं लगेगी.
1: परीक्षा से जुड़े किसी भी प्रश्न या समस्या के समाधान हेतु NCPCR द्वारा आयोजित लाइव स्ट्रीमिंग सेशन में विशेषज्ञों से सीधे बातचीत करें, जो कि 23 अप्रैल से लगातार चल रहे हैं. अधिक जानकारी के लिए www.ncpcr.gov.in पर लॉगिन करें.
3: संबंध संतोष पवित्र अधिक मास बेली पात्र विशेष मौल्य गौरव अधिक मास एक्सपीरियंस सेविंग्स अफेक्शन जो चंदुकाका सराफ ज्वेल्स बेलिया वस्तु आभरण खरीदिया ಬಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
4: ಈ ಅಧಿಕ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ ಜೂನ್ 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಾ ಸರಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
5: ಶ್ರೋತೃ ಬಾಂಧವರೇ, ಪ್ರತಿ ರವಿವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ನಡೆ ನುಡಿ. ಪ್ರಾಯೋಜಕರು ಸಂಪ್ರೀತಿ ಇಂಡಿಯಾ.
0: ಆರಂಭಕ್ಕೆ ಜಯಶ್ರೀ ರಂಗನಾಥ ಅವರ ಸ್ವರದಲ್ಲಿ ವಿಜಯದಾಸರ ಕೃತಿ.

0: ಇದುವರೆಗೆ ಭಕ್ತಿ ಸಂಗೀತದ ಕಾರ್ಯಕ್ರಮ ಅರ್ಪಣ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇದೀಗ ಸಿನೆಕ್ವಿಜ್ ನಂದನ ನೇರ ಫೋನಿನ ಕಾರ್ಯಕ್ರಮ ಕೇಳಲಿದ್ದೀರಿ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಪೊಲೀಸ್?
5: ಮಿಸ್ ಸೀಮಾ?
4: ಹೌದು.
5: ಈಗ್ಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
4: ಯಾಕೆ ಆದ್ರೆ ನಾನು
5: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
4: ಡಿಜಿಟಲ್ ಅರೆಸ್ಟ್?
5: 1,00,000 ಕೊಡಿ, ಬಚಾವ್ ಆಗ್ತೀರಾ.
4: ಅಷ್ಟೊಂದ್ ಹಣ?
5: ಸರಿ, ಒಂದು ಲಿಂಕ್ ಕಳಿಸ್ತೀನಿ. ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
4: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ.

0: ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
1: ಹಲೋ ಮಮ್ಮ.
2: ಹಾಯ್.
1: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ. ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು. ಜೊತೆಗೆ ಚಂದುಕಾಕಾ ಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
4: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕಾ ಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
5: ಸಿನಿಮಾ ಕ್ವಿಜ್ ನಂದನ ನೇರ ಫೋನಿನ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಜಿ ಸುರೇಖಾ ಸುರೇಶ್.

ಆತ್ಮೀಯ ಕೇಳುಗರೆ, ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಚಂದನವನದ ಸಿಂಗಾರವನ್ನ ಮತ್ತಷ್ಟು ಹೆಚ್ಚು ಮಾಡುವ ಸಿನಿಮಾ ರಂಗು, ಹಾಡಿನ ಗುಂಗು, ಸಿನಿ ಕ್ವಿಜ್ ನಂದನ ಕಾರ್ಯಕ್ರಮವಿದು.

0: ಸ್ನೇಹಿತರೆ, ನಮ್ಮ ಜೊತೆಗಿದ್ದರೆ ದೀಪ ಬೈಜು, ವಿಜಯ್ ಕುಮಾರ್ ಅಥಣಿ ತಾಂತ್ರಿಕ ಸಹಕಾರಕ್ಕಾಗಿ, ಜೊತೆಗೆ ಅಶೋಕ್ ಲೋಂಡೆಯವರು. ಬನ್ನಿ, ಸಿನಿ ಕ್ವಿಜ್ ಕಾರ್ಯಕ್ರಮವನ್ನ ಈಗ ಕೇಳೋಣ. ಮೊದಲಿಗೆ ಯಾರ್ದು ಕರೆ ಬರ್ತಾ ಇದೆ ಅಂತ ಹೇಳಿ ನೋಡ್ತೀನಿ. ಹಲೋ, ನಮಸ್ತೆ. ಹಲೋ,
1: ನಮಸ್ಕಾರ ಮೇಡಮ್.
0: ನಮಸ್ತೆ.
1: ನಮಸ್ಕಾರ ಮೇಡಮ್.
0: ಯಾರು ಮಾತಾಡೋದು? ಯಾರು ಮಾತಾಡೋದು?
1: ಕುಂದಾನಗರದಿಂದ ವಿಜಯ್ ಕುಮಾರ್ ಭಸ್ಮಿ.
0: ವಿಜಯ್ ಕುಮಾರ್ ಭಸ್ಮಿಯವರೇ?
1: ಹೌದ್ರಿ ಮೇಡಮ್. ನಮಸ್ಕಾರ ಮೇಡಮ್.
0: ನಮಸ್ಕಾರ. ಈಗ ಒಂದು ಗೀತೆ ಬರ್ತದೆ.
1: ಹೌದ್ರಿ ಮೇಡಮ್.
0: ಆ ಗೀತೆ ಯಾರ ಧ್ವನಿಯಲ್ಲಿದೆ ಅಂತ ಹೇಳಿ ನೀವು ಹೇಳಬೇಕು. ಗೀತೆಯನ್ನ ಕೇಳಿ.
1: ಓಕೆ ಮೇಡಮ್, ಥ್ಯಾಂಕ್ ಯು.

0: ಕೇಳಿದ್ರಲ್ಲ ಗೀತೆನ? ಹಾ, ಯಾರು ಯಾರ ಸ್ವರಗಳವು? ಅಲ್ಲ, ದಯವಿಟ್ಟು ಕ್ಷಮಿಸಿ, ಮುಂದಿನ ಕರೆ ನೋಡೋಣ. ಹಲೋ, ನಮಸ್ತೆ.
1: ಹಲೋ, ನಮಸ್ಕಾರ.
0: ಯಾರು ಮಾತಾಡಿದ್ರಿ?
1: ಸುಮನ್ ಕನ್ನೂರ್ ಅಂತ ನವನಗರದಿಂದ ಮಾತಾಡತ್ತೀನಿ ಮೇಡಮ್.
0: ಸುಮನ್, ಈಗ ಒಂದು ಗೀತೆಯನ್ನ ಕೇಳಿದ್ರಿ,
1: ಅದು ಎಲ್ಲರೀಶ್ವರಿಯವ್ರದೇ ಇರ್ಬೇಕು ಮೇಡಮ್.
0: ಯುಗಳ ಸ್ವರಗಳಿದ್ವು, ಯಾರ ಧ್ವನಿಗಳು?
1: ಎಲ್ಲರೀಶ್ವರಿ ಮತ್ತೆ ಪಿ ವಿ ಶ್ರೀನಿವಾಸ್.
0: ಅಲ್ಲ, ತಪ್ಪು ಉತ್ತರ. ಹಲೋ, ನಮಸ್ತೆ.
2: ಹಲೋ, ನಮಸ್ಕಾರ ಮೇಡಮ್.
0: ಯಾರು ಮಾತಾಡಿದ್ರಿ?
2: ನಾವು ಹುಬ್ಳಿಯಿಂದ, ಮಂಟೂರು ರೋಡ್ ಶಿಲಾ ಕಾಲಿಂದ ಅಶೋಕ್ ಬೊಂಬ್ಳೆ.
0: ಅಶೋಕ್, ಗೀತೆಯನ್ನ ಕೇಳಿದ್ರಿ ಅಂತ ಕಾಣತ್ತೆ, ಯಾರ ಸ್ವರಗಳವು?
2: ಎಲ್ಲರೀಶ್ವರಿ.
0: ಎಲ್ಲರೀಶ್ವರಿ ಅವ್ರ ಜೊತೆಗೆ ಹಾಡಿದವ್ರು ಯಾರು?
2: ಪಿತಾಂಬರಂ.
0: ಅಲ್ಲ, ತಪ್ಪು ಉತ್ತರ. ನಮಸ್ತೆ. ಹಲೋ, ನಮಸ್ತೆ. ಸಿನಿ ಕ್ವಿಜ್ ನಂದನಾ? ನಮಸ್ತೆ. ಒಂದು ಗೀತೆಯನ್ನ ಪ್ರಸಾರ ಮಾಡಿದ್ದೆ, ಯುಗಳ ಸ್ವರಗಳು ಯಾರ್ದು ಅಂತ ಕೇಳಿದ್ದೆ.

0: ಸರಿ ಮತ್ತು ಸ್ಟಾಲಿಂಗ
1: ಅಲ್ಲ, ತಪ್ಪು ಉತ್ತರ. ಹಲೋ,
2: ನಮಸ್ತೆ.
1: ನಮಸ್ತೆ
2: ಮೇಡಮ್, ರೀ ನಾ ರಾಯಬಾಗ್ ತಾಲೂಕು ಮುಗುಳ್ಕೊಳದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡ್ತಾ.
1: ಶಿವಲಿಂಗಯ್ಯ ಅವರೇ, ಗೀತೆಯನ್ನ ಪ್ರಸಾರ ಮಾಡಿದ್ದೆ ಯಾರ ಧ್ವನಿಗಳವು?
2: ಮೇಡಮ್ ಕೇಳ್ಕೊಳ್ಳೋಕೆ ರಿಪೀಟ್ ಮಾಡ್ರಿ ಮೇಡಮ್.
1: ಓ ಹೌದಾ, ಕೇಳಿ.

0: ಕೇಳಿದ್ರಾ ಶಿವಲಿಂಗಯ್ಯ? ಸುಳಿವು ಹೇಳೋದಿಲ್ಲ ಇದ್ರಲ್ಲಿ. ಮುಂದಿನ ಕರೆ ನೋಡೋಣ. ಹಲೋ ನಮಸ್ತೆ. ಹಲೋ
1: ಹಲೋ,
0: ಯಾರು ಮಾತಾಡೋದು?
1: ಹಲೋ, ನಾವು ಮೇಡಮ್ ಹಾವೇರಿ ಅಂತ ನೆಲೋಗಲ್ಲಂತ್ರಿ.
0: ಹಾ, ಹೆಸರು?
1: ಹೆಸರು ಶಿಲ್ಪಾ ಅಂತರಿ.
0: ಶಿಲ್ಪಾ, ಹಾಡು ಕೇಳಿದ್ರಾ?
1: ಹಾ ಕೇಳಿದ್ರಿ ಮೇಡಮ್.
0: ಧ್ವನಿಗಳು ಯಾರ್ದು?
1: ಸಿಬಿ ಶ್ರೀನಿವಾಸ್, ಎಲ್ಲಾರೀಶ್ವರಿ ಮೇಡಮ್.
0: ತಪ್ಪು, ಉತ್ತರ ತಪ್ಪು. ಮುಂದಿನ ಕರೆ ನೋಡೋಣ. ಹಲೋ ನಮಸ್ತೆ.
2: ಹಲೋ ಮೇಡಮ್, ನಮಸ್ತೆ ಮೇಡಮ್.
0: ನಮಸ್ತೆ,
2: ನನ್ನ ಹೆಸರು ಯಲ್ಲಪ್ಪ ಅಂತ, ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕಿಂದ ಹೊನ್ನಳ್ಳಿ ಅಂತ ಮಾತಾಡ್ತಿದ್ದೀನಿ.
0: ಯಲ್ಲಪ್ಪ, ಗೀತೆಯನ್ನು ಕೇಳಿದ್ರಾ
2: ಮೇಡಮ್? ಇನ್ನೊಂದ್ಸಲ ಕೇಳಿಸ್ಬೋದ?
0: ಓ ಸರಿ, ಪರವಾಗಿಲ್ಲ, ಕೇಳೋಣ.
2: ಹಾ ಮೇಡಮ್.

0: ಕೇಳಿದ್ರಾ?
1: ಹಾ ಮೇಡಮ್.
0: ಯಾರ್ದ ಧ್ವನಿ
1: ಮೇಡಮ್? ಎಲ್ಲಾರು ಈಶ್ವರಿ ಮೇಡಮ್ ಮತ್ರಿ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದಾ ಮೇಡಮ್?
0: ಇಲ್ಲ, ತಪ್ಪು ಉತ್ತರ. ಹಲೋ,
2: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡುದು?
2: ಬಿರ್ಗಿ ತಾಲೂಕ್ ಬಾಲ್ಕೋಟ್ ಡಿಸ್ಟಿಕ್ ಕುಂದರ್ಗಿಯಿಂದ ಮುನ್ನಾ ನದಪ್ಪ ಮೇಡಮ್.
0: ಮುನ್ನಾ ಅವರೇ, ಗೀತೆಯನ್ನ ಕೇಳಿದ್ರಿ?
2: ಎಲ್ಲಾರು ಈಶ್ವರಿಯವರು ಮತ್ತು ಘಂಟಸಾಲ.
0: ಅಲ್ಲ, ತಪ್ಪು ಉತ್ತರ. ಯಾಕೋ ಯಾರು ಸರಿಯಾದ ಉತ್ತರ ಹೇಳ್ತಾ ಇಲ್ಲಲ್ಲ. ಮುಂದಿನ ಕರೆ ನೋಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಹೇಳಿ. ಅಲ್ಲ ಅಲ್ಲ, ತಪ್ಪೋತ್ರ ತಪ್ಪೋತ್ರ. ಹಲೋ, ನಮಸ್ತೆ.
3: ನಮಸ್ಕಾರ ಮೇಡಮ್.
0: ಯಾರು ಮಾತಾಡಿದ್ರಿ?
3: ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಚಳ್ಳಗೇರಿಯಿಂದ ಮಲ್ಲಪ್ಪ ಶೆಟ್ರ ಮೇಡಮ್. ಮಾತಾಡೋಣ
0: ಶೆಟ್ರೆ. ಗೀತೆ ಏನ್ ಕೇಳಿದ್ರ?
3: ಕೇಳಿಸ್ರಿ ಮೇಡಮ್. ಯಾವ ಮೂಲಕ ಕೇಳಕತ್ತಿದ್ದೀನಿ? ಬೇರೆ ಕಡೆ ಇದ್ದೀನಿ.
0: ಸರಿ ಕೇಳಿ.

0: ಕೇಳಿದ್ರಾ
1: ಮೇಡಮ್? ಇದು ಘಂಟಸಾಲ ಮತ್ತು ಪೀಲ್ ಇಲಾ ಇವರು ಆಡಿದ್ದು ಚಿತ್ರ ಹಾಡು ನೋಡ್ರಿ ಮೇಡಮ್.
0: ಇಲ್ಲ, ತಪ್ಪೋತ್ರ. ಮುಂದಿನ ಕರೆ ನೋಡೋಣ. ಹಲೋ, ನಮಸ್ತೆ. ಹಲೋ ಹಲೋ, ಇಲ್ಲ, ತಪ್ಪೋತ್ರ. ಯಾಕೋ ನಮ್ಮ ಕೇಳುಗರು ತಪ್ಪು ಉತ್ತರಗಳನ್ನ ಕೊಡ್ತಾ ಇದಾರೆ ಅಶೋಕ್. ಏನ್ ಮಾಡೋಣ, ಉತ್ತರ ಹೇಳ್ಬಿಡೋಣವಾ ನಾವೇ? ಹಾ ಸರಿ, ಕೇಳಿ. ಇದು ಒಂದಾಗುವ ಈ ಗೀತೆ ಚಂದವಳ್ಳಿಯ ತೋಟ ಚಿತ್ರದ್ದು. ಈ ಗೀತೆಯಲ್ಲಿ ಕೇಳಿ ಬರುತ್ತಿರುವ ಧ್ವನಿಗಳು ಕೆಜೆ ಯೇಸುದಾಸ್ ಮತ್ತು ಎಲ್ಆರ್ ಈಶ್ವರಿ. ಖ್ಯಾತ ಗಾಯಕರಾದಂತಹ ಕೆಜೆ ಯೇಸುದಾಸ್ ಅವರು ಮೊದಲ ಬಾರಿಗೆ ಕನ್ನಡ ಚಿತ್ರರಂಗಕ್ಕೆ ಗಾಯಕರಾಗಿ ಪರಿಚಯಿಸಿದ ಚಿತ್ರ ಇದು. ಅತ್ಯುತ್ತಮ ಚಲನಚಿತ್ರಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಈ ಚಿತ್ರಕ್ಕೆ ಬಂದಿತ್ತು. ಟಿ ವಿ ಸಿಂಗ್ ಠಾಕೂರ್ ಅವರು ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ರು. ತರಾಸು ಅವರ ಕಾದಂಬರಿಯನ್ನು ಆಧರಿಸಿದ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಉದಯ್ ಕುಮಾರ್, ಜಯಂತಿ ಅವರು ನಟಿಸಿದ್ರು. ಮುಂದಿನ ಕರೆಯನ್ನ ತೆಗೆದುಕೊಂಡು ಬಿಡೋಣ. ಹಲೋ ನಮಸ್ತೆ.
2: ಹಲೋ ನಮಸ್ತೆ ಮೇಡಮ್.
0: ಯಾರು ಮಾತಾಡಿದ್ರಿ?
2: ಮೇಡಮ್, ನಾವು ಚಳ್ಳಕೆರೆ ತಾಲೂಕಿಂದ ಶಿವಣ್ಣ ಅಂತ ಹೇಳಿ ಮೇಡಮ್.
0: ಶಿವಣ್ಣ ಅವರು?
2: ಹೌದು ಮೇಡಮ್.
0: ಹಾ, ಚಳ್ಳಕೆರೆ ತಾಲೂಕಿಂದ ಮಾತಾಡ್ತಿದ್ರಿ?
2: ಹೌದು ಮೇಡಮ್.
0: ಈಗ ನಾನು ನಿಮ್ಗೊಂದು ಗೀತೆಯನ್ನು ಕೇಳಿಸ್ತೀನಿ.
2: ಕೇಳಿಸಿ ಮೇಡಮ್.
0: ಹಾ ಕೇಳಿ ಮೊದಲು.
2: ಓಕೆ ಮೇಡಮ್.

0: ಕೇಳಿದ್ರಾ
1: ಮೇಡಮ್? ಇದು ಹಾಡು ಬಂದು ಭುವನಂ ಅಂತ ಒಂದು ಬರುತ್ತೆ, ಭುವನಂ ಅಂತ ಬರುತ್ತೆ.
0: ಅಲ್ಲ, ಹಾಡು ನಾನು ಪ್ರಸಾರ ಮಾಡಿದೆ. ಈ ಗೀತೆಯಲ್ಲಿ ಕೇಳಿ ಬಂದ ಧ್ವನಿಗಳು ಯಾರ್ದು ಅಂತ ಹೇಳಿ.
1: ಗೊತ್ತಾಗ್ತಿಲ್ಲ ಮೇಡಮ್.
0: ಗೊತ್ತಾಗ್ತಿಲ್ಲ, ಮುಂದಿನ ಕರೆಯನ್ನು ನೋಡ್ಬಿಡೋಣ. ಹಲೋ, ನಮಸ್ತೆ. ಓ, ಹಲೋ ಹಲೋ, ನಮಸ್ತೆ. ಯಾರು ಮಾತಾಡುದ್ರಿ? ಶಿವಲಿಂಗಯ್ಯ ಅವ್ರೆ. ಮತ್ ಕಾಲ್ ಮಾಡಿದ್ರಾ? ಸರಿ, ಈಗ ಕೇಳಿ. ಈಗ ಗೀತೆನ ಕೇಳಿದ್ರಲ್ಲ, ಅದರಲ್ಲಿ ಕೇಳಿ ಬಂದ ಸ್ವರಗಳು ಯಾವುವು? ಅಂದ್ರೆ ಆ ಗೀತೆನ ಹಾಡಿದವರು ಯಾರು? ಇನ್ನೊಮ್ಮೆ ಕೇಳಿಸೋಣ.

0: ഹലോ,
1: ആ എസ് പി ബാലസുബ്രഹ്മണ്യം മധ്യ ജാനകിരി.
0: ഇല്ല തപ്പൂത്ര. ഹലോ, നമസ്തേ. സിനി ക്വിസ്. ഓ ഹലോ,
1: ഹലോ മേഡം, നമസ്തേ മേഡം.
0: നമസ്തേ. സിനി ക്വിസ് കാര്യക്രമ യാർ മാതാടത്തിരുദു?
1: ಎಲ್ಲಪ್ಪ ಮೇಡಮ್?
0: ಎಲ್ಲಪ್ಪ, ಗೀತೆನ್ ಕೇಳಿದ್ರ?
1: ಹಾ ಮೇಡಮ್.
0: ಯಾರ್ ಹಾಡಿದ್ದು?
1: ಏ ಚೈತ್ರ ಇರ್ಬೋದ ಮೇಡಮ್?
0: ಇಲ್ಲ, ತಪ್ಪು ಉತ್ತರ. ಹಲೋ,
2: ಹಲೋ,
0: ನಮಸ್ತೆ.
2: ನಮಸ್ತೆ.
0: ಗೀತೆಯನ್ನ ಕೇಳಿದ್ರ?
2: ಇಲ್ಲ ಇಲ್ಲ, ನಾನು ಮೊಬೈಲ್ ಅಲ್ಲಿ ರಿಂಗ್ ಮಾಡ್ತಾ ಇದ್ದೀನಿ. ಹೆಚ್ ಆರ್ ರುದ್ರಸ್ವಾಮಿ, ಕಣದಾಳು, ಹೊಸ ಬಡಾವಣೆ, ಚಿಕ್ಕಮಗಳೂರು. ಗೀತೆಯನ್ನು ಒಂದ್ಸರಿ ಪ್ರಸಾರ ಮಾಡಿ.
0: ಸರಿ, ಕೇಳಿ.
2: ಹಾ.

0: ಹಲೋ.
1: ಹಲೋ,
0: ಹಾ ಹೇಳಿ.
1: ಏನ್ ಹೇಳ್ಬೇಕು?
0: ಈಗ ಹಾಡು ಕೇಳಿದ್ರಲ್ಲ, ಹಾಡ್ದವ್ರು ಯಾರು ಅಂತ?
1: ರಾಜೇಶ್ ಕೃಷ್ಣನ್ನ.
0: ಅಲ್ಲ, ತಪ್ಪು ಉತ್ತರ. ಮುಂದಿನ ಕರೆ ನೋಡೋಣ. ಹಲೋ
2: ಹಲೋ ಮೇಡಮ್,
0: ನಮಸ್ತೆ.
2: ನಾವು ಗಂಗೋತ್ರಿ ತಾಲೂಕು ಮಲ್ಕನಮಟ್ಟಿ ಗ್ರಾಮದಿಂದ ಮಾತಾಡೋದು ಮೇಡಮ್.
0: ಹೆಸರು?
2: ಮಹೇಶ್ ಅಂತ ಮೇಡಮ್.
0: ಮಹೇಶ್
2: ಅಂತ ಮಾಡಿದ್ವಲ್ರಿ ಒಂದ್ಸರಿ.
0: ಹಾ ಮಹೇಶ್, ಈಗ ಕೇಳಿದ ಗೀತೆಯನ್ನ ಹಾಡಿದವ್ರು ಯಾರು?
2: ಯಾರಂತ ಇನ್ನೊಂದ್ಸರಿ ಸಾಂಗ್
0: ಇನ್ನೊಂದ್ಸರ್ತಿ ಕೇಳ್ಬೇಕಾ? ಕೇಳಿ.

0: ಹಲೋ
1: ಹಲೋ ಹೇಳಿ ಮೇಡಮ್.
0: ಗುರ್ತಾಯ್ತಾ?
1: ಕ್ಲೂ ಕೊಡ್ತೀರಾ ಮೇಡಮ್? ಹಳೆ ಸಾಂಗ್ ಅದು, ನಮಗೆ ಗೊತ್ತಾಗ್ತಾ ಇಲ್ಲ.
0: ಇಲ್ಲ, ಇದು ಹೊಸ ಚಿತ್ರದ ಗೀತೆ, ಅಂತ ಹಳೆ ಚಿತ್ರದ ಗೀತೆ ಅಲ್ಲ. 2017 ತೆರೆ ಕಂಡಂತ ಚಿತ್ರ ಇದು. ನಿರ್ದೇಶನ ಮಾಡಿದವರು ಬಿ ಮಧುಸೂದನ್. ಆ 2 ವರ್ಷ ಚಿತ್ರದ ಗೀತೆ ಇದು. ಹಾಡಿದವರು ಯಾರು ಅಂತ ಕೇಳಿದೆ. ಗೊತ್ತಾಗ್ತಾ ಇಲ್ಲ. ಮುಂದಿನ ಕರೆ ನೋಡೋಣ, ಅವ್ರಾದ್ರೂ ಹೇಳ್ತಾರ ಅಂತ ಹೇಳಿ. ಹಲೋ ಹಲೋ,
2: ನಮಸ್ಕಾರ ಮೇಡಮ್.
0: ನಮಸ್ಕಾರ.
2: ಈ ಹಾಡು ಕವಿತಾ ಕೃಷ್ಣಮೂರ್ತಿ ಮತ್ತು ಸೋನು ನಿಗಮ್ ಇರ್ಬೋದ್ರಿ ಮೇಡಮ್?
0: ಇಲ್ಲ ಇಲ್ಲ, ತಪ್ಪು. ಹಲೋ, ರೇಡಿಯೋ ಸೆಟ್ ದೂರ ಇಡಿ. ಯಾರು ಮಾತಾಡ್ತಿರೋದು?
3: ಅಶೋಕ್ ಕದ ಮಾಡ್ತೀರಿ ಮೇಡಮ್?
0: ಅಶೋಕ್, ರೇಡಿಯೋ ಸೆಟ್ ದೂರ ಇಡಿ.
3: ಕೈಯಾಗಿ ಹಿಡಿದ್ರಿ ಮೇಡಮ್? ಅದಕ್ಕಾಗಿ.

0: ಈಗ ಹೇಳಿ, ಗೀತೆಯನ್ನ ಕೇಳಿದ್ರಲ್ಲ, ಉತ್ತರ ಹೇಳಿ.
1: ಯೇಸುದಾಸ್ ರೀ ಹಾಡಿದವ್ರು ಮೇಡಮ್.
0: ಕೆ ಜೆ ಯೇಸುದಾಸ್ ಅಲ್ಲ ಅಲ್ಲ ಅಲ್ಲ.
1: ಅಲ್ರಿ
0: ಹಾ ಅಲ್ಲ ಅಲ್ಲ. ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ ನಮಸ್ತೆ, ಯಾರು ಮಾತಾಡೋದು? ಶಿವಲಿಂಗಯ್ಯ ಹೇಳ್ರಿ. ಒಂದು ಗೀತೆಯನ್ನ ಕೇಳಿಸಿದೆ, ಅದು ಯಾರ್ದು ಧ್ವನಿ ಅಂತ ಕೇಳಿದೆ ಮತ್ತೆ ನಾನು. ಮತ್ತೊಮ್ಮೆ ಕೇಳಿಸೋಣ. ಸರಿ, ಇದು ಮೂರನೇ ಸರ್ತಿ ಕೇಳಿಸ್ತಾ ಇದ್ದೀನಿ, ಇದು ಕೊನೆ ಚಾನ್ಸು. ನೀವು ಯಾರಾದ್ರೂ ಹೇಳದಿದ್ರೆ ನಾನೇ ಉತ್ತರ ಹೇಳ್ತೀನಿ, ಆಯ್ತಾ?

0: हेलो हेलो
1: जी, वासुकी वैभव अल्लाह
0: वासुकी वैभव
1: वासुकी
0: अल्लाह अल्लाह अल्लाह अल्लाह
1: वैभव
0: अल्लाह।
1: अल्लाह रे अल्लाह
0: हेलो हेलो,
1: हेलो।
0: ಗೀತೆನ ಕೇಳಿದ್ರಲ್ಲ ಧ್ವನಿ ಯಾರ್ದು ಅಂತ?
1: ಅರ್ಮಾನ್ ಮಲ್ಲಿಕ ಶ್ರೇಯಾ ಗೋಸಲ್ ರೀ ಮೇಡಮ್?
0: ಇಲ್ಲ, ತಪ್ಪೋದ್ರ ತಪ್ಪೋದ್ರ. ಹಲೋ, ನಮಸ್ತೆ. ಹಲೋ,
2: ನಮಸ್ತೆ ಮೇಡಮ್.
0: ಯಾರು ಮಾತಾಡೋದು?
2: ಚಿಂತನ ಅಂತ ಚಳ್ಳಕೆರೆ ತಾಲೂಕಿಂದ ಮೇಡಮ್.
0: ಹಾ, ಗೀತೆನ ಕೇಳಿದ್ರಲ್ಲ.
2: ಹಾ ಮೇಡಮ್, ಕೇಳಿದೆ.
0: ಯಾರು ಹಾಡಿದ್ದು?
2: ಕೆ ಅಭ್ಯಂಕರ್,
3: ಕೆ ಕಲ್ಯಾಣ್
2: ಕೆ ಕಲ್ಯಾಣ್ ಸರ್ ಮತ್ತೆ ಅಭ್ಯಂಕರ್ ಸರ್ ಅಂತ.
0: ಇಲ್ಲ ಇಲ್ಲ, ತಪ್ಪು ಉತ್ತರ. ನಮ್ಮ ಎಲ್ಲ ಕೇಳುಗರಿಗೂ ತಿಳಿತಾ ಇಲ್ಲ ಅಂತ ಅನ್ಕೊಳ್ತಾ ನಾನು ಹೇಳ್ತಾ ಇದ್ದೀನಿ. ಇದು ಗೀತೆಯನ್ನ ಹಾಡಿದವರು ಸಿದ್ಧಾರ್ಥ ಬೆಳ್ಮಣ್ಣು ಮತ್ತು ಇಂದು ನಾಗರಾಜ್ ಅವರು. ಈ ಗೀತೆ ಆ 2 ವರ್ಷ ಚಿತ್ರದ್ದು. ಈಗ ಒಂದು ಬ್ರೇಕ್ ತೆಗೆದುಕೊಳ್ತಾ ಇದ್ದೀನಿ.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಇದೆ. ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಹಲೋ, ನಮಸ್ತೆ.
7: ಹಲೋ,
0: ಯಾರು ಮಾತಾಡಿದ್ರಿ? ಚಂದ್ರಕಾಂತ್ ಅವರಿಗೆ ಒಂದು ಪ್ರಶ್ನೆ.
7: ಹೇಳ್ರಿ.
0: ಎಲ್ಲ ಭಾಷೆಗಳಲ್ಲಿ ಸೇರಿ ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧಿಸಿ ಸ್ವರ್ಣ ಕಮಲ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಚಿತ್ರ ಯಾವುದು? ಹೇಳ್ರಿ. ಗೊತ್ತಾಗವಲ್ದ್ರಿ. ಮುಂದಿನ ಕರೆ ನೋಡೋಣ. ಹಲೋ, ನಮಸ್ತೆ.
7: ಹಲೋ,
0: ರೇಡಿಯೋ ಸೆಟ್ ದೂರ ಇಡ್ರಿ. ಯಾರು ಮಾತಾಡುದು? ಭುವನ್. ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧಿಸಿ ಸ್ವರ್ಣ ಕಮಲ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಚಿತ್ರ ಯಾವುದು?
7: ದ್ವೀಪ.
0: ದ್ವೀಪ ಅಲ್ಲ, ದ್ವೀಪ ಅಲ್ಲ. ಅದಕ್ಕೂ ಕೂಡ ಪ್ರಶಸ್ತಿ ಬಂದಿದೆ, ಬಟ್ ದ್ವೀಪ ಮೊದಲ ಚಿತ್ರ ಅಲ್ಲ. ಹಲೋ ಹಲೋ, ಪ್ರದೀಪ್ ಅವರ. ಎಲ್ಲ ಭಾಷೆಗಳನ್ನ ಸೇರಿ ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧಿಸಿ ಸ್ವರ್ಣ ಕಮಲ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಚಿತ್ರ ಯಾವುದು? ಇಲ್ಲ ಇಲ್ಲ, ತಪ್ಪು ಉತ್ತರ. ನಮಸ್ತೆ. ಸ್ವರ್ಣ ಕಮಲ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಚಿತ್ರ ಯಾವುದು? ಅದು ಯಾರು ನಿರ್ದೇಶನ ಮಾಡಿದ್ರು ಅಂತೇಳಿ ನಾನು ಸುಳಿವು ಕೊಡ್ತಾ ಇಲ್ಲ. ನೋಡೋಣ ಮುಂದಿನ ಕರೆ ಯಾರ್ದು ಅಂತ ಹೇಳಿ. ಹಲೋ, ನಮಸ್ತೆ.
8: ನಮಸ್ಕಾರ.
0: ಯಾರು ಮಾತಾಡಿದ್ರಿ?
8: ರೇಖಾ ಶಿಂತ್ರೇವ್ರಿ.
0: ಹೇಳ್ರಿ ಶಿಂತ್ರೇವ್ರಿ, ಸ್ವರ್ಣ ಕಮಲ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಚಿತ್ರ ಯಾವುದು? ಇಲ್ಲ ಇಲ್ಲ, ತಪ್ಪೋತ್ರ. ಹಲೋ, ನಮಸ್ತೆ.
9: ಗುಡ್ ಮಾರ್ನಿಂಗ್ ಮೇಡಮ್.
0: ಯಾರು ಮಾತಾಡಿದ್ರಿ?
9: ನಾನು ಸಿದ್ಲಿಂಗಪ್ಪ ಕಂಬಳಿ ಅಂತ ಹೇಳಿ, ಹುಬ್ಳಿಯಿಂದ ಮಾತಾಡೋದು.
0: ಸಿದ್ಲಿಂಗಪ್ಪ ಅವರ, ಸ್ವರ್ಣ ಕಮಲ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಚಿತ್ರ ಯಾವುದು?
9: ನಾಂದಿ.
0: ಇಲ್ಲ, ತಪ್ಪು. ಯು ಆರ್ ಅನಂತಮೂರ್ತಿಯವರು ಬರೆದಿರುವ ಕಥೆ, ಕಾದಂಬರಿ ಆಧಾರಿತ ಚಿತ್ರ ಅದು. ಇದು ಸುಳಿ.

0: ನೀವು ಮತ್ತೆ ನೋಡೋಣ ಯಾರಾದ್ರೂ ಉತ್ತರ ಕೊಡ್ತಾರಾ ಅಂತ ಹೇಳಿ. ಹಲೋ ನಮಸ್ತೆ.
1: ನಮಸ್ತೆ,
0: ಯಾರು ಮಾತಾಡೋದು?
1: ಶ್ರುತಿ ಅಂತ, ಗೋಕಾಕಿಂದ ಮಾತಾಡೋದು.
0: ಶ್ರುತಿ ಹೇಳಿ, ಉತ್ತರ ಗೊತ್ತಾ?
1: ಸತಿ ಸುಲೋಚನಾ ಮೇಡಮ್.
0: ಇಲ್ಲ, ತಪ್ಪು ಉತ್ತರ. ನಮಸ್ತೆ.
2: ಹಲೋ, ನಮಸ್ತೆ ಮೇಡಮ್.
0: ನಮಸ್ಕಾರ. ಸ್ವರ್ಣ ಕಮಲ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಚಿತ್ರ ಯಾವುದು? ವಾಹ್, ಸರಿಯಾದ ಉತ್ತರ ಹೇಳಿದ್ರಲ್ರಿ. ಇಷ್ಟೊತ್ತು ನಾ ಕಾರ್ಯಕ್ರಮ ಮಾಡ್ತಾ ಇದ್ರು ಫಸ್ಟ್ ಉತ್ತರ ನಿಮ್ದೇ ಸರಿಯಾಗಿದ್ದಿದ್ದು. ಅಭಿನಂದನೆಗಳು ಮಹೇಶ್. ಥ್ಯಾಂಕ್ ಯು ನಿಮ್ಗೂ ಕೂಡ. ಮತ್ತೆ ಯಾವ ಗೀತೆಯನ್ನ ಕೇಳ್ಬೇಕಂತೀರಾ? ನಿಮ್ಮ ಇಷ್ಟದ ಗೀತೆ
2: ಕಿರಿಕ್ ಪಾರ್ಟಿಂದ ಯಾವ್ದಾರ ಸಾಂಗ್ ಪ್ಲೇ ಮಾಡಿ ಮೇಡಮ್, ಯಾಕಂದ್ರೆ ರಕ್ಷಿತ್ ಶೆಟ್ಟಿ ಅವರ ಜನ್ಮದಿನ ಇದೆ.
0: ಕಿರಿಕ್ ಪಾರ್ಟಿ,
2: ಹೌದು ಮೇಡಮ್,
0: ಆ ಚಿತ್ರದ ಗೀತೆ ಬೇಕು. ಸಂಸ್ಕಾರ ಚಿತ್ರದಲ್ಲಿ ಯಾರ್ಯಾರು ನಟಿಸಿದ್ರು ಅಂತ ಗೊತ್ತಾ?
2: ಇಲ್ಲ ಮೇಡಮ್, ಇದು ಅಂದ್ರೆ ಹಳೆ ಫಿಲಮ್.
0: ಹೌದು, ಹಳೆ ಚಿತ್ರ ಇದು. ಯು ಆರ್ ಅನಂತಮೂರ್ತಿ ಅವರು ಬರೆದಂತಹ ಕಾದಂಬರಿಯನ್ನು ಆಧರಿಸಿದ ಚಿತ್ರ.
2: ಕಾದಂಬರಿ
0: ಹೌದು. ಗಿರೀಶ್ ಕಾರ್ನಾಡ್ ಅವರು, ಪಿ ಲಂಕೇಶ್ ಅವರು
2: ಸಂಗೀತ ಇದೆ ಮೇಡಮ್.
0: ಹಾ, ಗಿರೀಶ್ ಕಾರ್ನಾಡ್ ಅವರು, ಪಿ ಲಂಕೇಶ್ ಅವರು ಮುಖ್ಯ ಪಾತ್ರವನ್ನು ನಿಭಾಯಿಸಿದ್ರು. ನಿರ್ದೇಶನ ಪಟ್ಟಾಭಿರಾಮ್ ರೆಡ್ಡಿ ಅವರದು, ಸಂಗೀತಂ ಶ್ರೀನಿವಾಸರಾವ್ ಅವರದು. ಈಗ ಒಂದು ಸ್ಪಾಟ್ ಇದೆ, ಅದರ ನಂತರ ನಿಮ್ಮ ಗೀತೆ ಕೇಳಿ ಬರ್ತದೆ.
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: हेलो
1: हेलो।
0: नमस्ते
1: हाँ नमस्ते मैडम,
0: सिनिक
1: आप
0: क्विज
1: ना
0: नंदना
1: महादेव मातावड़ा?
0: यारू
1: हाँ महादेव मातावड़ा।
0: ಮಹಾದೇವಿ
1: हाँ
0: ನಿಮಗೆ ಪ್ರಶ್ನೆ ಹೀಗಿದೆ. ಸತತ 2 ವರ್ಷಗಳ ಕಾಲ ಪ್ರದರ್ಶನಗೊಂಡು ಇತಿಹಾಸ ಸೃಷ್ಟಿಸಿದ ಕನ್ನಡ ಚಲನಚಿತ್ರ ಯಾವುದು?
1: ನೆನಪು ಬರ್ತಾ ಇಲ್ಲ।
0: ಮುಂದಿನ ಕರೆ ನೋಡೋಣ. ಹಲೋ,
1: ಹಲೋ,
0: ಯಾರು ಮಾತಾಡಿದ್ರಿ?
1: ನಾವು ಬೆಳಗಾವಿಯಿಂದ ಆದಿತ್ಯ ಮಾತಾಡಿದ್ರಿ ಮೇಡಮ್.
0: ಆದಿತ್ಯ ಅವರೇ, ಪ್ರಶ್ನೆ ಕೇಳಿದ್ರಾ?
1: ನೇಮ್ ಹೇಳ್ರಿ ಮೇಡಮ್.
0: ಸತತ 2 ವರ್ಷಗಳ ಕಾಲ ಪ್ರದರ್ಶನಗೊಂಡ ಕನ್ನಡದ ಚಲನಚಿತ್ರ ಯಾವುದು?
1: ಬಂಗಾರದ ಮನುಷ್ಯ ಮೇಡಮ್.
0: ಹೌದು, ಸರಿಯಾದ ಉತ್ತರ. ಎಸ್ ಸಿದ್ದಲಿಂಗಯ್ಯ ಅವರು ನಿರ್ದೇಶನ ಮಾಡಿದ್ರು. ಟಿ ಕೆ ರಾಮರಾವ್ ಅವರ ಕಾದಂಬರಿ ಆಧರಿಸಿದ ಚಿತ್ರ ಇದು. ಡಾಕ್ಟರ್ ರಾಜ್ಕುಮಾರ್, ಭಾರತಿ, ಬಾಲಕೃಷ್ಣ, ಶ್ರೀನಾಥ್, ವಜ್ರಮುನಿಯವರು ನಟಿಸಿದ್ರು. ಅನೇಕ ನಗರವಾಸಿ ಯುವಜನರು ತಮ್ಮ ಉದ್ಯೋಗ ಬಿಟ್ಟು ಹಳ್ಳಿಗಳಿಗೆ ಮರಳಿ ಕೃಷಿ ಮಾಡಲಿಕ್ಕೆ ಪ್ರೇರೇಪಣೆ ನೀಡಿದಂತಹ ಸಿನಿಮಾ ಇದು. ಸರಿಯಾದ ಉತ್ತರವನ್ನ ಹೇಳಿದಿರಿ. ನಿಮಗೆ ಯಾವ ಗೀತೆ ಇಷ್ಟ?
1: ಮೇಡಮ್, ಗಿರಿಕನ್ನೆಯಿಂದ ರಾಜಕುಮಾರ್ ಏನೆಂದು ನಾ ಹಾಡಲಿ ಮೇಡಮ್.
0: ಗಿರಿಕನ್ನೆ
1: ಮೇಡಮ್
0: ಏನೆಂದು ನಾ ಹೇಳಲಿ.
1: ಹೇಳಲಿ.
0: ಓಕೆ, ಗೀತೆಯನ್ನ ಕೇಳಿ. ಅಭಿನಂದನೆಗಳು, ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.

0: ഹലോ
1: നല്ലത്.
0: ഹലോ,
1: ഹലോ, നമസ്കാരം മേഡം.
0: നമസ്കാര.
1: ಹೇಳಿಲ್ಲ ಪ್ರಶ್ನೆ
0: ಪ್ರಶ್ನೆ ಹೇಳ್ತೀನಿ. ಯಾರಂತ ಹೇಳ್ಬೇಕು?
1: ಅತಿ ತಾಲೂಕ್ ಘಟನೆಟ್ಟಿಂದ ಅಶೋಕ್ ಕದಂ ರೀ ಮೇಡಮ್.
0: ಅಶೋಕ್ ಕದಂ. ಈಗ ಒಂದು ಧ್ವನಿ ಸುರುಳಿಯನ್ನ ಕೇಳಿಸ್ತೀನಿ.
1: ಸರಳ ಆಗಿದ್ ಭಕ್ತ ಬರಲಾದೊಳಗಿಂದ ಅದ ಯಾವ್ದ್ರಿ ಕೇಳ್ರಿ ಹೇಳ್ತೀನಿ.
0: ಸರಳ ಇರೋದ್ ಬೇಕಾ ಅಂದ್ರೆ ನಿಮ್ಗೆ ಹಳೇದ್ ಬೇಕಾ ಹೊಸದ್ ಬೇಕಾ?
1: ಹಳೇದ್ ಬೇಕ್ರಿ ಸರ್.
0: ಈಗ ಧ್ವನಿ ಸುರುಳಿ ಕೇಳುವ ಸುತ್ತು ಇದೆ, ಸೊ ಅದಕ್ಕೆ ಧ್ವನಿ ಸುರುಳಿ ಕೇಳಿ. ಅದು ಯಾವ ಚಿತ್ರದ ಧ್ವನಿ ಸುರುಳಿ ಅಂತ ನೀವು ಕಂಡುಹಿಡಿಬೇಕು, ಆಯ್ತಾ? ಇಲ್ಲ, ತಪ್ಪು ಉತ್ತರ. ಮುಂದಿನ ಕರೆ ನೋಡೋಣ. ಹಲೋ, ನಮಸ್ತೆ.
2: ಹಲೋ ಮೇಡಮ್.
0: ಈಗ ಹಾಕಿದ ಧ್ವನಿ ಸುರುಳಿ ಕೇಳಿದ್ರಾ?
2: ಕೇಳಿದ್ರಿ ಮೇಡಮ್.
0: ಯಾವ ಚಿತ್ರದ್ದು ಅಂತ ಕಂಡುಹಿಡಿಬಹುದಾ?
2: ಶ್ರೀಕೃಷ್ಣ ದೇವರಾಯ ಮೇಡಮ್.
0: ಸರಿಯಾದ ಉತ್ತರ, ಶ್ರೀಕೃಷ್ಣ ದೇವರಾಯ. ಸರಿ, ಶ್ರೀಕೃಷ್ಣ ದೇವರಾಯ ಚಿತ್ರದ ಈ ಧ್ವನಿ ಸುರುಳಿಯನ್ನ ಕೇಳಿ ನೀವು ಸರಿಯಾದ ಉತ್ತರ ಕೊಟ್ಟಿದ್ದಕ್ಕೆ ನಿಮ್ಮ ಇಷ್ಟದ ಗೀತೆಯನ್ನ ಕೇಳುವ ಹೊತ್ತಿದು. ಸೊ ಯಾವ ಗೀತೆ ತಮಗ್ ಬೇಕು?
2: ನಮಗೆ ಆಕಾಶ ಚಿತ್ರದಿಂದ ಇದನ್ ಇಲ್ಲಾಂದ್ರ ಉಸಿರಾಗುವೆ ಅಂತ ಹೇಳಿ ಇದು ಐತಲ್ರಿ,
0: ಉಸಿರಾಗುವೆ ಗೀತೆ ಬೇಕಾ?
2: ಹೌದ್ರಿ.
0: ಸಿನಿಮಾ ನೋಡಿದೀರಾ ಶ್ರೀಕೃಷ್ಣ ದೇವರಾಯ?
2: ನೋಡಿದೀನ್ರಿ ಮೇಡಮ್. ಇವ್ರದ ಕಾಮಿಡಿ ಅಲ್ರಿ ಅದ, ನರಸಿಂಹರಾಜ್ ಅವ್ರದ್ದು ಕಾಮಿಡಿ ಸೀನ್ ರೀ ಅದ.
0: ಹೌದು ಹೌದು, ಅವರು ತೆನಾಲಿ ರಾಮಕೃಷ್ಣನ್ ಪಾತ್ರ ವಹಿಸಿದ್ರು ಶ್ರೀಕೃಷ್ಣ ದೇವರಾಯ ಚಿತ್ರದಲ್ಲಿ. 1970ರಲ್ಲಿ ಬಿಡುಗಡೆಗೊಂಡ ಈ ಚಿತ್ರವನ್ನ ಖ್ಯಾತ ನಿರ್ದೇಶಕ ನಿರ್ಮಾಪಕ ಬಿ ಆರ್ ಪಂತುಲು ಅವರು ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ರು. ಡಾಕ್ಟರ್ ರಾಜ್ಕುಮಾರ್, ಭಾರತಿ, ಜಯಂತಿ, ನರಸಿಂಹರಾಜು, ಆರ್ ನಾಗೇಂದ್ರ ರಾವ್ ಚಿತ್ರದಲ್ಲಿ ಅಭಿನಯ ಮಾಡಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಮೊದಲ ಸಂಪೂರ್ಣ ಬಣ್ಣದ ಚಿತ್ರ ಇದು. ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ, ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಈ ಚಿತ್ರ ಪಡೆದುಕೊಂಡಿತ್ತು. ಟಿ ಜಿ ಲಿಂಗಪ್ಪ ಅವರು ಸಂಗೀತ ನಿರ್ದೇಶನವನ್ನ ಮಾಡಿದ್ರು. ನಿಮಗಾಗಿ ನಿಮ್ಮ ಇಷ್ಟದ ಗೀತೆ ಹೀಗೆ ಕೇಳಿ ಬರ್ತದೆ, ಕೇಳಿ.
2: ಥ್ಯಾಂಕ್ ಯು.

0: ಹಲೋ, ಸಿನಿ ಕ್ವಿಜ್ ನಂದನಾ?
1: ಹಲೋ,
0: ಯಾರು ಮಾತಾಡಿದ್ರಿ?
1: ನಾವು ಕಳಸಂದ ರಾಮಕೃಷ್ಣ ಸಂಪೂರ್ಣ ಅಂತ ಹೇಳಿ.
0: ರಾಮಕೃಷ್ಣ ಅವರೇ,
1: ಹಾ ಹೇಳಿ.
0: ನಿಮಗೆ ಒಂದು ಧ್ವನಿ ಸುರುಳಿ ಕೇಳಿಸ್ತೀನಿ.
1: ಹಾ
0: ಅದು ಯಾವ ಚಿತ್ರದ್ದು ಅಂತ ಹೇಳಬೇಕು.
1: ಓಕೆ.
2: ಲೋ ವಿಶ್ವ, ನನಗೆ ಬುದ್ಧಿ ಬಂದಾಗಿಂದ ನೋಡ್ತಾ ಇದ್ದೀನಿ. ಇವಳು ಹುಟ್ಟುಹಬ್ಬ ಬಂದ್ರೆ ಸಾಕು, ಎರಡ್ ಎರಡು ಡಜನ್ ಬಳೆ ತಂದ್ಬಿಡ್ತೀಯ. ನೋಡು, ನಿಮ್ಮಿಬ್ಬರಿಗೂ ಹೊಸ ಬಟ್ಟೆ ತಂದಿದ್ದೀನಿ, ಹಾಕೊಂಡ್ ಬೇಗ ಬನ್ನಿ. ಏನಿಬ್ರು ಮುಖ ನೋಡ್ತಾ ಇದ್ದೀರಾ? ಟೈಮ್ ಇಲ್ಲ, ಜಾತ್ರೆಗೆ ಹೋಗ್ಬೇಕು.
3: ಗುರು, ಈ ಬಟ್ಟೆ ಜಾತ್ರೆನಾ?
2: ನಮ್ಮೂರಲ್ಲಿ ನಮ್ ಲೆವೆಲ್ ಏನು ಅಂತ ತೋರಿಸ್ಬೇಕು ನಂದಿನಿ. ಲೋ ಗುರು, ಈ ಬಟ್ಟೆನ ಹಾಕೊಂಡ್ರೆ ನಮ್ಮೂರ್ ನಾಯಿಗಳೆಲ್ಲ ನಮ್ ಹಿಂದೆನೆ ಬಂದ್ಬಿಡುತ್ತ. ಪ್ರೀತಿಯಿಂದ ಬಟ್ಟೆ ತಂದಿದ್ದೆ, ಅದಕ್ಕೆ ಈ ತರ ಅವಮಾನನ? ಆಗ್ತಾ ಇಲ್ಲ, ಆಗ್ತಾ ಇಲ್ಲ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಈ ಅವಮಾನ ನನ್ನ ಕೈಯಲ್ಲಿ ತಡ್ಕೊಳಕ್ ಆಗ್ತಾ ಇಲ್ಲ.
0: ಹಲೋ ಹಲೋ
1: ಹಲೋ, ವಿಜಯ ರಾಘವೇಂದ್ರ.
0: ಅಲ್ಲ, ಚಿತ್ರದ ಹೆಸರು ಹೇಳಬೇಕು. ಯಾವ ಚಿತ್ರದ ಧ್ವನಿ ಸುರುಳಿ ಇದು ಅಂತ ಹೇಳಬೇಕು. ಹಲೋ,
4: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ತೆ, ಯಾರು ಮಾತಾಡಿದ್ರಿ?
4: ವಿಜಯಪುರದಿಂದ ಭರತ್ ಕುಮಾರಿ ಮೇಡಮ್.
0: ಹಾ ಭರತ್ ಅವರೇ, ಈಗ ಧ್ವನಿ ಸುರುಳಿಯನ್ನ ಪ್ರಸಾರ ಮಾಡಿದ್ದಿ, ಅದು ಯಾವ ಚಿತ್ರದ್ದು?
4: ಮೇಡಮ್ ನಾನು ಇದ್ರಾಗೆ ಕೇಳ್ತಾ ನಮ್ಗೆ ಕೇಳಿ ಹೇಳ್ರಿ ಮೇಡಮ್.
0: ಇನ್ನೊಮ್ಮೆ ಹಾಕ್ಬೇಕಾ? ಸರಿ ಕೇಳಿ.
2: ಲೋ ವಿಶ್ವ, ನನಗೆ ಬುದ್ಧಿ ಬಂದಾಗಿಂದ ನೋಡ್ತಾ ಇದ್ದೀನಿ. ಇವಳು ಹುಟ್ಟುಹಬ್ಬ ಬಂದ್ರೆ ಸಾಕು, ಎರಡ್ ಎರಡು ಡಜನ್ ಬಳೆ ತಂದ್ಬಿಡ್ತೀಯ. ನೋಡು, ನಿಮ್ಮಿಬ್ಬರಿಗೂ ಹೊಸ ಬಟ್ಟೆ ತಂದಿದ್ದೀನಿ, ಹಾಕೊಂಡ್ ಬೇಗ ಬನ್ನಿ. ಏನಿಬ್ರು ಮುಖ ನೋಡ್ತಾ ಇದ್ದೀರಾ? ಟೈಮ್ ಇಲ್ಲ, ಜಾತ್ರೆಗೆ ಹೋಗ್ಬೇಕು.
3: ಗುರು, ಈ ಬಟ್ಟೆ ಜಾತ್ರೆನಾ?
2: ನಮ್ಮೂರಲ್ಲಿ ನಮ್ ಲೆವೆಲ್ ಏನು ಅಂತ ತೋರಿಸ್ಬೇಕು ನಂದಿನಿ. ಲೋ ಗುರು, ಈ ಬಟ್ಟೆನ ಹಾಕೊಂಡ್ರೆ ನಮ್ಮೂರ್ ನಾಯಿಗಳೆಲ್ಲ ನಮ್ ಹಿಂದೆನೆ ಬಂದ್ಬಿಡುತ್ತ. ಪ್ರೀತಿಯಿಂದ ಬಟ್ಟೆ ತಂದಿದ್ದೆ, ಅದಕ್ಕೆ ಈ ತರ ಅವಮಾನನ? ಆಗ್ತಾ ಇಲ್ಲ, ಆಗ್ತಾ ಇಲ್ಲ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಈ ಅವಮಾನ ನನ್ನ ಕೈಯಲ್ಲಿ ತಡ್ಕೊಳಕ್ ಆಗ್ತಾ ಇಲ್ಲ.
0: ಕೇಳಿದ್ರಾ ಹೌದು, ಗೆಳೆಯ ಚಿತ್ರದ ಧ್ವನಿ ಸುರುಳಿಯನ್ನ ಪ್ರಸಾರ ಮಾಡಿದ್ದೆ. 2007ರಲ್ಲಿ ಈ ಚಿತ್ರ ಬಿಡುಗಡೆಗೊಂಡಿತ್ತು. ಖ್ಯಾತ ನೃತ್ಯ ನಿರ್ದೇಶಕ ಎ ಹರ್ಷ ಅವರ ಮೊದಲ ನಿರ್ದೇಶನದ ಚಿತ್ರ ಇದು. ಯಾರು ನಟಿಸಿದ್ರು ಗೊತ್ತಾ? ಹೌದು ಹೌದು ಹೌದು, ಮತ್ತೆ ಮನುಮೂರ್ತಿಯವರು ಸಂಗೀತವನ್ನ ನಿರ್ದೇಶನ ಮಾಡಿದ್ರು. ಗೀತೆಗಳನ್ನ ಜಯಂತ್ ಕಾಯ್ಕಿಣಿ ಅವರು, ವಿ ನಾಗೇಂದ್ರ ಪ್ರಸಾದ್ ಮತ್ತು ಕವಿರಾಜ್ ಅವರು ರಚಿಸಿದ್ರು. ನಿಮಗೆ ಇಷ್ಟದ ಗೀತೆ ಯಾವುದು?
4: ಗೆಳೆಯ ಚಿತ್ರ ಒಳಗಿಂದ ಅದು ಹಾಕ್ಬಿಟ್ರೆ.
0: ಗೆಳೆಯ ಚಿತ್ರದ ಗೀತೆನೇ ಬೇಕಾ?
4: ನೋಡ್ರಿ,
0: ತುಂಬಾ ಒಳ್ಳೆಯ ಗೀತೆಗಳಿದಾವೆ ಈ ಚಿತ್ರದಲ್ಲೂ ಕೂಡ. ಗೀತೆಯನ್ನ ಕೇಳ್ಬಿಡೋಣ ಹಾಗಿದ್ರೆ.
4: ಓಕೆ ಮೇಡಮ್.

0: ಈಗ ನಮಗೆ ಯಾರು ಕಾಲ್ ಮಾಡಿದ್ದಾರೆ ಗೊತ್ತಾಗಲ್ಲ, ಸೊ ಹಿಂಗಾಗಿ ಅವ್ರು ಮಾಡಿದವರೇ ಮಾಡಿದ್ರು ನೀವು ಯಾರು ಮಾತಾಡ್ತಾ ಇದ್ದೀರಿ ಅಂತಾನೆ ಕೇಳ್ತೀವಿ, ನಾವು ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿರ್ತೀವಿ, ಸೊ ಹಿಂಗಾಗಿರುತ್ತೆ. ಅವರೇ ತಿಳ್ಕೊಳ್ಬೇಕು, ಎಲ್ರಿಗೂ ಅವಕಾಶ ಕೊಡ್ಬೇಕು ಅನ್ನೋದನ್ನ. ಈಗ ನೀವು ಉತ್ತರ ಸರಿಯಾಗಿ ಹೇಳಿದಿರಾ, ನಿರ್ದೇಶನ ಮಾಡಿದವರು ಕಿರಣ್ ರಾಜ್, ಕೆ ರಕ್ಷಿತ್ ಶೆಟ್ಟಿ ಅವರು ನಾಯಕರಾಗಿದ್ರು, ಅವರ ಹೆಸರೇನಂತ ಗೊತ್ತಾ ಅದರಲ್ಲಿ?
1: ಹೆಸರು ನೆನಪಿಲ್ಲ ಮೇಡಮ್, ಬಹಳ ಅರ್ಥಗರ್ಭಿತ ಪಿಕ್ಚರ್.
0: ಹೌದು ಹೌದು ಹೌದು, ದಾಖಲೆ ಗಳಿಕೆ ಕಂಡಂತ ಸಿನಿಮಾ ಇದು. ಅತ್ಯುತ್ತಮ ಪ್ರಾದೇಶಿಕ ಕನ್ನಡ ಚಿತ್ರ ವಿಭಾಗದಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಗಳಿಸಿತ್ತು ಈ ಚಿತ್ರ ಅಲ್ವಾ? ಧರ್ಮ ಅವರ ಹೆಸರು ಆ ಚಿತ್ರದಲ್ಲಿ, ರಕ್ಷಿತ್ ಶೆಟ್ಟಿ ಅವರ ಹೆಸರು. ಓಕೆ, ಇರ್ಲಿ, ಯಾವ ಗೀತೆನ ಪ್ರಸಾರ ಮಾಡೋಣ ನಿಮ್ಗೋಸ್ಕರ
1: ಮೇಡಮ್? ಹೊಸದು ಯಾವ್ದಾದ್ರು ಮಾಡಿ, ಹೊಸ ಚಿತ್ರಗಳು
0: ಯಾವ್ದಾದ್ರು
1: ಹೊಸ.
0: ಹೌದಾ, ಅದೇ ಗೀತೆ ಬೇಕಾ? ಕೇಳಿ, ಗೀತೆಯನ್ನ ಕೇಳಿ
1: ಮೇಡಮ್.

0: ಹಲೋ,
1: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡೋದು?
1: ಶಿಲಿಂಗಪ್ಪ ಭದ್ರೆ ಅಂತ ರೀ, ಕಲಬುರಗಿ ಜಿಲ್ಲೆ ಮಾದನಿಪುರದಿಂದ.
0: ಶಿಲಿಂಗಪ್ಪ ಅವರಿಗೆ ಒಂದು ಪ್ರಶ್ನೆ.
1: ಹಾ, ಕೇಳಿ ಮೇಡಮ್.
0: ನಾಯಿಗೂ ತಾರಾಪಟ್ಟ ತಂದು ಕೊಟ್ಟ ಚಿತ್ರ ಯಾವುದು?
1: ಚಾರ್ಲಿ 777 ರೀ ಮೇಡಮ್.
0: ಹೌದು ಹೌದು, ಸರಿಯಾದ ಉತ್ತರ ಹೇಳಿದ್ರಿ.
1: ಏನಂತೀರಿ, ಶಿವಲಿಂಗ ಇರೋ ಮಟ್ಟ ಏನ್ರಿ, ಮೂರ್ ಸರಿ ಹಚ್ತಾರೆ, ನಾವು ಕರೆ ಹಚ್ಬೇಕಾ ಬೇಡವಾ ಅದು ರೀ ಹೇಳಿ.
0: ಏನ್ ಮಾಡಿದ್ರಿ, ಇದು ಸಿನಿ ಕ್ವಿಜ್ ಇದೆಯಲ್ಲ, ಸೊ ಎಲ್ರು ಪ್ರಯತ್ನ ಮಾಡ್ತಾ ಇರ್ತಾರೆ.
1: ಒಬ್ಬ ಶಿಕ್ಷಕ ಆಗಿ

0: हेलो नमस्ते यार,
1: हाँ नमस्कार।
0: मतड़द्री
1: रवींद्र
0: ಹೇಳಿ. ನಿಮ್ಗ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ, ಉತ್ತರ ಹೇಳಿ. ಎಡಕಲ್ಲು ಗುಡ್ಡದ ಮೇಲೆ ಈ ಚಿತ್ರದ ಅರ್ಥವತ್ತಾದ ಒಂದು ಹಾಡು ಹಾದಿ ತಪ್ಪದವರಿಗೆ ಎಚ್ಚರಿಕೆ. ನಾನು ಸುಳಿವು ಕೊಟ್ಟಿದ್ದು ಅದು ಯಾವ ಗೀತೆ ಅಂತೇಳಿ ಹೇಳಬೇಕು. ಹಲೋ ನಮಸ್ತೆ,
1: ನಮಸ್ಕಾರ ಮೇಡಮ್ ಅವರು.
0: ಯಾರು ಮಾತಾಡಿದ್ರಿ?
1: ನಾಗೇಶ್ ನಾವ್ಡೇರಿ.
0: ನಾಗೇಶ್ ಅವರ

0: ನಿಮ್ಗ ಒಂದು ಪ್ರಶ್ನೆ ಅದ ಕೇಳ್ರಿ. ಎಡಕಲ್ಲು ಗುಡ್ಡದ ಮೇಲೆ ಈ ಚಿತ್ರದೊಳಗ ಒಂದು ಅರ್ಥವತ್ತಾದ ಹಾಡದ, ಹಾದಿ ತಪ್ಪಿದವರಿಗೊಂದು ಎಚ್ಚರಿಕೆ ಇದು, ಯಾವುದು ಅದು? ಇಲ್ಲ ಇಲ್ಲ ಅದಲ್ಲ, ಅಂದ್ರೆ ಎಚ್ಚರಿಕೆ ಕೊಡುವಂಥದ್ದು, ದಾರಿ ತಪ್ಪೋರಿಗೆ ಎಚ್ಚರಿಕೆ ಕೊಡ್ತದದು ಅಂತ ಗೀತೆ. ಮತ್ತೊಬ್ರು ಕರೆ ತಗೊಳ್ಳ, ಎಡಕಲ್ಲು ಗುಡ್ಡದ ಮೇಲೆ ನೀವು, ನಿಮಗಾಗಿ ಒಂದ್ ಸ್ವಲ್ಪ ವೇಳೆನ ಕೊಡ್ತೀನಿ, ವಿಚಾರ ಮಾಡಿ. ಗುರ್ತಾಯ್ತಾ? ಮುಂದಿನ ಕರೆ ನೋಡೋಣ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್.
0: ಯಾರು ಮಾತಾಡಿದ್ರಿ?
1: ನಾ ರಾಯಬಾಗ್ ತಾಲೂಕ್ ಮುಗಳ್ಕೊಡದಿಂದ ಸರೋಜಾ ಹುಬ್ಬಳ್ಳಿ.
0: ಸರೋಜಾ ಅವರೇ, ಎಡಕಲ್ಲು ಗುಡ್ಡದ ಮೇಲೆ ಒಂದು ಅರ್ಥವತ್ತಾದ ಹಾಡಿದೆ, ಹಾದಿ ತಪ್ಪಿದವರಿಗೊಂದು ಎಚ್ಚರಿಕೆ.
1: ನಿಲ್ಲೇ ಪತಂಗ ನಿಲ್ಲೇ ಪತಂಗ,
0: ಸರಿಯಾದ ಉತ್ತರವನ್ನ ಹೇಳಿದ್ರಿ. ನಿಲ್ಲೇ ಪತಂಗ ಬೇಡ, ಬೆಂಕಿಯ ಸಂಘ. ಅರ್ಥವತ್ತಾದ ಹಾಡದು. ಸರಿ, ನಿಮಗೋಸ್ಕರ ಯಾವ ಗೀತೆನ ನಾವು ಪ್ರಸಾರ ಮಾಡೋಣ? ಮುಂದಿನ ಕರೆ ತಗೊಳ್ಳೋದು ಬೇಡ. ಈಗ ನಾವು ಹೇಗಿದೆ ಅಂದ್ರೆ, ಯಾರು ಸರಿಯಾಗಿ ಉತ್ತರ ಹೇಳ್ತಾರೆ ಅವ್ರಿಗಾಗಿ ಒಂದು ಗೀತೆ ಪ್ರಸಾರ ಮಾಡೋದು ಈ ಕಾರ್ಯಕ್ರಮದ ಒಂದು ನಿಯಮ. ಯಾವುದು? ಕರ್ಣ ಚಿತ್ರದ ಗೀತೆ.
1: ಓಕೆ,
0: ನಿಮ್ಗೋಸ್ಕರ ಆ ಕರ್ಣನಂತೆ ಗೀತೆನ ಕೇಳೋಣ, ಕೇಳಿ.

ಕೇಳುಗರೆ, ಚಂದನವನದ ಸಿಂಗಾರವನ್ನ ಮತ್ತಷ್ಟು ಹೆಚ್ಚು ಮಾಡುವ ಸಿನಿಮಾ ರಂಗು ಹಾಡಿನ ಗುಂಗು ಸಿನಿ ಕ್ವಿಜ್ ನಂದನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಪ್ರಶ್ನೆಗಳೊಂದಿಗೆ ಮುಂದಿನ ವಾರ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ತಮ್ಮೆಲ್ಲರಿಗೂ ನಮಸ್ಕಾರ.

ಇದುವರೆಗೆ ಸಿನೆ ಕ್ವಿಜ್ ನಂದನ ನೇರ ಫೋನಿನ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ನಡೆಸಿಕೊಟ್ಟವರು ಜಿ ಸುರೇಖಾ ಸುರೇಶ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರೆ ಮಾಡಿದ ಎಲ್ಲ ಪ್ರೀತಿಯ ಶ್ರೋತೃಗಳಿಗೆ ಧನ್ಯವಾದ.

0: ಆಕಾಶವಾಣಿ ಧಾರವಾಡ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತಿದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಆಕಾಶವಾಣಿ ಧಾರವಾಡ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಅನುಮೋಲ್ ಗೀತ್.

ಪ್ರಸ್ತುತಿ ರಾಖಿ ಹಾನಗಲ್. ಅಭಿಮಾನಿ ಕೇಳುಗರಿಗೆ ಇಂದಿನ ಅನುಮೋಲ್ ಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಅನುಮೋಲ್ ಗೀತ ಸುನ್ನೆ ವಾಲೋಂ ಕೋ ರಾಖಿ ಕಾ ಪ್ಯಾರ್ ಭರಾ ನಮಸ್ಕಾರ. ದೋಸ್ತೋ, ಹಿಂದಿ ಸಿನಿಮಾ ಕಾ ಸ್ವರ್ಣಿಮ್ ದೌರ್ ಯಾನಿ ಮೊಹಮ್ಮದ್ ರಫಿ, ಕಿಶೋರ್ ಕುಮಾರ್, ಮನ್ನಾಡೆ, ಲತಾ ಔರ್ ಆಶಾ ಭೋಸ್ಲೆ ಜೈಸಿ ಮಹಾನ್ ಆವಾಜೆ ಹರ್ ತರಫ್ ಬಸ್ ಸುರೋ ಕಾ ಸಮಂದರ್ ಬಹಾ ರಹೀ ಥಿ. ಇಸಿ ದೌರ್ ಮೇ ಏಕ್ ಔರ್ ಆವಾಜ್ ಉಭರಿ, ಇತನಾ ಮಧುರ್, ಇತನಿ ನಫಾಜತ್ ಬರಿ ಕಿ ಶ್ರೋತಾ ಸುನ್ಕರ್ ಹೈರಾನ್ ರಹ ಜಾತೆ. ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಗೋಲ್ಡನ್ ಎರಾ ಮೇ ಏಕ್ ಐಸಾ ಆವಾಜ್

ಸ್ನೇಹಿತರೆ, ಸುಮನ್ ಕಲ್ಯಾಣಪುರ್ ಅವರು ಮೂಲತಃ ಕರ್ನಾಟಕದ ಹೆಮ್ಮೆಯ ಕುವರಿ ಎಂಬುದು ಗಮನಾರ್ಹ. ಇವರು 1937 ಜನವರಿ 28 ಢಾಕಾದಲ್ಲಿ ಜನಿಸಿದ್ದಾದರೂ ಇವರ ತಂದೆ ಶಂಕರ್ ರಾವ್ ಅವರು ಮೂಲತಃ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹೆಮ್ಮಾಡಿಯವರಾಗಿದ್ದರು. ಕೇಂದ್ರೀಯ ಬ್ಯಾಂಕ್ನಲ್ಲಿ ಉನ್ನತ ಹುದ್ದೆಯಲ್ಲಿದ್ದ ಶಂಕರ್ ರಾವ್ ಅವರು ದೀರ್ಘಕಾಲ ಢಾಕಾದಲ್ಲಿ ಉದ್ಯೋಗದಲ್ಲಿದ್ದ ಕಾರಣ ಸುಮನ್ ಅವರ ಬಾಲ್ಯ ಅಲ್ಲಿಯೇ ಕಳೆಯಿತು. ದೋಸ್ತೋ, ಛೋಟೀ ಸಿ ಸುಮನ್ ಕೋ ಪೇಂಟಿಂಗ್ ಔರ್ ಸಂಗೀತ ಮೇ ಬಹುತ್ ದಿಲ್ಚಸ್ಪಿ ಥಿ. ಮುಂಬೈ ಕೆ ಮಶಹೂರ್ ಸೇಂಟ್ ಕೊಲಂಬಿಯಾ ಹೈಸ್ಕೂಲ್ ಸೆ ಸ್ಕೂಲಿ ಪಡಾಯಿ ಪೂರಿ ಕರ್ನೆ ಕೆ ಬಾದ್ ಉನ್ಹೋನೆ ಆಗೆ ಕಿ ಪಡಾಯಿ ಕೆ ಲಿಯೆ ಸರ್ ಜೆ ಜೆ ಸ್ಕೂಲ್ ಆಫ್ ಆರ್ಟ್ಸ್ ಮೇ ದಾಖಿಲಾ ಲೆ ಲಿಯಾ. ಸಾಥ್ ಹಿ ವೋ ಅಪ್ನಿ ಪಾರಿವಾರಿಕ ಮಿತ್ರ ಔರ್ ಪುಣೆ ಕಿ ಪ್ರಭಾತ್ ಫಿಲ್ಮ್ ಕೆ ಸಂಗೀತಕಾರ ಪಂಡಿತ್ ಕೇಶವ್ ರಾವ್ ಭೋಲೆ ಸೆ ಗಾಯನ್ ಭಿ ಸೀಖನೆ ಲಗಿ. ಸುಮನ್ ಜಿ ಕೆ ಮುತಾಬಿಕ್ ಉನ್ಹೋನೆ ಗಾಯನ್ ಕೋ ಮಹಜ್ ಶೌಕಿಯಾ ತೌರ್ ಪರ್ ಸೀಖನಾ ಶುರು ಕಿಯಾ ಥಾ. ಲೇಕಿನ್ ಧೀರೆ ಧೀರೆ ಇಸ್ ತರಫ್ ಉನ್ಕಿ ಗಂಭೀರತಾ ಬಡ್ನೆ ಲಗಿ ತೋ ವೋ ವಿಧಿವತ್ ರೂಪ್ ಸೆ ಉಸ್ತಾದ್ ಖಾನ್ ಅಬ್ದುಲ್ ರೆಹಮಾನ್ ಖಾನ್ ಔರ್ ಗುರುಜಿ ಮಾಸ್ಟರ್ ನವರಂಗ್ ಸೆ ಸಂಗೀತ ಕಿ ಶಿಕ್ಷಾ ಲೇನೆ ಲಗಿ. ಸಾಲ್ 1958 ಮೇ ಮುಂಬೈ ಕೆ ಏಕ್ ವ್ಯಾಪಾರಿ ರಮಾನಂದ ಕಲ್ಯಾಣಪುರ್ ಸೆ ಸುಮನ್ ಜಿ ಕಾ ವಿವಾಹ ಹುವಾ ಔರ್ ವೋ ಸುಮನ್ ಹೇಮಾಡಿ ಸೆ ಸುಮನ್ ಕಲ್ಯಾಣಪುರ್ ಬನ್ ಗಯಿ.

ಸ್ನೇಹಿತರೆ, ಸುಮನ್ ಕಲ್ಯಾಣ್ಪುರ್ ಅವರು ನಮ್ಮ ಕರುನಾಡಿನ ಮಣ್ಣಿನ ಸೊಗಡನ್ನು ಅವರ ಮರಾಠಿ ಮತ್ತು ಕೊಂಕಣಿ ಉಚ್ಚಾರಣೆ ಸೋಂಕಿಲ್ಲದೆ ಹಾಡಿದ್ದು ಒಂದು ಜಾದು. ಭಾಷೆಯ ಮೇಲೆ ಅವರಿಗಿದ್ದ ಹಿಡಿತ ಮತ್ತು ಪ್ರೀತಿ ಗಡಿಗಳನ್ನು ಮೀರಿ ಸಂಗೀತ ಹೇಗೆ ನಮ್ಮನ್ನು ಬೆಸೆಯುತ್ತದೆ ಎಂಬುದಕ್ಕೆ ಸಾಕ್ಷಿ. ರಫಿ ಜೊತೆ ಅವರ ಹಾಡಿದ ಯುಗಳ ಗೀತೆಗಳನ್ನು ಕೇಳುವುದೆಂದರೆ ಅದೊಂದು ದೈವಿಕ ಅನುಭವ. ರಫಿ ಅವರ ಗಾಂಭೀರ್ಯಕ್ಕೆ ಸುಮನ್ ಅವರ ಸಾಥ್ ನೀಡಿದಾಗ ಅದು ಹಾಲಿನಲ್ಲಿ ಸಕ್ಕರೆ ಬೆರೆತಂತೆ ಪ್ರತಿಧ್ವನಿಸುತ್ತಿತ್ತು. ಲತಾ ಮಂಗೇಶ್ಕರ್ ಅವರ ಧ್ವನಿಗೆ ಹತ್ತಿರವಿದೆ ಎಂಬ ಕಾರಣಕ್ಕೆ ಸುಮನ್ ಅವರ ಸ್ವಂತಿಕೆಯನ್ನು ಗುರುತಿಸಲು ಕೆಲವರು ಮರೆತರು. ಆದರೆ ಸುಮನ್ ಅವರಿಗೆ ಆ ಬಗ್ಗೆ ವಿಷಾದವಿರಲಿಲ್ಲ. ಅಕ್ಕಪಕ್ಕದ ಗಿಡದಲ್ಲಿ ಅರಳಿದ ಎರಡು ಗುಲಾಬಿಗಳಲ್ಲಿ ಒಂದು ಸ್ವಲ್ಪ ಹೆಚ್ಚು ಕೆಂಪಿರಬಹುದು, ಆದರೆ ಎರಡರ ಪರಿಮಳವು ಪ್ರತ್ಯೇಕ ಅಲ್ಲವೇ ಎಂಬುದು ಸುಮನ್ ಅವರ ನಂಬಿಕೆಯಾಗಿತ್ತು. ಲತಾ ಅವರ ಧ್ವನಿಯಲ್ಲಿ ಒಂದು ಹೊಳಪಿದ್ದರೆ ಸುಮನ್ ಅವರ ಧ್ವನಿಯಲ್ಲಿ ಒಂದು ಮಣ್ಣಿನ ಘಮವಿತ್ತು, ಒಂದು ಬಗೆಯ ವಿಷಾದದ ಮಾಧುರ್ಯ.

ಸುಮನ್ ಕಲ್ಯಾಣ್ಪುರ್ ಅವರ ಧ್ವನಿಯೆಂದರೆ ಅದು ಮುಂಜಾವಿನ ಮಂಜಿನ ಹಸಿರಲೆ ಮೇಲೆ ಬಿದ್ದ ಹನಿಯ ಹಾಗೆ. ಅಲ್ಲಿ ಅಬ್ಬರವಿಲ್ಲ, ಕೇವಲ ಒಂದು ಆರ್ದ್ರತೆ ಇತ್ತು. ಸುಮನ್ ಅವರದ್ದು ಒಂದು ವಿಚಿತ್ರವಾದ ಸಂಯಮ. ಬಾಲಿವುಡ್ನಂತಹ ಗದ್ದಲದ ಲೋಕದಲ್ಲಿ ತನ್ನನ್ನು ತಾನು ಕಳೆದುಕೊಳ್ಳದೆ ನಾನು ಎನ್ನುವ ಅಹಂಕಾರದ ನೆರಳು ಸೋಂಕದಂತೆ ಬದುಕಿದವರು. ಪ್ರಶಸ್ತಿಗಳು ಅವರನ್ನು ಹುಡುಕಿಕೊಂಡು ತಡವಾಗಿ ಬಂದಿರಬಹುದು ಸ್ನೇಹಿತರೆ, ಆದರೆ ಜನರ ಪ್ರೀತಿ ಅವರಿಗೆ ಯಾವತ್ತೂ ಕಡಿಮೆಯಾಗಿಲ್ಲ. ಪದ್ಮಭೂಷಣದಂತಹ ಗೌರವಗಳು ಅವರ ಸಜ್ಜನಿಕೆಗೆ ಸಂದ ಗೌರವ. ಅವರು ಯಾವತ್ತೂ ಪ್ರಚಾರಕ್ಕಾಗಿ ಹಾತೊರೆದವರಲ್ಲ. ಅವರ ಹಾಡುಗಳೇ ಅವರ ಪರವಾಗಿ ಮಾತನಾಡುತ್ತಿವೆ.

0: ಸ್ನೇಹಿತರೆ, ಭಾರತೀಯ ಸಂಗೀತ ಲೋಕದ ಸುವರ್ಣ ಯುಗವನ್ನು ತಮ್ಮ ಸುಮಧುರ ಕಂಠದ ಮೂಲಕ ಶ್ರೀಮಂತಗೊಳಿಸಿದ್ದ ಹಿರಿಯ ಹಿನ್ನೆಲೆ ಗಾಯಕಿ ಸುಮನ್ ಕಲ್ಯಾಣಪುರ್ ಅವರು ಇನ್ನು ನೆನಪು ಮಾತ್ರ. ದಶಕಗಳ ಕಾಲ ಮಧುರ ಗಾಯನದ ಮೂಲಕ ಕೋಟ್ಯಂತರ ಸಂಗೀತ ಪ್ರಿಯರ ಮನ ಗೆದ್ದಿದ್ದ ಅವರು May 31, 2026 ನಮ್ಮನ್ನೆಲ್ಲ ಅಗಲಿದರು. ನಮ್ಮ ಒಂಟಿತನದ ರಾತ್ರಿಗೆ ಪ್ರಯಾಣದ ದಣಿವುಗಳಲ್ಲಿ ಸುಮನ್ ಕಲ್ಯಾಣಪುರ್ ಅವರ ಹಾಡುಗಳು ಒಂದು ಆಸರೆಯಾಗಿ ನಿಲ್ಲುತ್ತವೆ. ಅವರು ಕೇವಲ ಗಾಯಕಿಯಲ್ಲ, ಆ ಕಾಲದ ಒಂದು ಮಧುರ ನೆನಪು. ವಕ್ತ ಹೋ ಚಲಾ ಹೇ ತೋ ಯೇ ಥಾ ಆಜ್ ಕಾ ಅನಮೋಲ್ ಗೀತ ಕಾರ್ಯಕ್ರಮ. ಇಸಿ ಕೇ ಸಾಥ್ ಆಜ್ ಕಾ ಅನಮೋಲ್ ಗೀತ ಕಾರ್ಯಕ್ರಮ ಯಹಿ ಪರ್ ಸಮಾಪ್ತ ಹೋತಾ ಹೇ. ಅಗಲೇ ಹಫ್ತೆ ಫಿರ್ ಮಿಲೇಂಗೇ ಔರ್ ಏಕ್ ಅನಮೋಲ್ ರತನ್ ಕೇ ಸಾಥ್. ತಬ್ ತಕ್ ಕೇ ಲಿಯೇ ದೀಜಿಯೇ ಇಜಾಜತ್, ಆಪ್ಕಿ ರಾಖಿ ಕೋ ನಮಸ್ಕಾರ್. ಕಾರ್ಯಕ್ರಮ ನಿರ್ವಹಣೆ ಮಂಜುಳಾ ಪುರಾಣೇಕ್, ಪ್ರಸ್ತುತಿ ಸಹಕಾರ ಕೆ ಶಿವರಾಜ್ ಹಾಗೂ ನವೀನ್ ಮಹಾಲೆ.
1: ಆಕಾಶವಾಣಿ ಧಾರವಾಡ ಸ್ಮೃತಿ ಪಟಲದಿಂದ ಪ್ರಸ್ತುತಿ ಮಂಜುಳಾ ಪುರಾಣಿ ಕೇಳಿ ಸ್ಮೃತಿ ಪಟಲದಿಂದ.

0: ಕೇಳುಗರಿಗೆಲ್ಲ ನಮಸ್ಕಾರ. ಕರ್ನಾಟಕದ ಮಹಿಳಾ ಸಾಹಿತಿಗಳಲ್ಲಿ ಅಗ್ರಪಂಕ್ತಿಯಲ್ಲಿ ಪರಿಗಣಿತರಾದವರು ಶಾಂತಾದೇವಿ ಮಾಳ್ವಾಡ್ ಅವರು. ಭಾರತೀಯ ಪರಂಪರಾಗತ ಮೌಲ್ಯಗಳ ಪ್ರತಿರೂಪದಂತಿರುವ ಅವರು ಸಾಹಿತಿಯಾಗಿ, ಸಾಮಾಜಿಕ ಕಾರ್ಯಕರ್ತೆಯಾಗಿ ಹಾಗೂ ಮಹಿಳಾ ಸಂಘಟಕಿಯಾಗಿ ಪ್ರಸ್ತುತ ವಿದ್ಯಮಾನಗಳೊಂದಿಗೆ ತಮ್ಮನ್ನ ಕ್ರಿಯಾತ್ಮಕವಾಗಿ ತೊಡಗಿಸಿಕೊಂಡವರು. ಕಥೆ, ಕಾದಂಬರಿ, ಪ್ರಬಂಧ, ಜೀವನ ಚಿತ್ರ, ಪ್ರವಾಸ ಕಥನ, ವೈಚಾರಿಕ ಬರಹ, ಹೀಗೆ ಹಲವಾರು ರೂಪಗಳಲ್ಲಿ ಸಾಹಿತ್ಯ ರಚಿಸಿರುವ ಅವರ ಮುಖ್ಯ ಒಲವು ಸ್ತ್ರೀವಾದಿ ಚಿಂತನೆಯದ್ದು. ಒಟ್ಟು 33ಕ್ಕೂ ಹೆಚ್ಚು ಸಾಹಿತ್ಯಿಕ ಕೃತಿಗಳನ್ನು ನೀಡಿರುವ ಶಾಂತಾದೇವಿ ಮಾಳ್ವಾಡ್ ಅವರಿಗೆ ಬಂದಂತಹ ಪ್ರಶಸ್ತಿ ಗೌರವಗಳು ಹಲವಾರು. ಕರ್ನಾಟಕ ಸರ್ಕಾರದ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ 1996 ಅವರಿಗೆ ಸಂದಿತು. ಈ ಸಂದರ್ಭದಲ್ಲಿ ಶಾಂತಾದೇವಿ ಮಾಳ್ವಾಡ್ ಅವರನ್ನ ಆಕಾಶವಾಣಿಗೆ ಆಹ್ವಾನಿಸಿ ಅತ್ತಿಮಬ್ಬೆ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ಅವರೊಂದಿಗೆ ಸಂದರ್ಶನ ಮಾಡಿದವರು ಡಾಕ್ಟರ್ ಬಸವರಾಜ್ ಸಾದರ್. ಇದು ಧ್ವನಿ ಮುದ್ರಣಗೊಂಡದ್ದು 13 ಅಕ್ಟೋಬರ್ 1997. ಈ ಸಂದರ್ಶನದ ಕೆಲವು ಭಾಗ.
1: ನಮಸ್ಕಾರ ಶಾಂತಾದೇವಿ ಮಾಳ್ವಾಡ್ ಅವರೇ.
2: ನಮಸ್ಕಾರ ರೀ ಬಸವರಾಜ್ ಅವರೇ.
1: ಈ ಅತ್ತಿಮಬ್ಬೆ ಬಗ್ಗೆ ನಿಮಗೆ ಅತ್ಯಂತ ಪ್ರೀತಿ ಆದ್ರ?
2: ಹೌದು.
1: ಅವಳನ್ನ ಕುರಿತು ಒಂದು ಚರಿತ್ರಾತ್ಮಕ ಕೃತಿಯನ್ನು ಕೂಡ ನೀವು ಬರೆದದ್ದುಂಟು. ಅವಳ ವ್ಯಕ್ತಿತ್ವದಿಂದ ಪ್ರಭಾವಿತರಾದ ನಿಮಗೆ ಇದೀಗ ಅವಳ ಹೆಸರಿನಿಂದನೇ ಇಟ್ಟಿರುವಂತಹ ಸರ್ಕಾರದ ಪ್ರಶಸ್ತಿ ಬಂದಿದೆ. ನಿಮಗಾದ ಆನಂದವನ್ನ ನಮ್ಮ ಕೇಳುಗರ ಜೊತೆ ಹಂಚ್ಕೊಳ್ತೀರಾ?
2: ನನಗೆ ನಿಜವಾಗಿ ಅಭಿಮಾನ ಅನಿಸ್ತದ, ಆನಂದ ಅನಿಸ್ತದ. ಯಾಕಂದ್ರೆ ಓರ್ವ ಆದರ್ಶ ಗೃಹಿಣಿ ದಾನ ಚಿಂತಾಮಣಿ ಬಗ್ಗೆ ಏನು ಕಲ್ಪನೆಯನ್ನು ಇಟ್ಟುಕೊಂಡೆ, ಆಕೆಯ ಗೌರವರ್ಣ, ತ್ಯಾಗ ಮನೋಭಾವ, ನಾಡಿಗಾಗಿ ಮನೆಗಾಗಿ ತನ್ನ ಜೀವ

0: ಮಾನವನ ಗಂಧದ ಕೊರುಳಿನಂತೆ ಸವೇಸಿ ದಾನ ಚಿಂತಾಮಣಿ ಅಂತ ಪ್ರಖ್ಯಾತಳಾದ್ಲು, ಕವಿರಣ್ಣನಿಗೆ ಆಶ್ರಯ ಕೊಟ್ಲು. ಈ ಶತಮಾನದ ಕವಿ ಕರ್ಕೆಯವರು ಸಹ ದಾನ ಚಿಂತಾಮಣಿ ಬಗ್ಗೆ ಬಹಳ ಒಂದು ದೀರ್ಘ ಕಥನ ಕವನ ಬರೆದಾರೆ. ಅದರಲ್ಲಿ ಆಕೆ ಚಿತ್ತ ಚಿಂತಾಮಣಿ ಅಂತ ಹೇಳಿದ್ದು ಬಹಳ ಯೋಗ್ಯ ಅನಿಸ್ತದೆ.
1: ನಿಮ್ಮ ಒಟ್ಟಾರೆ 10 ವರ್ಷದ ಸಾಹಿತ್ಯ ಸಾಧನೆಯನ್ನು ಗುರುತಿಸಿ ಈ ಪ್ರಶಸ್ತಿ ಕೊಟ್ಟಾರೆ. ಆದರೆ ಪ್ರಾತಿನಿಧಿಕವಾಗಿ ಜನನಿ ಜನ್ಮಭೂಮಿಷಿ ಅನ್ನೋ ಕೃತಿಯನ್ನ ಗಮನಿಸಿ ಈ ಪ್ರಶಸ್ತಿ ಕೊಟ್ಟದ್ದು ಕಂಡು ಬರ್ತದೆ. ನಮ್ಮ ನಾಡು ನುಡಿ ರಾಜ್ಯ ರಾಷ್ಟ್ರಗಳನ್ನು ಕುರಿತಾದ ಪ್ರೀತಿ ಅಭಿಮಾನಗಳನ್ನು ಈ ಕೃತಿಯಲ್ಲಿ ನೀವು ಉಕ್ಕಿಸಿದ್ದೀರಿ. ಈ ಕೃತಿ ರಚನೆಗೆ ನಿಮಗೆ ದೊರೆತಂತಹ ಪ್ರೇರಣೆ ಏನು?
0: ಹಲವಾರು ಸಂದರ್ಭಗಳಿಗೆ ನಮ್ಮ ಜನರೇ ನಮ್ಮ ದೇಶವನ್ನ ಅವನತಿಗೆ ತರುತ್ತಿರುವುದನ್ನು ನೋಡಿ ಬಹಳ ಕೆಡಕನಿಸ್ತದೆ. ನಿಜವಾಗಿ ಸ್ವಾತಂತ್ರ್ಯ ಹೋರಾಟದ ವೇಳೆನು ನಾನು ನೋಡಿದ್ದೆ, ಪ್ರತ್ಯಕ್ಷವಾಗಿ ಭಾಗವಹಿಸ್ತಿದ್ರು, ಮನೆಯಲ್ಲಿ ಕೂತ್ ನೂಲು ತೆಗೆಯೋದು, ಗಾಂಧೀಜಿ ತತ್ವಗಳ ಬಗ್ಗೆ ಆಸ್ತಿ ವಹಿಸಿದ್ದೆ. ಇಂದಿನ ದೇಶದ ಪರಿಸ್ಥಿತಿ ನೋಡಿ, ಅದರ ಮುಂದಾಳುಗಳೇ ಎಲ್ಲಿ ದೇಶವನ್ನ ಅಡ್ಡ ಹಾದಿಗೆ ಹಿಡಿಸ್ತಾ ಇದ್ದಾರೋ ಅನ್ನೋದನ್ನು ನೋಡಿ ರಾಷ್ಟ್ರೀಯ ಭಾವನೆ, ರಾಷ್ಟ್ರೀಯ ಭಾವೈಕ್ಯ ಈ ಕುರಿತು ಜನಸಾಮಾನ್ಯರಿಗಾದರೂ ಅನುಭವ ಬಂದ್ರೆ ಅವರಾದರೂ ತಮ್ಮನ್ನು ತಿದ್ದಿಕೊಳ್ಳಬಹುದು ಅನ್ನುವಂತಹ ಒಂದು ಮನೋಭಾವನೆಯಿಂದ ಹಲವಾರು ಲೇಖನಗಳನ್ನು ಬರೆದೆ. ಕೆಲವು ಚಿಂತನೆಗಳಲ್ಲಿ ನಿಮ್ಮ ಆಕಾಶವಾಣಿಯಿಂದನೂ ಪ್ರಸಾರ ಆಗ್ಯಾವ.
1: ಅವೆಲ್ಲ ಸೇರಿದ ಒಂದು ಸಂಕಲನ.
0: ಬೇರೆ ಬೇರೆ ಪತ್ರಿಕೆಗಳವರು ಕೇಳಿದಾಗೂ ನನ್ನ ಮನದ ನೋವನ್ನ ಆ ಲೇಖನಗಳಲ್ಲಿ ವಿವರಿಸಿದ್ದೇನೆ ಅಂತ ಹೇಳ್ಬೋದು.
1: ಯಶಸ್ಸು ಸಂಪಾದಿಸಿದ ಪ್ರತಿಯೊಬ್ಬ ಪುರುಷನ ಹಿಂದೆ ಒಬ್ಬ ಮಹಿಳೆಯ ತ್ಯಾಗ ಪ್ರೇರಣೆ ಇರ್ತದೆ ಅನ್ನೋ ಒಂದು ಮಾತಿದೆ, ಬಹಳ ಪ್ರಸಿದ್ಧ ಮಾತು ಕೂಡ. ಆದ್ರೆ ನಿಮ್ಮ ಒಂದು ಬದುಕಿನಲ್ಲಿ ಇದು ತಿರುಗುಮುರುಗಾಗಿದೆ ಅಂತ ಅನ್ಕೊಂಡಿದ್ದೇನೆ ನಾನು.
0: ನನಗೂ ಹಾಗೆ ಅನ್ಸ್ತದೆ. ಎಲ್ಲ ನಾ ಮಾಳ್ವಾಡ್ರ ಜೀವನಕ್ಕೂ ನನ್ನ ವ್ಯಕ್ತಿತ್ವ ಕಾರಣ ಆಯ್ತು. ಯಾರೋ ಕೆಲವರು ಬರೆದಿದ್ರು ಪತ್ರಿಕೆಯಲ್ಲಿ, ಶ್ರೀಮತಿ ಮಾಳ್ವಾಡ್ರ ಸೌಮ್ಯ ಸ್ವಭಾವದಿಂದ ಮಾಳ್ವಾಡ್ರ ನಿಷ್ಠುರ ಸ್ವಭಾವ ಸ್ವಲ್ಪ ಸೌಮ್ಯ ಆಗ್ಯದ, ಮಾಳ್ವಾಡ್ರ ಪ್ರಭಾವದಿಂದ ಶಾಂತಾದೇವರು ಸಾಹಿತ್ಯ ಆದದ್ದು ನಿಜ. ನೀವೇನು ಪದವೀಧರಲ್ಲ, ಏನ್ ಮಾಡೋದಿದೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇರೋದ್ರೆ ನಾನು ಬರೆಯೋದು ಸಾಧ್ಯನೇ ಇದ್ದಿಲ್ಲ. ನನ್ನ ಸಾಹಿತ್ಯ ಅಭಿರುಚಿಗೆ ಪ್ರೋತ್ಸಾಹ ಕೊಟ್ಟರು, ಅದರ ತಕ್ಕಂಗೆ ನಾನು ಸಾಧನೆಯನ್ನು ಮಾಡಿ ಅವರ ಹೆಸರಿಗೆ ಕೀರ್ತಿಯನ್ನು ತಂದೆ. ಈ ಪ್ರಶಸ್ತಿ ದೊರೆತದ್ದು ಅವರ ಪುಣ್ಯತಿಥಿ ದಿವಸ ಬಂತು, ಅದಕ್ಕೆ ಅವರ ಚೇತನವೇ ಈ ರೀತಿಯಾಗಿ ಬಂತೇನೋ ಅಂತ ನನಗನ್ನಿಸ್ತದೆ.
1: ಅವರ ದಾರಿ ಸಾಗಿದೆ, ಆತ್ಮಗತಿಯನ್ನು ಮುಗಿಸಿದವರು ಕೂಡ.
0: ಹೌದು, ಅವರ ಇಚ್ಛೆ ಇತ್ತು, ಇಚ್ಛೆಯನ್ನು ಪೂರ್ತಿ ಮಾಡೋದು ನನ್ನ ಕರ್ತವ್ಯ ಅಂತ ಹೇಳಿ
1: ಅದನ್ನು ಮಾಡಿದ್ರಿ. ಶಾಂತಾದೇವರ, ನಿಮ್ಮ ಈ ಕಥೆ ಕಾದಂಬರಿಗಳನ್ನು ಗಮನಿಸಿದ್ರೆ ಮಹಿಳೆಯರ ಸಮಸ್ಯೆಗಳನ್ನು ನೀವು ಪರಂಪರಾಗತವಾದ ಮೌಲ್ಯ ಮತ್ತು ಆದರ್ಶಗಳ ಹಿನ್ನೆಲೆಯಲ್ಲಿ ಚಿತ್ರಿಸಿದ್ದು ಸ್ಪಷ್ಟ ಆಗ್ತದೆ.
0: ಹೌದು,
1: ಅಂದ್ರೆ ಅಲ್ಲಿ ಪ್ರತಿಭಟನೆ, ಹೋರಾಟ ಮತ್ತು ಸಂಘರ್ಷ ಇಲ್ಲ ಅನ್ನುವಷ್ಟು ಕಡಿಮೆ. ಈ ರೀತಿಯ ಪ್ರತಿಭಟನೆ, ಸಂಘರ್ಷ ಇಲ್ಲದೇನೆ ಮಹಿಳೆಯರ ಸಮಸ್ಯೆ ಸಂಕೀರ್ಣತೆಗಳು ಬಗೆಹರಲಿಕ್ಕೆ ಸಾಧ್ಯ ಅಂತೀರಾ ನೀವು?
0: ಸಾಧ್ಯ ಅಂತ ನನಗನ್ನಿಸ್ತದೆ. ನಾನು ಸುತ್ತಲಿನ ಜೀವನ ನೋಡಿದಾಗ, ಒಬ್ಬರಿಗೊಬ್ರು ಹೊಂದಿಕೊಂಡು ಹೋದಾಗ, ಭಿನ್ನಾಭಿಪ್ರಾಯ ಇದ್ದಾಗ, ಎಷ್ಟೋ ಸಲ ನನಗೂ ನನ್ನ ಯಜಮಾನರಿಗೂ ಭಿನ್ನಾಭಿಪ್ರಾಯ ಬರ್ತಿತ್ತು. ನಾನು ಲೋಕಾಂತ ಪ್ರಿಯರು, ಅವರು ಏಕಾಂತ ಪ್ರಿಯರು, ಅದೆಷ್ಟೋ ಸಲ ಬಂದಾಗ ಕೊನೆಗೆ ನಾವಿಬ್ರು ನಿರ್ಣಯ ಮಾಡಿದ್ವಿ. ನನ್ನ ಮನಸ್ಸಿನಂತೆ ನಾನು ನನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋದು, ಅವರ ಮನಸ್ಸಿನಂತೆ ಅವರನ್ನು ಬಿಡೋದು. ಹೀಗೆ ಮಾಡಿದಾಗ ಬರೋದೇ ಇಲ್ಲ. ಯಾಕೆ ನಾನು ಹೀಗೆ ಮಾಡ್ತೀನಿ ಅಂತ ನಾನು ಅಂದರೆ, ನೀನು ಮನೆಯಲ್ಲೇರು, ನಿನಗೆ ಆ ಸಂಘ ಸಂಸ್ಥೆ ಯಾಕೆ ಬೇಕು ಅಂತ ಅಂದರೆ, ಮತ್ತು ಘರ್ಷಣೆಯಿಂದ ಯಾವಾಗಲೂ ಪ್ರಗತಿ ಇಬ್ಬರದೂ ಆಗೋದಿಲ್ಲ ಅಂತ ನಾನು ಈಗ ಸ್ತ್ರೀವಾದನ ಒಪ್ತೀನಿ. ಹೆಣ್ಮಕ್ಕಳಿಗೆ ಸಮಾನತೆ ಬೇಕು, ಶತಮಾನಗಳಿಂದ ಎಲ್ಲರೂ ಬಾಯಿಂದ ಹೇಳ್ತಾರೆ, ಆದ್ರೆ ಯಾರ ಮನೆಯಲ್ಲೂ ಸಮಾನತೆ ಸಿಗೋದಿಲ್ಲ ನೋಡ್ರಿ. ಅದಕ್ಕೆ ಘರ್ಷಣೆಯಿಂದ ಯಾವುದು ಮನೆಯನ್ನು ಸುಧಾರಿಸೋದು ಸಾಧ್ಯ ಇಲ್ಲ, ದೇಶವನ್ನು ಸುಧಾರಿಸೋದು ಸಾಧ್ಯ ಇಲ್ಲ. ಸಹನಶೀಲತೆಯಿಂದ, ಪ್ರೀತಿಯಿಂದ ಮೊದಲಿನ ಹೆಣ್ಮಕ್ಕಳು ಪತಿಗೆ ಸೋತ್ ಗೆಲ್ತಾ ಇದ್ರು, ಅದನ್ನ ನಾನು ನೋಡಿನ ಅನೇಕ ಮನೆಗಳಲ್ಲಿ. ಈಗ ಗೆದ್ದು ಸೋಲ್ತಾರೆ.
1: ಈ ಪ್ರವಾಸ ನಿಮ್ಮ ಪ್ರೀತಿಯ ಹವ್ಯಾಸ.
0: ಹೌದು,
1: ಶ್ರೀಗಿರಿಯಿಂದ ಹಿಮಗಿರಿಗೆ ಅನ್ನುವಂತಹ ಪ್ರವಾಸ ಕಥನವನ್ನು ನೀವು ಬರೆದಿದ್ದೀರಿ. ಈ ಪ್ರವಾಸ ನಿಮಗೆ ಕೊಟ್ಟಂತ ಸಂತೋಷದ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ.
0: ನನಗೆ ಜೀವನದಲ್ಲಿ ನಿಜವಾದ ಸಂತೋಷ ದೊರೆತದ್ದು ಪ್ರವಾಸದಿಂದ. ಸೃಷ್ಟಿಯ ಸೊಬಗನ್ನು ನೋಡಿದಾಗ, ಎತ್ತರದ ಶಿಖರಗಳು, ಸಹ್ಯಾದ್ರಿ ಪರ್ವತ, ಆಳವಾದ ಕೊಳ್ಳ, ಹಿಮಾಲಯದ ಹಿಮಾವೃತ ಶಿಖರಗಳು, ನದಿಗಳು, ಇವುಗಳನ್ನು ನೋಡಿದಾಗ ಒಂದು ಬಗೆಯ ಆನಂದ, ಅಂದ್ರೆ ಸಾತ್ವಿಕ ಆನಂದ, ದೈವೀ ಆನಂದ. ದೇವರು ಅಂದ್ರೆ ಗುಡಿಯೊಳಗೆ ಇದ್ದಾನಂತ ನನ್ನ ಭಾವನೆ ಇಲ್ಲ, ಸೃಷ್ಟಿಯ ಸೊಬಗಿನಲ್ಲಿ ದೇವರಿದ್ದಾನೆ ಅಂತ ನಂಬಿದ್ದೇನೆ. ಅಂತ ಆನಂದವನ್ನು ಅನುಭವಿಸಿದ್ದೆ ನೋಡಿ. ದೇಶ ನೋಡ್ಬೇಕು, ಕೋಶ ಓದ್ಬೇಕು ಅಂತ ಮೊದಲಿನವರು ಅದಕ್ಕೆ ಹೇಳಿದ್ರೆ ಅಂತ ಅನಿಸ್ತದೆ.
1: ರಸಪಾಕ, ಮಹಿಳೆಯರ ಅಲಂಕಾರ, ವಧುವಿಗೆ ಉಡುಗೊರೆ, ಸೊಬಗಿನ ಮನೆ, ಈ ಮೊದಲಾದ ನಿಮ್ಮ ಕೃತಿಗಳು ಮೇಲ್ನೋಟಕ್ಕೆ ಲಲಿತ ಹಾಗೂ ಜನಪ್ರಿಯ ಸಾಹಿತ್ಯದಂತೆ ತೋರಿದ್ರು, ಅವುಗಳ ಉದ್ದೇಶ ಬೇರೆದೇ ಆಗಿದೆ ಅಂತ ಅನಿಸ್ತದೆ.
0: ಹೌದು,
1: ಈ ಕೃತಿಗಳನ್ನ ರಚಿಸುವಲ್ಲಿ ನಿಮಗೆ ದೊರೆತಂತ ಪ್ರೇರಣೆಯನ್ನು ಮತ್ತು ಈ ಕೃತಿಗಳಿಂದ ಇವತ್ತಿನ ಮಹಿಳೆಯರು ಎಂಥ ಒಂದು ಮಾರ್ಗದರ್ಶನ ಪಡಿಬಹುದು ಅಂತೀರಿ ನೀವು?
0: ಅಡಿಗೆ ಪುಸ್ತಕ ನೋಡ್ರಿ, ಹೆಣ್ಮಕ್ಕಳ ಸಾಹಿತ್ಯ ಅಂದ್ರೆ ಇವತ್ತು ಅನೇಕ ಜನ PhD ಮಾಡ್ಯಾರ. ಏನಾದ್ರೂ ಹೆಣ್ಮಕ್ಳ ಸಾಹಿತ್ಯ ಅಂದ್ರೆ ಅಡಿಗೆ ಮನೆ ಸಾಹಿತ್ಯ ಅಂತ ನೋಡೋ ದೃಷ್ಟಿನೂ ಆಗ್ತಾ ಇದೆ, ಪೂರ ಆಗಿಲ್ಲ. ಅದಕ್ಕೆ ಅಡಿಗೆ ಮನೆ ಸಾಹಿತ್ಯ ಕೀಳಲ್ಲ ಅಂತ ನನ್ನ ಅಭಿಪ್ರಾಯ. ಮನುಷ್ಯನ ಆರೋಗ್ಯಕ್ಕೆ, ಅವನ ಜೀವನ ನೆಮ್ಮದಿಯಿಂದ ಇರಲಿಕ್ಕೆ ಮೊದಲು ಸತ್ತು

0: ಆಹಾರ ಪ್ರೀತಿ ಅಂತ ಕಣ್ಣಿಂದ ಹೆಂಡತಿ ತಾಯಿ ಮಾಡಿ ನೀಡಿದಾಗ ಅವನ ವ್ಯಕ್ತಿತ್ವ ರೂಪುಗೊಳ್ತದ ಹೊರತಾಗಿ ಆಕೆಯ ಬೈತ ಅಡಿಗೆ ಮಾಡಿ ಎಲ್ಲೋ ಎಂಥದ್ದೋ ಇಟ್ಟರೆ ಅವನು ಯಾವ ಸಾಹಿತ್ಯವನ್ನು ರಚಿಸಲಾರ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಅಡಿಗೆ ಮನೆ ಸಾಹಿತ್ಯ ಕೀಳಲ್ಲ ಅನ್ನೋ ಭಾವನೆಯಿಂದ ರಸಪಾಕ ನನ್ನ ಅಜ್ಜಿ ತಾಯಿಯಿಂದ ಕಲಿತದ್ದು. ಮತ್ತು ಬೇರೆ ಬೇರೆ ಪ್ರಾಂತಗಳಲ್ಲಿ ಹೋದಾಗ ಅಲ್ಲಿ ಅಡಿಗೆ ವಿಧಾನವನ್ನು ಕಲಿತದ್ರಿಂದ ರಸಪಾಕ ಬರದೆ ಅದು ಜನಪ್ರಿಯನೂ ಆಯಿತು. 9,000 ವೃತ್ತಿಗಳು ಬಂದವು, ಜನರಿಗೆ ಉಪಯೋಗನೂ ಆಗ್ತದೆ. ಉಪಯುಕ್ತ ಸಾಹಿತ್ಯ ಅನ್ಬೋದು. ನಾನು ಹೆಣ್ಮಕ್ಕಳ ಸಾಹಿತ್ಯ ಯಾಕೆ ರಚಿಸಿದೆ ಅಂದರೆ ಮಹಿಳೆಯರಿಗೆ ಉಪಯುಕ್ತ ಸಾಹಿತ್ಯ ಬೇಕು ಅಂತ.
1: ಅದೇ ರೀತಿ ಉಳಿದ ಕೃತಿಗಳು ಕೂಡ ಒಂದು ರೀತಿಯ ಉಪಯುಕ್ತ ಸಾಹಿತ್ಯದ ಮಾದರಿನೇ ಅಂತ ನೀವು ಅನ್ಕೊಂಡಿದ್ದೀರಿ?
0: ಎಲ್ಲಾನು ಅಲ್ಲ, ಮಹಿಳೆಯರ ಅಲಂಕಾರ ಸ್ವಲ್ಪ ಮಟ್ಟಿಗೆ ಸಂಶೋಧನಾತ್ಮಕ ಸಾಹಿತ್ಯ ಆಗ್ತದೆ. ಮತ್ತೆ ಪ್ರಾಚೀನ ಕಾಲದಿಂದ ಇಂದಿನವರೆಗೂ ಮಹಿಳೆಯರು ಯಾವಾಗಲೂ ಅಲಂಕಾರ ಪ್ರಿಯರೇ, ಆದ್ರೆ ಬದಲಾವಣೆ ಆಗ್ತಾನೆ ಇರ್ತದೆ. ಅಭಿರುಚಿ ಸೌಂದರ್ಯ ಪ್ರಜ್ಞೆ ಮಾತ್ರ ಇದ್ದೇ ಇರ್ತದೆ ಯಾವಾಗಲೂ. ಅದಕ್ಕೆ ಶಿಲ್ಪ ಕಾವ್ಯ ಎಲ್ಲದರಲ್ಲಿಯೂ ಸಾಕ್ಷಿ ದೊರೀತಾವ. ಅವನು ಸಂಗ್ರಹ ಮಾಡಿದಾಗ ಮಹಿಳೆಯರ ಅಲಂಕಾರ ರೂಪುಗೊಂಡು ನೋಡ್ರಿ,
1: ಒಂದು ರೀತಿ ಸಂಶೋಧನಾತ್ಮಕ ಕೃತಿ ಅಂತ ಹೇಳ್ಬೋದು. ಶಾಂತಾದೇವಿ ಅವರೇ, ನಿಮ್ಮ ಹೆಚ್ಚಿನ ಕೃತಿಗಳನ್ನ ಗಮನಿಸಿದ್ರೆ ಅವು ಮಹಿಳೆಯರನ್ನ ಕುರಿತದ್ದು. ನೀವು ಈಗಲೇ ಹೇಳಿದ್ರೆ ಈ ಮಹಿಳೆಯರು ಪುರುಷನ ಬಗ್ಗೆ ಬರೀಬಾರದು ಅಂತ ಏನಾದ್ರೂ ಇದೆಯಾ? ಹೆಂಗೆ
0: ಇಲ್ಲಪ್ಪ, ಹಾಗೇನಿಲ್ಲ. ಆದ್ರೆ ನೋಡ್ರಿ, ನಾನು ಮೊದಲನೇ ಸಲ 19 ವಯಸ್ಸಿಗೆ ಕಥಾ ಸಂಗ್ರಹ ಪ್ರಕಟ ಆಯ್ತು ನಂದು, ಮೊಗ್ಗೆ ಮಾಲೆ.
1: ಹೌದು,
0: ಅವಾಗ ಮಾಸ್ತಿಯವರಂತ ಹಿರಿಯರು, ಮುಗುಳಿ ಅಂತವರು, ಬೆರಳೆಣಿಕೆಯ ಕಥೆಗಾರ್ತಿಯರ ಮೇಳವನ್ನ ಸೇರ್ತಾ ಇದ್ದೀರಿ ಅಂತ ಹೇಳಿ ನನಗೆ ಆಶೀರ್ವಾದ ಮಾಡಿದ್ರು. ಅಮೊಗ್ಗರಳಿ ಹೂವಾಗಿ ಪರಿಮಳ ಬೀರ್ಲಿ ಅಂದದ್ದು ಈ ಹೊತ್ತು ಸಾರ್ಥಕ ಆಗ್ಯದ ಅವರ ಹರಿಕೆ ಅಂತ ನನಗೆ ಅನಿಸ್ತದ. ಇನ್ನು ಕೆಲವರು ಇವರೇನ್ ಬರೀತಾರ್ರಿ, ಎಷ್ಟು ಸಣ್ಣ ಹುಡುಗಿ, ಮಾಳ್ವಾಡ್ರಿ ಬರೆದವ್ರಿ, ಹೆಸರು ಹಾಕಿರ್ಬೇಕು ಅಂದಾಗ ಸಾಹಿತ್ಯ ರಚಿಸೋದೇ ಬೇಡ ಅಂತಬಿಟ್ಟಿದ್ದೆ. ಆಗ ಮಹಿಳೆಯರ ಸಾಹಿತ್ಯನ ಯಾಕೆ ಬರೀಬಾರ್ದು ಅನ್ನೋ ಛಲನೂ ಒಂದು
1: ಕಾರಣಕ್ಕೆ
0: ಕಾರಣ ಆಗಿರ್ಬೇಕು ಅಂತ ಅನಿಸ್ತದ. ಗೊತ್ತಿದ್ದಲ್ಲ, ಈ ಮಾನಸಿಕ ಇದು ಹೇಳ್ತಾರಲ್ಲ ಮನೋವಿಜ್ಞಾನದ ರೀತಿಯಲ್ಲಿ, ಆ ಮಾತು ನನ್ನ ಮನಸ್ಸಿನ ಮೇಲೆ ಪರಿಣಾಮ ಮಾಡ್ಯದಂತ ಈಗ ಅನಿಸ್ತದೆ ನೀವು ಪ್ರಶ್ನೆ ಕೇಳಿದಾಗ.
1: ಶ್ರೀ ಅರವಿಂದರ ಮತ್ತು ಶ್ರೀ ಮಾತಿಯವರ ಕಡೆಗೆ ಒಲಿದದ್ದು ನಿಮ್ಮ ಮನಸ್ಸು.
0: ಹೌದು,
1: ಇದರ ಹಿನ್ನೆಲೆ ಕಾರಣ ಪರಿಣಾಮಗಳನ್ನ ತಿಳಿಸ್ತಾ ನಿಮ್ಮ ಬದುಕು ಈ ಪ್ರಭಾವದಿಂದ ಪಡೆದಂತಹ ಆಯಾಮ ಎಂಥದ್ದು, ಅದರ ಬಗ್ಗೆ ಹೇಳ್ತೀನಿ.
0: ಇದು ಬಹಳ ಒಳ್ಳೆ ಪ್ರಶ್ನೆ ನೀವು ಕೇಳಿದ್ದು, ನನ್ನ ಜೀವನದ ಪ್ರಮುಖವಾದ ಸಮಸ್ಯೆಯ ಬಗೆಹರಿಸಿದ ಪ್ರಶ್ನೆ ಅಂತ ಹೇಳ್ಬಹುದು. ಕಥೆ ಕಾದಂಬರಿ ಓದುವ ವಯಸ್ಸು ಅಂದ್ರೆ ಯೌವನದ ಹೊಸ್ತಿಲದಿಂದ ಸ್ವಲ್ಪ ಮೇಲಿನ ಸ್ಥಿತಿಗೆ ಬಂದಾಗ ವಚನ ಸಾಹಿತ್ಯವನ್ನು ಆಳವಾಗಿ ಅಭ್ಯಾಸ ಮಾಡಿದೆ. ಆಮೇಲೆ ಶ್ರೀ ಅರವಿಂದರ ಮಾತೆಯರ ಆಶ್ರಮ ದರ್ಶನ, ಸಾಹಿತ್ಯ ದರ್ಶನ ಮಧುರ ಚಂದ್ರಿಂದ ನಮ್ಮಿಬ್ಬರಿಗೂ ಆಯಿತು. ಅಲ್ಲಿ ಹೋದಾಗ ಅನುಭವ ಮಂಟಪದ ರೀತಿಯೇ ಇಲ್ಲಿದೆ ಅಂತ ಅನಿಸ್ತು. ಅನೇಕ ಜನ ಅಲ್ಲಿ ಹೋಗಿ ಉಳಿದ ಹಿರಿಯರು ಹೇಳಿದರು, ನಮಗೆ ಶ್ರೀ ಅರವಿಂದರು ನೋಡಿದಾಗ ಪ್ರಭುದೇವರನ್ನೇ ನೋಡಿದ ಅಂತಾಯ್ತು. ಆ ಸಾಮೂಹಿಕ ಜೀವನ, ಅವರ 40 ವರ್ಷ ಒಂದೇ ಸ್ಥಳದಲ್ಲಿ ಒಂದೇ ಕೋಣೆಯಲ್ಲಿ ಇದ್ದು ಸಾಧನೆಗೈದ ತಪಸ್ಸಿನ ಫಲದಿಂದ ಸ್ವಲ್ಪ ಕಪ್ಪು ಬಣ್ಣ, ಬೆಂಗಾಲಿ ಜನರು ಕರ್ನಾಟಕದವ್ರದ್ದು ಬಣ್ಣ ಸ್ವಲ್ಪ ಒಂದೇ ಇರ್ತದೆ, ಅಂತ ಬಣ್ಣ ಯೋಗ ಸಾಧನೆಯಿಂದ ಬಂಗಾರ ವರ್ಣಕ್ಕೆ ತಿರುಗಿತ್ತು. ನಾವು ನೀವು ಸಹಜವಾಗಿ ನೋಡಿದ್ರೆ ಒಬ್ಬರನ್ನೊಬ್ಬರು ಒಂದು ನಿಮಿಷ ನೋಡಬಹುದು, ಆದ್ರೆ ಶ್ರೀ ಅರವಿಂದ ಮಹರ್ಷಿಗಳನ್ನ ಒಂದು ನಿಮಿಷಕ್ಕಿಂತ ಹೆಚ್ಚು ದಿಟ್ಟಿಸಿ ನೋಡೋದು ಯಾರಿಗೂ ಆಗ್ತಿದ್ದಿಲ್ಲ.
1: ಅಷ್ಟು ಪ್ರಭೆ,
0: ಪ್ರಭಾವಯುತ, ಶಕ್ತಿಯುತ ಕಣ್ಣಿನಲ್ಲಿ ಅವರ ಕಾಂತಿ ಇತ್ತು ಅಂತ ಹೇಳ್ಬಹುದು. ಮನುಷ್ಯನಿಗೆ ಒಮ್ಮೆ ಅವರು ದರ್ಶನ ಪಡೆದಾಗ ನಮ್ಮ ಜೀವನ ಸಾರ್ಥಕವಾಯಿತು ಅನ್ನುವಂತಹ ಒಂದು ಧನ್ಯತೆಯ ಭಾವ ಅಂತರಂಗದಲ್ಲಿ ಮೂಡ್ತಾ ಇತ್ತು. ಒಂದು ದೈವೀ ಆನಂದ ಅಂತ ನಾವೇನಂತೇವೆ ಅಂತಹ ಆನಂದ ಹೃದಯ ತುಂಬಿ ಹೊರಸ್ತೂಸ್ತಾ ಇತ್ತು. ಅದೇ ರೀತಿ ತಾಯಿಯವರದು, ಶ್ರೀ ಅರವಿಂದರ ವ್ಯಕ್ತಿತ್ವ ಬಹಳ ಪ್ರಖರವಾದದ್ದು ಸೂರ್ಯನಂತೆ. ತಾಯಿ ಅಂದರೆ ಯಾವಾಗಲೂ ಶಾಂತ ಬೆಳದಿಂಗಳಿನಂತೆ ಮನಸ್ಸಿಗೆ ಆಹ್ಲಾದವನ್ನ, ಆನಂದವನ್ನ, ದೈವಿ ಜೀವನದ ಮಾರ್ಗದರ್ಶನವನ್ನು ಕೊಡುವಂತಹ ಶಕ್ತಿ ತಾಯಿಯವರಲ್ಲಿತ್ತು. ಅವರು ಸ್ಪರ್ಶದಿಂದ ತಮ್ಮ ಶಕ್ತಿಯನ್ನು ಕೊಡ್ತಿದ್ರು. ಶ್ರೀ ಅರವಿಂದರು ದೃಷ್ಟಿಯೋಗ ಅಂತ ವಚನದಲ್ಲಿ ಬರ್ತದ, ಆ ರೀತಿ ಕೇವಲ ದೃಷ್ಟಿಯಿಂದ ಜನರ ಹೃದಯ ಪರಿವರ್ತನೆ ಆಗ್ತಿತ್ತು ಅಂತ ನನ್ನ ಅನುಭವ.
1: ಮಹಿಳೆ ಪಡಿಬೇಕಾದಂತಹ ಸ್ವಾತಂತ್ರ್ಯ ಮತ್ತು ಅನುಭವಿಸಬೇಕಾದಂತಹ ಆನಂದ, ಇವೆರಡರ ಬಗ್ಗೆ ನಿಮಗೆ ಇರುವಂತಹ ಪರಿಕಲ್ಪನೆ ಏನು?
0: ಸ್ವಾತಂತ್ರ್ಯ ಅಂತೂ ಬೇಕೇ ಬೇಕು. ಸಮಾನತೆ ಸ್ವಾತಂತ್ರ್ಯ ಇಲ್ಲದಿದ್ರೆ ಮನುಷ್ಯನ ಬದುಕು ಪರಿಪೂರ್ಣ ಆಗೋದಿಲ್ಲ. ನಮಗ್ ಬೇಕಾಗಿದ್ದು ನೆಮ್ಮದಿಯ ಜೀವನ, ಆನಂದಮಯ ಜೀವನ. ಅದಕ್ಕೆ ಹೊಂದಾಣಿಕೆ, ತ್ಯಾಗ, ಪ್ರೀತಿ, ವಿಶ್ವಾಸ ಮುಖ್ಯ ಅಂತ ನನಗನ್ನಿಸ್ತದೆ.
1: ಸಹಸ ಮಾಡ್ವಾಡ್ರು ನಿಮ್ಗೆ ಆಗ್ಲೇ ಒಂದ್ ದೊಡ್ಡ ಸರ್ಟಿಫಿಕೇಟ್ ಕೊಟ್ಬಿಟ್ಟಾರೆ. ನಾನು ಅವ್ರ ಮಾತನ್ನೇ ಹೇಳ್ತೇನೆ, ನಾವಿಬ್ರು ಬರೆದ ಪುಸ್ತಕಗಳಲ್ಲಿ ಆಕೆಯ ಪುಸ್ತಕಗಳಿಗೆ ಬಂದ ಹಣದ ಪ್ರಮಾಣವೇ ಹೆಚ್ಚಿನದಾಗಿದೆ. ಮಾತು ಮೆತ್ತಗಾದ್ರೂ ತಳೆಯುವ ನಿಲುಮೆ ದೃಢವಾಗಿರುತ್ತದೆ, ವಾದದ ಸಾಮರ್ಥ್ಯವೂ ಇದೆ ಅಂತ. ಬಹುಶಃ ಅವಾಗ್ಲೇನೆ ನಿಮ್ಮ ಎಲ್ಲ ಗುಣಗಳನ್ನು ಕಂಡುಕೊಂಡಾರೆ, ಇದ್ರ
0: ಜೀವನದೊಳಗೆ ಅನುಭವನೂ ಬಂದಿರ್ಬೇಕು. ಆದ್ರೆ ನನ್ನ ಸಾಹಿತ್ಯ ಲಲಿತ ಸಾಹಿತ್ಯ, ಜನರಿಗೆ ಲಲಿತ ಸಾಹಿತ್ಯ ಹಿಡಿಸಿದಷ್ಟು ಗಂಭೀರ ಸಾಹಿತ್ಯ, ಅಧ್ಯಾತ್ಮ ಸಾಹಿತ್ಯ, ವಿಮರ್ಶಾ ಸಾಹಿತ್ಯ ಹಿಡಿಸೋದಲ್ಲ. ವಿಮರ್ಶಾ ಸಾಹಿತ್ಯ ಓದೋರ ಸಂಖ್ಯೆ ಎಷ್ಟು? ಇಂತಹ ಲಲಿತ ಸಾಹಿತ್ಯದ ಪರಿಣಾಮದಿಂದ ನನಗೆ ಸ್ವಲ್ಪ ಹಣ ಜಾಸ್ತಿ ಬಂದಿರಬೇಕಷ್ಟೇ ಹೊರತಾಗಿ ಮೌಲಿಕ ಸಾಹಿತ್ಯ ಅವ್ರದೇ ಶ್ರೇಷ್ಠ ಅಂತ ನಾನು.

0: ನಿಮ್ಮ ಇಬ್ಬರಲ್ಲಿರುವಂತಹ ಸಮನ್ವಯ. ನಿಮ್ಮ ದೃಷ್ಟಿಯೊಳಗೆ ಈ ಬದುಕು ಸಹ್ಯ ಆಗ್ಲಿಕ್ಕೆ, ಶಾಂತಿ ಸಮಾಧಾನಗಳಿಂದ ಕೂಡಲಿಕ್ಕೆ ವ್ಯಕ್ತಿ, ಸಮಾಜ ಮತ್ತು ರಾಷ್ಟ್ರಗಳು ಅನುಸರಿಸಬೇಕಾದ ಮಾರ್ಗ ಯಾವ್ದಂತೀರಿ?
1: ನಮ್ಮ ದೃಷ್ಟಿ ಕೇವಲ ಹೊರಗೆ ಇರ್ತದೆ. ಅಧಿಕಾರ, ಅಂತಸ್ತು, ಹಣ ಇವುಗಳ ಗಣಿಕೆಯಿಂದ ಶಾಂತಿ ಸಂತೃಪ್ತಿ ಸಿಗ್ತದಂತ ಭಾವಿಸಿರ್ತೀವಿ. ಅವೆಲ್ಲ ಬಿಸಿಲು ಗುದರೆ ಅಂತ ಒಂದ್ ಸಿಕ್ಕರೆ ಇನ್ನೊಂದು, ಮತ್ತೊಂದು ಸಿಕ್ಕರೆ ಮತ್ತೊಂದು ಅಂತ ಹೇಳಿ ಆಸೆ ಬೆನ್ನ ಹತ್ತದ ಹೊರತಾಗಿ ಮನುಷ್ಯನಿಗೆ ಶಾಂತಿ ಸಂತೃಪ್ತಿ ದೊರೆಯೋದಿಲ್ಲ. 20ನೇ ಶತಮಾನದಿಂದ ನಾವು 21ನೇ ಶತಮಾನಕ್ಕೆ ಹೋದ್ರೂ ನಮ್ಮ ಅಂತರಂಗ ಯಾತ್ರೆಯನ್ನು ಕೈಕೊಂಡಾಗ 21ನೇ ಶತಮಾನದ ಯಾತ್ರೆ ಯಶಸ್ವಿ ಆಗ್ತದೆ ಅಂತ ನನ್ನ ಅನುಭವ.
0: ಅತ್ಯಂತ ಆತ್ಮೀಯತೆಯಿಂದ ಮಾತಾಡಿ ಹಲವಾರು ಮೌಲಿಕ ವಿಚಾರಗಳನ್ನು

0: ಆಸೆ ಬೆನ್ನು ಹತ್ತದ ಹೊರತಾಗಿ ಮನುಷ್ಯನಿಗೆ ಶಾಂತಿ ಸಂತೃಪ್ತಿ ದೊರೆಯೋದಿಲ್ಲ. 20ನೇ ಶತಮಾನದಿಂದ ನಾವು 21ನೇ ಶತಮಾನಕ್ಕೆ ಹೋದರೂ ನಮ್ಮ ಅಂತರಂಗ ಯಾತ್ರೆಯನ್ನು ಕೈಕೊಂಡಾಗ 21ನೇ ಶತಮಾನದ ಯಾತ್ರೆ ಯಶಸ್ವಿ ಆಗ್ತದೆ ಅಂತ ನನ್ನ ಅನುಭವ.
1: ಅತ್ಯಂತ ಆತ್ಮೀಯತೆಯಿಂದ ಮಾತಾಡಿ ಹಲವಾರು ಮೌಲಿಕ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ಅತ್ಯಮ ಬೇ ಪ್ರಶಸ್ತಿ ಪಡೆದ ನಿಮ್ಮನ್ನು ನಮ್ಮೆಲ್ಲ ಕೇಳುಗರ ಪರವಾಗಿ ಅಭಿನಂದಿಸ್ತಾ ಈ ಮಾತುಕತೆ ಮುಗಿಸೋಣ. ನಮಸ್ಕಾರ.
0: ನಿಮಗೆ ಅಭಿವಂದನೆ.
2: ಹಿರಿಯ ಸಂಗೀತ ಸಂಯೋಜಕರಾಗಿದ್ದ ಕೇಶವ್ ಗುರಂ ಅವರ ಸಂಗೀತ ಸಂಯೋಜನೆಯಲ್ಲಿ ಒಂದು ಗೀತೆಯನ್ನ ಕೇಳೋಣ.

0: 1978ರಲ್ಲಿ ಆಕಾಶವಾಣಿಗಾಗಿ ಅವರನ್ನ ಸಂದರ್ಶಿಸಿದ್ದರು. ಈ ಸಂದರ್ಶನದ ಕಾಲಕ್ಕೆ ಡಾಕ್ಟರ್ ಶಂಭಾ ಜೋಶಿ ಅವರಿಗೆ 82 ವರ್ಷ ವಯಸ್ಸಾಗಿತ್ತು. ಇಂಥ ವಯೋವೃದ್ಧರು, ಜ್ಞಾನವೃದ್ಧರು ತಮ್ಮ ಈ ವಯಸ್ಸಿನಲ್ಲಿ ಕೂಡ ತಮ್ಮ ಸ್ವತಂತ್ರ ವಿಚಾರದಿಂದ ಅವರು ಆಕಾಶವಾಣಿಯಲ್ಲಿ ಮಾತನಾಡಿದ್ದು. ಹೀಗೆ ಅವರ ಸಂದರ್ಶನದ ಆಯ್ದ ಭಾಗ ಇಲ್ಲಿದೆ.
1: ಡಾಕ್ಟರ್ ಶಂಭಾ ಜೋಶಿ ಅವರೇ, ನಮಸ್ಕಾರ.
2: ನಮಸ್ಕಾರ.
1: ನೀವು ಪ್ರಾಥಮಿಕ ಶಿಕ್ಷಕರಾಗಿದ್ದಂಥವರು ಧಾರವಾಡಕ್ಕೆ ಬಂದ್ರಿ, ಅದು ಹೇಗೆ, ಯಾಕೆ, ಏನ್ ಕಾರಣ ಆಯ್ತು?
2: ನನ್ನ ಜೀವನವನ್ನು ರೂಪಿಸಿದ ಇಬ್ಬರು ಮಹನೀಯರ ಹೆಸರನ್ನು ನಾನು ನೆನೆಸಿಕೊಳ್ಬೇಕು, ಲೋಕಮಾನ್ಯ ತಿಲಕ್ ಮತ್ತು ಮಹಾತ್ಮ ಗಾಂಧಿ. ಇವರ ಆಕರ್ಷಣ ನನ್ನ ಆಯುಷ್ಯವನ್ನು ರೂಪಿಸಿದೆ. ಸ್ಫೂರ್ತಿ ಹೇಗಿರ್ತಿ ನನಗೆ ಗೊತ್ತಿಲ್ಲ. ನನ್ನಿಂದ ಒಳ್ಳೆಯ ಕೆಲಸ ಆಗಬೇಕು, ಏನಾದರೂ ಉಪಯುಕ್ತನಾಗಿ ನಾನು ಬಾಳಬೇಕು ಎನ್ನುವ ಒಂದು ಆಕಾಂಕ್ಷೆಯಿಂದ ಒಬ್ಬ ಸ್ವಯಂ ಸೇವಕನಾಗಿ ಧಾರವಾಡಕ್ಕೆ ಬಂದದ್ದು ಅಸಹಕಾರದ ಆಂದೋಲನದಲ್ಲಿ. ಆಗ ದೇಶಭಕ್ತಿಯ ಆಕರ್ಷಣದೊಡನೆ ನನಗೆ, ನಾನು ಗುರುಹಸೂರಿನವನಾದ್ದರಿಂದ ಅದು ಒಂದು ಕ್ಷೇತ್ರಸ್ಥಾನ, ಸಾಂಸ್ಕೃತಿಕ ಕ್ಷೇತ್ರ ಮತ್ತು ಗುರುಹಸೂರಿನ ಸುತ್ತಮುತ್ತಲಿನ ಪರಿಸರ ಅದೇ ಬಗೆಯಾಗಿ ಇದೆ. ಗರಗದ ಮಡಿವಾಳ ಸ್ವಾಮಿಗಳಾಯಿತು, ಯಡಿಯೂರ ವೀರಭದ್ರನ ಉತ್ಸವದಲ್ಲಿ ದೇವರ ಮೈಯಲ್ಲಿ ಬಂದು ಜನರಿಗೆ ಉತ್ತರಗಳನ್ನು ಹೇಳ್ತಾನಂತೆ. ಯಲ್ಲಮ್ಮನ ಗುಡ್ಡದ ಪರಿಸರ ಸೊಗಲ, ಗುರುಹಸೂರಲ್ಲಿಯೇ ಅವತಾರಿ ಪುರುಷ ಚಿದಂಬರದ ಕ್ಷೇತ್ರ ಆದರು ಅಂತ ನಾನು ಕೇಳಿದ್ದೆ. ಈ ಅವತಾರ ಅಂದ್ರೆ ಏನು, ಈ ದೇವರು ಮೈಯಲ್ಲಿ ಬಂದು ಹೇಳ್ತಾನೆ ಅಂದ್ರೆ ಏನು ಇತ್ಯಾದಿ ಬಗ್ಗೆ ನನಗೆ ಒಂದು ಜೀವಂತ ಒಂದು ಜಿಜ್ಞಾಸೆ. ಈ ಜಿಜ್ಞಾಸೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿಯೂ ನಾನು ಪ್ರಯತ್ನ ಪಟ್ಟೆ. ಅಂತ ಪ್ರಯತ್ನದಲ್ಲಿ ನನಗೆ ಅರವಿಂದ ಘೋಷರ ಜೀವನ ಆಕರ್ಷಕ ಎನಿಸಿತು. ಲೋಕಮಾನ್ಯ ತಿಲಕರ ಬಗ್ಗೆ ನನಗೆ ಆದರಿತ್ತು, ಆದರೆ ಅವರು ತಮಗೆ ಸಾಕ್ಷಾತ್ಕಾರ ಆಗಿದೆ ಎಂದು ಎಲ್ಲಿ ಹೇಳಲಿಲ್ಲ. ಅರವಿಂದ ಘೋಷರು ಜ್ವಲಂತ ದೇಶಭಕ್ತರು, ಅಲ್ಲದೆ ಸಾಕ್ಷಾತ್ಕಾರ ಆಗಿದೆ ಅಂತ ಹೇಳುವವರು. ದೇಶಭಕ್ತಿಯಿಂದ ಹೊರಟು ದೇವರ ಸಾಕ್ಷಾತ್ಕಾರವಾಗದೆ ದೇಶಭಕ್ತಿಯಲ್ಲಿ ಕಾರ್ಯ ಆಗೋದಿಲ್ಲ ಅಂತ ಹೇಳಿ ತಪಸ್ಸಿಗಾಗಿ ಹೋದವರು. ಆದ್ದರಿಂದ ಅವರ ಜೀವನ ಚರಿತ್ರೆಯಿಂದ ನನಗೇನಾದರೂ ನನ್ನ ಬಾಳಿಗೆ ಮಾರ್ಗದರ್ಶನವಾದೀತೆ ಅಂತ ನಾನು ಅವರ ಗ್ರಂಥದ ಕಡೆಗೆ, ಅವರ ಜೀವನದ ಕಡೆಗೆ ನೋಡಿದೆ. ಅದರ ಪರಿಣಾಮವಾಗಿ ಒಂದು ಸಣ್ಣ ಪುಸ್ತಕ ಬರೆದೆ. ಆದರೆ ನನಗೆ ಅರವಿಂದ ಘೋಷರ ಗೀತೆಯ ಮೇಲಿನ ಮಹಾಗ್ರಂಥ ಓದುವಾಗ ಅದರ ಪ್ರಸ್ತಾವನೆಯಲ್ಲಿಯೇ ತಾವು ದಿವ್ಯ ದೃಷ್ಟಿಯಿಂದಲೇ ಭಗವದ್ಗೀತೆಗೆ ಅರ್ಥ ಮಾಡ್ತೇನೆ, ಆಧುನಿಕ ಶಾಸ್ತ್ರಗಳು ತನಗೆ ಯಾವ ಸಮ್ಮತಿ ಇಲ್ಲ ಅಂತ ಬರೆದದ್ದನ್ನು ನೋಡಿ ನನಗೆ ಬಹಳ ನಿರಾಶೆಯಾಯಿತು. ಏಕೆಂದರೆ ಈ ದಿವ್ಯ ದೃಷ್ಟಿಯ ಭೂಮಿಕೆಯನ್ನು ಸ್ವೀಕರಿಸಿದರೆ ಇತಿಹಾಸ ನಷ್ಟ ಆಯಿತು, ಇತಿಹಾಸಕ್ಕೆ ಬೆಲೆ ಇಲ್ಲ. ಭೂಗೋಲ ಹೋಯಿತು, ಭಾಷಾಶಾಸ್ತ್ರ ಹೋಯಿತು, ಎಲ್ಲ ಶಾಸ್ತ್ರಗಳೆಲ್ಲ ಸುಳ್ಳು, ದಿವ್ಯಜ್ಞಾನ ದೃಷ್ಟಿ ಒಂದೇ ಖರೆ ಅನ್ನೋದರಿಂದ ಭಾರತದ ಪ್ರಗತಿ ಆಗದು. ಮಾನವನು ಈ ಅನೇಕ ಶಾಸ್ತ್ರಗಳನ್ನು ನಿರ್ಮಿಸಿದ್ದು ಸುಮ್ಮನೆ ಅಲ್ಲ ಎಂಬ ಒಂದು ಶ್ರದ್ಧೆ ಉಂಟಾಗಿ ನಾನು ಅರವಿಂದರ ಕಡೆಯಿಂದ ಬೆನ್ನು ತಿರುಗಿಸಿದೆ. ಅರವಿಂದರ ಆಶ್ರಮದಲ್ಲಿ ಅದಿತೀಯ ಸಂಪ್ರದಾಯದ ಪುನರುದ್ಧಾರ ಆಗ್ತಾ ಇರೋದನ್ನು ಕಂಡ ಮೇಲೆ ನನಗೆ ಆದ ವಿಷಾದ ಅಷ್ಟಿಷ್ಟ ಅಲ್ಲ.
1: ನೀವು ಕಣ್ಮರೆಯಾದ ಕನ್ನಡಕ್ಕೆ ಹೀಗೆ ಬಂದ್ರಿ?
2: ಅದರ ಕಾರಣ, ನಾನು ಒಬ್ಬ ಶಿಕ್ಷಕ, ಕಲಿಸುವಾಗ ಶಾಲೆಯಲ್ಲಿ ನನಗೆ ಕೆಲವೊಂದು ಕ್ಲಾಸ್ನಲ್ಲಿ ಕೆಲವೊಂದು ಭಾಷೆಯಲ್ಲಿ ಒಂದು ಬಹಳ ಅರ್ಥ ಕಾಣಿಸ್ಲಿಕ್ಕೆ. ಆ ಅರ್ಥ ಅಂದ್ರೆ, ನಾನು ಚಂದ್ರಹಾಸನ ಬಾಲ್ಯ ಕಲಿಸ್ತಾ ಇದ್ದೆ. ಕಲಿಸುವಾಗ ಪರಪುಟ್ಟನಾಗಿ ದೇಶಿಕನಾಗಿ ಅಂತ ಮಾತು ಬಂತು. ದೇಶಿಕನಾಗಿ ಅಂದ ಕೂಡಲೇ ನನ್ನ ಒಂದು ಸಮಸ್ಯೆ ಬಿಟ್ಟಿತು. ಭಾರತಕ್ಕೆ ಬಂದ ಈ ಅವಸ್ಥೆಗೆ, ಕರ್ನಾಟಕ ಇಷ್ಟು ಕ್ಷೀಣವಾಗುವುದಕ್ಕೆ ಏನಾದರೂ ಕಾರಣ ಇದ್ರೆ ಈ ದೇಶಿಕ ಎಂಬುವ ಶಬ್ದದೊಳಗೆ ಉತ್ತರದ ಅಂತ ನನಗನಿಸ್ತು. ಹಾಗೆ ಏನ್ ಕೇಳಿದ್ರೆ, ದೇಶಿಕ ಎಂಬುವ ಶಬ್ದಕ್ಕೆ ಅನಾಥ ಅಂತ ಅರ್ಥ ಇದೆ. ಅಂದ್ರೆ ದೇಶದಲ್ಲಿ ಇದ್ದವರು ನಾವು ಅನಾಥರು, ಹೊರಗಿನಿಂದ ಬಂದವರು ಮಾತ್ರ ಶ್ರೇಷ್ಠರು ಅನ್ನೋ ಅರ್ಥ ಅಲ್ಲಿ ಧ್ವನಿತ ಆಗ್ತಾ ಇದೆ. ಎಲ್ಲಿಯೇ ಸಭೆ ನಡೀಲಿ, ಆಗ ಒಂದು ಪದ ಹೇಳದೆ ಸಭೆ ಪ್ರಾರಂಭ ಆಗ್ತಿರ್ಲಿಲ್ಲ. ಕಾವೇರಿಯಿಂದ ಮಾ ಗೋದಾವರಿ ವರಂ ಇದ್ದ ನಾಡು, ಗೋದಾವರಿ ಮೈ ತೊಳೆವ ನಾಡು, ಹೀಗೆಲ್ಲ ಹೇಳುವವರು ನಾವು. ಇಂಥ ವೈಭವದ ನಮ್ಮ ಉತ್ತರ ಮರ್ಯಾದೆ ಹೋಗಿದೆ. ಬೆಳಗಾವಿ ಹತ್ತಿರ ನಮ್ಮ ಮರ್ಯಾದೆ ಉಳಿಯುತ್ತದೋ ಇಲ್ಲೋ ಎಂಬ ಸಂಶಯ ಬಂದಿದೆ. ಇದು ಒಂದು ಮಾತು. ಎರಡನೇದು, ಗತವೈಭವವನ್ನು ಆಲೂರರು ಬರೆದಿದ್ರು. ಆಲೂರರ ಬಗ್ಗೆ ತುಂಬಾ ಆದರ. ಆದರೆ ಗತ ವೈಭವ ಅನ್ನೋದರಿಂದ ವೈಭವ ಗತ ಯಾಕಾಯ್ತು ಎಂಬ ಪ್ರಶ್ನೆ ನನ್ನ ಎದುರಿಗೆ ನನ್ನ ಕಾಡ್ತಾ ಇತ್ತು. ಈ ಸಂದರ್ಭದಲ್ಲಿ ಈ ದೇಶಿಕನಾಗಿ ಅನ್ನೋದರಿಂದ ಉತ್ತರದಲ್ಲಿ ಇದ್ದ ಕರ್ನಾಟಕ, ಅಂದ್ರೆ ಗೋದಾವರಿ ವರ ಇದ್ದ ಕರ್ನಾಟಕ ಹೇಗೆ ಹೋಯಿತು ಅಂತಂಬ ಉತ್ತರ ನನಗೆ ಆ ಒಂದು ದೇಶಿಕನಾಗಿ ಎಂಬ ಮಾತಿನಲ್ಲಿ ಕಾಣ್ಲಿಕ್ಕೆ ಹತ್ತು. ಆದರೆ ಅದು ನಿಜವೇ ಅನ್ನೋದನ್ನು ನಾನು ನಾನಾ ತರದಿಂದ ವರೆಗೆ ಹಚ್ಚಿ ನಿಶ್ಚಿತವಾದ ಮೇಲೆ ಆ ಪ್ರಕಟಣೆಯನ್ನು ಪ್ರಸಿದ್ಧಿ ಮಾಡಿದೆ.
1: ಭಾಷೆಯನ್ನ ಸಂಸ್ಕೃತಿ ಅನ್ವೇಷಣೆಯೊಳಗೆ ಒಂದು ಸಾಧನ ಅಂತ ಉಪಯೋಗ ಮಾಡ್ತಾ ಇದ್ದೀರಿ ಅಂತ ಹೇಳಿ ಕಾಣಿಸ್ತದೆ. ಇದಕ್ಕೆ ಕಾರಣ ಏನಿದಕ್ಕೆ?
2: ನಮ್ಮಲ್ಲಿ ಭಾಷೆ ಮತ್ತು ಸಂಸ್ಕೃತಿಯೊಳಗೆ ಇರುವಂತಹ ಪರಸ್ಪರ ಸಂಬಂಧವನ್ನ ಶಾಸ್ತ್ರಶುದ್ಧವಾಗಿ ಅರಿತವರು ಬಹಳ ಕಡಿಮೆ. ನನಗೂ ಮೊದಲು ಗೊತ್ತಿರಲಿಲ್ಲ ಇದು. ಆದರೆ ನನಗೆ ಯಾವಾಗ ದೇಶಿಕನಾಗಿ ಎಂಬ ಶಬ್ದದಲ್ಲಿ ಇಡೀ ಒಂದು ಜನದ ಇತಿಹಾಸನೇ ಅಡಗಿದೆ ಅಂತ ಅನಿಸಿದ ಕೂಡಲೇ ನಾನು ಭಾಷೆಯನ್ನ ಹಿಡ್ಕೊಂಡು ಸಂಸ್ಕೃತಿಯನ್ನು ಅರಿಯಲಿಕ್ಕೆ ಕಟ್ಬಿಟ್ಟು ಮಾಡಿದೆ.

ಹಿರಿಯ ಸಂಗೀತ ಸಂಯೋಜಕರಾಗಿದ್ದ ಕೇಶವ್ ಗುರಂ ಅವರ ಸಂಗೀತ ಸಂಯೋಜನೆಯಲ್ಲಿ ಒಂದು ಗೀತೆಯನ್ನ ಕೇಳಿದ್ವಲ್ಲ. ಡಾಕ್ಟರ್ ಶಂಭಾ ಜೋಶಿ ಅವರು ಕರ್ನಾಟಕದ ಶ್ರೇಷ್ಠ ವಿದ್ವಾಂಸರಲ್ಲಿ ಒಬ್ಬರು. ಕನ್ನಡ ನಾಡು ನುಡಿ ಸಂಸ್ಕೃತಿ ಇವುಗಳ ಸಂವರ್ಧನೆಗಾಗಿ ಹಗಲಿರುಳು ಶ್ರಮಿಸಿದವರು. ಕರ್ನಾಟಕ ಸಂಸ್ಕೃತಿಯ ಪೂರ್ವ ಪೀಠಿಕೆ ಅಂತ ಸಂಶೋಧನೆ ಗ್ರಂಥವನ್ನ ಬರೆದು ಸಾಹಿತ್ಯ ಅಕಾಡೆಮಿಯ ಗೌರವವನ್ನು ಕೂಡ ಅವರು ಸಂಪಾದಿಸಿದ್ದರು. ತಮ್ಮ ಜೀವಮಾನವೆಲ್ಲ ಸ್ವತಂತ್ರ ವಿಚಾರಕ್ಕೆ ಮೀಸಲಾಗಿಟ್ಟುಕೊಂಡಿದ್ರು. ಕಣ್ಮಣಿಯಾದ ಕನ್ನಡ, ಋಗ್ವೇದ ಸಾರ, ಮಹಾರಾಷ್ಟ್ರದ ಮೂಲ, ಹಿಂದೂ ಎಂಬ ಧರ್ಮ, ಈ ಮೊದಲಾದ ವಿಚಾರ ಪ್ರಚೋದಕ ಗ್ರಂಥಗಳನ್ನ ಅವರು ರಚಿಸಿದ್ದಾರೆ. ಅಲ್ಲದೆ ಮರಾಠಿಯಲ್ಲಿ ಲೇಖನಗಳನ್ನ ಬರೆದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಸಂಸ್ಕೃತಿಗಳಿಗೆ ಒಂದು ಸೇತುವೆಯಾಗಿ ಕಾರ್ಯವನ್ನ ನಿರ್ವಹಿಸಿದ್ದರು. ಮಾನವಶಾಸ್ತ್ರ, ಸಮಾಜಶಾಸ್ತ್ರ ಮುಂತಾದವುಗಳ ವೈಜ್ಞಾನಿಕ ತತ್ವಗಳನ್ನ ತಮ್ಮ ಸಂಶೋಧನೆಯಲ್ಲಿ ಅಳವಡಿಸಿಕೊಂಡು ವೈಚಾರಿಕ ಪ್ರಜ್ಞೆಯಿಂದ ಅವುಗಳನ್ನ ವಿಶೇಷವಾಗಿ ಕನ್ನಡ ನಾಡು ನುಡಿಗಳಿಗೆ ಅನ್ವಯಿಸುವ ಒಂದು ಮಹತ್ವದ ಕಾರ್ಯವನ್ನ ಕೂಡ ಅವರು ಮಾಡಿದ್ದಾರೆ. ಕನ್ನಡಿಗರಲ್ಲಿ ಇಂಥ ಕೆಲಸ ಮಾಡಿದವರು ಬಹಳಷ್ಟು ವಿರಳ. ಇಷ್ಟೆಲ್ಲ ಕಾರ್ಯಗಳನ್ನ ಮಾಡಿದಂತ ಡಾಕ್ಟರ್ ಶಂಭಾ ಜೋಶಿ ಅವರನ್ನ ಡಾಕ್ಟರ್ ವರದರಾಜ್ ಹುಯಿಲ್ಗೋಳ್ ಅವರು 13 December 1919

0: ಭಾಷೆಯ ಮೂಲಕ ಸಂಸ್ಕೃತಿ ನಿರ್ಮಾಣ ಆಗಿದ್ದದೆ, ಸಂಸ್ಕೃತಿಯ ಹಿನ್ನೆಲೆಯಿಂದ ಭಾಷೆ ಆಕಾರ ಹೊಂದಿದ್ದದೆ. ಆದ್ದರಿಂದ ಭಾಷೆಯ ಆಧಾರವೇ ಇಲ್ಲದಂತಹ ಸಂಸ್ಕೃತಿ ಎಲ್ಲಿಯೂ ನೋಡ್ಲಿಕ್ಕೆ ಸಿಗೋದಿಲ್ಲ. ಸಂಸ್ಕೃತಿ ಈ ಭಾಷೆಯಲ್ಲಿ ಮೂಡಿದರೆ ಒಳಗಿದೆ. ಭಾಷೆಯನ್ನ ನಾವು ಸಾಧನವಾಗಿ ಇಟ್ಟುಕೊಳ್ಳದೆ ಸಂಸ್ಕೃತಿಯ ಅಭ್ಯಾಸ ಮಾಡ್ತೀನಿ ಅಂತನ್ನೋದು ಹಾಸ್ಯಾಸ್ಪದ. ನಾನು ಶಬ್ದಗಳನ್ನು ಮಾಡಿ ಅವುಗಳ ಮೂಲಕ ನಾನು ಅಭ್ಯಾಸ ಮಾಡುವ ಕಾಲದಲ್ಲಿ ಒಂದರ ಮೇಲೆ ಆಧಾರದಲ್ಲಿ ಅವಲಂಬಿಸುವುದಿಲ್ಲ. ಈಗ ಉದಾಹರಣಾರ್ಥವಾಗಿ ದೇಶಿಕನಾಗಿ ಎಂಬ ಶಬ್ದ, ಆ ಒಂದರಿಂದಲೇ ಕಣ್ಮರೆಯಾದ ಕನ್ನಡಕ್ಕೆ ಹೋಗಲಿಲ್ಲ. ನಾನು ಕಣ್ಮರೆಯಾದ ಕನ್ನಡ ಸೂಕ್ಷ್ಮವಾಗಿ ಅದರಲ್ಲಿ ಕಾಣಿಸ್ತು. ಹಾಗಾದ್ರೆ ನಿಜವೇ ಎಂಬುದನ್ನು ನಾನು ನಾನಾ ಪ್ರಕಾರದಿಂದ ಹೊರಗೆ ಹಚ್ಚಿದೆ. ಯಾವ ರೀತಿಯಿಂದ ಸ್ಥಳನಾಮಗಳನ್ನು ತಗೊಂಡೆ, ಮಹಾರಾಷ್ಟ್ರದಲ್ಲಿ ಕನ್ನಡದ ಹೆಸರಿನ ಊರುಗಳಿವೆ, ದೇವತಾ ವಿಚಾರ ನೋಡಿದೆ, ಮಹಾರಾಷ್ಟ್ರದಲ್ಲಿ ಮಲ್ಲಯ್ಯ ಇದ್ದಾನೆ, ಯಲ್ಲಮ್ಮ ಇದ್ದಾಳೆ, ಇವೆಲ್ಲ ದೇವ್ರನ್ನ ಇಲ್ಲಿಂದ ಅಲ್ಲಿ ಒಯ್ದಿರಲಿಲ್ಲ, ಅಲ್ಲಿ ಈ ದೇವ್ರ ಮೊದಲು ಇದ್ದು ಅಂತ ಅರ್ಥ ಆಗ್ತಾ ಇದೆ. ಅಂದ್ರೆ ನಾನು ಭಾಷೆಯನ್ನು ಉಪಯೋಗ ಮಾಡ್ಕೊಳ್ತಾ ಇದ್ರು ಆ ಭಾಷೆಯಲ್ಲಿ ಕಾಣುವಂತ ಅಂಶವನ್ನ ಬೇರೆ ಬೇರೆ ದಿಕ್ಕಿನಿಂದ ಹೊರಗೆ ಹಚ್ಚಿ ಅಲ್ಲಿ ಹೊರೆ ಹತ್ತಿದ ಮೇಲೆ ಮೂರ್ನಾಲ್ಕು ಕಡೆಯಿಂದ ಆ ಮಾತು ನಿಜ ಅಂತ ಕಂಡ ಮೇಲೆ ನಾನು ಆ ಮಾತಿಗೆ ಹೋಗ್ತೇನೆ ಹೊರತು ಭಾಷೆಯಿಂದಲೇ ಶುರು ಮಾಡುವುದಿಲ್ಲ. ಭಾಷೆ ಒಂದು ಸಾಧನ ಅಂತ ಇಟ್ಕೊಂಡಿದ್ದೇನೆ ಹೊರತು ಭಾಷೆ ಅಂದ್ರೆ ಸಂಸ್ಕೃತಿ ಅಲ್ಲ. ಸಂಸ್ಕೃತಿಗೆ ಭಾಷೆ ಒಂದು ಆಧಾರ, ಮಹತ್ವದ್ದು. ಭಾಷೆ ಅಂದ್ರೆ ಸಂಸ್ಕೃತಿ ಅಲ್ಲ.
1: ಈ ದ್ರಾವಿಡ ಸಮಸ್ಯೆ ಬಗ್ಗೆ ನಿಮ್ಗೇನೋ ಒಂದು ಹೊಸದು ಹೇಳಬೇಕಾಗಿದೆ ಅಂತಕೊಂಡು ಅನಿಸ್ತದೆ, ಅದು ಏನದು?
0: ಇದು ಎರಡು ಮೂರು ರೀತಿಯಿಂದ ಇದೆ. ಮೊದಲನೇದ್ದು ದ್ರಾವಿಡ ಅಂತನ್ನೋ ಮಾತಿನ ಮೂಲಕ ಕನ್ನಡ ಗೌಣ ಆಗ್ತಾ ಇದೆ. ಕನ್ನಡ ಎಂಬುದರ ಸ್ಥಾನ ಮಾನ ಇದನ್ನು ಲಕ್ಷದೊಳಗೆ ತಗೊಂಡ್ರೆ ದ್ರಾವಿಡ ಅನ್ನೋ ಮಾತು ನಾವು ಬಿಡುವ ಅವಶ್ಯಕತೆ ಇದೆ. ಏಕೆಂದರೆ ಉತ್ತರ ಹಿಂದೂಸ್ತಾನದಲ್ಲಿಯೂ ಆರ್ಯರ ಭಾಷೆಯಲ್ಲಿ ಇವರು ದ್ರಾವಿಡ ಅಂತ ನಾವು ಇವತ್ತು ಅತಕ್ಕೆ ಹೇಳ್ತೇವೋ ಅಂತ ಅಂಶಗಳವ. ಆದ್ದರಿಂದ ದ್ರಾವಿಡ ಅಂತಂಬವರು ಉತ್ತರದೊಳಗೂ ಇದ್ರು ಅಂತ ಹೇಳಿದೆ, ಅಲ್ಲಿ ಸಂಸ್ಕೃತದಲ್ಲಿ ಭಾಷೆ ಹೇಗೆ ಸೇರಿತು ಅಂತ ಅರ್ಥ ಆಗುದಿಲ್ಲ. ದ್ರಾವಿಡರು ಇರೋದು ತಮಿಳು ದೇಶದಲ್ಲಿ ಒಂದು ಮೂಲಿಗೆ. ಈ ಶಬ್ದನೇ ಮೊದಲು ಹೆಸರು ತಪ್ಪಿದೆ, ಅದಕ್ಕೆ ಬೇರೆ ಏನಾದರೂ ಹೆಸರು ಇರಬೇಕು. ಕಾರ್ಡ್ವೆಲ್ ಸಾಹೇಬರು ಅದಕ್ಕೆ ದ್ರಾವಿಡ ಅಂದ್ರು, ನಾವೆಲ್ಲ ಅದನ್ನೇ ಉಚ್ಚಾರ ಮಾಡ್ತಾ ಇದ್ದೇವೆ. ದ್ರಾವಿಡ ಅಂಬುದನ್ನ ವೇದದಲ್ಲಿದೆ ಅಂತ ನಾವು ಹೇಳ್ತೇವೆ, ವೇದದಲ್ಲಿ ದ್ರಾವಿಡ ಶಬ್ದವೇ ಇಲ್ಲ. ದ್ರಾವಿಡ ಶಬ್ದ ಮನುಸ್ಮೃತಿಗಿಂತ ಹಿಂದೆ ಹೋಗುವುದಿಲ್ಲ. ಆದ್ದರಿಂದ ದ್ರಾವಿಡ ಅನ್ನೋದು ಬಿಟ್ಟು ಬಿಡಬೇಕು, ಮತ್ತೊಂದು ಹೆಸರನ್ನ ಏನಾದ್ರು ತಗೊಳ್ಬೇಕು ಅಂತ. ನಾನು ಕಂದಮಿಳು ಅಂತ ಒಂದು ಶಬ್ದ ಉಪಯೋಗ ಮಾಡಿದೆ, ಅದು ಪ್ರೊಫೆಸರ್ ಎ.ಆರ್. ಕೃಷ್ಣಶಾಸ್ತ್ರಿಗಳ ಮನಸ್ಸಿಗೆ ತುಂಬಾ ಹಿಡಿಸಿತು. ಇತ್ತೀಚೆಗೆ ನಾನು ಒಂದು ನಿರ್ಣಯಕ್ಕೆ ಬಂದದ್ದು, ಇಡೀ ದೇಶದಲ್ಲಿಯೇ ಇರುವಂತಹ ಈ ಭಾಷೆಗೆ ಮಹಾರಾಷ್ಟ್ರದಲ್ಲಿ ನೋಡಿದಾಗ ಅದಕ್ಕೆ ಜ್ಞಾನೇಶ್ವರರು ದೇಶಿ ಅಂತ ಹೇಳಿದ್ದಾರೆ. ನಮ್ಮ ವ್ಯಾಕರಣಕಾರರು ದೇಶಿ ಅಂತ ಒಂದು ಭಾಗ ಮಾಡ್ತಾರೆ. ಗುಜರಾತದ ವೈಯಾಕರಣಿ ಹೇಮಚಂದ್ರ ಅವನು ದೇಶಿ ಅಂತಾನೆ. ಅಂದ್ರೆ ದ್ರಾವಿಡ ಎಂಬ ಮಾತಿಗೆ ದೇಶಿ ಅಂತ ಅರ್ಥವಾಯಿತು ಹೊರತು ದ್ರಾವಿಡ ಅಂದ್ರೆ ಅದು ನಮ್ಗೆ ಹತ್ತಿರದ್ದಾಗೋದಿಲ್ಲ. ಯಾರೋ ಅಪ್ಪ ಎಲ್ಲಿಂದನೋ ಬಂದರು, ಆಕಾಶದಿಂದ ಇಳಿದ್ರು ಅಂತ ಅರ್ಥ ಆಗ್ತಾ ಇದೆ. ಆದ್ರಿಂದ ದ್ರಾವಿಡ ಮಾತನ್ನು ಬಿಟ್ಟು ದೇಶಿ ಮತ್ತು ಸಂಸ್ಕೃತ ಇವುಗಳ ಸಂಪರ್ಕದಲ್ಲಿ ನಮ್ಮ ಸಂಸ್ಕೃತಿ ಆಗಿದೆ ಅಂತನ್ನೋದ್ರಲ್ಲಿ ಹೆಚ್ಚು ವಾಸ್ತವತೆ ಇದೆ.
1: ಇಂತಹ ಸಂಸ್ಕೃತಿಯನ್ನ ಗ್ರಹಿಸಿಕೊಳ್ಳೋದಕ್ಕೆ ನೀವು ಕಂಡಂತಹ ದಾರಿ ಯಾವುದು?
0: ನಾನು ಕಂಡದ್ದು ಈ ಭಾಷೆ ಒಂದು ಮಹತ್ವದ ಸಾಧನ, ಮತ್ತು ಭಾಷೆಯಿಂದಲೇ ಮನುಷ್ಯನಿಗೆ ಮನುಷ್ಯತ್ವ ಬಂದದ್ದು. ಬೈ ದ ವರ್ಚ್ಯೂ ಆಫ್ ಲ್ಯಾಂಗ್ವೇಜ್ ಮ್ಯಾನ್ ಹ್ಯಾಸ್ ಬಿಕಮ್ ಮ್ಯಾನ್. ಭಾಷೆಯನ್ನು ಬಿಟ್ಟರೆ ಅವ ಮನುಷ್ಯನೇ ಅಲ್ಲ. ಆದ್ದರಿಂದ ಈ ಭಾಷೆಗೆ ಒಂದು ಮಹತ್ವದ ಸ್ಥಾನವಿದೆ. ಸಂಸ್ಕೃತಿಯ ಪ್ರೇರಣೆ ಕೇವಲ ಭಾಷೆಯಲ್ಲಿ ಇಲ್ಲ. ಭಾಷೆ ಮಾನವನಲ್ಲಿಯ ಯಾವುದೋ ಒಂದು ಅಂತರಂಗದ ಪ್ರೇರಣೆಯಿಂದ ಭಾಷೆ ನಿರ್ಮಾಣವಾಯಿತು. ಧರ್ಮನು ಒಳಗಿನ ಅಂತರಂಗದಿಂದಲೇ ಪ್ರೇರಣೆ ನಿರ್ಮಾಣ ಆಯಿತು. ಚೋದನಾ ಲಕ್ಷಣೋ ಧರ್ಮ ಅಂತ ನಮ್ಮಲ್ಲಿ ಹೇಳ್ತಾರೆ. ಈ ಚೋದಕ ಪ್ರಚೋದಕ ಸ್ಥಾನ ಯಾವುದು ಮಾನವನಲ್ಲಿ ಅನ್ನೋದು ನಾವು ಹುಡುಕದೆ ಹೊರಗೆ ಹುಡುಕಿದ್ರೆ ಆ ಧರ್ಮ ಸಂಸ್ಕೃತಿಯ ಉಗಮ ಸ್ಥಾನ ತಿಳಿಯಲಾರದು.
1: ಇವತ್ತಿನ ದಿವಸ ನಮ್ಮ ಇಂದಿನ ಸಾಹಿತ್ಯ ಸಂಸ್ಕೃತಿ ಸಂಶೋಧನೆ ತಡೆದವರಿಗೆ ಮತ್ತು ಅಂತಹ ಕಾಲದಲ್ಲಿ ಏನಾಗಬೇಕಾಗಿದೆ ಅಂತ ಕೂಡ ನಿಮ್ಮ ಅಭಿಪ್ರಾಯ ಇದೆ?
0: ಸರಿ, ನನ್ನ ಅನ್ವೇಷಣೆಯಲ್ಲಿ ನಾವು ಬಹಳ ದೊಡ್ಡವರು ಇದ್ವಿ ಎಂಬುದು ತೀರ ಸುಳ್ಳಲ್ಲ ಅನ್ನೋದು ಒಂದು ಕಂಡಿದೆ. ಆ ಯೋಗ್ಯತೆ ಇತ್ತು, ಆದರೆ ಕಳ್ಕೊಂಡಿದ್ದೇವೆ. ಯಾಕೆ ಕಳ್ಕೊಂಡಿದ್ದೇವೆ ಎಂಬ ಪ್ರಶ್ನೆ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಈ ಕಟು ಸತ್ಯವನ್ನು ಒಪ್ಪಿಕೊಳ್ಳುವ ಅಪೇಕ್ಷೆ ಇದ್ದವರು ಕಡಿಮೆ ಇದ್ದಾರೆ ಅಷ್ಟೇ. ಆದರೆ ಅದನ್ನು ಮತ್ತೆ ಈಗ ಹೇಳಬೇಕಾಗಿದ್ದರೆ, ನಾವು ಇತಿಹಾಸವನ್ನು ಸರಿಯಾಗಿ ಇತಿಹಾಸ ಅಂತ ನೋಡಿಲ್ಲ. ಇತಿಹಾಸ ಅಂದರೆ ಹೀಗೆ ಇತ್ತು ಎಂಬುದು ಸಂಗತಿ ಇಲ್ಲದೆ ನಮ್ಮ ಕಲ್ಪನೆಯಿಂದ ಬಹಳ ದೊಡ್ಡದು ಅಂತ ನಾವು ಬರೀತಾ ಇದ್ದೇವೆ. ಅದರಿಂದ ಅದು ಇತಿಹಾಸ ಆಗೋದಿಲ್ಲ.
1: ಶಿವರೇ, ನೀವು ಇವತ್ತಿನ ದಿವಸ ನಿಮ್ಮ ಸಂಶೋಧನೆಯನ್ನ ಕುರಿತು ಅನೇಕ ಮಾತುಗಳನ್ನು ಹೇಳಿದ್ದೀರಿ, ಮತ್ತು ಈಗಿನ ಸಾಹಿತಿಗಳು ಮತ್ತು ಸಂಶೋಧಕರು ಯಾವ ರೀತಿಯಾಗಿರಬೇಕು ಅಂತ ಎಂಬುದನ್ನು ಹೇಳಿದ್ದೀರಿ. ಅಮೂಲ್ಯವಾದಂತಹ ವಿಚಾರಣೆ ಹೇಳಿದ್ದಕ್ಕೆ ನಾನು ನಿಮಗೆ ಬಹಳ ಕೃತಜ್ಞನಾಗಿದ್ದೇನೆ.
2: ಕೇಳುಗರೆ, ಇಂದಿನ ಸ್ಮೃತಿ ಪಟಲದಿಂದ ಕಾರ್ಯಕ್ರಮದಲ್ಲಿ ಹಿರಿಯ ಲೇಖಕಿ ಶಾಂತಾದೇವಿ ಮಾಳವಾಡ್ ಹಾಗೂ ಹಿರಿಯ ಸಂಶೋಧಕ ಡಾಕ್ಟರ್ ಶಂಭಾ ಜೋಶಿ ಅವರೊಂದಿಗಿನ ಸಂದರ್ಶನಗಳನ್ನು ಕೇಳಿದಿರಿ. ಇವರನ್ನ ಡಾಕ್ಟರ್ ಬಸವರಾಜ್ ಸಾದರ್ ಹಾಗೂ ಡಾಕ್ಟರ್ ವರದರಾಜ್ ಹುಯಿಲ್ಗೋಳ್ ಅವರು ಆಕಾಶವಾಣಿಗಾಗಿ ಸಂದರ್ಶಿಸಿದ್ದರು.

0: ಕೇಳುಗರೆ, ಧ್ವನಿ ಭಂಡಾರದ ಅಗಾಧ ಶ್ರೀಮಂತಿಕೆಯಲ್ಲಿ ಹಲವಾರು ದಿಗ್ಗಜರ ಧ್ವನಿಗಳಿವೆ, ಭಾಷಣಗಳಿವೆ, ಸಂದರ್ಶನಗಳಿವೆ, ಸಂಗೀತ ಸುರುಳಿಗಳಿವೆ. ಇವುಗಳನ್ನ ಹೆಕ್ಕಿ ತೆಗೆದು ಮತ್ತೆ ಬರುವ ಸ್ಮೃತಿ ಪಟಲದಲ್ಲಿ ಮತ್ತಷ್ಟು ದಿಗ್ಗಜರ ಧ್ವನಿಯನ್ನ ನಿಮಗೆ ಕೇಳಿಸುವ ಪ್ರಯತ್ನ ನಾವು ಮಾಡ್ತೀವಿ. ಅಲ್ಲಿವರೆಗೆ ಕಾಯ್ತಿರಲ್ಲ, ನಮಸ್ಕಾರ.
1: ಸ್ಮೃತಿ ಪಟಲದಿಂದ ಕೇಳಿದಿರಿ ಪ್ರಸ್ತುತಿ ಮಂಜುಳಾ ಪುರಾಣಿ, ಸಹಕಾರ ಕೆ ಶಿವರಾಜ್.

0: ಆಕಾಶವಾಣಿ ಧಾರವಾಡ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಲಘು ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇಂದು ಕೇಳಿ ಉಸ್ತಾದ್ ಗುಲಾಂ ಮುಸ್ತಫಾ ಖಾನ್ ಅವರ ಸ್ವರದಲ್ಲಿ ಠುಮ್ರಿ ಮಿಶ್ರ ತಿಲಕ್ ಕಾಮೋದ್, ತಬಲಾ ಸಾಥಿ ಶರೀಫ್ ಅಹಮದ್ ಖಾನ್, ಸಾರಂಗಿ ಲಿಯಾಕತ್ ಅಲಿ ಖಾನ್.

ಉಸ್ತಾದ್ ಗುಲಾಂ ಮುಸ್ತಫಾ ಖಾನ್ ಅವರ ಸ್ವರದಲ್ಲಿ ಠುಮ್ರಿ ಮಿಶ್ರ ತಿಲಕ್ ಕಾಮೋದ್ ಕೇಳಿದ್ರಿ. ತಬಲಾ ಸಾಥಿ ಶರೀಫ್ ಅಹಮದ್ ಖಾನ್ ಅವರದಾಗಿತ್ತು. ಸಾರಂಗಿ ಸಾಥ್ ನೀಡಿದವರು ಲಿಯಾಕತ್ ಅಲಿ ಖಾನ್. ಈಗ ಗಿರಿಜಾದೇವಿ ಅವರ ಸ್ವರದಲ್ಲಿ ಕೇಳಿ ಠುಮ್ರಿ ಭೈರವಿ.

ಗಿರಿಜಾದೇವಿಯವರ ಗಾಯನದಲ್ಲಿ ಠುಮ್ರಿ ಭೈರವಿ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಪಂಡಿತ್ ಅಜಯ್ ಪೋಹಣ್ಕರ್ ಅವರ ಗಾಯನದಲ್ಲಿ ಠುಮ್ರಿ ಸಿಂಧಭೈರವಿ.

ಇದುವರೆಗೆ ಪಂಡಿತ್ ಅಜಯ್ ಪೋಹಣಕರ್ ಅವರ ಗಾಯನದಲ್ಲಿ ಠುಮ್ರಿ ಸಿಂಧಭೈರವಿ ಕೇಳಿದಿರಿ. ಇದುವರೆಗೆ ಲಘು ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸರಿಯಾಗಿ 12 ಗಂಟೆಗೆ ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿಗಾಗಿ ನಡೆಸಿದ 2026ನೇ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ ಯುಜಿಸಿಇಟಿ ಫಲಿತಾಂಶವನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಕಟಿಸಲಿದೆ. ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಬೆಂಗಳೂರಿನಲ್ಲಿ ಸದ್ಯ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ಎಂದು ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ತಿಳಿಸಿದ್ದಾರೆ. ಮಧ್ಯಾಹ್ನ 2 ಗಂಟೆಯ ಬಳಿಕ ವಿದ್ಯಾರ್ಥಿಗಳು ಸಿಇಟಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ /KEA ಜಾಲತಾಣದಲ್ಲಿ ಫಲಿತಾಂಶ ವೀಕ್ಷಿಸಬಹುದು. ಮೈಸೂರು ಸುಂದರ ನಗರವಾಗಿದ್ದು ಪ್ರವಾಸೋದ್ಯಮದ ದೃಷ್ಟಿಯಿಂದ ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ಅಗತ್ಯ ಸಹಕಾರ ನೀಡಲಿದೆ ಎಂದು ಕೇಂದ್ರ ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭರವಸೆ ನೀಡಿದ್ದಾರೆ. ಮೈಸೂರಿನ ಕಾರಂಜಿ ಕೆರೆಯಲ್ಲಿ ಆಯೋಜಿಸಿದ್ದ ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ಜೊತೆ ದೇಸಿ ತಳಿ ಗಿಡ ನೆಟ್ಟು ಅವರು ಮಾತನಾಡಿದರು. ಮಾಸ್ತಿ ಕನ್ನಡದ ಆಸ್ತಿ ಎಂದೇ ಕನ್ನಡಿಗರ ಮನದಲ್ಲಿ ಅಮರರಾಗಿರುವ ಚಿಕ್ಕವೀರರಾಜೇಂದ್ರ ಕೃತಿಗಾಗಿ ಜ್ಞಾನಪೀಠ ಪಡೆದ ಹಿರಿಯ ಸಾಹಿತಿ ಸಣ್ಣ ಕಥೆಗಳ ಜನಕ ಡಾ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಜನ್ಮದಿನವೆಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಕನ್ನಡ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದ ಮೇರು ಸಾಹಿತಿಯನ್ನು ಸ್ಮರಿಸಿ ಗೌರವ ನಮನ ಸಲ್ಲಿಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ, ಭೌತ ವಿಜ್ಞಾನಿ, ಶಿಕ್ಷಣ ತಜ್ಞರಾಗಿದ್ದ ಪದ್ಮಭೂಷಣ ಡಾ ಎಚ್ ನರಸಿಂಹಯ್ಯ ಅವರ ಜನ್ಮದಿನವೆಂದು ಎಚ್ ನರಸಿಂಹಯ್ಯ ರಾಜ್ಯ ವಿಜ್ಞಾನ ಪರಿಷತ್ತನ್ನು ಕಟ್ಟಿಬೆಳೆಸಿದವರು. ಹೋರಾಟದ ಹಾದಿ ಆತ್ಮಕಥೆಯ ಮೂಲಕ ಜನಮಾನಸವನ್ನು ವೈಜ್ಞಾನಿಕ ಚಿಂತನೆಯತ್ತ ಸೆಳೆದ ಮಹಾನುಭಾವರ ಸ್ಮೃತಿಗೆ ಅನೇಕ ಗಣ್ಯರು ಶ್ರದ್ಧಾಸುಮನ ಅರ್ಪಿಸಿದ್ದಾರೆ. ಉಳುವವನೇ ಭೂಮಿಯ ಒಡೆಯ ಕಾಯ್ದೆಯನ್ನು ಸಮರ್ಥವಾಗಿ ಜಾರಿಗೆ ತಂದ ಸಾಮಾಜಿಕ ನ್ಯಾಯದ ಹರಿಕಾರ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಅವರ ಪುಣ್ಯಸ್ಮರಣೆಯಿಂದು. ಭೂ ಸುಧಾರಣೆ, ಹಿಂದುಳಿದ ವರ್ಗಗಳ ಸಬಲೀಕರಣ ಹಾಗೂ ಸಮಾನತೆಯ ಸಮಾಜ ನಿರ್ಮಾಣಕ್ಕಾಗಿ ಅವರು ಕೈಗೊಂಡ ದೂರದೃಷ್ಟಿಯ ನಿರ್ಧಾರಗಳು ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ದಾಖಲಾಗಿವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಸ್ಮರಿಸಿದ್ದಾರೆ. ಗ್ರಾಮೀಣ ಭಾರತದಾದ್ಯಂತ ತರಬೇತಿ ಪಡೆದ ನಳ ಜಲಮಿತ್ರರು ಹಳ್ಳಿಗಳಲ್ಲಿ ನೀರು ಸರಬರಾಜು, ಮೂಲಸೌಕರ್ಯ ನಿರ್ವಹಣೆ ಹಾಗೂ ದುರಸ್ತಿಯಲ್ಲಿ ಪ್ರಮುಖ

0: ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರದ 12 ವರ್ಷಗಳ ಸಾಧನೆ ವಿವರಿಸಿ 7 ವರ್ಷಗಳ ಜಲ್ ಜೀವನ್ ಮಿಷನ್ ಅಭಿಯಾನದ ಯಶೋಗಾಥೆ ಹಂಚಿಕೊಂಡಿದ್ದಾರೆ. ಹರ್ ಘರ್ ಜಲ್ ಯೋಜನೆಯ ಅನುಷ್ಠಾನದಲ್ಲಿ ಯುವಶಕ್ತಿ ಕೈಜೋಡಿಸಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ಗಡಿಗಳ ಆರೋಗ್ಯವನ್ನು ರಕ್ಷಿಸುವಲ್ಲಿ ಜಾಗತಿಕ ಶಕ್ತಿಯಾಗಿ ಕೀಟ ನಿರ್ವಹಣೆ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಕೀಟ ದಿನದ ದಶಮಾನೋತ್ಸವ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಮುಖ್ಯಸ್ಥ ಹಾಗೂ ಪ್ರಾಧ್ಯಾಪಕ ಡಾ ಮಹಾಬಲೇಶ್ವರ್ ಗಣಪತಿ ಹೆಗಡೆ.
1: ಜಗತ್ತಿನಲ್ಲಿ ಬಯೋಮಾಸ್ ವೈಸ್ ಡೈವರ್ಸಿಟಿ ವೈಸ್ ಜಾಸ್ತಿ ಇರುವಂತಹ ಒಂದು ಪ್ರಾಣಿ ಅಂದ್ರೆ ಕೀಟ. ಪರಿಕರಕ್ಕೆ ನಮ್ಮ ವಸ್ತುಗಳಿಗೆ ಹಾನಿಯನ್ನು ಉಂಟು ಮಾಡುವಂತಹ ಈ ಗೊರಲೆ ತಗೊಂಡ್ರೆ ಹಲವೊಂದು ಬೆಳೆಗಳ ನಾಶ ಮಾಡುವಂತಹ ಕೀಟಗಳು ಕಂಡು ಬರ್ತವೆ. ಕೀಟಗಳು ಅಂದ್ರೆ ಹಾನಿಕಾರಕ ಅಂತ ಅರ್ಥ ಅಲ್ಲ. ಜಗತ್ತಿನಲ್ಲಿ ಅವು ಎಷ್ಟು ಹಾನಿ ಮಾಡ್ತಾವಲ್ಲ ಅದ್ರ 10 ಪಟ್ಟು ನಮಗೆ ಒಳ್ಳೇದನ್ನು ಮಾಡ್ತವೆ. ಬಯೋಮಾಸ್ ವೈಸ್ ಡೈವರ್ಸಿಟಿ ವೈಸ್ ಪಾಲಿನೇಷನ್ ವೈಸ್ ಮ್ಯಾನೇಜ್ ಮಾಡುವ ಹಾನಿಯಾಗದೇ ಇರಲಿ, ಒಳ್ಳೆಯ ಕೀಟಕ್ಕೆ ಹಾನಿಯಾಗದೇ ಇರಲಿ, ಕೀಟ ಪೀಡೆಗಳ ಸಹಪತಿಗೆ ತರುವುದರಿಂದ ಸುತ್ತಮುತ್ತಲಿನ ಪರಿಸರಕ್ಕೆ ಹಾನಿ ಕೂಡ ಆಗದೆ ಅದನ್ನು ತಹಬದಿಗೆ ತಂದ್ರೆ ಎಲ್ಲರಿಗೂ ಒಳ್ಳೇದಾಗ್ತದೆ.
0: ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ಆಹಾರ ಪದಾರ್ಥಗಳನ್ನು ಪ್ಯಾಕ್ ಮಾಡಲು ಅಥವಾ ಬಡಿಸಲು ಪತ್ರಿಕೆಗಳ ಬಳಕೆಯನ್ನು ತಕ್ಷಣವೇ ನಿಲ್ಲಿಸುವಂತೆ ಎಲ್ಲ ಆಹಾರ ವ್ಯಾಪಾರ ನಿರ್ವಾಹಕರಿಗೆ ನಿರ್ದೇಶನ ನೀಡಿದೆ. ಕೊಡಗಿನ ಪೊನ್ನಂಪೇಟೆಯ ತಿತಿಮತಿ ಬಳಿ ಕೋಣನಕಟ್ಟೆಯಲ್ಲಿ ಕಾಫಿ ತೋಟ ವೀಕ್ಷಿಸುತ್ತಿದ್ದ 4 ಮೇಲೆ ಕಾಡಾನೆ ದಾಳಿ ನಡೆಸಿದೆ. ನಿವೃತ್ತ ಐಜಿಪಿ ಅಣ್ಣಳಮಾಡ ಸುನೀಲ್ ಅಚ್ಚಯ್ಯ ಅವರ ಪತ್ನಿ 61 ವರ್ಷದ ಸಂಧ್ಯಾ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ. ಶಾಸಕ ಎಎಸ್ ಪೊನ್ನಣ್ಣ ಆಸ್ಪತ್ರೆಗೆ ತೆರಳಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಗುಜರಾತ್ ರಾಜ್ಯದ ಅಹಮದಾಬಾದಿನ ಏಕಾ ಅರೇನಾದಲ್ಲಿ ಆರಂಭಗೊಂಡ ಚೊಚ್ಚಲ ಆವೃತ್ತಿಯ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಯೋಗಪಟುಗಳು ಮೊದಲ ದಿನವೇ 6 ಪದಕಗಳ ಪೈಕಿ 5 ಚಿನ್ನದ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸಮಯ ಆಗಿದೆ 12:05:40. ವನಿತಾ ವಿಹಾರ.
3: ವನಿತಾ ವಿಹಾರ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನಮ್ಮೆಲ್ಲ ಕೇಳುಗರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರದಲ್ಲಿ ಸಂಯೋಜಿತ ಕಾರ್ಯಕ್ರಮ ಓ ನಿಸರ್ಗ ಪರಿಸರವೇ ಕ್ಷಮೆ ಇರಲಿ ಪ್ರಸ್ತುತಪಡಿಸಲಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಕವಯತ್ರಿ ಪ್ರೇಮಾ ಟಿಎಂ

ಕಂಡರೂ ಕಾಣಲಾರದ ಅಂತರಂಗದ ಕಲ್ಪನೆಗೆ ನಿಲುಕದ ನಾವೆತ್ತ ಸಾಗಿದರೂ ಅತ್ತ ಅಗಾಧವಾಗಿಯೇ ಕಣ್ಮುಂದೆ ಗೋಚರಿಸುವ ಎಷ್ಟೇ ಎತ್ತರಕ್ಕೇರಿದರೂ ಅದಕ್ಕಿಂತ ಎತ್ತರಕ್ಕೆ ಏರಿ ನಿಲ್ಲುವ ಅದಮ್ಯ ಅಪಾರ ಗೋಚರ ವಿಶ್ವರೂಪದ ಕೇಂದ್ರೀಕೃತ ಶಕ್ತಿ ಅದೇ.

ಹೇಳಿ, ಇದೇ ಮಹಾಮನೆಯಲ್ಲೇ ಆ ಮನೆ ದಶ ದಿಕ್ಕುಗಳಲ್ಲಿ ಹರಡಿಕೊಂಡ ನಿಸರ್ಗ. ಆ ಮನೆಯ ಭೌತಿಕ ಹಾಗೂ ಜೀವ ಸಂಕುಲಗಳೆಲ್ಲವೂ ಒಟ್ಟಾಗಿ ಕರೆಸಿಕೊಳ್ಳುವುದೇ ಪ್ರಕೃತಿಯ ಪರಿಸರ.

ಯಾವತ್ ಭೂಮಂಡಲಂ ದತ್ತೇ ಸಮೃಗವನ ಕಾನನಂ ತಾವತ್ ತಿಷ್ಠತತಿ ಮೇದಿನ್ಯಂ ಸಂತತಿ ಪುತ್ರ ಪೌತ್ರಕಿ. ಎಲ್ಲಿಯವರೆಗೆ ಈ ಭೂಮಿಯ ಮೇಲೆ ಮೃಗ ವನ ಕಾನನ ಇರುತ್ತದೆಯೋ ಅಲ್ಲಿಯವರೆಗೆ ಜೀವಿಗಳ ವಂಶ ಸಾಗುತ್ತಲೇ ಇರುತ್ತದೆ. ಮಾನವ ಕುಲ ಈ ಅಖಂಡ ಸೃಷ್ಟಿಯ ಅಂಗವೇ ಹೊರತು ಅದರ ಮಾಲೀಕರಲ್ಲ. ಮನುಷ್ಯ ಅಭಿವೃದ್ಧಿಯತ್ತ ಸಾಗಿದಾಗಲೆಲ್ಲ ಅವನ ಅವಶ್ಯಕತೆಗಳು ಹೆಚ್ಚಿದಂತೆಲ್ಲ ನಿರ್ಮಲ ನಿಷ್ಕಳಂಕ ಪರಿಸರ ನಾಶದ ಅಂಚಿಗೆ ನಿಲ್ಲುತ್ತದೆ, ಅಥವಾ ಅದು ತನ್ನ ಮೂಲ ರೂಪವನ್ನ ಕಳೆದುಕೊಳ್ಳುತ್ತದೆ.

ಪರಿಸರ ಎಂದರೇನು? ಪರಿಸರ ಎಂದರೆ ನಮ್ಮನ್ನ ಸುತ್ತುವರೆದಿರುವ ಸುತ್ತಮುತ್ತಲಿನ ಒಟ್ಟಾರೆ ವಾತಾವರಣ ಅಥವಾ ಪರಿಸ್ಥಿತಿ. ಪರಿ ಎಂದರೆ ಸುತ್ತಲು, ಸರ ಎಂದರೆ ಆವರಿಸಿರುವುದು ಎಂದರ್ಥ. ಯಾವುದೇ ಒಂದು ಜೀವಿಯು, ಮನುಷ್ಯ, ಪ್ರಾಣಿ ಅಥವಾ ಸಸ್ಯ, ಬದುಕಲು ಅದರ ಸುತ್ತಲಿರಬೇಕಾದ ಭೌತಿಕ ಮತ್ತು ಜೈವಿಕ ಸನ್ನಿವೇಶವೇ ಪರಿಸರ. ಇದರಲ್ಲಿ ಪ್ರಕೃತಿಯ ಅಂಶಗಳು ಇರುತ್ತವೆ, ಗಾಳಿ, ನೀರು, ಬೆಳಕು ಹೀಗೆ, ಮತ್ತು ಮನುಷ್ಯ ನಿರ್ಮಿಸಿದ ಅಂಶಗಳು ಕೂಡ ಇರುತ್ತವೆ. ಮನೆ, ರಸ್ತೆ, ಸಮಾಜ, ಸಂಸ್ಕೃತಿ, ಒಟ್ಟಿನಲ್ಲಿ ಎಲ್ಲವನ್ನೂ ಒಳಗೊಂಡದ್ದು ಪರಿಸರ. ಪ್ರಕೃತಿಯು ಅನಾವರಣಗೊಳ್ಳುವುದೇ ಅದರ ಪರಿಸರದ ಪ್ರತಿರೂಪಗಳಲ್ಲಿ. ಸಕಲ ಜೀವ ನಿರ್ಜೀವ ವಸ್ತುಗಳೇ ಅದರ ಆಕರಗಳು. ಸಮಸ್ತ ಪ್ರಕೃತಿಯ ಅಂಶ ರೂಪಗಳ ಮಗ್ಗುಲೇ ಪರಿಸರ. ಪರಿಸರ ಮಾನವ ಬದುಕಿನ ಉದ್ದಗಲ ಆಳೆತ್ತರಗಳಲ್ಲಿ ವ್ಯಾಪಿಸಿ ನಿಂತ ಜಗುಲಿ ಎಂದರೆ ನಮಗೆ ಇನ್ನಷ್ಟು ಆಪ್ತ ಅಲ್ಲವೇ? ಹಾಗಿದ್ದರೆ ಆ ಜಗುಲಿಯ ಸುತ್ತಲೂ ಸುತ್ತಿ ಪ್ರಕೃತಿಯೆಡೆಗೆ ಸಾಗಿ ಹೋಗೋಣ ಬನ್ನಿ. ಪರಿಸರದ ಪ್ರತಿರೂಪಗಳನ್ನೊಮ್ಮೆ ಮುಟ್ಟಿ, ತಟ್ಟಿ, ತಡವಿ ವಿಸ್ಮಯ ರೋಮಾಂಚನಗೊಳ್ಳುವುದಿದೆಯಲ್ಲ, ಆ ಸುಖದ ಮುಂದೆ ಬೇರಾವ ಸುಖವೂ ನಿಲ್ಲದು. ಬನ್ನಿ.

ಅದು ಅಲ್ಲಿ ಭುವಿಯುದ್ದಗಲಕ್ಕೂ ಸಮಾನಾಂತರವಾಗಿ ಹಬ್ಬಿ ನಿಂತ ಮುಗಿಲು. ಆ ಕಾರಿರುಳ ಕತ್ತಲ ಸೀಳಿ ಏರೇರಿ ಬರುವ ಸೂರ್ಯ, ತಂಪು ತಂಪು ಚಂದ್ರ, ಹೊಳೆವ ಚುಕ್ಕಿ ರಾಶಿಗಳು, ಆಸರೆಯ ಹಂಗಿಲ್ಲದೆ ಮುಗಿಲಿಗೆ ಜೋತು ಬೀಳುವ ಕಾರ್ಮೋಡಗಳು, ಮೆತ್ತೆ ಮೆತ್ತೆಗೆ ಬಾನಿಂದ ಭುವಿಗೆ ಸುರಿವ ಮಳೆ, ಆಹಾ ಹಿಮಾಚ್ಛಾದಿತ ಶಿಖರದ ತುದಿ ಮುಟ್ಟಿ ಮತ್ತೆ ಭುವಿಗೆ ಬನ್ನಿ. ಮೊದಲ ಮಳೆ ಮಣ್ಣ ಮೈ ಸೋಂಕಿದರೆ ಘಮ್ಮೆನ್ನುವ ಸುವಾಸನೆಯಡೆಗೆ ಸಾಗಿ ತಲೆಬಾಗಿ ಬನ್ನಿ ಬನ್ನಿ. ಮಳೆಗಾಲದ ಮಳೆನಾಡದು ಹರಿದ್ವರ್ಣವ ಹೊದ್ದಿಹುದು, ತಿಳಿ ನೀರ ಮಳೆಹನಿಯು ಶೃಂಗಾರ ಗುಂಡಿಹುದು, ಹಾಸಿ ಬಿದ್ದ ನೆಲದ ಮೇಲೆ ಹಸಿರು ಮಖಮಲ್ಲ ಹಾಸಿಹುದು, ಹಸಿರುಕ್ಕಿ ಮುಕ್ಕಳಿಸುತ್ತಿವೆ ಗಿರಿಶಿಖರ ಬೆಟ್ಟ ಸಾಲುಗಳು, ನೋಡ ನೋಡುತ್ತಲೇ ಹೂವ ತೇರ ಹೊತ್ತಿವೆ ಮರಗಿಡಗಳು, ಯಾವ ದೇವರಿಗೆ ಅರ್ಪಿಸಲು ಹೂವ ಪೋಣಿಸಿ ಹಾಗೇ ಸುಮ್ಮನೊಂದು ಶೃಂಗಾರ ಕಾವ್ಯಕ್ಕೆ ತೊಡಿಸಲು, ಅದು ಹನಿಯು ಹನಿಯೊಳು ಸೇರಿ ಹರಿವಾಗುವ ಹೊಳೆ ಹಳ್ಳ ಕಾಲುವೆ ನದಿಗೆ ಸೇರಿ ನದಿ ಕಡಲಿಗೆ ಕಡಲು ಸಾಗರಕ್ಕೆ ಸೇರುವ ದಿವ್ಯ ಧ್ಯಾನವ ನೋಡಿ, ಅದು ಗಿರಿಯೂ ಬಾಗುತ್ತಿದೆ ಮಳೆ ಸುರಿಸಿದ ನಿಸರ್ಗ.

ಓಹೋ, ಕಂಡಿದ್ದು ಕನಸೇ? ಹಾಗೆಯೇ ಕನಸ ಕಳೆದು ಹಕೀಕತ್ತಿಗೆ ಬನ್ನಿ. ಕತ್ತಲ ಸೀಳಿ ಮೇಲೇರಿ ಬರುವ ಸೂರ್ಯ ಚಂದ್ರ ಚುಕ್ಕಿಗಳನ್ನ ಬಿಟ್ಟು ಉಳಿದೆಲ್ಲವೂ ಕದಡಿ ಹೋಗಿವೆ. ಹಸಿರು ಹರಿದ್ವರ್ಣ ಮಲೆಗಳು ಚಲ್ಲಾಪಿಲ್ಲಿ, ಕುಲಿವ ನವಿಲು, ಕಿಚಿಪಿಚಿಗುಡುವ ಹಕ್ಕಿ ಪಿಕ್ಕಿಗಳು, ಉಳಿವ ಗಿಳಿ ಕೊರವಂಕಗಳು, ಕೂಗುಡುವ ಕೊರಳು ಕೊಂಕಿಸುವ ಕೋಗಿಲೆಗಳು ದಿಕ್ಕು ತಪ್ಪಿ ದಿಕ್ಕಾಪಾಲಾಗಿವೆ. ಕಾಡು ಕೊಳ್ಳ ಗಿರಿ ಶಿಖರಗಳು, ಹಳ್ಳ ಕೊಳ ಕಂದರ ನದಿಗಳು ಸೊರಗಿವೆ. ನೆಲ ನಿಂತ ಕೊಳ ಕೆರೆ ಸರೋವರಗಳ ತಾವರೆಗಳಲ್ಲಿ ಉಸಿರು ಚೆಲ್ಲಿದವು. ಕನ್ನಡಿಯ ತಿಳಿನೀರು ಹೂಳು ತುಂಬಿ ಮಡ್ಡಿಯ ಚಂದ್ರ ಚುಕ್ಕಿಗಳನ್ನ ಬಿಟ್ಟು ಉಳಿದೆಲ್ಲವೂ ಕದಡಿ ಹೋಗಿವೆ. ಹಸಿರು ಹರಿದ್ವರ್ಣ ಮಲೆಗಳು ಚಲ್ಲಾಪಿಲ್ಲಿ, ಕುಲಿವ ನವಿಲು, ಕಿಚಿಪಿಚಿಗುಡುವ ಹಕ್ಕಿ ಪಿಕ್ಕಿಗಳು, ಉಳಿವ ಗಿಳಿ ಕೊರವಂಕಗಳು, ಕೂಗುಡುವ ಕೊರಳು ಕೊಂಕಿಸುವ ಕೋಗಿಲೆಗಳು ದಿಕ್ಕು ತಪ್ಪಿ ದಿಕ್ಕಾಪಾಲಾಗಿವೆ. ಕಾಡು ಕೊಳ್ಳ ಗಿರಿ ಶಿಖರಗಳು, ಹಳ್ಳ ಕೊಳ ಕಂದರ ನದಿಗಳು ಸೊರಗಿವೆ. ನೆಲ ನಿಂತ ಕೊಳ ಕೆರೆ ಸರೋವರಗಳ ತಾವರೆಗಳಲ್ಲಿ ಉಸಿರು ಚೆಲ್ಲಿದವು. ಕನ್ನಡಿಯ ತಿಳಿನೀರು ಹೂಳು ತುಂಬಿ ಮಡ್ಡಿಯಾಗಿದೆ. ಸಾಗರ ಭೋರ್ಗರೆವ ಕಡಲುಗಳ ನೀರು ವಿಷ ನುಂಗಿ ವಿಷವ ಕಕ್ಕುತ್ತಿವೆ. ಧುಮ್ಮಿಕ್ಕುವ ಜಲಪಾತಗಳ ಬೆಣ್ಣೊರೆಯ ತೊರೆಗಳ ಬರೀ ಅವಶೇಷಗಳಿವೆ. ಪ್ರಕೃತಿಯ ಪ್ರತಿರೂಪಗಳು ಜರಿದು ಬಿದ್ದಿವೆ.

ಅಲೆಮಾರಿಯಾದ ಮಾನವ ಯಾವಾಗ ನೆಲ ನಿಲ್ಲುವುದಕ್ಕೆ ತೊಡಗಿದನೋ ಪ್ರಕೃತಿಯ ಸಂಪತ್ತನ್ನು ಬಳಸಿಕೊಂಡೇ ಕುಟೀರ ಗುಡಿಸಲು ಮನೆ ಕಟ್ಟಿಕೊಂಡು ಗೋಡೆಯೊಳಗೆ ಬಂಧಿಯಾದನು. ಈ ಬಂಧನದ ಏಕತಾನತೆಗೆ ಪರಿಹಾರವಾಗಿ ಮನೋಲ್ಲಾಸಕ್ಕೆಂದು ಬನಸಿರಿಯಡೆಗೆ ಮುಖ ಮಾಡತೊಡಗಿದನು. ಅದಾದ ಮೇಲೆ ಮಹಲಿನ ಸುಖಲೋಲುಪತಿಗೆ ಮನಗೊಟ್ಟು ಸಿಕ್ಕ ಸಿಕ್ಕಲ್ಲಿ ಕೈಯಿಟ್ಟು ಸುಂದರ ತಾಯೊಡಲ ಬಗೆಯತೊಡಗಿದನು. ಪ್ರಕೃತಿಯದೆಲ್ಲವನ್ನೂ ವಿಂಗಡಿಸಿ ಕೊಚ್ಚಿ ತಂದು ತನ್ನ ಸುತ್ತ ಹಾಸಿಕೊಂಡನು. ಮಹಲುಗಳು, ವಸತಿ ಸಂಕೀರ್ಣ, ಜಲ ಉದ್ಯಾನಗಳು, ರಸ್ತೆ, ಸಾರ್ವಜನಿಕ ತಂಗುದಾಣಗಳು, ಆಶ್ರಯದಾನಗಳು, ಸೇತುವೆಗಳನ್ನ ನಿರ್ಮಿಸಿಕೊಂಡು ನಗರೀಕರಣಗೊಂಡು ನಾಗರಿಕ ಅನಿಸಿಕೊಂಡನು. ಮಾನವ ಕುಲದ ಬಯಕೆ ಎಂಬ ಕಬಂಧ ಬಾಹುಗಳು ನೆಲ, ಜಲ, ಕಾಡು, ಹಸಿರು, ನೀರು ಹೀಗೆ ಎಲ್ಲ ದಿಕ್ಕುಗಳಲ್ಲಿ ಚಾಚಿಕೊಳ್ಳತೊಡಗಿದ ಮೇಲೆ ಪರ್ಯಾವರಣವಷ್ಟೇ ಅಲ್ಲ, ವಾತಾವರಣವು ಹದ ತಪ್ಪಿದವು. ಸುಡುವ ಅಗ್ನಿ ಕುಂಡವಾಗುವ ಬೇಸಿಗೆ, ಅತಿವೃಷ್ಟಿ ಅನಾವೃಷ್ಟಿಯ ಮಳೆಗಾಲ, ವಿಪರೀತಗಳಿಂದ ಕೂಡಿದ ಚಳಿಗಾಲ, ಹೀಗೆ ಪ್ರಕೃತಿ ಕೂಡ ತನ್ನ ಸಮತೋಲನವನ್ನ ಕಳೆದುಕೊಂಡು ಒಂದಕ್ಕೊಂದು ಪೂರಕವಾಗಿ ಬದುಕಬೇಕಾದ ಕಾಡು ಮೃಗ ಪಕ್ಷಿ ಭೂಖಂಡದ ಒಳ ಹೊರ ಪದರದ ಮೇಲಿನ ಜೀವ ಜಂತುಗಳ ಬದುಕಿಗೆ ಕಂಟಕವಾಗಿ ಅನೇಕ ಬಲು ಅಪರೂಪದ ಜೀವ ಜಾತಿಗಳು ಕಣ್ಮರೆಯಾಗಿದ್ದು ಇನ್ನಷ್ಟು ಅಳಿವಿನ ಅಂಚಿನಲ್ಲಿರುವುದು ನಮ್ಮ ದುರ್ದೈವ.

ಸರ್ಕಾರಗಳು ವನ್ಯ ಮೃಗಾಲಯಗಳನ್ನ, ಪಕ್ಷಿಧಾಮಗಳನ್ನ, ಸುರಕ್ಷಿತ ಅರಣ್ಯ ವಲಯಗಳನ್ನ ನಿರ್ಮಿಸಿ ಅವುಗಳನ್ನು ಉಳಿಸುವ ನಿಟ್ಟಿನಲ್ಲಿ ಸದಾ ಕಾರ್ಯನಿರತವಾದರೂ ಕೂಡ ನಿಸರ್ಗ ವಿಕೋಪಗಳಿಂದ ಅವುಗಳ ರಕ್ಷಣೆ ಕಷ್ಟಕರವಾಗಿದೆ. ಮಾನವನ ಇನ್ನೊಂದು ಬೃಹತ್ ಸಾಧನೆ ಎಂದರೆ ಕಾರ್ಖಾನೆಗಳು. ಮಾನವ ಕುಲದ ಮೂಲಭೂತ ಸೌಕರ್ಯಗಳನ್ನ ಹೆಚ್ಚಿಸುತ್ತೇನೆಂದು ಹುಟ್ಟಿಕೊಂಡ ಕಾರ್ಖಾನೆಗಳು ಬೆಳೆವ ಮಣ್ಣು, ಕುಡಿಯುವ ನೀರು, ಉಸಿರಿನ ಗಾಳಿಗೆ ಕಟ್ಟಿಕೊಟ್ಟದ್ದು ವಿಷದ ಬುತ್ತಿಯನ್ನು. ಮಾನವ ಅದ್ಭುತ ಕನಸುಗಾರ. ಅದರ ಸಾಕಾರಕ್ಕಾಗಿ ನಿಸರ್ಗದ ಪರಿಸರವನ್ನು ಕಂಗೆಡಿಸುತ್ತಲೇ ನಡೆದಿದ್ದನ್ನ ಕಾಣುತ್ತೇವೆ. ನಿಸರ್ಗ ತನ್ನ ಮೇಲಿನ ಹಸ್ತಕ್ಷೇಪವನ್ನು ಎಂದೂ ಸಹಿಸುವುದಿಲ್ಲ. ಈ ಜಗದ ಮೇಲಿನ ಸಕಲ ಜೀವ ಜಂತುಗಳು ಪ್ರಕೃತಿಯ ಅಧೀನವಾಗಿ ಅದನ್ನ ಅನುಸರಿಸಿಕೊಂಡು ಅದರ ಅಪ್ಪಣೆಯ ಮೇರೆಗೆ ಚಲಿಸಬೇಕು. ಆದರೆ ತನ್ನನ್ನು ತಾನು ಅತಿ ಬುದ್ಧಿವಂತನೆಂಬ ಹಣವು ಹಚ್ಚಿಕೊಂಡ ಮಾನವ ಪ್ರಕೃತಿಯನ್ನ ಕಡೆಗಣಿಸಿ ತನ್ನ ಸುತ್ತ ತನ್ನದೇ ಆದ

ಕಟ್ಟಿಕೊಳ್ಳುವ ಹಾವಣಿಕೆಯಲ್ಲಿ ನಿಸರ್ಗದತ್ತ ಪರಿಸರದ ಮೇಲೆ ಆಕ್ರಮಣಕಾರಿ ಅತಿಕ್ರಮಣಕಾರಿಯಾಗಿದ್ದರ ಪರಿಣಾಮ ಕಾಡಿನಾಶ, ಅತಿಯಾದ ರಾಸಾಯನಿಕಗಳ ಬಳಕೆ, ನದಿ ಮೂಲಗಳ ದುರ್ಬಳಕೆ, ಸಮುದ್ರ ದಂಡೆಗಳ ಅತಿಕ್ರಮಣ, ವಿನಾಶಕಾರಿ ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆ, ಸಿಮೆಂಟ್ ಸೌಧಗಳ ಆಟಾಟೋಪ, ಗಿಡಮೂಲಿಕೆಗಳೆಂಬ ಸಂಜೀವಿನಿಗಳನ್ನ ನಿರ್ಲಕ್ಷಿಸಿ ಜೀವ ಕೊಲ್ಲುವ ರಾಸಾಯನಿಕ ಔಷಧಗಳ ಬಳಕೆ, ಪ್ಲಾಸ್ಟಿಕ್ನಂತ ಭಸ್ಮಾಸುರ ಸೃಷ್ಟಿಯೊಂದಿಗೆ ಪ್ರಕೃತಿಯ ಚಕ್ರ ಏರುಪೇರಾಗಿ ಸಕಲ ಜೀವ ಜಗತ್ತನ್ನ ಅಳಿವಿನ ಅಂಚಿಗೆ ಒಯ್ದದ್ದಷ್ಟೇ ಅಲ್ಲ, ತನ್ನದೇ ನಾಶದ ಕಡೆಗೆ ಅಡಿಯಿಟ್ಟದ್ದು ಮಾತ್ರ ಅಪಾಯಕಾರಿ.

ಜೀವನ ಅಪಾಯಕಾರಿ ಆವಿಷ್ಕಾರಗಳಿಂದ ಬದಲಾದ ಪರಿಸರವನ್ನೊಮ್ಮೆ ಕಣ್ಮುಂದೆ ತಂದುಕೊಂಡರೆ ಜೀವ ನಡುಗುತ್ತದೆ ಅಲ್ಲವೇ? ಜೀವ ಕೊಲ್ಲುವ ಗಾಳಿ, ದಾಹ ತಣಿಸದ ನೀರು, ಜೀವ ಬಲಿ ಬೇಡುವ ಹರಿವ ನೀರು, ಸುಡುವ ಮುಂಜಾನೆ ಮುಸ್ಸಂಜೆ, ಉಗಿ ಕಾರುವ ಹಗಲು, ಅನ್ನಾಹಾರ ವಿಷವಾಗಿ ಕೊಲ್ಲುವ ಪರಿ, ಭೂಕಂಪನಗಳು, ಭೂಕುಸಿತಗಳು, ಸುನಾಮಿ ನೆರೆಹವಳಿಗಳು, ಸುಂಟರ ಗಾಳಿಗೆ ಮತ್ತೆ ಮತ್ತೆ ಸಿಕ್ಕು ತತ್ತರಿಸುವ ಭೂಮಿ, ತನ್ನನ್ನಾಶ್ರಯಿಸಿ ಬದುಕುವ ನಿಷ್ಪಾಪಿ ಜೀವ ಜಂತುಗಳ ಮಾರಣ ಹೋಮಕ್ಕೆ ತತ್ತರಿಸುತ್ತಿದೆ. ಅವುಗಳ ಮೂಕ ಮರ್ಮರ ಆಕ್ರಂದನಗಳಿಗೆ ಮನಬೆಂದ ನಿಸರ್ಗ ಕಂಬನಿ ಕರೆಯುತ್ತದೆ, ಮತ್ತೆ ಹಲವುತ್ತದೆ. ಮರಳಿ ಮಣ್ಣಿಗೆ ಬನ್ನಿ, ಮನೆಗೊಂದು ನೆಟ್ಟರೆ ಸಾಲದು, ಮನಸ್ಸಿಗೊಂದು ನೆಟ್ಟರೂ ಸಾಲದು, ಉಸಿರಿಗೊಂದೊಂದರಂತೆ ಗಿಡ ಮರ ನೆಡಬೇಕು ನೀವು ನಿಮ್ಮನ್ನುಳಿಸಿಕೊಳ್ಳಲು ಎಂದು ನಿಡು ಸುಯುತ್ತದೆ.

ಇಷ್ಟಾದರೂ ಕೂಡ ನಿಷ್ಠೆ ಬಿಡದೆ ಹೆತ್ತವಳ ಪ್ರತಿರೂಪಗಳಂತಿರುವ ಮೋಡ ಹಿಡಿದಿಟ್ಟುಕೊಂಡು ಮಳೆ ಸುರಿಸುವ ಸೋಗು ಬಿಟ್ಟ ಬಾನಿಗೂ ಸುತ್ತುವ ಸೂರ್ಯಂಗು ಬುದ್ಧನಂತೆ ತಣ್ಣಗೆ ನಗುವ ಚಂದ್ರಂಗು ವಿಷ ನುಂಗಿ ಉಸಿರೂಡುವ ಹಸಿರು ಮರ ಗಿಡಗಳಿಗೂ ಒಂದು ಸಲಾಮು ಸಲ್ಲಬೇಕಲ್ಲವೇ?

ಹೊಣೆ, ಅದರ ಹೊಣೆ ಹೊರುವವರಾರು? ಹೊರೆಯ ಅರಿವಾದಷ್ಟೇ ಸಾಕೆ, ತಪ್ಪಿಗೆ ಪ್ರಾಯಶ್ಚಿತ್ತ ಬೇಡವೇ? ಗಿಡ ಮರ ಸಕಲ ಜೀವರಾಶಿಗೂ ಬೇಕು ರಕ್ಷಣೆ. ರಕ್ಷಣೆ ತೋರಿಕೆಯಾಗದೆ ತಪಸ್ಸಾಗಬೇಕು. ಮಲಿನವಲ್ಲದ, ಮುರುಕಾಗದ, ಅಖಂಡ ಪರಿಶುದ್ಧ ನಿಸರ್ಗ ಪರಿಸರವನ್ನ ಉಳಿಸಿ ನಮ್ಮ ಪೀಳಿಗೆಗೆ ಒಪ್ಪಿಸುವುದೇ ಆ ತಪಸ್ಸಿಗೆ ಸಲ್ಲುವ ಫಲ. ಪರಿಸರ ನಮ್ಮದೆಂದರೆ ಸಾಲದು, ಇದು ನಮ್ಮದು ಎಂಬುದೇ ಮೂಲ ಮಂತ್ರವಾಗಬೇಕು. ಸಕಲಕ್ಕೆಲ್ಲಕ್ಕೆ ತಾನೇ ಅಕಳಂಕ ಗುರು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ತ್ರಿ ಭರತವರ್ಷಭ ಎಂದು. ಇಲ್ಲಿ ಧರ್ಮವೆಂದರೆ ಜೀವನ. ಜೀವನ ಯಾವುದರಿಂದ ನಡೆಯುತ್ತದೆಯೋ ಅದಕ್ಕೆ ಅನುಕೂಲಕರವಾದ ಕೆಲಸವನ್ನು ನಾವು ಮಾಡಬೇಕು ಎಂದು.

ಸ್ವಾಮ್ಯ ಸಾಧಿಸುವೆನೆಂದು ಸೆಡ್ಡು ಹೊಡೆದು ಸಾಕಾರಗೊಂಡಿದ್ದೆಲ್ಲವೂ ಹುಚ್ಚು ಕನಸುಗಳು. ಈಗ ಎಲ್ಲ ಕಳೆದುಕೊಂಡು ಬರಿಗೈಯಾಗುವ ಹಂತದಲ್ಲಿ ನಿಂತಿದ್ದೇವೆ. ಮತ್ತೆ ಪ್ರಕೃತಿಯ ಪರಿಸರದೆಡೆಗೆ ಹಿಂದಿರುಗುವ ಕಾಲ ದೂರವೇನಿಲ್ಲ. ಆದರೆ ಈ ಎಲ್ಲದಕ್ಕೆ

ಪ್ರಕೃತಿಯಿಂದ ಪಡೆಯುತ್ತೇವಾದರೆ ಅದೇ ಪ್ರಕೃತಿಗೆ ಮರಳಿ ಕೊಡಲೇಬೇಕಾಗಿದ್ದು ನಿಜವಾದ ಮಾನವ ಧರ್ಮ. ಇದನ್ನರಿತು ಬಾಳುವುದೇ ಮಾನವೀಯತೆ. ಮಾನವ ನಿರ್ಮಿತ ಸಾಕಾರಗಳ ಉತ್ಖನನಕ್ಕೆ ಅಗೆದರೆ ಎಲ್ಲವೂ ಹುಚ್ಚು ಕನಸುಗಳು. ಈ ಕನಸುಗಳ ಸಾಕಾರಕ್ಕೆ ನಿಸರ್ಗ ಪರಿಸರ ಸೋರಿ ಹೋದ, ಸವೆದು ಹೋದ, ಮುಕ್ಕಾಗಿಸಿದ ಪಾಪದ ಹೊಣೆ ನಮ್ಮದು. ನಿಸರ್ಗದ ಪೂರ್ಣದ ಹೊರೆ ಯಾರ ಹೆಗಲಿಗೇರಿಸುವುದು? ಮನುಷ್ಯ ಅಭಿವೃದ್ಧಿಯತ್ತ ಸಾಗುವಾಗ ಒಂದಷ್ಟು ಅವಶ್ಯಕತೆಗಳು ವೃದ್ಧಿಸುತ್ತವೆ. ಅದನ್ನು ಪೂರೈಸಿಕೊಳ್ಳಲಷ್ಟೇ ಅನುಮತಿ ಇದೆಯೇ ಹೊರತು ನಿಸರ್ಗವನ್ನು ಮುರಿದು ಕಟ್ಟುವ ಹಕ್ಕು ಯಾರಿಗೂ ಇಲ್ಲ. ಒಂದು ತುಂಡು ಪಂಚೆಯಲ್ಲಿ ಅದು ತಾವೇ ನೇಯ್ದದ್ದು ಇಡೀ ಬದುಕು ಕಳೆದ ಮಹಾನ್ ಮಾನವತಾವಾದಿ ಬಾಪೂಜಿ ಗಾಂಧೀಜಿ ಹೇಳುತ್ತಿದ್ದರು, ದೇರ್ ಇಸ್ ಸಫಿಷಿಯಂಟ್ ಇನ್ ನೇಚರ್ ಫಾರ್ ಎವ್ರಿ ಒನ್ಸ್ ನೀಡ್, ಬಟ್ ಈವನ್ ನೇಚರ್ ಕ್ಯಾನ್ ನಾಟ್ ಸೆಟಿಸ್ಫೈ ಎವ್ರಿ ಒನ್ಸ್ ಗ್ರೀಡ್. ಜೀವನ ಲಾಲಸೆಗಳನ್ನು ತೀರಿಸಿಕೊಳ್ಳುವುದಕ್ಕಾಗಿ ಅಲ್ಲವೇ ಅಲ್ಲ ಎಂಬ ಸತ್ಯವನ್ನು ಅರಿತು ಮಾನವ ತನ್ನೊಳಗಿನ ಒಳಾಂತರವ ಮಥಿಸಿ ಐಷಾರಾಮದ ಕಲ್ಪನೆ ಕೊಳ್ಳುಬಾಕುತನ ಅಗತ್ಯಗಳೆಂಬ ಹಪಾಹಪಿತನದ ಮರೀಚಿಕೆಯ ಹಿಂದೆ ಬೀಳುವುದರಿಂದಾಗುವ ದುರಂತಗಳನ್ನು ಅರಿತರೆ ನಮ್ಮ ಸುತ್ತಲಿನ ಪ್ರಕೃತಿ ಎಂಬ ಪ್ರಪಂಚ ನೆಮ್ಮದಿಯ ಉಸಿರ ಬಿಟ್ಟಿತು.

ಲಿಂಗುವ ಹನಿ ಹನಿಗೂ ಕೈಗಿತ್ತ ಪ್ರಕೃತಿಯ ಪೂಜೆ ಸಾಲದು. ಬಿತ್ತಬೇಕು ಬೀಜ, ಮರವಾಗಬೇಕು ನಾವು, ಮನೆ ಮಾಡುಗಳು ಕಾಡಾಗಬೇಕು. ಮುನ್ನ ಮಣ್ಣ ಒಪ್ಪಿಗೆ ಕೇಳಬೇಕು. ಬರೀ ಕೂಡಿ ಕಳೆಯುವುದಲ್ಲ, ಭಾವ ಬಿರಿದು ಮನಸ್ಸು ಮನೆಯಾಗಬೇಕು. ಕಣಕಣಕ್ಕೂ ಋಣ ಮುಟ್ಟಬೇಕು. ಕೊಟ್ಟೆ ತಟ್ಟೆಗಳೆಂಬ ಭಸ್ಮಾಸುರ ಬೀಜಗಳ ಕೊಂದು ಹೊಸದಾಗಬೇಕು. ಹಕ್ಕಿ ಹೆಕ್ಕುವ ಮೊದಲ ಕಡ್ಡಿಯಿಂದ ಮೊಟ್ಟೆ ಮರಿಯಾಗುವ ತನಕ, ಸಾಗರ ಹೊಸ ಹನಿಯಾಗಿ ನೆಲವ ನೆಕ್ಕುವ ತನಕ ಕಾಯಬೇಕು, ಕಾಡಬೇಕು.

ನಾಸ್ತಿ ಮೂಲಂ ಮನೌಷಧಂ, ಕೆಲಸಕ್ಕೆ ಬಾರದ ನಿಷ್ಪ್ರಯೋಜಕವಾದ ಒಂದೇ ಒಂದು ಗಿಡವು ಈ ಪ್ರಕೃತಿಯಲ್ಲಿಲ್ಲ. ನಾವದನ್ನ ಅರಿಯಬೇಕು, ನಿಸರ್ಗದೆಡೆಗೆ ಮುಖ ಮಾಡಬೇಕು, ಮತ್ತೆ ಹಸಿರ ಹಬ್ಬಿಸಬೇಕು ಎನ್ನುವುದು ಆಕಾಶವಾಣಿಯ ಆಶಯ.

0: ಸಂಯೋಜಿತ ಕಾರ್ಯಕ್ರಮ ಓ ನಿಸರ್ಗ ಪರಿಸರವೇ ಕ್ಷಮೆ ಇರಲಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಕವಯತ್ರಿ ಪ್ರೇಮಾ ಟಿಎಂಆರ್, ನಿರ್ವಹಣೆ ಟಿ ಶ್ಯಾಮ್ಪ್ರಸಾದ್. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಧಾರವಾಡ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಮಾನನೀಯ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕಾ ದೇಶ್ ಕೆ ಸಭಿ ಎಕ್ಸಾಮ್ ವಾರಿಯರ್ಸ್ ಕೆ ಲಿಯೆ ವಿಶೇಷ ಸಂದೇಶ.
6: अगर टाइम मैनेजमेंट सीख ली और समय का प्रोडक्टिव यूज सीख लिया तो आप देखिए, आप कभी भी प्रेशर नहीं लगेगा, थकान नहीं लगेगी.
5: NCPCR आयोजित कर रहा है परीक्षा पर्व, जिसके लाइव सेशन के दौरान आप परीक्षा से संबंधित प्रश्न एक्सपर्ट से पूछ सकते हैं, जो कि 23 अप्रैल से 23 मई तक चलेंगे. अधिक जानकारी के लिए www.ncpcr.gov.in पर लॉगिन करें.
7: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
4: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ ಜೂನ್ 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796-999-1827.
1: ಕೇಳುವರೆ, ಈ ಮಧ್ಯಾಹ್ನ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 12:35 ಆರೋಗ್ಯ ಸಂಚಿಕೆ. ವಿಶ್ವ ಆಹಾರ ಸುರಕ್ಷತಾ ದಿನದ ಸಂದರ್ಭದಲ್ಲಿ ಆಹಾರದ ಕಲಬೆರಕೆ ಮತ್ತು ಪತ್ತೆ ಹಚ್ಚುವ ವಿಧಾನಗಳನ್ನು ಕುರಿತು ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದ ಹಾವೇರಿ ಜಿಲ್ಲೆ ದೇವಿ ಹೊಸೂರು ತೋಟಗಾರಿಕೆ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದ ಆಹಾರ ತಂತ್ರಜ್ಞಾನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಮೋಹನ್ ನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಪಿಎಂ ಜಗದೀಶ್ ಅವರಿಂದ ಮಾಹಿತಿ. ನಂತರ ಪಂಕಜ್ ಡಿ ಕುಡ್ತರ್ಕರ್ ಅವರ ಮಾಹಿತಿಯನ್ನು ಕೇಳುತ್ತೀರಿ. ಜನಪದ ಸಂಗೀತ ಕಾರ್ಯಕ್ರಮ 1:20 ಬೆಳಗಾವಿಯ ಸಕ್ರೆವ ಯಲ್ಲವ ಪಾತ್ರೋಟ್ ಹಾಗೂ ಸಂಗಡಿಗರಿಂದ ಸನ್ನಾಟದ ಪದಗಳನ್ನು ಕೇಳುವಿರಿ. 2:40 ಎಳೆಯರ ಬಳಗ, ಇದರಲ್ಲಿ ಶ್ರೀಕಾಂತ್ ಹಾದಿಮನಿ ಅವರಿಂದ ಮಕ್ಕಳಿಗಾಗಿ ಕಥೆಗಳನ್ನು ಕೇಳುತ್ತೀರಿ. ಇವಿಷ್ಟು ಈ ಮಧ್ಯಾಹ್ನ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.
8: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
9: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ
10: ನಾನು ಡಾಕ್ಟರ್

0: ಇತಾಹರ್ಮುದೋಳ್ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವೈದ್ಯಕೀಯ ಚಿಕಿತ್ಸೆ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಬರುವ ಮಂಗಳವಾರ ದಿನಾಂಕ 9 ಜೂನ್ 2026 ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಯಸ್ಕರಲ್ಲಿ ಡೆಂಗ್ಯೂ ಎಂಬುದರ ಬಗ್ಗೆ ಕುರಿತು ಮಾತಾಡೋಣ. ಡೆಂಗ್ಯೂ ಜ್ವರದಲ್ಲಿ ಬರುವ ಲಕ್ಷಣಗಳು, ಅದರ ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ.
1: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14 244-344-15 244-344-16 ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
2: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸರಿಯಾಗಿ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಆರೋಗ್ಯ ಕಾರ್ಯಕ್ರಮ. ಆತ್ಮೀಯ ಶ್ರೋತೃಗಳಿಗೆಲ್ಲ ನಮಸ್ಕಾರ. ಜೂನ್ 7ನ್ನು ವಿಶ್ವ ಆಹಾರ ಸುರಕ್ಷತಾ ದಿನ ಎಂದು ಆಚರಿಸಲಾಗುತ್ತದೆ. ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳಾದ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಆಹಾರ ಮತ್ತು ಕೃಷಿ ಸಂಸ್ಥೆಯ ಮುಂದಾಳತ್ವದಲ್ಲಿ ಈ ದಿನವನ್ನು ಆಚರಿಸಲಾಗುತ್ತದೆ. ಈ ವರ್ಷದ ವಿಷಯ ಹೊರೆಯಿಂದ ಪರಿಹಾರದತ್ತ, ಎಲ್ಲೆಲ್ಲೂ ಸುರಕ್ಷಿತ ಆಹಾರ. ಆಹಾರಜನ್ಯ ಆರೋಗ್ಯ ಸಮಸ್ಯೆಗಳು ಕಣ್ಗಾವಲಿಗೆ ಒತ್ತು ಮತ್ತು ಅವುಗಳ ನಿಯಂತ್ರಣ ಈ ವಿಷಯದ ಸಾರಾಂಶವಾಗಿದೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಆಹಾರದ ಕಲಬೆರಕೆ ಮತ್ತು ಪತ್ತೆ ಹಚ್ಚುವ ವಿಧಾನಗಳನ್ನು ಕುರಿತು ಡಾಕ್ಟರ್ ಜಿ ಮೋಹನ್ ನಾಯಕ್ ಅವರೊಂದಿಗೆ ಸಂದರ್ಶನ.
1: ಆತ್ಮೀಯ ಕೇಳುಗರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಆಹಾರದ ಕಲಬೆರಕೆ ಮತ್ತೆ ಅದನ್ನು ಪತ್ತೆ ಹಚ್ಚುವಂತಹ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಹಾವೇರಿ ಜಿಲ್ಲೆ ದೇವಿ ಹೊಸೂರಿನಲ್ಲಿರುವಂತಹ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದಲ್ಲಿ ಆಹಾರ ತಂತ್ರಜ್ಞಾನ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಜಿ ಮೋಹನ್ ನಾಯಕ್ ಅವರು. ನಮಸ್ಕಾರ ಡಾಕ್ಟರ್ ಮೋಹನ್ ನಾಯಕ್ ಅವರೇ.
2: ನಮಸ್ಕಾರ.
1: ಈಗ ಡಾಕ್ಟರ್ ಮೋಹನ್ ನಾಯಕ್ ಅವರೇ, ಪ್ರಾರಂಭದಲ್ಲಿ ಈ ಆಹಾರದ ಕಲಬೆರಕೆ ಅಂದ್ರೆ ಏನು ಅಂತ ಸ್ವಲ್ಪ ಸರಳವಾಗಿ ಹೇಳ್ತೀರಾ?
2: ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಆಹಾರ ಒಂದು ಪ್ರಮುಖ ಸಾಧನವಾಗಿದೆ.
1: ಹೌದು.
2: ಇಲ್ಲಿ ನೋಡ್ಬೇಕು ಅಂದ್ರೆ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 21ರ ಒಂದು ಉಲ್ಲೇಖದ ಪ್ರಕಾರ ಸುರಕ್ಷಿತ ಮತ್ತು ಪೌಷ್ಟಿಕ ಆಹಾರದ ಹಕ್ಕು ಎಲ್ಲರಿಗೂ ಬೇಕಾಗಿದೆ. ಅದಕ್ಕೋಸ್ಕರವಾಗಿ ಸುರಕ್ಷಿತ ಆಹಾರ ಮತ್ತು ಪೌಷ್ಟಿಕ ಆಹಾರ ಎಲ್ಲರಿಗೂ ಒದಗಿಸೋದು ಕೂಡ ಬಹಳ ಪ್ರಮುಖವಾಗಿದೆ. ಇಲ್ಲಿ ಪ್ರಮುಖವಾಗಿ ನಾವು ನೋಡ್ಬೇಕಂದ್ರೆ ಆಹಾರದ ಕಲಬೆರಕೆ. ಈಗ ದೈನಂದಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ, ಜನಸಂಖ್ಯೆ ಜಾಸ್ತಿ ಆಗಿದೆ, ಅದೇ ರೀತಿಯ ಆಹಾರದ ಒಂದು ಕೊರತೆನೂ ಕೂಡ ಜಾಸ್ತಿ ಆಗಿದೆ. ಅದಕ್ಕೋಸ್ಕರವಾಗಿ ಏನ್ ಮಾಡ್ತಾರೆ, ಶುದ್ಧವಾಗಿರುವಂತ ಆಹಾರದಲ್ಲಿ ಅದರ ಒಂದು ಮೂಲವನ್ನ ವಿರೂಪಗೊಳಿಸುವುದನ್ನ ನಾವೇನಂತೀವಿ ಆಹಾರದ ಕಲಬೆರಕೆ ಅಂತ ಹೇಳ್ತೇವೆ. ಮೂಲ ವಿರೂಪ ಅಂದ್ರೆ ಅದರ ಬಣ್ಣ, ವಾಸನೆಯಲ್ಲಿ, ರುಚಿಯಲ್ಲಿ ಅಥವಾ ಅದರ ಒಂದು ಪೋಷಕಾಂಶದಲ್ಲಿ ಬದಲಾವಣೆಯನ್ನ ಮಾಡೋದು. ಸೊ ಈ ಬದಲಾವಣೆಯ ಮೂಲ ಉದ್ದೇಶ ಇಷ್ಟೇ, ವ್ಯಾಪಾರೀಕರಣ. ನಾವು ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಅದರ ಒಂದು ಸತ್ವವನ್ನ ವಿರೂಪಗೊಳಿಸುವುದೇ ಒಂದು ಆಹಾರದ ಕಲಬೆರಕೆ ಅಂತ ನಾವು ಆಡುಭಾಷೆಯಲ್ಲಿ ಹೇಳ್ಬೋದು ಸರ್.
1: ಆಹಾರದ ಕಲಬೆರಕೆ ಬಗ್ಗೆ ತಾವು ಸರಳವಾಗಿ ಪರಿಚಯ ಮಾಡಿಕೊಟ್ರಿ. ಈ ಆಹಾರದ ಕಲಬೆರಕೆಯ ಇಂದಿನ ಸ್ಥಿತಿಗತಿಯ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ?
2: ಹಾ ಸರ್. ಹಾಲಿನಲ್ಲಾಗಿರ್ಬಹುದು ಅಥವಾ ಎಣ್ಣೆಗಳಲ್ಲಾಗಿರ್ಬಹುದು, ತರಕಾರಿಯಲ್ಲಾಗಿರ್ಬಹುದು, ಬೇಳೆಕಾಳುಗಳಲ್ಲಾಯ್ತು, ಅದೇ ರೀತಿ ಅನೇಕ ರೀತಿಯ ಪದಾರ್ಥಗಳಲ್ಲಾಗಿರ್ಬಹುದು, ಒಂದಿಲ್ಲ ಇನ್ನೊಂದು ರೂಪದಲ್ಲಿ ಈ ಆಹಾರದ ಕಲಬೆರಕೆ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಭಾರತೀಯ ಆರೋಗ್ಯ ಇಲಾಖೆ ಏನು ಒಂದು ಗಣತಿಯನ್ನ ಮಾಡಿದೆ, ಅದರ ಪ್ರಕಾರವಾಗಿ 2016 ಮತ್ತು 2017ರಲ್ಲಿ ಸುಮಾರು 23% ಈ ಒಂದು ಆಹಾರ ಮತ್ತು ಅದು ಪ್ಯಾಕ್ ಆಗಿರಬಹುದು ಅಥವಾ ಪ್ಯಾಕ್ ಆಗದೇ ಇರುವಂತಹ ಪದಾರ್ಥಗಳಾಗಿರ್ಬಹುದು, ಅವು ಕಲಬೆರಕೆ ಆಗಿವೆ. ಅದೇ ರೀತಿ ನಾವು ಈ ಭಾರತೀಯ ಆಹಾರ ಸುರಕ್ಷತಾ ಮಾನದಂಡಗಳ ಪ್ರಾಧಿಕಾರದ ಪ್ರಕಾರ ಕೆಲವೊಂದು ವಸ್ತುಗಳು, ಹಾಲಾಗಿರ್ಬಹುದು, 92% ಕಲಬೆರಕೆ ಆಗಿದೆ ಅಂತ ಹೇಳಿ ಕೆಲವೊಂದು ರಾಜ್ಯಗಳಲ್ಲಿ ಕೂಡ ರಿಪೋರ್ಟ್ ಆಗಿದೆ. ಅದೇ ರೀತಿ ಹಣ್ಣು ಮತ್ತು ತರಕಾರಿಗಳಾಗಿ

0: ಆಗಿರ್ಬೋದು, ಹಾಲಿನ ಉತ್ಪನ್ನಗಳಾಗಿರ್ಬೋದು, ಎಣ್ಣೆ ಮತ್ತೆ ಬೇಳೆಕಾಳು ಇವೆಲ್ಲವೂ ಆಗಿರ್ಬೋದು, ಈ ಒಂದು ಪ್ಯಾಕ್ಡ್ ಫುಡ್ ಅಲ್ಲಿ ಅದು ಯಥೇಚ್ಛವಾಗಿ ಆಗಿದೆ. ಈ ಒಂದು ಕಲಬೆರಕೆ ಬೆಳೆಗಳನ್ನ ಬೆಳೆಯುವ ಹಂತದಲ್ಲಾಗಿರ್ಬೋದು, ಅವುಗಳನ್ನ ಸಂಸ್ಕರಣಾ ಹಂತದಲ್ಲಾಗಿರ್ಬೋದು, ಅಥವಾ ಅದನ್ನ ವ್ಯಾಲ್ಯೂ ಅಡಿಷನ್ ಮಾಡುವಂತ ಹಂತದಲ್ಲಾಗಿರ್ಬೋದು, ಇದರ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗಿದೆ ಅಂತ ಒಂದು ವರದಿ ಇದೆ.
1: ಇನ್ನ ಈ ಆಹಾರವನ್ನ ಯಾವ್ಯಾವ ರೀತಿಯಲ್ಲಿ ಕಲಬೆರಕೆಯನ್ನ ಮಾಡಲಾಗತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರಣೆಯನ್ನ ಕೊಡ್ತೀರಾ?
0: ಹಾ ಸರ್, ಇಲ್ಲಿ ಆಹಾರದ ಒಂದು ಕಲಬೆರಕೆಯನ್ನ ಸುಮಾರು ನಾವು ಜನರಲ್ ಆಗಿ ನೋಡಿದಾಗ ಒಂದು 5 ವಿವಿಧ ಭಾಗದಲ್ಲಿ ಕಲಬೆರಕೆಯನ್ನ ಮಾಡಲಾಗ್ತದೆ. ಅದರಲ್ಲಿ ಬಹುಮುಖ್ಯವಾಗಿ ಉದ್ದೇಶಪೂರ್ವಕವಾಗಿ ಮಾಡುವಂತಹ ಒಂದು ಕಲಬೆರಕೆ ಕಾರಕಗಳು. ಉದ್ದೇಶಪೂರ್ವಕವಾಗಿ ಮಾಡೋದಕ್ಕೆ ಒಂದೇ ಒಂದು ಮುಖ್ಯ ಕಾರಣ ಏನಂದ್ರೆ ಅದು ಹೆಚ್ಚಿನ ಆದಾಯವನ್ನ ಗಳಿಸುವುದು. ಈಗ ಉದಾಹರಣೆಯಾಗಿ ಅಲ್ಲಿ ಒಂದು ಉತ್ಪನ್ನದ ಗುಣಮಟ್ಟ ಕಡಿಮೆ ಇದ್ದಾಗ ಆ ಉತ್ಪನ್ನಕ್ಕೆ ನಾವು ಇನ್ನು ಬೇರೆ ರೀತಿಯ ಉತ್ಪನ್ನಗಳನ್ನ ಸೇರಿಸಿ ಅದರ ಒಂದು ರೂಪವನ್ನ ಹೆಚ್ಚ ಮಾಡಲು ಪ್ರಯತ್ನ ಮಾಡ್ತೇವೆ. ಅದು ಉದ್ದೇಶಕವಾಗಿ ಮಾಡ್ತೇವೆ. ಅಲ್ಲಿ ಕಲರ್ನ ಜಾಸ್ತಿ ಮಾಡಬಹುದು, ಪೋಷಕಾಂಶಗಳ ಗುಣಮಟ್ಟವನ್ನ ಜಾಸ್ತಿ ಮಾಡ್ಕೊಳ್ಬಹುದು. ಅದೇ ರೀತಿ ಬೇಳೆಕಾಳುಗಳಿಗೆ ಕಲ್ಲು ಆಗಿರ್ಬಹುದು, ಸುಣ್ಣದ ಪೌಡರ್ ಅನ್ನ ಆಗಿರ್ಬಹುದು, ಅದೇ ರೀತಿಯ ವಿವಿಧ ಕಲಬೆರಕೆ ಕಾರಕಗಳನ್ನ ಉದ್ದೇಶಪೂರ್ವಕವಾಗಿ ಅಲ್ಲಿ ಬಳಸಲಾಗುತ್ತೆ. ಅದನ್ನು ನಾವು ಉದ್ದೇಶಪೂರ್ವಕವಾಗಿ ಬಳಸುವ ಕಲಬೆರಕೆ ಕಾರಕಗಳು ಅಂತ ಹೇಳ್ತೇವೆ. ಇದು ಒಂದನೇದು. ಎರಡನೇದು, ಉದ್ದೇಶಕವಲ್ಲದ ಯಾವುದೇ ಒಂದು ಕ್ರಿಯೆಯನ್ನು ಮಾಡುವಾಗ ಅಥವಾ ಬೆಳೆಯನ್ನ ಬೆಳೆಸುವಾಗ ಅಥವಾ ನಾವು ಸಂಸ್ಕರಣೆ ಮಾಡುವಾಗ ಉದ್ದೇಶಪೂರ್ವಕವಲ್ಲದೆ ಅವೆಲ್ಲ ಆ ಒಂದು ಉತ್ಪನ್ನದಲ್ಲಿ ಬಳಕೆಯಾಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ ನಾವೆಲ್ಲ ಏನ್ ಮಾಡ್ತೇವೆ, ಬೆಳೆಯನ್ನ ಕೀಟಬಾಧೆಯನ್ನ ತಡೆಗಟ್ಟಲು ಅನೇಕ ರೀತಿಯ ಕೆಮಿಕಲ್ಸ್ ಆಗಿರ್ಬಹುದು ಅಥವಾ ಬೇರೆ ರೀತಿಯ ಸಂರಕ್ಷಕಗಳನ್ನ ನಾವು ಬಳಸ್ತೇವೆ.
1: ಅಂದ್ರೆ ಮುಖ್ಯವಾಗಿ ಕೀಟನಾಶಕಗಳನ್ನ ಆಹಾರ ಧಾನ್ಯಗಳ ಸಂರಕ್ಷಣೆಗೆ ಬಳಸ್ಕೊಳ್ತೀವಿ.
0: ಹೌದು, ಇದು ಅನ್ಇಂಟೆನ್ಷನಲ್ ಅಂತ ಹೇಳ್ತೀವಿ, ಇನ್ಸಿಡೆಂಟಲ್ ಅಥವಾ ಅದು ಉದ್ದೇಶಪೂರ್ವಕವಲ್ಲದ ಕಲಬೆರಕೆ ಕಾರಕಗಳು. ಅದೇ ರೀತಿ ಬೆಳೆಯನ್ನ ನಾವು ಸಂರಕ್ಷಣೆ ಮಾಡಿರ್ತೀವಿ, ಅಲ್ಲಿ ಇಲಿ ಮತ್ತೆ ಕೀಟಬಾಧೆಗಳು ಆಗಿರ್ತವೆ. ಇಲಿಯ ಒಂದು ಕೂದಲಾಗಿರ್ಬಹುದು, ಅದರ ಮೂತ್ರ ಆಗಿರ್ಬಹುದು ಅಥವಾ ಇನ್ನಿತರ ಪದಾರ್ಥಗಳಿಂದ ಏನಾಗುತ್ತೆ, ಧಾನ್ಯಗಳ ಎಲ್ಲವೂ ಕೂಡ ಕಲಬೆರಕೆಯಾಗುತ್ತೆ.
1: ಇಲಿಯ ಹಿಕ್ಕೆಗಳು ಕೂಡ ಅದರಲ್ಲಿ ಬೆರ್ತಿರ್ತವೆ.
0: ಹೌದು ಸರ್, ಮತ್ತೆ ಅದೇ ರೀತಿಯ ಕೆಲವೊಂದು ಹುಳುಗಳು ಸತ್ತ ಮೇಲೂ ಕೂಡ ಅದರೆಲ್ಲ ಕಾಲಾಗಿರ್ಬೋದು, ಕೈ ಆಗಿರ್ಬೋದು, ಮತ್ತೆ ಉಳಿದ ಯಾವುದೇ ರೀತಿಯ ದೇಹದ ಭಾಗಗಳು ಆ ಒಂದು ಪದಾರ್ಥದಲ್ಲಿ ಸೇರ್ಕೊಂಡಾಗ ಅವು ಉದ್ದೇಶಪೂರ್ವಕವಾಗಿ ನಾವು ಅದನ್ನ ಬಳಸಿರುವುದಿಲ್ಲ, ಬಟ್ ಅದು ಕೀಟಬಾಧೆಯನ್ನ ಆದಾಗ ಯಾವುದೋ ಒಂದು ಸಂರಕ್ಷಣೆಯಲ್ಲಿ ಈ ರೀತಿ ತೊಂದರೆಗಳು ಉಂಟಾಗುತ್ತೆ. ಹಾಗೆ ಮೂರನೆಯದು ಹೇಳೋದಕ್ಕೂ ಅಂದ್ರೆ ಸ್ವಾಭಾವಿಕವಾಗಿ ಬರುವಂತಹ ಕಲಬೆರಕೆ ಕಾರಕಗಳು ಅಂದ್ರೆ ಕೆಲವೊಂದು ಬೇಳೆಕಾಳಾಗಿರ್ಬಹುದು, ಹಣ್ಣು ಮತ್ತು ತರಕಾರಿಗಳಾಗಿರ್ಬಹುದು, ಅದರಲ್ಲಿ ಆಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಅಂತ ಇರ್ತವೆ. ಸೊ ಈ ಆಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಏನಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಬೇರೆ ರೀತಿಯ ಪೋಷಕಾಂಶಗಳನ್ನ ಒದಗಿಸಲು ಇವೇನು ಮಾಡ್ತವೆ, ಇವು ತಡೆಗಟ್ಟುತ್ತೆ. ನಮಗೆ ಕ್ಯಾಲ್ಸಿಯಂ ಬೇಕು ಅಥವಾ ಐರನ್ ಬೇಕು, ಈ ಐರನ್ ಅಥವಾ ಬೇರೆ ರೀತಿಯ ಪೋಷಕಾಂಶಗಳನ್ನ ದೇಹದಲ್ಲಿ ಒಂದು ಹೀರ್ಕೊಳ್ಳುವ ಒಂದು ಪ್ರಯತ್ನವನ್ನ ಅವು ತಡೆಗಟ್ಟುತ್ತೆ. ಕೆಲವೊಂದು ಅಣಬೆ ಆಗಿರ್ಬಹುದು, ಇದರಲ್ಲೆಲ್ಲ ನ್ಯಾಚುರಲ್ ಆಗಿರುವಂತಹ ಟಾಕ್ಸಿನ್ಸ್ ಗಳು ತುಂಬಾ ಯಥೇಚ್ಛವಾಗಿ ಕಂಡುಬರುತ್ತೆ. ಅದಕ್ಕೋಸ್ಕರವಾಗಿ ಯಾವುದೇ ರೀತಿ ಬೇಳೆಕಾಳುಗಳನ್ನಾಗಿರ್ಬಹುದು ಅಥವಾ ಕೆಲವೊಂದು ತರಕಾರಿಗಳನ್ನ ನಿಯಮಿತವಾಗಿ ಅವುಗಳನ್ನ ಕುದಿಸಿ ತಿನ್ನೋದ್ರಿಂದ ಈ ಒಂದು ಟಾಕ್ಸಿನ್ಸ್ ಗಳನ್ನ ನಾವು ಹೊರಹಾಕಬಹುದು, ಅಥವಾ ಕಾಳುಗಳನ್ನ ನೆನೆಸಿ ತಿನ್ನೋದ್ರಿಂದ ಅಥವಾ ಕಾಳುಗಳನ್ನ ಬಿಸಿ ಗಾಳಿಯಲ್ಲಿ ನಾವು ರೋಸ್ಟ್ ಮಾಡೋದ್ರಿಂದ ಕೂಡ ಈ ಒಂದು ಸ್ವಾಭಾವಿಕವಾಗಿ ಬರುವಂತಹ ಕಲಬೆರಕೆ ಕಾರಕಗಳನ್ನ ನಾವು ತಡೆಗಟ್ಟಬಹುದು. ಇನ್ನು ನಾಲ್ಕನೇದು ಲೋಹ ಮಿಶ್ರಿತ ಕಲಬೆರಕೆ ಕಾರಕಗಳು ಅಂತ ಹೇಳ್ತೀವಿ. ಇಲ್ಲಿ ಯಾವುದೇ ರೀತಿಯ ಲೋಹವನ್ನ ನಾವು ಬಳಸೋದಿಲ್ಲ, ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಹೆವಿ ಮೆಟಲ್ಸ್ ಅಂತ ಹೇಳ್ತೀವಿ, ಲೋಹ ಮೆಟಲ್ಸ್ ಅಂದ್ರೆ ನಾವು ಬಳಸುವಂತಹ ನೀರು. ಬಹುಮುಖ್ಯವಾಗಿ ನಾವು ಕೃಷಿಗೆ ಬಳಸುವಂತ ನೀರು ಈ ಚರಂಡಿಯ ನೀರಿನ ಜೊತೆಗೆ ಸೇರಿಸಿ ಅಥವಾ ಯಾವುದೇ ಒಂದು ಇಂಡಸ್ಟ್ರಿಯಿಂದ ಬರುವಂತಹ ನೀರಿನ ಜೊತೆಗೆ ಸೇರಿ ಇದು ಕಲುಷಿತ ಆಗಿದೆ. ಈ ಕಲುಷಿತವಾದಂತಹ ನೀರು ಹೇರಳ ಪ್ರಮಾಣದಲ್ಲಿ ಒಂದು ಪಾದರಸ ಆಗಿರಬಹುದು ಮತ್ತೆ ಆರ್ಸೆನಿಕ್ ಆಗಿರಬಹುದು, ಅದೇ ರೀತಿ ಉಳಿದ ಕೆಮಿಕಲ್ ಕಾರಕ ಸಂರಕ್ಷಕಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ನೀರಲ್ಲಿದೆ. ಈ ನೀರನ್ನ ನಾವು ಸಂಸ್ಕರಣೆಗೆ ಬಳಸೋದ್ರಿಂದ ಅಥವಾ ಹಣ್ಣು ಮತ್ತು ತರಕಾರಿಗಳನ್ನ ಶುಚಿತ್ವಕ್ಕೆ ಬಳಸೋದ್ರಿಂದ ಏನಾಗುತ್ತೆ, ಇವು ಆ ಒಂದು ಹಣ್ಣು ಮತ್ತು ತರಕಾರಿಗಳ ಮೇಲೆ ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಇರುತ್ತೆ ಅಂತ ಹೇಳಿ ಈ ಒಂದು ಲೋಹಕಾರಕ ಕಲಬೆರಕೆ ವಸ್ತುಗಳು ಕೂಡ

0: ಈ ಒಂದು ಗ್ರೂಪ್ ಅಲ್ಲಿ ಇದೆ. ಮತ್ತೆ ಕೊನೆಯದಾಗಿ ಐದನೇ ಭಾಗವಾಗಿ ನಾವು ಪ್ಯಾಕೇಜಿಂಗ್ ಅಂತ ಹೇಳ್ತೇವೆ, ಪ್ಯಾಕೇಜಿಂಗ್ ಕಲಬೆರಕೆ ಕಾರಕಗಳು. ಅಂದ್ರೆ ಯಾವುದೇ ಒಂದು ವಸ್ತುವನ್ನ ನಾವು ತುಂಬಾ ದಿನಗಳ ಶೇಖರಣೆಯನ್ನು ಮಾಡಬೇಕು ಅಂದಾಗ ಅದನ್ನ ವಿವಿಧ ರೀತಿಯ ಪ್ಯಾಕೇಜಿಂಗ್ ಅನ್ನ ಬಳಸ್ತೇವೆ. ಅದು ಗ್ಲಾಸ್ ಆಗಿರ್ಬಹುದು ಅಥವಾ ಪ್ಲಾಸ್ಟಿಕ್ ಆಗಿರ್ಬಹುದು, ಅದೇ ರೀತಿಯ ಕಾಗದ ಆಗಿರಬಹುದು. ಕಾಗದದಲ್ಲೂ ಕೂಡ ಅನೇಕ ರೀತಿಯ ಕಾಗದಗಳನ್ನ ಬಳಸ್ತೇವೆ, ಗ್ಲೇಸಿನ್ ಅಂತ ಬಳಸ್ತೇವೆ, ಅದಕ್ಕೆ ಬಟರ್ ಪೇಪರ್ ಅಂತಾನು ಹೇಳ್ತೇವೆ. ಈ ಕಾಗದಗಳು ಕೂಡ ಸಣ್ಣ ಸಣ್ಣ ಚೂರುಗಳು ಅಲ್ಲಲ್ಲಲ್ಲಲ್ಲೇ ಅಂಟ್ಕೊಂಡಿರುತ್ತೆ, ಅವು ಆಯ್ತು. ಅಲ್ಯೂಮಿನಿಯಂ ಫಾಯಿಲ್ ಅದು ಇರುತ್ತೆ. ಆಮೇಲೆ ಟಿನ್ ಕ್ಯಾನ್ ಗಳನ್ನೆಲ್ಲ ಬಳಸ್ತೇವೆ. ಸೊ ಇವೆಲ್ಲವೂ ಕೂಡ ಒಡೆದ ಚೂರುಗಳು ಈ ಒಂದು ಪದಾರ್ಥಗಳಿಗೆ ಸೇರಿ ಅವು ಕೂಡ ಒಂದು ಕಲಬೆರಕೆಗೆ ಕಾರಣ ಆಗುತ್ತೆ.
1: ತಾವು ಯಾವ್ಯಾವ ರೀತಿಯಾಗಿ ಆಹಾರದ ಕಲಬೆರಕೆ ಆಗಬಹುದು ಅನ್ನೋದ್ರ ಬಗ್ಗೆ ಹೇಳಿದ್ರಿ, ಇನ್ನು ಈ ಆಹಾರದ ಕಲಬೆರಕೆಗೆ ಮುಖ್ಯ ಕಾರಣಗಳು ಏನು ಅಂತೀರಿ?
0: ಸರ್, ಆಹಾರದ ಕಲಬೆರಕೆಗೆ ಮುಖ್ಯ ಕಾರಣಗಳು ಸರ್, ಒಂದು ಅಂದ್ರೆ ಅದು ಹೆಚ್ಚಿನ ಪ್ರಮಾಣದ ಆದಾಯವನ್ನ ಗಳಿಸೋದು, ಇದು ಒಂದಿರುತ್ತೆ. ಅದಾದ ಮೇಲೆ ಬಹಳಷ್ಟು ಈ ಮಾರುಕಟ್ಟೆಯಲ್ಲಿ ಏನಾಗುತ್ತೆ, ನಾವು ಬೆಳೆಯುವಂತಹ ಧಾನ್ಯಗಳಾಗಿರ್ಬಹುದು ಅಥವಾ ತರಕಾರಿಗಳಾಗಿರ್ಬಹುದು ಮತ್ತು ಇನ್ನಿತರ ಪದಾರ್ಥಗಳು ಸೀಸನ್ ಆಗಿ ಅಂದ್ರೆ ಅದು ಒಂದೇ ಒಂದು ಸೀಸನ್ ಅಲ್ಲಿ ಜಾಸ್ತಿ ಬೆಳೆಯೋದ್ರಿಂದ ಅಲ್ಲೇನಾಗುತ್ತೆ, ಮಾರುಕಟ್ಟೆಯಲ್ಲಿ ಹೇರಳವಾಗಿ ಆ ಒಂದು ಅವೈಲಬಿಲಿಟಿ ಇರುತ್ತೆ. ಸೊ ಆ ಸಮಯದಲ್ಲಿ ಏನಾಗಿರುತ್ತೆ, ಆ ಬೆಳೆಗೆ ನಿರ್ದಿಷ್ಟ ಬೆಲೆ ಸಿಗೋದಿಲ್ಲ. ಆ ಸಮಯದಲ್ಲಿ ರೈತರು ಏನ್ ಮಾಡ್ತಾರೆ, ಅದನ್ನ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಅದನ್ನ ಶೇಖರಣೆ ಮಾಡುವ ಪ್ರಯತ್ನ ಮಾಡ್ತಾರೆ. ಸೊ ಅಲ್ಪ ಪ್ರಮಾಣದಲ್ಲಿ ಶೇಖರಣೆ ಮಾಡುವಾಗ ಈ ಶೇಖರಣಾ ಸಂದರ್ಭದಲ್ಲಿ ಏನಾಗಿರುತ್ತೆ ಅಂದ್ರೆ ಕೆಲವೊಂದು ಪೋಷಕಾಂಶಗಳಾಗಿರ್ಬಹುದು ಅಥವಾ ಬಹಳಷ್ಟು ಹಣ್ಣು ಆಗಿರ್ಬಹುದು ತರಕಾರಿಗಳವು ಕೊಳತು ಹೋಗುತ್ತೆ. ಆ ಕೊಳತು ಹೋಗುವ ಸಂದರ್ಭದಲ್ಲಿ ಅವರೇನ್ ಮಾಡ್ತಾರೆ, ಅದಕ್ಕೆ ಹೊರರೂಪದಿಂದ ಕಲರ್ ಅನ್ನ ಆಡ್ ಮಾಡ್ತಾರೆ ಅಥವಾ ಅದನ್ನ ಬೇರೆ ರೀತಿಯ ಸಂರಕ್ಷಕಗಳನ್ನ ಬಳಸಿ ಅವರು ಅದರ ಒಂದು ಸಂರಕ್ಷಣಾ ಸಮಯವನ್ನ ಜಾಸ್ತಿ ಮಾಡುವಂತ ಪ್ರಯತ್ನದಲ್ಲಿ ಇರ್ತಾರೆ. ಸೊ ಇದರ ಮೂಲ ಉದ್ದೇಶ ಇಷ್ಟೇ, ಅತಿ ಹೆಚ್ಚು ಆದಾಯವನ್ನ ಗಳಿಸುವುದು ಸರ್.
1: ಇವು ಮುಖ್ಯವಾಗಿ ಆಹಾರದ ಕಲಬೆರಕೆಗೆ ಮುಖ್ಯ ಕಾರಣಗಳು ಅಂತೀರಿ?
0: ಹೌದು ಸರ್, ಹೌದು.
1: ಇನ್ನ ಬೇರೆ ಬೇರೆ ಕೃಷಿ ಉತ್ಪನ್ನಗಳಿಗೆ ಬಂದ್ರೆ ಇಲ್ಲಿ ಯಾವ್ಯಾವ ರೀತಿಯಾಗಿ ಆಹಾರದ ಕಲಬೆರಕೆ ಆಗುತ್ತೆ ಅಂತೀರಿ?
0: ಸರ್, ಬಹುಮುಖ್ಯವಾಗಿ ನಾವು ದಿನನಿಂದಿನ ದಿನಗಳಲ್ಲಿ ಬಳಸುವಂತಹ ಹಾಲನ್ನ ತಗೋಣ. ಸೊ ಹಾಲಲ್ಲಿ ಸರ್ ಬಹುಮುಖ್ಯವಾಗಿ ನೀರು, ಅದಾದ ಮೇಲೆ ಯೂರಿಯಾವನ್ನ ಬಳಸ್ತಾರೆ, ಅದಾದ ಮೇಲೆ ಸಕ್ಕರೆ. ಹೀಗೆ ಇವನು ಬಿಟ್ಟು ಕೆಲವೊಂದು ಆಂಟಿಬಯೋಟಿಕ್ ಏಜೆಂಟ್ಸ್ ಗಳು ಅಂತ ಇದಾವೆ ಸರ್. ಸೊ ಈ ಆಂಟಿಬಯೋಟಿಕ್ ಏಜೆಂಟ್ಸ್ ಗಳು ಏನ್ ಮಾಡ್ತವೆ, ಹಾಲನ್ನ ಬಹಳ ಹೊತ್ತು ಕೆಡದ ಹಾಗೆ ಇಡುತ್ತೆ. ಸೊ ನಾವು ಹಾಲನ್ನ ಒಂದು ದೈನಂದಿನ ದಿನಗಳಲ್ಲಿ ಏನ್ ಎಷ್ಟು ಇಡಬಹುದು ಅಂದ್ರೆ 2-3 ತಾಸು ಕಾಯಿಸಿಟ್ರೆ ಒಂದು 5 ತಾಸುವರೆಗೂ ಇಡಬಹುದು. ಕಾಯಿಸದೇ ಇಟ್ಟಾಗ ಏನಬಹುದು, 2-3 ತಾಸುವರೆಗೆ ಮಾತ್ರ ಇಡಬಹುದು. ಸೊ ಇಲ್ಲಿ ರೈತರಾಗಿರ್ಬಹುದು ಅಥವಾ ಇಲ್ಲಿರುವಂತಹ ಕೆಲವೊಂದು ಮಿಡ್ಲ್ ಮೆನ್ಸ್ ಅಂತ ಏನ್ ಹೇಳ್ತೀವಿ, ಇವರೆಲ್ಲ ಏನ್ ಮಾಡ್ತಾರೆ, ಇದಕ್ಕೆ ನೀರಾಗಿರ್ಬಹುದು, ಯೂರಿಯಾ ಆಗಿರ್ಬಹುದು, ಅದಕ್ಕೆ ಸಕ್ಕರೆ ಅಂಶವನ್ನ ಹಾಕಿರ್ಬಹುದು ಅಥವಾ ಆಂಟಿಬಯೋಟಿಕ್ಸ್ ಗಳನ್ನ ಬಳಸಿ ಆಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಜಿಡ್ಡು, ನಾವೇನು ಫ್ಯಾಟ್ ಪರ್ಸೆಂಟೇಜ್ ಅಂತ ಹೇಳ್ತೇವೆ, ಇದಕ್ಕೂ ಕೂಡ ಆಯಿಲ್ ಅನ್ನ ಬಳಸ್ತಾರೆ. ಸೊ ಹಾಲಿನಲ್ಲಿ ಪ್ರಮುಖವಾಗಿ ಇವೆಲ್ಲ ಬಳಸುವಂತಹ ಕಲಬೆರಕೆ ಕಾರಕಗಳು. ಅದೇ ರೀತಿ ನಾವು ದವಸ ಧಾನ್ಯಗಳನ್ನ ತೆಗೆದುಕೊಂಡ್ರೆ, ದವಸ ಧಾನ್ಯಗಳಲ್ಲಿ ಬಹುಮುಖ್ಯವಾಗಿ ಬೇಳೆಕಾಳುಗಳು, ಅದರಲ್ಲೂ ಕೂಡ ಕಡಲೆಬೇಳೆ. ಕಡಲೆಬೇಳೆಗೆ ಹೋಲುವಂತಹ ಇನ್ನೊಂದು ಬೇಳೆ ಇದೆ, ಅದನ್ನು ಕೇಸರಿ ಬೇಳೆ ಅಂತಲೂ ಕರೀತಾರೆ. ಸೊ ಇವು ನೋಡೋದಕ್ಕೆ ಕಡಲೆಬೇಳೆ ತರನೇ ಇದ್ರು ಕೂಡ ಈ ಕೇಸರಿ ಬೇಳೆಯಲ್ಲಿ ಒಂದು ಪಾಯ್ಸನಸ್ ಕಂಟೆಂಟ್ ಇದೆ, ಅದನ್ನು ಲ್ಯಾಥರಿಸಮ್ ಅಂತ ಹೇಳ್ತೀವಿ. ಇದು ನಮ್ಮ ದೇಹದಲ್ಲಿ ನರಕೋಶಕ್ಕೆ ಅನೇಕ ರೀತಿಯ ಪ್ರಭಾವವನ್ನ ಬೀರುವುದರ ಮೂಲಕ ಅಂಗಾಂಗಗಳ ವೈಫಲ್ಯವನ್ನ ಮಾಡುತ್ತೆ. ಇನ್ನು ಅಕ್ಕಿಗಾಗಿರ್ಬೋದು, ಅಕ್ಕಿಗೆ ನಾವು ಕಲ್ಲು, ಅದನ್ನ ಬೆಣಚು ಕಲ್ಲು, ಬಿಳಿ ಕಲ್ಲು ಅಂತ ಹೇಳ್ತೇವೆ, ಆ ಕಲ್ಲನ್ನು ಹಾಕಿರ್ಬಹುದು. ಅದಾದ್ಮೇಲೆ ಅದಕ್ಕೆ ಸುಣ್ಣದ ತಿಳಿನೀರು ಅದನ್ನ ಹಾಕುತ್ತಾರೆ. ಅದೇ ರೀತಿ ಲೋಹದ ಅಂಶಗಳನ್ನ ಬಳಸಬಹುದು. ಇದು ಬೇಳೆಕಾಳಿಗೆ ಸಂಬಂಧಪಟ್ಟಂತ ಇದೆ ಸರ್. ಅದೇ ರೀತಿ ಸಾಂಬಾರು ಪದಾರ್ಥಗಳಿಗೆ, ಸಾಂಬಾರು ಪದಾರ್ಥಗಳಲ್ಲಿ ಬಹಳಷ್ಟು ಅರಿಶಿಣ ಆಗಿರ್ಬಹುದು, ಮಸಾಲ ಉತ್ಪನ್ನಗಳಾಗಿರ್ಬಹುದು, ಅಲ್ಲಿ ಮೆಟಾನಿಲ್ ಯೆಲ್ಲೋ ಅಂತ ಹೇಳಿ ಒಂದು ಕಲರ್ ನ ಬಳಸ್ತಾರೆ. ಸೊ ಈ ಮೆಟಾನಿಲ್ ಯೆಲ್ಲೋ ಕಲರ್ ನ ಅಕ್ಕಿ ಹಿಟ್ಟಾಗಿರ್ಬಹುದು ಅಥವಾ ಬೇರೆ ರೀತಿಯ ವೇಸ್ಟ್ ಹಿಟ್ಟುಗಳು ಇದಾವಲ್ವಾ, ಈ ಹಿಟ್ಟುಗಳ ಜೊತೆ ಬಳಸಿ ಕೃತಕವಾಗಿ ಈ ಒಂದು ಅರಿಶಿನದ ಕಲರ್ ಅನ್ನ ನೀಡಲಾಗುತ್ತೆ. ಅದೇ ರೀತಿ ಎಲ್ಲಾ ರೀತಿಯ ಸಾಂಬಾರು ಮಸಾಲಗಳಿಗೆ ಅಕ್ಕಿಯ ಹಿಟ್ಟಾಗಿರ್ಬಹುದು, ಗೋಧಿಯ ಹಿಟ್ಟನ್ನಾಗಿರ್ಬಹುದು ಅಥವಾ ಕಡಲೆ ಹಿಟ್ಟನ್ನ ಬಳಸಲಾಗುತ್ತೆ. ಅದೇ ರೀತಿ ಅದರ ಒಂದು ತೇವಾಂಶವನ್ನ ಹೆಚ್ಚು ಮಾಡೋದ್ರಿಂದ ಮಸಾಲಾ ಉತ್ಪನ್ನಗಳ ತೂಕ ಹೆಚ್ಚಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ

0: ಅದಕ್ಕೆ ನೀರನ್ನ ಹಾಕ್ತಾರೆ. ಅದೇ ರೀತಿ ಮೆಣಸಿನಲ್ಲಿ ಬಹಳ ಮುಖ್ಯವಾಗಿ ಕಾಳು ಮೆಣಸಿನಲ್ಲಿ ಪಪ್ಪಾಯದ ಬೀಜಗಳನ್ನ ಬಳಸ್ತಾರೆ. ಪಪ್ಪಾಯದ ಬೀಜ ಮತ್ತೆ ಕಾಳು ಮೆಣಸಿನ ಬೀಜ ನೋಡಲು ಒಂದೇ ತರ ಹೋಲೋದ್ರಿಂದ ಬಹಳ ಮುಖ್ಯವಾಗಿ ಅದನ್ನ ಬಳಸ್ತಾರೆ. ಅದೇ ರೀತಿ ನಾವು ಎಣ್ಣೆಯಲ್ಲಿ ತೆಗೆದುಕೊಂಡಾಗ ಶೇಂಗಾ ಎಣ್ಣೆ ಆಗಿರ್ಬೋದು ಅಥವಾ ಇನ್ನಿತರ ಅಡುಗೆ ಎಣ್ಣೆಗಳಲ್ಲಿ
1: ಸೂರ್ಯಕಾಂತಿ ಎಣ್ಣೆ,
0: ಹೌದು ಸರ್, ಏನ್ ಮಾಡ್ತಾರೆ ಅದರಲ್ಲ ಪಾಮ್ ಆಯಿಲ್ ಆಗಿರ್ಬೋದು ಅಥವಾ ವೈಟ್ ಆಯಿಲ್ ಅಂತಾನು ಬಳಸ್ತಾರೆ. ಸೊ ಆ ಒಂದು ಆಯಿಲ್ ಅನ್ನ ಬಳಸೋದ್ರಿಂದ ಕೂಡ ಅದರ ಒಂದು ಕ್ವಾಲಿಟಿ ಏನೋ ಒಂದು ಪೋಷಕಾಂಶಗಳ ಗುಣಮಟ್ಟದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನ ನಾವು ಕಾಣಬಹುದು. ಸೊ ಅದು ಪ್ಯಾಕಿಂಗ್ ಮಾಡುವಾಗ ಸೂರ್ಯಕಾಂತಿ ಎಣ್ಣೆ ಅಥವಾ ಶೇಂಗಾ ಎಣ್ಣೆ ಅಂತ ಇರುತ್ತೆ, ಬಟ್ ಒಳಗಡೆ ಅದನ್ನ ನೋಡಿದಾಗ ವಿವಿಧ ಪ್ರಮಾಣದಲ್ಲಿ ಅದನ್ನ ಏನ್ ಮಾಡ್ತಾರೆ ಬೇರೆ ಬೇರೆ ಎಣ್ಣೆ ಅಥವಾ ರೀಫ್ರೈಡ್ ಆಯಿಲ್ ಆರ್ ರೀಯೂಸ್ಡ್ ಆಯಿಲ್ ಅಂತ ಯೂಸ್ ಮಾಡ್ತಾರೆ. ಈ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಗಳಲ್ಲಿ ಏನ್ ಮಾಡಿರ್ತಾರೆ, ಒಂದು ದಿನ ಮಾಡಿರುವ ಅಡಿಗೆ ಎಣ್ಣೆನ ಮತ್ತೊಂದು ದಿನ ಬಳಸೋದಿಲ್ಲ. ಅದನ್ನ ಇವರು ಕಲೆಕ್ಟ್ ಮಾಡಿಕೊಂಡು ಮತ್ತೆ ರಿಫೈನ್ಡ್ ಮಾಡಿ ಮತ್ತೆ ಆ ಒಂದು ಆಯಿಲ್ ಅನ್ನ ವಿವಿಧ ಹಂತದಲ್ಲಿ ಬಳಸಲಾಗುತ್ತದೆ. ಅದೇ ರೀತಿ
1: ಸಕ್ಕರೆನೂ ಕೂಡ ಇದೆ.
0: ಹೌದು ಸರ್,
1: ಸಕ್ಕರೆಯಲ್ಲೂ ಕೂಡ ಕಲಬೆರಕೆ ಮಾಡ್ತಾರೆ.
0: ಹೌದು ಸರ್, ಸಕ್ಕರೆಯಲ್ಲೂ ಕೂಡ ನಾವು ನೋಡಿದಾಗ ಲೋ ಶುಗರ್ ಕಂಟೆಂಟ್ ಇರುವಂತಹ ಸಕ್ಕರೆಯನ್ನ ಅಥವಾ ಬೆಲ್ಲ ಆಗಿರ್ಬಹುದು ಮತ್ತೆ ಇದೇ ರೀತಿ ಸಕ್ಕರೆಯಿಂದ ಮಾಡಿರುವಂತಹ ಪದಾರ್ಥಗಳಾಗಿರ್ಬಹುದು, ರಸಗುಲ್ಲ ಆಗಿರ್ಬಹುದು, ಸ್ವೀಟ್ ಆಗಿರ್ಬಹುದು ಅಥವಾ ಅದರಿಂದ ಮಾಡುವಂತಹ ಅನೇಕ ರೀತಿಯ ಸಿಹಿ ಕಾರಕಗಳನ್ನ ಅದನ್ನ ಬಳಸಲಾಗುತ್ತೆ. ಈಗ ಸಕ್ಕರೆ ಎಲ್ಲ ಇರ್ಬೋದು ಆರ್ಟಿಫಿಷಿಯಲ್ ಸ್ವೀಟ್ನರ್ ಅಂತ ಯೂಸ್ ಮಾಡ್ತಾರೆ. ಅದೇ ರೀತಿ ಅದರಲ್ಲಿ ನಾನ್ ಪರ್ಮಿಟೆಡ್ ಕಲರ್ಸ್ ಅಂತ ಹೇಳ್ತೇವೆ, ಅಲ್ಲಿ ಕೆಲವೊಂದು ಬಣ್ಣಗಳನ್ನ ಬಳಸ್ತಾರೆ. ಅದಕ್ಕೆ ತುಂಬಾ ಬಿಳಿ ಬಣ್ಣವನ್ನ ಕೊಡೋದು ಅಥವಾ ಅದಕ್ಕೆ ಉತ್ತಮ ಗುಣವನ್ನ ಕೊಡಲು ಕೂಡ ಅನೇಕ ರೀತಿಯ ವಸ್ತುಗಳನ್ನ ಬಳಸ್ತಾರೆ. ಸಕ್ಕರೆಯಲ್ಲೂ ಕೂಡ ಬಿಳಿ ಕಲ್ಲುಗಳನ್ನು ಕೂಡ ಬಳಸ್ತಾರೆ.
1: ಮತ್ತೆ ಎಣ್ಣೆಗೆ ಕೆಲವೊಂದು ಈ ಕೊಬ್ಬುಗಳನ್ನು ಕೂಡ ಬಳಸ್ತಾರೆ ಅಂತ ಕೇಳಿದೀವಿ.
0: ಹೌದು ಸರ್, ಎಣ್ಣೆಗೆ ಬಹಳಷ್ಟು ಮುಖ್ಯವಾಗಿ ಈ ಪ್ರಾಣಿಯ ಕೊಬ್ಬನ್ನ ಬಳಸ್ತಾರೆ. ನಾವೆಲ್ಲ ನೋಡಿರುವ ಹಾಗೆ ಪ್ರಾಣಿಯ ಕೊಬ್ಬನ್ನ ಶೇಖರಣೆ ಮಾಡಿಕೊಂಡು ಅದನ್ನ ಕಾಯಿಸಿ ಅದಕ್ಕೆ ಒಂದು ಸಣ್ಣ ಪ್ರಮಾಣದಲ್ಲಿ ಕೃತಕ ಬಣ್ಣವನ್ನ ಹಾಕಿ ಅದನ್ನ ಎಣ್ಣೆ ರೂಪದಲ್ಲಿ ಪರಿವರ್ತನೆ ಮಾಡುತ್ತೆ. ನಾವೆಲ್ಲ ಬಹಳಷ್ಟು ಈ ಪ್ಯಾಕ್ ಆಗದೇ ಇರುವಂತಹ ಎಣ್ಣೆ ಇರುತ್ತೆ ಅಲ್ವಾ, ಲೂಸ್ ಎಣ್ಣೆ ಅಂತ ಹೇಳ್ತೇವೆ, ಅದು ಸಂತೆಗಳಲ್ಲಿ ಅಲ್ಲಿ ಇಲ್ಲಿ ಮಾರುತ್ತಿರ್ತಾರೆ. ಆ ಒಂದು ಎಣ್ಣೆ ಬಹುಮುಖ್ಯವಾಗಿ ಈ ಪ್ರಾಣಿಯ ಕೊಬ್ಬನ್ನ ಬಳಸಿ ಮಾಡುವಂತಹ ಎಷ್ಟೋ ಒಂದು ಕೇಸಸ್ ಗಳನ್ನ ನಾವು ನೋಡಿದ್ದೇವೆ. ಸೊ ಅದು ಕೂಡ ಅನೇಕ ರೀತಿಯ ಮಾಧ್ಯಮಗಳಲ್ಲಿ ಅದು ವರದಿ ಕೂಡ ಆಗಿದೆ.
1: ಬೀದಿ ಬದಿಗಳಲ್ಲಿ
0: ಇದು ಬಹಳ ಮುಖ್ಯವಾಗಿ ಈ ರೀತಿಯ ಎಣ್ಣೆಗಳನ್ನ ಬಳಸ್ತಾರೆ. ಅದೇ ರೀತಿಯ ಬೇಕರಿ ಉತ್ಪನ್ನಗಳ ಒಂದು ಇದರಲ್ಲಿ ಕೂಡ ಅಲ್ಲೆಲ್ಲ ಪಬ್ಸ್ ಆಗಿರ್ಬಹುದು ಮತ್ತೆ ಇನ್ನಿತರ ಉತ್ಪನ್ನಗಳಲ್ಲಿ ಕಡಿಮೆ ವೆಚ್ಚದಲ್ಲಿ ಸಿಗುವಂತಹ ಎಣ್ಣೆಯನ್ನ ಬಳಸ್ತಾರೆ ಸರ್.
1: ಹೌದೌದು, ಅಂದ್ರೆ ಈ ಪಾಮ್ ಆಯಿಲ್ ಅಂತಾರಲ್ಲ, ಪಾಮ್ ಆಯಿಲ್ ಅನ್ನ ಬೇರೆ ಹೆಚ್ಚು ಬೆಲೆ ಬಾಳುವಂತ ಎಣ್ಣೆಗಳಿಗೂ ಕೂಡ ಬೆರೆಸ್ತಾರೆ ಅಂತಾನೂ ಒಂದು ಮಾತಿದೆ.
0: ಹೌದು ಸರ್, ಈಗ ಪಾಮ್ ಆಯಿಲ್ ನ ಬೆಲೆ ಕಡಿಮೆ ಇರೋದ್ರಿಂದ ಕೂಡ ಅತಿಹೆಚ್ಚವಾಗಿ ನಾವು ಶೇಂಗಾ ಎಣ್ಣೆ ಆಗಿರ್ಬಹುದು ಅಥವಾ ಕೆನೋಲಾ ಆಯಿಲ್ ಅಂತ ಇರುತ್ತೆ ಅದರಲ್ಲಿ ಮತ್ತೆ ವಿವಿಧ ರೀತಿಯ ಹೆಚ್ಚು ಬೆಲೆ ಇರುವಂತಹ ಎಣ್ಣೆಗಳಲ್ಲಿ ಇದನ್ನ ಬಳಸಿ ಆ ಒಂದು ಎಣ್ಣೆಯ ರೂಪವನ್ನ ಅವ್ರಿಗೆ ರೂಪುಗೊಳಿಸ್ತಾರೆ.
1: ಮತ್ತೆ ಈಗ ಸಾಧಾರಣವಾಗಿ ಸಾಸಿವೆಗೆ ರಾಗಿ ಕಾಳನ್ನ ಬಳಸ್ತಾರೆ ಅಂತ ಕೇಳಿದೀವಿ.
0: ಹೌದು ಸರ್, ಇದರಲ್ಲೂ ಕೂಡ ಸಾಸಿವೆ ಮತ್ತೆ ರಾಗಿ ಕಾಳು ಒಂದೇ ತರ ಇದ್ರೂ ಕೂಡ ರಾಗಿಗೆ ಮಧ್ಯದಲ್ಲಿ ಒಂದು ಗೆರೆ ಇರುತ್ತೆ, ಬಟ್ ಸಾಸಿವೆ ಕಾಳಿಗೆ ಇರೋದಿಲ್ಲ, ರೌಂಡ್ ಆಗಿರುತ್ತೆ. ಸೊ ಆ ಒಂದು ಆಧಾರದ ಮೇಲೆ ರಾಗಿ ಮತ್ತೆ ಸಾಸಿವೆ ಕಾಳನ್ನ ನಾವು ವಿಂಗಡಣೆ ಮಾಡಬಹುದು.
1: ಇನ್ನು ಡಾಕ್ಟರ್ ಮೋಹನ್ ನಾಯ್ಕ ಅವರೇ, ಈ ಆಹಾರದ ಕಲಬೆರಕೆಯನ್ನ ಪತ್ತೆ ಹಚ್ಚುವಂತ ವಿಧಾನಗಳು ಏನೇನು, ಹೇಗೆ ಪತ್ತೆ ಹಚ್ಚಬಹುದು ಅಂತೀರಿ?
0: ಸರಿ, ಬಹುಮುಖ್ಯವಾಗಿ ಅನೇಕ ರೀತಿಯ ವಿಧಾನಗಳ ಕೂಡ ಕೈಗೆಟಕುವ ರೀತಿಯಲ್ಲೂ ಕೂಡ ಇದೆ. ನಾವು ಮನೆಯಲ್ಲೇ ಕೂಡ ಅನೇಕ ರೀತಿಯ ಕಲಬೆರಕೆ ಕಾರ್ಯಗಳನ್ನ ಪತ್ತೆ ಹಚ್ಚಬಹುದು. ಅದೇ ರೀತಿಯ ಅಡ್ವಾನ್ಸ್ ಮೆಥಡ್ ಅಂತ ಹೇಳಿದವೆ, ಕೆಲವೊಂದು ತುಂಬಾ ಅಡ್ವಾನ್ಸ್ ಮೆಥಡ್ ಗಳನ್ನ ಕೂಡ ಬಳಸಿ ನಾವು ಕಲಬೆರಕೆ ಕಾರಕಗಳನ್ನ ಪತ್ತೆ ಹಚ್ಚಬಹುದು. ಉದಾಹರಣೆಗೆ ನಾನು ಈಗ ಹೇಳಬೇಕು ಅಂದ್ರೆ, ಗೋಧಿಯಲ್ಲಿ ಒಂದು ಶಿಲೀಂಧ್ರ ಇದೆ, ಎರ್ಗಟ್ ಅಂತ ಹೇಳಿ ಒಂದು ಶಿಲೀಂಧ್ರ.
1: ಹೌದೌದು, ಮತ್ತೆ ಸಜ್ಜೆ ಮತ್ತೆ ಜೋಳಕ್ಕೂ ಬರುತ್ತೆ.
0: ಹೌದು ಹೌದು, ಈ ಒಂದು ಶಿಲೀಂಧ್ರವನ್ನ ನಾವು ಪತ್ತೆ ಹಚ್ಚಬೇಕು ಅಂದಾಗ ಏನ್ ಮಾಡ್ಬೇಕು ಅಂದ್ರೆ, ಒಂದು 20% ಉಪ್ಪು ನೀರಿನಲ್ಲಿ ಅದನ್ನ ನೆನೆಸಿ ಇಡಬೇಕು. ನೆನೆಸಿದಾಗ ಆ ಉಪ್ಪು ನೀರಿನಲ್ಲಿ ಎರ್ಗಟ್ ಅಂತ ಈ ಒಂದು ಶಿಲೀಂಧ್ರದಿಂದ ಏನು ಬೆಳೆ ಎಫೆಕ್ಟ್ ಆಗಿದೆ ಅಲ್ವಾ, ಅದು ಮೇಲ್ಗಡೆ ತೇಲುತ್ತೆ
1: ಸ್ವಲ್ಪ
0: ಹೊತ್ತಿನಂತ. ಅದು ಮೇಲ್ಗಡೆ ತೇಲಿದ್ರೆ ಆ ಒಂದು ಉತ್ಪನ್ನ ಈ ಎರ್ಗಟ್ ಅಂತ ಒಂದು ಶಿಲೀಂಧ್ರದಿಂದ ಎಫೆಕ್ಟ್ ಆಗಿದೆ ಅಂತ ನಾವು ತಿಳಿಬಹುದು. ಇದು ಮನೆಯಲ್ಲೇ ಮಾಡ್ಕೊಳ್ಳೋದು ಕ್ಷಣಾರ್ಧದಲ್ಲಿ.

0: ಒಂದು 5 ನಿಮಿಷದಲ್ಲಿ ಕೂಡ ನಾವು ಈ ಒಂದು ಟೆಸ್ಟ್ ಅನ್ನ ಮಾಡಬಹುದು. ಅದೇ ರೀತಿ ಹಾಲು, ಯಥೇಚ್ಛವಾಗಿ ಹಾಲು ಎಲ್ಲರೂ ಮನೆಯಲ್ಲೂ ಬಳಸ್ತಾರೆ. ಬಹಳ ಒಂದು ಕಾಮನ್ ಆಗಿ ಬಳಸುವಂತ ಕಲಬೆರಕೆ ಕಾರಕ ಅಂತ ಹೇಳಿದ್ರೆ ನೀರು, ಅದರ ಜೊತೆಗೆ ಸಕ್ಕರೆಯನ್ನ ಬಳಸ್ತೇವೆ, ಸ್ಟಾರ್ಚ್ ಅಂತ ಹೇಳ್ತೇವೆ. ಈ ಸುಲಭವಾಗಿ ಯಾವ ರೀತಿ ಹಾಲಿನಲ್ಲಿ ನಾವು ನೀರನ್ನ ಬೆರೆಸಿದೆ ಅಂತ ತಿಳಿಬಹುದು ಅಂದ್ರೆ, ಒಂದು ತಟ್ಟೆಯನ್ನ ನಾವು ಭಾಗಶಃವಾಗಿ ಬೆಂಡ್ ಮಾಡಿರ್ಬೇಕು, ಅದಕ್ಕೆ ಒಂದಿಲ್ಲಂದ್ರೆ 2 ಹನಿ ಹಾಲನ್ನ ಬಿಡಬೇಕು. ಸೊ ಹಾಲನ್ನ ನಾವು ಆ ತಟ್ಟೆಯಲ್ಲಿ ಬಿಡುವಾಗ ಅದು ಈಗ ಜರಿಯಾಗಿ ಹರಿಯುತ್ತದೆ. ಆ ಜರಿಯಾಗಿ ಹರಿಯುವಾಗ ಹಾಲು ಯಾವುದೇ ರೀತಿಯ ಮಾರ್ಕ್ ಅನ್ನ ಬಿಟ್ಕೊಂಡು ಹೋದ್ರೆ ಆಗ ಏನಂತಾರೆ, ನಾವು ಫ್ರೆಶ್ ಮಿಲ್ಕ್ ಇದೆ, ಅದರಲ್ಲಿ ಯಾವುದೇ ರೀತಿಯ ನೀರನ್ನ ಹಾಕಿಲ್ಲ ಅಂತ. ನೀರಿನ ಅಂಶ ಹೆಚ್ಚಾದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಗುರುತುಗಳು ಮೂಡೋದಿಲ್ಲ. ಅದಕ್ಕೋಸ್ಕರವಾಗಿ ಆ ಗುರುತುಗಳ ಆಧಾರವನ್ನ ಇಟ್ಟುಕೊಂಡು ನಾವು ಹಾಲು ನೀರಿನೊಂದಿಗೆ ಮಿಶ್ರಣವಾಗಿದೆ ಇಲ್ಲ ಅನ್ನೋದನ್ನ ನಾವು ಕಂಡುಹಿಡಿಯಬಹುದು. ಅದೇ ರೀತಿ ಟೀ ಲೀವ್ಸ್ ಆಗಿರಬಹುದು. ಸೊ ಇಲ್ಲಿ ಟೀ ಲೀವ್ಸ್ ಅನ್ನ ಸರ್ ಬಹಳ ಮುಖ್ಯವಾಗಿ ಏನ್ ಮಾಡ್ತೀವಿ ಅಂದ್ರೆ, ನಾವೆಲ್ಲ ಟಿಶ್ಯೂ ಪೇಪರ್ ಅನ್ನ ಯೂಸ್ ಮಾಡ್ತೇವೆ ಅಲ್ವಾ. ಈ ನೆನೆಸಿರುವಂತಹ ಟೀ ಲೀವ್ಸ್ ಅನ್ನ ಟಿಶ್ಯೂ ಪೇಪರ್ ಅಲ್ಲಿ ಜಸ್ಟ್ ಉಜ್ಜಿದಾಗ ಯಾವುದೇ ರೀತಿಯ ಕಲರ್ ಅದಕ್ಕೇನಾದ್ರೂ ಅಂಟ್ಕೊಳ್ತು ಅಂದ್ರೆ, ನಾವು ಈಸಿಯಾಗಿ ಅದನ್ನ ಟಿಶ್ಯೂ ಪೇಪರ್ ಮೇಲ್ಗಡೆ ಇರುವಂತಹ ಒಂದು ಬಣ್ಣದ ಆಧಾರದ ಮೇಲೆ ಕಲಬೆರಕೆ ಆಗಿದೆ ಅನ್ನೋದನ್ನು ಕೂಡ ಕಂಡುಹಿಡಿಯಬಹುದು. ಇನ್ನೊಂದು ಮುಖ್ಯವಾಗಿ ಅಂದ್ರೆ ಕಾಫಿ. ಕಾಫಿಯಲ್ಲಿ ಹುಣಸೆ ಬೀಜ ಮತ್ತೆ ಚಿಕೋರಿ ಬೀಜ ಅಂತಾನು ಹೇಳ್ತೇವೆ. ಸೊ ಈಗಿರುವಂತಹ ಕಾಫಿಯಲ್ಲಿ ಕೂಡ ವಿವಿಧ ಪ್ರಮಾಣದಲ್ಲಿ ಚಿಕೋರಿ ಬಳಸ್ತಾರೆ, ಬಟ್ ಕಾಫಿಯಲ್ಲಿ ಚಿಕೋರಿಯ ಪ್ರಮಾಣ ಯಥೇಚ್ಛವಾಗಿರುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರವಾಗಿ ಚಿಕೋರಿ ಆಗಿರ್ಬಹುದು, ಹುಣಸೆ ಹಣ್ಣಿನ ಬೀಜ ಆಗಿರ್ಬಹುದು, ಇದನ್ನು ಪತ್ತೆ ಹಚ್ಚಲು ಟಿಶ್ಯೂ ಪೇಪರ್ ಅಲ್ಲಿ ಈ ಕಾಫಿ ಪೌಡರ್ ಅನ್ನ ಇಟ್ಟು ಇದನ್ನ ಏನ್ ಮಾಡ್ತೀವಿ, ಪೊಟ್ಯಾಸಿಯಂ ಹೈಡ್ರೋಕ್ಲೋರೈಡ್ ಜೊತೆಗೆ ಅದನ್ನ ನೀರನ್ನ ಸಿಂಪಡಣೆ ಮಾಡಲಾಗುತ್ತೆ. ಸೊ ಈ ನೀರನ್ನ ಸಿಂಪಡಣೆ ಮಾಡುವಾಗ ಈಗ ಏನೋ ಚಿಕೋರಿ ಬೀಜ ಏನಾದ್ರೂ ಇದ್ರೆ ಅದ್ರ ಮೇಲೆ ಕಾಫಿ ಪೌಡರ್ ನ ಎಡ್ಜ್ ಅಲ್ಲಿ ಬ್ರೌನ್ ಕಲರ್ ಬಣ್ಣವನ್ನ ನಾವು ಕಾಣಬಹುದು. ಅದೇ ರೀತಿ ಚಿಕೋರಿ ಬೀಜ ಅದೇ ನೀರಿನಲ್ಲಿ ಒಂದು ಪೊಟ್ಯಾಸಿಯಂ ಹೈಡ್ರೋಕ್ಲೋರೈಡ್ ಅಂತಹ ನೀರಿನಲ್ಲಿ ನಾವು ನೆನೆಸಿದಾಗ ಕಾಫಿ ಬೀಜ ಮೇಲ್ಗಡೆ ತೇರುತ್ತೆ, ಅದೇ ರೀತಿಯಾಗಿ ಚಿಕೋರಿ ಬೀಜಗಳೆಲ್ಲ ಕೆಳಗಡೆ ಸೆಟ್ಲ್ ಆಗುತ್ತೆ. ಹೌದು. ಸೊ ಈ ಒಂದು ಆಧಾರದ ಮೇಲೆ ಕಾಫಿ ಬೀಜದಲ್ಲಿ ಹುಣಸೆ ಬೀಜ ಆಗಿರ್ಬಹುದು ಅಥವಾ ಚಿಕೋರಿ ಬೀಜವನ್ನ ಬಳಸಲಾಗಿದೆ ಅಂತಾನು ಕೂಡ ಹೇಳ್ಬಹುದು. ಅದೇ ರೀತಿ ಅಡುಗೆ ಎಣ್ಣೆ ಬಹಳ ಮುಖ್ಯವಾಗಿ, ಅಡುಗೆ ಎಣ್ಣೆಯಲ್ಲಿ ಮಿನರಲ್ ಆಯಿಲ್ ಅಂತ ಯೂಸ್ ಮಾಡ್ತಾರೆ ಸರ್. ಮಿನರಲ್ ಆಯಿಲ್ ಅನ್ನ ಪತ್ತೆ ಹಚ್ಚಲು ಇಲ್ಲಿ ಕೆಲವೊಂದು ಕೆಮಿಕಲ್ಸ್ ಗಳ ಅವಶ್ಯಕತೆ ಇದೆ. ಇದಕ್ಕೆ ಎಷ್ಟು ಎಣ್ಣೆ ತಗೊಂಡಿರ್ತೀವಿ, 10 ಗ್ರಾಂ ಎಣ್ಣೆ ತಗೊಂಡ್ರೆ 10 ಗ್ರಾಂ ಎಣ್ಣೆಗೆ ಪೊಟ್ಯಾಸಿಯಂ ಅನ್ನ ಆಡ್ ಮಾಡ್ಬೇಕಾಗುತ್ತೆ. ಆಮೇಲೆ ಇದನ್ನ 15 ನಿಮಿಷ ಕಾಲ ಕುದಿಸಿದಾಗ ಇದು ಒಂದು ಘನ ರೂಪವನ್ನ ಪಡ್ಕೊಳ್ಳುತ್ತೆ, ಅಂದ್ರೆ ದಪ್ಪ ಆಗುತ್ತೆ ಅಥವಾ ಅದು ಟರ್ಬಿಡ್ ಅಂತ ಹೇಳ್ತೇವೆ. ಸೊ ಈ ಒಂದು ಮಿನರಲ್ ಆಯಿಲ್ ಯಾವುದೇ ಒಂದು ಆಯಿಲ್ಗೆ, ಯಾವುದೇ ಒಂದು ಅಡುಗೆ ಎಣ್ಣೆಗೆ, ಅದು ಸೋಯಾಬೀನ್ ಆಯಿಲ್ ಆಗಿರ್ಬಹುದು ಅಥವಾ ನಾವು ಬಳಸುವಂತಹ ಸೂರ್ಯಕಾಂತಿ ಎಣ್ಣೆ ಆಗಿರ್ಬಹುದು, ಇದರಲ್ಲಿ ಮಿನರಲ್ ಆಯಿಲ್ ಏನಾದ್ರೂ ಬಳಕೆ ಆಗಿದೆ ಅಂತ ಹೇಳಿದ್ರೆ ಈ ಒಂದು ಟೆಸ್ಟ್ ಅನ್ನ ಮಾಡಬಹುದು. ಅದೇ ರೀತಿ ಈಗೆಲ್ಲ ಹರಳೆ ಎಣ್ಣೆಯನ್ನ ಬಳಸ್ತಾರೆ. ಸೊ ಯಾವುದೇ ಒಂದು ಅಡುಗೆ ಎಣ್ಣೆಯಲ್ಲಿ ಹರಳೆ ಎಣ್ಣೆ ಅಂಶ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಪೆಟ್ರೋಲಿಯಂ ಈಥರ್ ಅಂಶವನ್ನ ಹಾಕಿ ರೈಸ್ ಸಾಲ್ಟ್ ಅಲ್ಲಿ ಮಿಕ್ಸ್ ಮಾಡಿಟ್ಟಾಗ ಅಲ್ಲೂ ಕೂಡ ಇಮಿಡಿಯೇಟ್ ಆಗಿ ಈ ಎಣ್ಣೆ ಇರುವಂತ ಅಂಶ ಬಹಳ ವೇಗವಾಗಿ ಘನರೂಪವನ್ನು ಪಡ್ಕೊಳ್ಳುತ್ತೆ. ಸೊ ಈ ಒಂದು ಸಣ್ಣ ಸಣ್ಣ ಟೆಸ್ಟ್ ಗಳನ್ನ ಕೂಡ ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಈ ಭಾರತೀಯ ಆಹಾರ ಸುರಕ್ಷತಾ ಮಾನದಂಡಗಳ ಪ್ರಾಧಿಕಾರ ಅನೇಕ ರೀತಿಯ ಕಿರು ಟೆಸ್ಟ್ ಗಳನ್ನ ಪತ್ತೆ ಹಚ್ಚುವ ವಿಧಾನಗಳನ್ನು ಕೂಡ ಕೊಟ್ಟಿದೆ. ಅದನ್ನ ಮನೆಯಲ್ಲೇ ಕೂಡ ಮಾಡಬಹುದು. ಮತ್ತೆ ಇನ್ನೊಂದು ಬಹುಮುಖ್ಯವಾಗಿ ನಾವು ಬಳಸುವಂತ ಸಕ್ಕರೆ, ಸಕ್ಕರೆಗೆ ಸುಣ್ಣದ ಪೌಡರ್ ಅನ್ನ ಬಳಸ್ತಾರೆ, ಅದನ್ನ ಚಾಕ್ ಪೌಡರ್ ಅಂತ ಹೇಳ್ತೇವೆ. ಮನೆಯಲ್ಲಿ ಬಹಳ ಸಿಂಪಲ್ ಆಗಿ ಯಾವ ರೀತಿ ಮಾಡಬೇಕು ಅಂದ್ರೆ, ಒಂದು ಚಮಚದಲ್ಲಿ ಈ ಒಂದು ಸಕ್ಕರೆಯನ್ನ ತೆಗೆದುಕೊಂಡು ನೀರಿನಲ್ಲಿ ನಾವು ಬೆರೆಸಿದಾಗ ಅದಕ್ಕೇನಾದ್ರೂ ಸುಣ್ಣದ ನೀರನ್ನ ಅಥವಾ ಸುಣ್ಣದ ಬಣ್ಣವನ್ನ ಏನಾದ್ರೂ ಹಾಕಿದ್ರೆ ಅಲ್ಲಿ ಮೇಲ್ಗಡೆ ಬಿಳಿ ಬಣ್ಣದ ಒಂದು ಪರದಿ ಫಾರ್ಮ್ ಆಗುತ್ತೆ ಅಲ್ಲಿ. ಸೊ ಈ ಒಂದು ಆಧಾರದ ಮೇಲೆ ಸಕ್ಕರೆಗೆ ಸುಣ್ಣದ ನೀರು ಅಥವಾ ಸುಣ್ಣದ ಬಣ್ಣವನ್ನ ಬಳಸಿದರೆ ಅನ್ನೋದನ್ನ ನಾವು ಕಾಣಬಹುದು ಸರ್.
1: ಅಂದ್ರೆ ಒಂದು ಪೊರೆ ಬರುತ್ತೆ ಅಲ್ಲಿ.
0: ಹೌದು, ಪೊರೆಯನ್ನ ಬರುತ್ತೆ. ಮತ್ತೆ ಇದೇ ರೀತಿ ಕಾಳು ಮೆಣಸು, ಕಾಳು ಮೆಣಸಿಗೆ ಪಪ್ಪಾಯದ ಬೀಜವನ್ನ ಬಳಸ್ತಾರೆ. ಸೊ ಒಂದು ಪಪ್ಪಾಯದ ಬೀಜ ಮತ್ತೆ ಈ ಕಾಳು ಮೆಣಸಿನ ಸಮ್ಮಿಶ್ರಣ ಏನಿರುವಂತಹ ಒಂದು ಉತ್ಪನ್ನಕ್ಕೆ ನಾವು ಆಲ್ಕೋಹಾಲ್ ಅನ್ನ ಬಳಸಿದಾಗ, ಯಾವುದೇ ರೀತಿ ಆಲ್ಕೋಹಾಲ್ ಆಗಿರ್ಬಹುದು, ಅದಾಗ ಈ ಪಪ್ಪಾಯದ ಬೀಜ ಎಲ್ಲ ಕೆಳಗಡೆ ಸೆಟ್ಲ್ ಆಗುತ್ತೆ, ಈ ಕಾಳು ಮೆಣಸಿನ ಬೀಜಗಳು ಮೇಲ್ಗಡೆ ತೇಲುತ್ತೆ. ಸೊ ಈ ಒಂದು ಆಧಾರದ ಮೇಲೆ ನಾವು ಕಲಬೆರಕೆ ಆಗಿರುವಂತಹ ಪಪ್ಪಾಯದ ಬೀಜವನ್ನ ಮತ್ತೆ ಕಾಳು ಮೆಣಸಿನ ಬೀಜವನ್ನ ಬೇರ್ಪಡಿಸಬಹುದು.
1: ಅಂದ್ರೆ ಇವು ಕೆಲವೊಂದು

0: ಆಹಾರದ ಕಲಬೆರಕೆಯನ್ನ ಪತ್ತೆ ಹಚ್ಚುವಂತ ಸರಳ ವಿಧಾನಗಳು ಅಂತೀರ?
1: ಸರಳ ವಿಧಾನಗಳು ಮನೆಯಲ್ಲೇ.
0: ತುಂಬಾ ಸಂತೋಷ ಡಾಕ್ಟರ್ ಮೋಹನ್ ನಾಯ್ಕ ಅವರೇ. ತಾವಿದುವರೆಗೂ ನಮ್ಮ ಕೇಳುಗರಿಗೆ ಈ ಆಹಾರದ ಕಲಬೆರಕೆ ಅಂದ್ರೇನು, ಈ ಆಹಾರದ ಕಲಬೆರಕೆಯನ್ನ ಹೇಗೆ ಪತ್ತೆ ಹಚ್ಚಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮ್ಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಶ್ರೋತೃಗಳೇ, ಇದುವರೆಗೆ ಆಹಾರದ ಕಲಬೆರಕೆ ಹಾಗೂ ಪತ್ತೆ ಹಚ್ಚುವ ಸರಳ ವಿಧಾನಗಳ ಬಗ್ಗೆ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಹಾವೇರಿ ಜಿಲ್ಲೆ ದೇವಿಹೊಸೂರಿನ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದ ಆಹಾರ ತಂತ್ರಜ್ಞಾನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಮೋಹನ್ ನಾಯಕ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ಆರೋಗ್ಯ ಸಂಚಿಕೆ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 12:59. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಮುಂದಿನ ಕಾರ್ಯಕ್ರಮ.
4: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಸಂಭಾಷಣೆ.
0: ಓ ಪಂಕಜಣ್ಣ.
5: ಜಗಣ್ಣ, ಏನ್ ವಿಷಯಪ್ಪ?
0: ಈ ಮಳೆಗಾಲ ಶುರು ಆಗ್ತಿದ್ದಂಗೆನೆ ಈ ನಮ್ಮ ವಿದ್ಯುತ್ ಶಕ್ತಿ ಕೈ ಕೊಡುತ್ತೆ ನೋಡು.
5: ಅದೊಂದು ಇದ್ದೇ ಇದೆ
0: ಅಲ್ವಾ?
5: ಪ್ರತಿ ವರ್ಷ ಇದ್ದೇ ಇದೆ.
0: ಯಾಕೆಂದ್ರೆ ಈ ಮಲೆನಾಡು ಕಡೆ ಅಂತೂ ಜಾಸ್ತಿ ಈ ಮಿಂಚು, ಗುಡುಗು, ಸಿಡ್ಲು ಇದೆಲ್ಲ ಇದ್ದೇ ಇರುತ್ತೆ ಅಲ್ವಾ? ಇಂಥ ಸಂದರ್ಭದಲ್ಲಿ ವಿದ್ಯುತ್ ಸ್ವಲ್ಪ ಕೈ ಕೊಡೋದು ಜಾಸ್ತಿ.
5: ಹೌದು.
0: ಈಗ ನಮ್ಮ ಕೇಂದ್ರ ಸರ್ಕಾರದವರು ಒಂದು ಯೋಜನೆ ತಂದಿದ್ದಾರೆ.
5: ಏನೋ ಯೋಜನೆ ತಂದಿದೆಯಾ? ನೀನು ಹೇಳ್ತಿದೆ ಈಗ.
0: ಅದ್ರ ಬಗ್ಗೆ ಹೇಳ್ತೀನಿ ನೋಡು. ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇದು ಹೇಗೆ ಸಾಧ್ಯ ಅಂತ ನಮಗೆ ಅನಿಸುತ್ತೆ. ನಾವು ಹೇಗೆ ವಿದ್ಯುತ್ ಉತ್ಪಾದನೆ ಮಾಡ್ಕೋಬಹುದು ಅಂತ. ಈಗ ಪ್ರತಿ ಮನೆ ಮೇಲೂ ಮೇಲ್ಛಾವಣಿ ಮೇಲೆ ಜಾಗ ಇರುತ್ತೆ,
5: ಖಾಲಿ ಇರುತ್ತೆ.
0: ಖಾಲಿ ಇರುತ್ತಲ್ಲ, ಅಲ್ಲಿ ಈಗ ನೋಡಿರ್ಬೋದು ಬಹಳಷ್ಟು ಕಡೆ ನೀರನ್ನ ಕಾಯಿಸೋದಕ್ಕೆ ಈ ಸೋಲಾರ್ ಬಿಸಿ ನೀರಿನ ಘಟಕಗಳು ನಾವು ಹಾಕೊಂಡಿರ್ತೀವಿ. ಅದರಲ್ಲಿ ಸೋಲಾರ್ ಪ್ಯಾನಲ್ ಅಂತಾನು ಕೂಡ ಇರ್ತವೆ. ಅದೇ ರೀತಿ ವಿದ್ಯುತ್ ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ ಪ್ಯಾನಲ್ಗಳನ್ನ ಹಾಕೊಂಡು ಅಲ್ಲಿ ಉತ್ಪಾದನೆ ಆಗುವಂತಹ ವಿದ್ಯುತ್ತನ್ನು ನಾವು ಸಂಗ್ರಹಣೆ ಮಾಡಿಕೊಂಡು ಬಳಸ್ಕೋಬಹುದು. ಆ ಒಂದು ಅಂಶವನ್ನೇ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ ಒಳಗೊಂಡಿರುವಂತಹದ್ದು. ಇದಕ್ಕೆ ಬೇರೆ ಬೇರೆ ಒಂದು ಮಾನದಂಡಗಳು ಇದಾವೆ, ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಹಾಯಧನ ಕೂಡ ನೀಡುತ್ತೆ ಕೇಂದ್ರ ಸರ್ಕಾರ. ಒಂದು ಸಹಾಯಧನ. ಈಗ ಉದಾಹರಣೆಗೆ ಒಂದು ಮನೆ ಅಂದ್ರೆ ಒಂದು 150 ಯೂನಿಟ್ ವರ್ಗೂ ಬಳಸ್ಕೋಬಹುದು. ಅಂತ ಒಂದು ಮನೆಗಳ ಮೇಲೆ ನಾವು 1-2 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳನ್ನ ಅಳವಡಿಸ್ಕೋಬಹುದು. ಇದಕ್ಕೆ 1-2 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳನ್ನು ಅಳವಡಿಸಿಕೊಂಡು ವಿದ್ಯುತ್ ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ 30,000-60,000 ರೂಪಾಯಿವರೆಗೂ ಸಹಾಯಧನ ಸಿಗುತ್ತೆ. ಇನ್ನೊಂದೇನು ಅಂದ್ರೆ, ಎರಡನೇದಾಗಿ 150-300 ಯೂನಿಟ್ಗಳ ಒಂದು ವಿದ್ಯುತ್ ಉತ್ಪಾದನೆಗೆ 2-3 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳನ್ನ ನಾವು ಅಳವಡಿಸ್ಕೋಬೇಕಾಗುತ್ತೆ. ಇದಕ್ಕೆ ಸಹಾಯಧನ ಎಷ್ಟು ಸಿಗುತ್ತೆ ಅಂದ್ರೆ 60,000-78,000 ರೂಪಾಯಿ. ಇನ್ನು ಕೆಲವು ದೊಡ್ಡ ಮನೆಗಳಿರ್ತವೆ, ಬೇರೆ ಬೇರೆ ಒಂದು ಉಪಯೋಗಗಳಿಗೆ ಅವರು ವಿದ್ಯುತ್ತನ್ನು ಬಳಸ್ತಾ ಇರ್ತಾರೆ, ಅವ್ರಿಗೆ 300 ಯೂನಿಟ್ಗಿಂತ ಜಾಸ್ತಿ ವಿದ್ಯುತ್ ಬೇಕಾಗುತ್ತೆ ಒಂದು ತಿಂಗಳಿಗೆ, ಇದು ಲೆಕ್ಕಾಚಾರ. ಅಂತವರು 3 ಕಿಲೋವ್ಯಾಟ್ಗಿಂತ ಹೆಚ್ಚು ಸಾಮರ್ಥ್ಯದ ಸೌರ ಫಲಕಗಳನ್ನು ಮನೆ ಮೇಲೆ ಅಳವಡಿಸ್ಕೋಬೇಕಾಗುತ್ತೆ. ಅವ್ರಿಗೆ ಸುಮಾರು 78,000 ರೂಪಾಯಿ ಸಿಗುತ್ತೆ ಗರಿಷ್ಠ. ಇದು ಹಾಗಾಗಿ ಸಹಾಯಧನವನ್ನು ಬಳಸ್ಕೊಂಡು ನಾವು ಇದನ್ನು ಅಳವಡಿಸ್ಕೊಂಡ್ರೆ ನಮಗೆ ತಗಲುವಂತ ಖರ್ಚು ಕೂಡ ಕಡಿಮೆ ಆಗುತ್ತೆ. ನಾವು ನಮ್ಮ ವಿದ್ಯುತ್ ಉತ್ಪಾದನೆಯಲ್ಲಿ ಒಂದು ಸ್ವಾವಲಂಬನೆ ಸಾಧಿಸಬಹುದು. ಅಂತಿಮವಾಗಿ ನಮ್ಮ ದೇಶಕ್ಕೆ ಇದು ಅನುಕೂಲ ಆಗುತ್ತೆ. ಪ್ರತಿಯೊಬ್ಬರೂ ಕೂಡ ಇಷ್ಟಿಷ್ಟು ವಿದ್ಯುತ್ ಉತ್ಪಾದನೆ ಮಾಡ್ತಾ ಹೋದ್ರೆ ಸರ್ಕಾರದ ಮೇಲಿನ ಅವಲಂಬನೆ ಕಡಿಮೆ ಆಗುತ್ತೆ. ನಮ್ಮ ವಿದ್ಯುತ್ ಸರಬರಾಜು ಕಂಪನಿಗಳಾಗ್ಬಹುದು, ವಿದ್ಯುತ್ ಉತ್ಪಾದನಾ ನಿಗಮಗಳಾಗ್ಬಹುದು, ಮತ್ತೆ ಅವುಗಳನ್ನ ಸಾಗಾಣಿಕೆ ಮಾಡುವಂತಹ ನಿಗಮಗಳಾಗ್ಬಹುದು, ಒಂದ್ ಕಡೆ ಇನ್ನೊಂದ್ ಕಡೆಗೆ ಅದನ್ನ ಹರಿಸ್ಬೇಕಾಗತ್ತಲ್ಲಪ್ಪ, ಅದಕ್ಕೆ ಬೇಕಾಗುವಂತ ಖರ್ಚುಗಳು ಇವೆಲ್ಲ ಬಹಳಷ್ಟು ಕಡಿಮೆ ಆಗುತ್ತೆ. ಮತ್ತೆ ವಿದ್ಯುತ್ ಉತ್ಪಾದನೆ ಮಾಡಿ ನಾವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಅದನ್ನ ಹರಿಸ್ತೀವಲ್ಲ, ಅದರಲ್ಲೇ ಸಾಕಷ್ಟು ನಷ್ಟ ಉಂಟಾಗುತ್ತೆ.

0: ಅದು ಕೂಡ ತಪ್ಪುತ್ತೆ ನೋಡು. ಅಂದರೆ ಇಷ್ಟೆಲ್ಲ ಇದರಲ್ಲಿ ಅನುಕೂಲಗಳಿದ್ದಾವೆ. ಮತ್ತು ಈ 3 ಕಿಲೋವ್ಯಾಟ್ವರೆಗೂ ಏನು ಈ ಸೌರ ಫಲಕಗಳನ್ನು ನಾವು ಅಳವಡಿಸ್ಕೊಳ್ತೀವಿ, ಯಾವುದೇ ಆಧಾರ ಇಲ್ಲದಲ್ಲೇ ಅದಕ್ಕೆ ಸಾಲ ಕೊಡ್ತಾರೆ ಬ್ಯಾಂಕ್ನವರು, ಅದಕ್ಕೆ ಕಡಿಮೆ ಬಡ್ಡಿದರ ಕೂಡ ಇರುತ್ತೆ. ಮುಖ್ಯವಾಗಿ ಅವರು ಭಾರತದ ನಾಗರಿಕರಾಗಿರಬೇಕು, ಮತ್ತು ಸ್ವಂತ ಮನೆಯನ್ನು ಹೊಂದಿರಬೇಕಾಗತ್ತೆ, ಮತ್ತು ಮೇಲ್ಗಡೆ ಈ ಸೌರ ಫಲಕಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಸ್ಥಳ ಇರಬೇಕಾಗತ್ತೆ, ಮತ್ತು ಅವರು ಈಗಾಗಲೇ ವಿದ್ಯುತ್ ಸಂಪರ್ಕವನ್ನು ಹೊಂದಿರಬೇಕಾಗತ್ತೆ, ಮತ್ತು ಈಗಾಗಲೇ ಯಾವುದಾದ್ರೂ ಈ ಸೌರ ಒಂದು ಶಕ್ತಿ ಯೋಜನೆಗಳಲ್ಲಿ ಅವರು ಸಹಾಯಧನ ಪಡೆದಿರಬಾರ್ದು. ಇದನ್ನು ಅಳವಡಿಸ್ಕೊಳ್ಳೋದು ಹೇಗೆ ಅಂದರೆ, ಒಂದು ಇದಕ್ಕೋಸ್ಕರನೇ ಒಂದು ವೆಬ್ಸೈಟ್ ಇದೆ. ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ನಮ್ಮ ವೈಯಕ್ತಿಕ ವಿವರಗಳನ್ನು ಕೊಟ್ಟು ನಾವು ನೋಂದಣಿ ಮಾಡ್ಕೋಬೇಕು. ನೋಂದಣಿ ಮಾಡ್ಕೊಂಡ್ಮೇಲೆ ನಮಗೆ ಒಂದು ಕನ್ಸ್ಯೂಮರ್ ನಂಬರ್ ಅಂತ ಸಿಗುತ್ತೆ, ಗ್ರಾಹಕರ ಸಂಖ್ಯೆ, ಮತ್ತು ನಮ್ಮ ಮೊಬೈಲ್ ನಂಬರನ್ನು ಬಳಸ್ಕೊಂಡು ನಾವು ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ನಮ್ಮ ಮೇಲ್ಛಾವಣಿ ಸೌರ ಫಲಕ ಯೋಜನೆಗೆ ನಾವು ಅರ್ಜಿಯನ್ನು ಹಾಕಬೇಕಾಗತ್ತೆ, ಮತ್ತು ಆ ಒಂದು ಅರ್ಜಿಯನ್ನು ತುಂಬಬೇಕಾಗತ್ತೆ. ತುಂಬಿದಾದಮೇಲೆ ಆ ಒಂದು ಜಿಲ್ಲೆಯಲ್ಲಿ ಯಾವುದು ಕಂಪನಿ ಇರುತ್ತಲ್ಲ ಅವರು ಅದಕ್ಕೆ ಒಂದು ಅನುಮೋದನೆ ಕೊಡಬೇಕಾಗತ್ತೆ. ಅನುಮೋದನೆ ಕೊಟ್ಟಾದಮೇಲೆ ನಾವು ಒಬ್ಬರು ನೋಂದಣಿ ಆಗಿರುವಂತಹ ಈ ಸೌರಶಕ್ತಿ ಫಲಕಗಳನ್ನು ಅವರು ಸರಬರಾಜು ಮಾಡುವಂತಹ ಅದನ್ನ ಅಳವಡಿಸುವಂತಹ ಕೆಲವು ವೆಂಡರ್ಸ್ ಅಂತೀವಿ, ಮಾರಾಟಗಾರರು ತಂತ್ರಜ್ಞರು, ಅವರನ್ನು ಕೂಡ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಒಂದ್ಸರಿ ಎಲ್ಲ ನಾವು ಅಳವಡಿಸ್ಕೊಂಡ್ಮೇಲೆ ನಾವು ಮತ್ತೆ ಈ ಒಂದು ಎಲ್ಲ ವಿವರಗಳನ್ನು ವಿದ್ಯುತ್ ಸರಬರಾಜು ಕಂಪನಿಗೆ ಒದಗಿಸ್ಬಿಟ್ಟು ಒಂದು ನೆಟ್ ಮೀಟರ್ ಅಂತ ಅಂದು ಇರುತ್ತೆ, ಅದಕ್ಕೆ ನಾವು ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ.
1: ಜಗಣ್ಣ, ನೆಟ್ ಮೀಟರ್ ಅಂದ್ರೇನು?
0: ನೆಟ್ ಮೀಟರ್ ಅಂದರೆ ಈಗ ನಾವು ನಮ್ಮಲ್ಲಿ ವಿದ್ಯುತ್ತನ್ನು ಬಳಸ್ಕೊಳ್ತಾ ಇರ್ತೀವಿ, ವಿದ್ಯುತ್ ಬಳಸ್ಕೊಂಡ್ರೆ ಎಷ್ಟು ಅದು ನಾವು ಬಳಸ್ಕೊಂಡ್ವಿ ಅಂತ ಅದು ಕೂಡ ಅದರಲ್ಲಿ ದಾಖಲೆ ಆಗುತ್ತೆ. ಮತ್ತು ನಮ್ಮಲ್ಲಿ ಉತ್ಪಾದನೆ ಆದಂಥ ವಿದ್ಯುತ್ತು ಏನಾದರೂ ಈ ವಿದ್ಯುತ್ ಸರಬರಾಜು ಕಂಪನಿಯ ಒಂದು ಗ್ರಿಡ್ ಅಂತೀವಿ ಜಾಲಕ್ಕೆ ಅದು ಹರಿದ್ರೆ, ನಮ್ಮಲ್ಲಿ ಉತ್ಪಾದನೆ ಆಗಿರುವಂತಹ ವಿದ್ಯುತ್ ಹರಿದ್ರೆ ಅವ್ರಿಗೆ ಲಾಭ ಆಗತ್ತಲ್ಲ, ಅದನ್ನು ಕೂಡ ಅದು ದಾಖಲಿಸುತ್ತೆ. ಅದಕ್ಕೆ ಆ ನೆಟ್ ಮೀಟರ್ ಅಂತಾರೆ, 2-way meter, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಅದನ್ನು ಕೂಡ ನಾವು ಅದಕ್ಕೆ ಅಪ್ಲೈ ಮಾಡಬೇಕಾಗತ್ತೆ. ಈಗ ಆ ಒಂದು ನೆಟ್ ಮೀಟರ್ ಅಂತೀವಲ್ಲ, ಅದನ್ನು ಸ್ಥಾಪಿಸಿದ್ದಾದ್ಮೇಲೆ ಆ ವಿದ್ಯುತ್ ವಿತರಣಾ ಕಂಪನಿ ಅವರು ಅದನ್ನ ಪರಿವೀಕ್ಷಣೆ ಮಾಡಿ ಆ ಒಂದು ಘಟಕಕ್ಕೆ ಅವರೊಂದು ಪ್ರಮಾಣ ಪತ್ರ ನೀಡ್ತಾರೆ. ಪ್ರಮಾಣ ಪತ್ರವನ್ನು ನಾವು ಎಲ್ಲಿ ತಗೋಬಹುದು ಅಂತ ಅಂದ್ರೆ, ಅದನ್ನ ನಾವು ಎಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀವಲ್ಲ ನೋಂದಣಿ, ಅಲ್ಲೇನೆ ಅದನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ನಮ್ಮ ಬ್ಯಾಂಕ್ ವಿವರಗಳು ಮತ್ತೆ ಒಂದು ಕ್ಯಾನ್ಸಲ್ಡ್ ಚೆಕ್, ವಜಾ ಮಾಡಿದಂತ ಚೆಕ್, ಇದನ್ನೆಲ್ಲ ನೀಡಿ 30 ದಿನದ ಒಳಗಡೆ ಸಹಾಯಧನವನ್ನು ಕೂಡ ನಾವು ಪಡಿಬಹುದು. ಜೊತೆಗೆ ಇನ್ನೊಂದು ವಿಚಾರ ಅಂತ ಅಂದ್ರೆ, ನಾವು ಮೊದಲೇ ಹೇಳಿದ್ವಿ ವಿದ್ಯುತ್ತನ್ನು ಕೂಡ ನಾವು ಮಾರಾಟ ಮಾಡಬಹುದು ಅಂತ. ಅಂದ್ರೆ ನಮ್ಮಲ್ಲಿ ಈಗ ಅಳವಡಿಸ್ಕೊಂಡಿರ್ತೀವಿ, ವಿದ್ಯುತ್ ಮಾರಾಟ ಅಂತ ಅಂದ್ರೆ ಪಂಕಜಣ್ಣ, ನಮ್ಮಲ್ಲಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಆಗಿರುತ್ತೆ, ನಾವು ಬಳಸ್ಕೊಂಡು ಉಳಿದಿರುವಂತಹ ವಿದ್ಯುತ್ ಮತ್ತೆ ಈ ವಿದ್ಯುತ್ ಸರಬರಾಜು ಮಾಡುವಂತಹ ಕಂಪನಿಯ ಜಾಲಕ್ಕೆ ಹೋಗುತ್ತೆ, ಅದು ಕೂಡ ನಮ್ಮ ನೆಟ್ ಮೀಟರ್ ಅಲ್ಲಿ ದಾಖಲೀಕರಣ ಆಗುತ್ತೆ. ಆ ಈ ಮೀಟರ್ ಅನ್ನ ಓದೋಕೆ ಬರ್ತಾರಲ್ಲ ಪ್ರತಿ ತಿಂಗಳು, ಅವರು ಅದನ್ನ ದಾಖಲಿಸಿ ಎಷ್ಟು ಹಣವನ್ನ ಇವರಿಗೆ ನಾವು ಕೊಡಬಹುದು ಅಂತ, ಅದಕ್ಕೊಂದು ಒಂದು ಯೂನಿಟ್ಗೆ ಇಷ್ಟು ಅಂತ ಇರುತ್ತೆ, ಅದು ಅಕೌಂಟ್ಗೆ ನಮ್ಮ ಏನು ಖಾತೆಗೆ ಅದು ಸೇರ್ಕೊಳ್ಳುತ್ತೆ. ಅಂದ್ರೆ ಅದರಿಂದನೂ ಕೂಡ ನಮಗೆ ಒಂದು
1: ಪ್ರಯೋಜನ
0: ಆಗುತ್ತೆ, ಲಾಭನೂ ಕೂಡ ಆಗುತ್ತೆ. ಈ ಯೋಜನೆಯಿಂದ ಒಂದು ಮುಖ್ಯವಾದ ಅನುಕೂಲ ಅಂದ್ರೆ, ನಾವು ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಬಹುದು, ಜೊತೆಗೆ ಸ್ವಲ್ಪ ಮಟ್ಟಿನ ಆದಾಯವನ್ನು ಕೂಡ ಪಡ್ಕೋಬಹುದು. ತುಂಬಾ ಚೆನ್ನಾಗಿದೆ ಅಲ್ವೇ?
1: ಚೆನ್ನಾಗಿದೆ ಜಗಣ್ಣ. ಮೊದಲು ಸೌರಶಕ್ತಿಯಿಂದ ಬಿಸಿ ಬಿಸಿ ನೀರು, ಈಗ ಬಿಸಿ ಬಿಸಿ ವಿದ್ಯುತ್ ಶಕ್ತಿ.
0: ವಿದ್ಯುತ್ ಶಕ್ತಿ, ಹಾಗಾಗಿ ಇದು ಒಂದು ರೀತಿ ಖರ್ಚಾಗದೇ ಇರುವಂತಹ ಒಂದು ಶಕ್ತಿಯ ಮೂಲ ನೋಡು.
1: ಹೌದೌದು.
0: ಅಂದ್ರೆ ಇದು ನವೀಕರಿಸಬಹುದಾದಂತಹ ಇಂಧನ ಮೂಲ, ಹಾಗಾಗಿ ಇದ್ರ ಕಡೆಗೆ ನಾವು ಹೆಚ್ಚು ಗಮನವನ್ನ ಕೊಡಬೇಕು. ಸರ್ಕಾರನು ಕೂಡ ಇದ್ರ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಸಹಾಯಧನವನ್ನು ಕೂಡ ಕೊಡ್ತಾ ಇದ್ದಾರೆ. ಇದನ್ನ ನಾವು ಸದುಪಯೋಗ ಪಡಿಸ್ಕೋಬೇಕು ನೋಡು ಪಂಕಜಣ್ಣ. ಈ ವಿಚಾರನ ಈ ಸೌರಶಕ್ತಿ ಘಟಕಗಳನ್ನ ಅಳವಡಿಸ್ಕೊಳ್ಳೋದಕ್ಕೆ ಯಾರು ಆಸಕ್ತಿ ವಹಿಸಬಹುದು ಅವರೆಲ್ಲರಿಗೂ ತಿಳಿಸೋಣ ನೋಡು.
1: ಒಳ್ಳೆ ಮಾಹಿತಿ ಕೊಟ್ಟಪ್ಪ.
0: ಸರಿ ಪಂಕಜಣ್ಣ, ನಾನು ಬರ್ತೀನಿ, ಎಲ್ಲರಿಗೂ ತಿಳಿಸೋಣ.
1: ಆಯ್ತು ಆಯ್ತು ಆಯ್ತು.

ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಪಿಎಂ ಜಗದೀಶ್ ಹಾಗೂ ಪಂಕಜ್ ಡಿ ಕುಡ್ತರ್ಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ಮೈ ಭಾರತ್ ಯುವ ಸಮಾವೇಶ ಆರಂಭ, 6,000ಕ್ಕೂ ಹೆಚ್ಚು ಯುವಕರು ಭಾಗಿ. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವಿಶ್ವದ ಪ್ರಮುಖ ಆರ್ಥಿಕತೆಯಾಗಿ ಗುರುತಿಸಿಕೊಳ್ಳುತ್ತಿದೆ, ರಾಜನಾಥ್ ಸಿಂಗ್. ಭಾರತ ಅಮೆರಿಕ ಸೇನಾ ಸಿಬ್ಬಂದಿ ಮಾತುಕತೆ, ದ್ವಿಪಕ್ಷೀಯ ರಕ್ಷಣಾ ಸಹಕಾರಕ್ಕೆ ಒತ್ತು. ಹಾಗೂ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದಗೆ ನಾರ್ವೆ ಚೆಸ್ ಪ್ರಶಸ್ತಿ, ಈ ಗೌರವಕ್ಕೆ ಪಾತ್ರರಾದ ಮೊದಲ ಭಾರತೀಯ. ವಾರ್ತೆಗಳ ವಿವರ. ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೇರಾ ಯುವ ಭಾರತ್ ನವದೆಹಲಿಯಲ್ಲಿಂದು ತ್ಯಾಗರಾಜ್ ಕ್ರೀಡಾ ಸಂಕೀರ್ಣದಲ್ಲಿ ವಿಕಸಿತ ಭಾರತಕ್ಕಾಗಿ ಯುವ ಸಮುದಾಯ ಮೈ ಭಾರತ್ ಯುವ ಸಮಾವೇಶವನ್ನು ಆಯೋಜಿಸಿದೆ. ಯುವ ನಾಯಕತ್ವ ಮತ್ತು ರಾಷ್ಟ ನಿರ್ಮಾಣದ ಪ್ರಮುಖ ಆಚರಣೆಯಲ್ಲಿ ದೇಶಾದ್ಯಂತದ ಸಾವಿರಾರು ಯುವಕರು ಭಾಗವಹಿಸಲಿದ್ದಾರೆ. ಮಧ್ಯಾಹ್ನ ನಡೆಯಲಿರುವ ಸಮಾವೇಶವನ್ನು ಪ್ರಧಾನಿ ನರೇಂದ್ರ ಮೋದಿಯವರ 2047ರ ವೇಳೆಗೆ ವಿಕಸಿತ ಭಾರತ ಗುರಿಯನ್ನು ಸಾಧಿಸುವಲ್ಲಿ ಪ್ರಮುಖ ಪ್ರೇರಕ ಶಕ್ತಿಯಾಗಿ ದೇಶದ ಯುವಕರನ್ನು ಒಗ್ಗೂಡಿಸಲು ಆಯೋಜಿಸಲಾಗುತ್ತಿದೆ ಎಂದು ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಕಾರ್ಯಕ್ರಮದಲ್ಲಿ ಭಾರತದ ವಿವಿಧ ಭಾಗಗಳಿಂದ 6,000ಕ್ಕೂ ಹೆಚ್ಚು ಯುವಕರು ಭಾಗವಹಿಸುವ ನಿರೀಕ್ಷೆ ಇದೆ. ಭಾರತದ ಯುವಕರ ವೈವಿಧ್ಯತೆ ಮತ್ತು ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸುವ ವಿದ್ಯಾರ್ಥಿಗಳು, ಯುವ ವೃತ್ತಿಪರರು, ಉದ್ಯಮಿಗಳು, ನಾವೀನ್ಯಕಾರರು, ವಿಷಯ ರಚನೆಕಾರರು, ಉದಯೋನ್ಮುಖ ನಾಯಕರು, ಸಾಧಕರು ಮತ್ತು ಯುವತಿಯರು ಸೇರಿದಂತೆ ವಿವಿಧ ಹಿನ್ನೆಲೆಗಳನ್ನು ಪ್ರತಿನಿಧಿಸುವವರು ಭಾಗವಹಿಸಲಿದ್ದಾರೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಮತ್ತು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ, ಇತರ ಹಲವಾರು ಗಣ್ಯ ನಾಯಕರು, ವಿಶೇಷ ಅತಿಥಿಗಳು ಮತ್ತು ವಿವಿಧ ವಲಯಗಳ ಯುವ ಐಕಾನ್ಗಳು ಸಮಾವೇಶದಲ್ಲಿ ಉಪಸ್ಥಿತರಿರುತ್ತಾರೆ. ಹಲವು ದೇಶಗಳು ಆರ್ಥಿಕ ಅನಿಶ್ಚಿತತೆಯನ್ನು ಎದುರಿಸುತ್ತಿರುವ ಸಮಯದಲ್ಲಿ ಭಾರತವು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವಿಶ್ವದ ಆರ್ಥಿಕತೆಯಾಗಿ ಗುರುತಿಸಿಕೊಳ್ಳುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. 2025-26ರ ಹಣಕಾಸು ವರ್ಷದಲ್ಲಿ ಶೇಕಡಾ 7.7ರ ಜಿಡಿಪಿ ಬೆಳವಣಿಗೆ ದರವನ್ನು ಉಲ್ಲೇಖಿಸಿ, ಈ ಸಾಧನೆಯು ಕಳೆದ 12 ವರ್ಷಗಳಲ್ಲಿ ನಿರ್ಮಿಸಲಾದ ಭಾರತೀಯ ಆರ್ಥಿಕತೆಯ ಸ್ಥಿತಿಸ್ಥಾಪಕತ್ವದ ಸಾಮರ್ಥ್ಯವನ್ನು ಒತ್ತಿ ಹೇಳುತ್ತದೆ ಎಂದು ಅವರು ಹೇಳಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತವು ಆರ್ಥಿಕ ಬೆಳವಣಿಗೆಯನ್ನು ಸ್ಥಿರತೆ, ವಿಶ್ವಾಸ, ಸುಸ್ಥಿರತೆ ಮತ್ತು ವಿಶ್ವಾಸಾರ್ಹತೆಯೊಂದಿಗೆ ಸಂಯೋಜಿಸಿದೆ. ರಾಷ್ಟ ನಿರ್ಮಾಣ, ನಾವೀನ್ಯತೆ, ಮೂಲಸೌಕರ್ಯ ಮತ್ತು ಉದ್ಯಮಶೀಲತೆಯ ಮೇಲೆ ಕೇಂದ್ರೀಕರಿಸುವಲ್ಲಿ ಪ್ರಧಾನಿಯವರ ಅಚಲ ಬದ್ಧತೆ ಹಾಗೂ ಅಭೂತಪೂರ್ವ ಜಾಗತಿಕ ಸವಾಲುಗಳ ಮೂಲಕ ದೇಶವನ್ನು ಮುನ್ನಡೆಸುವ ಅಮರ ಸಾಮರ್ಥ್ಯವು ಭಾರತವನ್ನು ಆತ್ಮವಿಶ್ವಾಸ, ಸ್ಥಿತಿಸ್ಥಾಪಕ ಮತ್ತು ಜಾಗತಿಕವಾಗಿ ಗೌರವಿಸಲ್ಪಟ್ಟ ಆರ್ಥಿಕ ಶಕ್ತಿಯಾಗಿ ಪರಿವರ್ತಿಸಿದೆ ಎಂದು ರಕ್ಷಣಾ ಸಚಿವರು ಹೇಳಿದರು. ಜಿಡಿಪಿಯ ಗಮನಾರ್ಹ ಬೆಳವಣಿಗೆಯು ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಮತ್ತು 140 ಕೋಟಿ ಭಾರತೀಯರ ಆಕಾಂಕ್ಷೆಗಳನ್ನು ಬಲಪಡಿಸುತ್ತಿದೆ ಎಂದು ರಾಜನಾಥ್ ಸಿಂಗ್ ತಿಳಿಸಿದರು. ಛತ್ರಪತಿ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕದ ದಿನದಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಸ್ವಾಭಿಮಾನ, ಉತ್ತಮ ಆಡಳಿತ ಮತ್ತು ರಾಷ್ಟೀಯ ರಕ್ಷಣೆಯಲ್ಲಿ ಬೇರೂರಿರುವ ಆಡಳಿತ ವ್ಯವಸ್ಥೆಯನ್ನು ನಿರ್ಮಿಸಿದರು. ಇದು ಭಾರತೀಯ ಜನರಲ್ಲಿ ಹೊಸ ಆತ್ಮವಿಶ್ವಾಸವನ್ನು ತುಂಬಿತು ಎಂದು ಅವರು ಹೇಳಿದ್ದಾರೆ. ಸ್ವರಾಜ್, ಸ್ವಸಂಸ್ಕೃತಿ ಮತ್ತು ಸ್ವಧರ್ಮದ ಮೇಲಿನ ಅಚಲ ಸಮರ್ಪಣೆ, ಅದಮ್ಯ ಧೈರ್ಯ ಯುವ ಶಿವಾಜಿಯನ್ನು ಛತ್ರಪತಿಯನ್ನಾಗಿ ಪರಿವರ್ತಿಸಿತು ಎಂದು ಗೃಹ ಸಚಿವರು ತಿಳಿಸಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದವಿ ಸ್ವರಾಜ್ಯವನ್ನು ಸ್ಥಾಪಿಸುವ ಪ್ರತಿಜ್ಞೆ ತೆಗೆದುಕೊಂಡರು.

ಕೊಂಡು ಮೊಘಲರಿಗೆ ಸವಾಲು ಹಾಕಿದರು. ಛತ್ರಪತಿ ಶಿವಾಜಿ ಮಹಾರಾಜರ ಜೀವನವು ಇಂದಿಗೂ ಲಕ್ಷಾಂತರ ಯುವಜನರಿಗೆ ದೇಶಭಕ್ತಿ ಮತ್ತು ಸಾಂಸ್ಕೃತಿಕ ಹೆಮ್ಮೆಯ ಮನೋಭಾವದಿಂದ ಸ್ಫೂರ್ತಿ ನೀಡುತ್ತಿದೆ ಎಂದು ಅವರು ಒತ್ತಿ ಹೇಳಿದರು. ಭಾರತ ಅಮೆರಿಕ ಸೇನಾ ಸಿಬ್ಬಂದಿ ಮಾತುಕತೆಯ 29ನೇ ಆವೃತ್ತಿಯು ಹವಾಯಿಯಲ್ಲಿ ನಡೆಯಿತು. ಸೇನಾ ಸಿಬ್ಬಂದಿ ಉಪಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಮತ್ತು ಅಮೆರಿಕ ಸೇನಾ ಪೆಸಿಫಿಕ್ನ ಉಪ ಕಮಾಂಡಿಂಗ್ ಜನರಲ್ ಲೆಫ್ಟಿನೆಂಟ್ ಜನರಲ್ ಜೋಯೆಲ್ ಓವೆಲ್ ಅವರ ಸಹ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೆಯಿತು. ಚರ್ಚೆಗಳು ಮುಖ್ಯವಾಗಿ ದ್ವಿಪಕ್ಷೀಯ ರಕ್ಷಣಾ ಸಹಕಾರವನ್ನು ಬಲಪಡಿಸುವುದು, ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುವುದು, ವೃತ್ತಿಪರ ವಿನಿಮಯವನ್ನು ವಿಸ್ತರಿಸುವುದು ಮತ್ತು ಹಂಚಿಕೆಯ ಭದ್ರತಾ ಹಿತಾಸಕ್ತಿಗಳನ್ನು ಬೆಂಬಲಿಸಲು

0: ನಡುವಿನ ಒಪ್ಪಂದಗಳ ಹೆಚ್ಚುತ್ತಿರುವ ವ್ಯಾಪ್ತಿಯನ್ನು ಒಪ್ಪಿಕೊಂಡರು. ಭಾರತ ಅಮೆರಿಕ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ತಮ್ಮ ಬದ್ದತೆಯನ್ನು ಪುನರುಚ್ಚರಿಸಿದವು. ಸರ್ಕಾರಿ ಭದ್ರತೆಗಳಲ್ಲಿ ವಿದೇಶಿ ಬಂಡವಾಳ ಹೂಡಿಕೆಗಳನ್ನು ನಿಯಂತ್ರಿಸುವ ನಿಯಮಗಳನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಸರಳೀಕರಿಸಿದೆ. ಪರಿಷ್ಕೃತ ಚೌಕಟ್ಟಿನಡಿ ಕೆಲವು ಹೂಡಿಕೆ ನಿರ್ಬಂಧಗಳನ್ನು ತೆಗೆದುಹಾಕಲಾಗಿರುವುದರಿಂದ ಸಾಮಾನ್ಯ ಮಾರ್ಗದ ಮೂಲಕ ಹೂಡಿಕೆ ಮಾಡುವ ವಿದೇಶಿ ಬಂಡವಾಳ ಹೂಡಿಕೆಗಳು ಮತ್ತಷ್ಟು ಸುಲಭವಾಗಲಿವೆ. ಆರ್ಬಿಐ ಅಸ್ತಿತ್ವದಲ್ಲಿರುವ ಸಾಮಾನ್ಯ ಮತ್ತು ದೀರ್ಘಾವಧಿ ಹೂಡಿಕೆ ವರ್ಗಗಳನ್ನು ಸರ್ಕಾರಿ ಭದ್ರತೆಗಳು ಹಾಗೂ ರಾಜ್ಯ ಸರ್ಕಾರಿ ಭದ್ರತೆಗಳಿಗೆ ಒಂದೇ ಮಿತಿಯಾಗಿ ಆರ್ಬಿಐ ವಿಲೀನಗೊಳಿಸಿದೆ. ಹೂಡಿಕೆಗಳನ್ನು ಸುಲಭಗೊಳಿಸುವ ಮತ್ತು ವಿದೇಶಿ ಹೂಡಿಕೆದಾರರಿಗೆ ಅನುಸರಣೆ ಅವಶ್ಯಕತೆಗಳನ್ನು ಕಡಿಮೆ ಮಾಡುವ ಗುರಿಯನ್ನು ಇದು ಹೊಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೈರುತ್ಯ ಮುಂಗಾರು ಕೇರಳದಲ್ಲಿ ತೀವ್ರಗೊಳ್ಳುತ್ತಿದ್ದಂತೆ ಇದೇ 9:00 ರಾಜ್ಯದ ಉತ್ತರ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆಯನ್ನು ಭಾರತೀಯ ಹವಾಮಾನ ಇಲಾಖೆ ನೀಡಿದೆ. ಇಂದು ಮಲಪುರಂ, ಕೋಳಿಕೋಡ್, ವಯನಾಡ್, ಕಣ್ಣೂರು ಮತ್ತು ಕಾಸರಗೋಡು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನೀಡಲಾಗಿದ್ದು, ನಾಳೆಯೂ ಮಲಪುರಂ, ಕೋಳಿಕೋಡ್ ಮತ್ತು ವಯನಾಡ್ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನೀಡಿದೆ. ಹವಾಮಾನ ವೈಪರೀತ್ಯ ಸಾಧ್ಯತೆಯನ್ನು ಗಮನದಲ್ಲಿಟ್ಟುಕೊಂಡು ಜಿಲ್ಲಾಧಿಕಾರಿಗಳು 4 ಜಿಲ್ಲೆಗಳ ಶಿಕ್ಷಣ ಸಂಸ್ಥೆಗಳಿಗೆ ರಜೆ ಘೋಷಿಸಿದ್ದಾರೆ. ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳು ಪ್ರಕ್ಷುಬ್ಧವಾಗಿರುವುದರಿಂದ ಮೀನುಗಾರರು ಬರುವ ಮಂಗಳವಾರದವರೆಗೆ ಕೇರಳ, ಲಕ್ಷದ್ವೀಪ ಮತ್ತು ಕರ್ನಾಟಕ ಕರಾವಳಿಯಲ್ಲಿ ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಲಾಗಿದೆ. ಓಸ್ಲೋದಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅವರು ಜರ್ಮನಿಯ ವಿನ್ಸೆಂಟ್ ಕೀಮರ್ ವಿರುದ್ದ ಅಂತಿಮ ಸುತ್ತಿನಲ್ಲಿ ಗೆಲುವು ಸಾಧಿಸಿ ನಾರ್ವೆ ಚೆಸ್ ಪ್ರಶಸ್ತಿಗೆ ಭಾಜನರಾದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. 3 ಸ್ಥಾನದಿಂದ ದಿನವನ್ನು ಪ್ರಾರಂಭಿಸಿದ ಪ್ರಜ್ಞಾನಂದ 3 ಅಂಕಗಳ ನಿರ್ಣಾಯಕ ಗೆಲುವು ಸಾಧಿಸಿ 18 ಅಂಕಗಳೊಂದಿಗೆ ಮುಗಿಸಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡರು. ಚೆನ್ನೈನ 20 ವರ್ಷದ ಪ್ರಜ್ಞಾನಂದ 2013 ಪಂದ್ಯಾವಳಿ ಪ್ರಾರಂಭವಾದಾಗಿನಿಂದ ಭಾರತೀಯ ಚೆಸ್ ದಂತಕಥೆ ವಿಶ್ವನಾಥನ್ ಆನಂದ್ ಮತ್ತು ಹಾಲಿ ವಿಶ್ವ ಚಾಂಪಿಯನ್ ಡಿ ಗುಕೇಶ್ ಅವರಿಂದಲೂ ಸಾಧ್ಯವಾಗದ್ದನ್ನು ಸಾಧಿಸಿದ್ದಾರೆ. ನಾರ್ವೆ ಚೆಸ್ನಲ್ಲಿ 2 ಬಾರಿಗೆ ಸ್ಪರ್ಧಿಸುತ್ತಿರುವ ಪ್ರಜ್ಞಾನಂದ ಈ ಟೂರ್ನಿಯ ಸಮಯದಲ್ಲಿ ವಿಶ್ವದ ಅಗ್ರಶ್ರೇಯಾಂಕಿತ ಮ್ಯಾಗ್ನಸ್ ಕಾರ್ಲ್ಸೆನ್ ವಿರುದ್ದ 2 ಗೆಲುವುಗಳನ್ನು ಒಳಗೊಂಡಂತೆ ಬಲವಾದ ಫಿನಿಶ್ ಅನ್ನು ಗಳಿಸಿದರು. ನವಚಂಡೀಗಢದ ಮುಲ್ಲನಪುರದ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ ಭಾರತ 1 ವಿಕೆಟ್ ನಷ್ಟಕ್ಕೆ 154 ರನ್ ಗಳಿಸಿ ಆಡುತ್ತಿದೆ. ಉಭಯ ತಂಡಗಳ ನಡುವೆ 8 ವರ್ಷಗಳ ನಂತರ ನಡೆಯುತ್ತಿರುವ ಮೊದಲ ಟೆಸ್ಟ್ ಪಂದ್ಯ ಇದಾಗಿದೆ. ಭಾರತ ತಂಡವನ್ನು ನಾಯಕ ಶುಭ್ಮನ್ ಗಿಲ್ ಮುನ್ನಡೆಸುತ್ತಿದ್ದಾರೆ. ಜಪಾನ್ನ ಕಾಕಮಿಗಹಾರದಲ್ಲಿ ನಡೆಯಲಿರುವ ಪುರುಷರ 18 ವರ್ಷದೊಳಗಿನ ಏಷ್ಯಾ ಕಪ್ ಹಾಕಿ 2026 ಫೈನಲ್ನಲ್ಲಿಂದು ಭಾರತ ಮತ್ತು ಜಪಾನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 3:30 ಆರಂಭವಾಗಲಿದೆ. ನಿನ್ನೆ ಭಾರತ 2 ಸೆಮಿಫೈನಲ್ನಲ್ಲಿ 5-3 ಗೋಲುಗಳಿಂದ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಪರಾಭವಗೊಳಿಸಿತ್ತು. ಮೊದಲ ಸೆಮಿಫೈನಲ್ನಲ್ಲಿ ಮಲೇಷ್ಯಾ ವಿರುದ್ದ 8-1 ಗೋಲುಗಳ ಅಂತರದಿಂದ ಜಯ ಗಳಿಸುವ ಮೂಲಕ ಜಪಾನ್ ಫೈನಲ್ಗೆ ತನ್ನ ಸ್ಥಾನವನ್ನು ಕಾಯ್ದಿರಿಸಿತ್ತು. ಪಾಕಿಸ್ತಾನವು 3 ಸ್ಥಾನಕ್ಕಾಗಿ ನಡೆಯುವ ಪಂದ್ಯದಲ್ಲಿ ಮಲೇಷ್ಯಾವನ್ನು ಎದುರಿಸಲಿದೆ. ಗೋವಾದ ಮಾರ್ಗೋವಾದಲ್ಲಿಂದು ನಡೆಯಲಿರುವ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಪಂದ್ಯ ಸಂಜೆ 6:30 ಆರಂಭವಾಗಲಿದೆ. ಸೆಮಿಫೈನಲ್ನಲ್ಲಿ ಭೂತಾನ್ ತಂಡವನ್ನು 1-0 ಅಂತರದಿಂದ ಸೋಲಿಸುವ ಮೂಲಕ ಭಾರತ ಫೈನಲ್ಗೆ ತನ್ನ ಸ್ಥಾನವನ್ನು ಖಚಿತಪಡಿಸಿಕೊಂಡಿದೆ. ಭಾರತ ಇದುವರೆಗೆ 5 ಬಾರಿ ಈ ಪ್ರಶಸ್ತಿಯನ್ನು ಗೆದ್ದಿದೆ. 2027 ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನಗಳನ್ನು ಮುಂದಿನ ತಿಂಗಳ 31 ಸಲ್ಲಿಸಬಹುದಾಗಿದೆ. March 15 ಪ್ರಾರಂಭವಾದ ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನ ಮತ್ತು ಶಿಫಾರಸುಗಳನ್ನು ರಾಷ್ಟೀಯ ಪುರಸ್ಕಾರ ಪೋರ್ಟಲ್ನಲ್ಲಿ ಆನ್ಲೈನ್ನಲ್ಲಿ ಮಾತ್ರ ಸ್ವೀಕರಿಸಲಾಗುವುದು ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ಮೈ ಭಾರತ್ ಯುವ ಸಮಾವೇಶ ಆರಂಭ, 6,000 ಹೆಚ್ಚು ಯುವಕರು ಭಾಗಿ. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವಿಶ್ವದ ಪ್ರಮುಖ ಆರ್ಥಿಕತೆಯಾಗಿ ಗುರುತಿಸಿಕೊಳ್ಳುತ್ತಿದೆ.

0: ನಡೆಯುತ್ತಿದೆ, ರಾಜನಾಥ್ ಸಿಂಗ್. ಭಾರತ ಅಮೆರಿಕ ಸೇನಾ ಸಿಬ್ಬಂದಿ ಮಾತುಕತೆ, ದ್ವಿಪಕ್ಷೀಯ ರಕ್ಷಣಾ ಸಹಕಾರಕ್ಕೆ ಒತ್ತು. ಹಾಗೂ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದಗೆ ನಾರ್ವೆ ಚೆಸ್ ಪ್ರಶಸ್ತಿ, ಈ ಗೌರವಕ್ಕೆ ಪಾತ್ರರಾದ ಮೊದಲ ಭಾರತೀಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಆಕಾಶವಾಣಿ ಧಾರವಾಡ, ಈಗ ಜನಪದ ಸಂಗೀತ ಕಾರ್ಯಕ್ರಮ.
2: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
3: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇಂದು ಬೆಳಗಾವಿಯ ಸಕ್ರವ್ವ ಯಲ್ಲವ್ವ ಪಾತ್ರೋಟ್ ಹಾಗೂ ಸಂಗಡಿಗರಿಂದ ಸಣ್ಣಾಟದ ಪದಗಳನ್ನು ಕೇಳೋಣಂತ.

0: ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬೆಳಗಾವಿಯ ಸಕ್ರೆವ್ವ ಯಲ್ಲಪ್ಪ ಪಾತ್ರೋಟ್ ಹಾಗೂ ಸಂಗಡಿಗರಿಂದ ಸಣ್ಣಾಟದ ಪದಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
2: ಎನ್ನ ತನುವ ನಿರ್ಮಲ ಮಾಡಿದ ನೈಯ ಬಸವ.
3: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.

ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ರಥಸಪ್ತಮಿ ಚಿತ್ರದ ಗೀತೆಯನ್ನು ತಾವೀಗ ಕೇಳುತ್ತಿರುವಿರಿ. ಕೇಳಿಬರುವ ಸ್ವರಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರದು.

0: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50
1: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
2: ನಾನು ಡಾಕ್ಟರ್ ರಿಕಿತಾ ಆರ್ಮದೋಳ್, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವೈದ್ಯಕೀಯ ಚಿಕಿತ್ಸೆ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಬರುವ ಮಂಗಳವಾರ ದಿನಾಂಕ 9 ಜೂನ್ 2026 ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಯಸ್ಕರಲ್ಲಿ ಡೆಂಗ್ಯೂ ಎಂಬುದರ ಬಗ್ಗೆ ಕುರಿತು ಮಾತಾಡೋಣ. ಡೆಂಗಿ ಜ್ವರದಲ್ಲಿ ಬರುವ ಲಕ್ಷಣಗಳು, ಅದರ ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ.
0: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.

0: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50
1: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
2: ನಾನು ಡಾಕ್ಟರ್ ರಿಕಿತಾ ಆರ್ಮುದೋಳ್, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವೈದ್ಯಕೀಯ ಚಿಕಿತ್ಸೆ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಬರುವ ಮಂಗಳವಾರ ದಿನಾಂಕ 9 ಜೂನ್ 2026 ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಯಸ್ಕರಲ್ಲಿ ಡೆಂಗ್ಯೂ ಎಂಬುದರ ಬಗ್ಗೆ ಕುರಿತು ಮಾತಾಡೋಣ. ಡೆಂಗ್ಯೂ ಜ್ವರದಲ್ಲಿ ಬರುವ ಲಕ್ಷಣಗಳು, ಅದರ ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ.
0: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-1415, 244-344-1516. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
1: ಸಿಂಗಾಪುರದಲ್ಲಿ ರಾಜಕೊಳ್ಳ ಈ ಚಿತ್ರದ ಗೀತೆಗಾಗಿ ಧ್ವನಿ ನೀಡಿದ್ದಾರೆ ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು.

ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಕೇಳುಗರೆ, ಈ ಮಧ್ಯಾಹ್ನ 2:40 ಎಳೆಯರ ಬಳಗ ಕಾರ್ಯಕ್ರಮದಲ್ಲಿ ಶ್ರೀಕಾಂತ್ ಹಾದಿಮನಿ ಅವರಿಂದ ಮಕ್ಕಳಿಗಾಗಿ ಕಥೆಗಳನ್ನು ಕೇಳುತ್ತೀರಿ. ಸಂಜೆ 6:10 ಸಮಾಚಾರ ದರ್ಶನ ನಮ್ಮ ನಿಲಯದಿಂದ ಕೇಳುತ್ತೀರಿ. 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ ಪ್ರಸಾರವಾಗುವುದು. 6:30 ವಿಜ್ಞಾನದ ಮುನ್ನಡೆ. 6:51 ಕೃಷಿರಂಗದಲ್ಲಿ ಕೃಷಿ ಮಾಹಿತಿ. ನಂತರ ಬ್ಯಾಡಗಿ ತಾಲೂಕು ಹೆಡಿಗೊಂಡದ ವೀರಯ್ಯ ಬಸವಣ್ಣಯ್ಯ ಹಿರೇಮಠ್ ಹಾಗೂ ಸಂಗಡಗಿರಿಯಿಂದ ದೊಡ್ಡಾಟ ಕೇಳುತ್ತೀರಿ. ಅರ್ಜುನ ಬಬ್ರುವಾಹನರ ಕಾಳಗ ಸನ್ನಿವೇಶ ಪ್ರಸಾರವಾಗಲಿದೆ. 8:35 ಪುಷ್ಪಹಾರ್. 9:15 ಸ್ಪಾಟ್ಲೈಟ್ ಕನ್ನಡ ಅವತರಣಿಕೆ ಪ್ರಸಾರವಾಗುವುದು. 9:30 ಯುವವಾಣಿ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಪುಣ್ಯತಿಥಿ, ಮುಖ್ಯಮಂತ್ರಿ ಸೇರಿದಂತೆ ಗಣ್ಯರಿಂದ ಗೌರವಾರ್ಪಣೆ. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕುರಿತ ಸಮಸ್ಯೆ ಪರಿಹಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿಚಾರ ವಿನಿಮಯ. ವೃತ್ತಿಪರ ಕೋರ್ಸ್ ಪ್ರವೇಶ ಕುರಿತಾದ ಸಿಇಟಿ ಫಲಿತಾಂಶ ಪ್ರಕಟ. ಬೆಳಗಾವಿ ಸಾಂಬ್ರಾ ವಾಯುಪಡೆ ತರಬೇತಿ ಶಾಲೆಯಿಂದ 1250 ಅಗ್ನಿವೀರರ ನಿರ್ಗಮನ ಪಥ ಸಂಚಲನ. ರಾಜ್ಯದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ಪುಣ್ಯತಿಥಿ ಸಂದರ್ಭದಲ್ಲಿ ಇಂದು ರಾಜ್ಯದ ವಿವಿಧೆಡೆ ಅವರಿಗೆ ಗೌರವ ನಮನ ಸಲ್ಲಿಸಲಾಗುತ್ತಿದೆ. ವಿಧಾನಸೌಧದ ಆವರಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದಿವಂಗತ ಡಿ ದೇವರಾಜ ಅರಸು ಅವರ ಪ್ರತಿಮೆ ಹಾಗೂ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ದೇವರಾಜ ಅರಸು ಅವರು ಹಿಂದುಳಿದ ವರ್ಗಗಳ ಬಗ್ಗೆ ಕಳಕಳಿ ಹೊಂದಿದ್ದರು. ಈ ವರ್ಗವನ್ನು ರಾಜಕೀಯ, ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಅಭಿವೃದ್ಧಿಪಡಿಸುವ ಬಗ್ಗೆ ಕಾಳಜಿ ಇತ್ತು. ಅವರು ರಾಜ್ಯದ ಆಡಳಿತಕ್ಕೆ ಉತ್ತಮ ಅಡಿಪಾಯ ಹಾಕಿದ ಧೀಮಂತ ನಾಯಕರು ಎಂದು ಸ್ಮರಿಸಿದರು.
1: ದೇವರಾಜ ಅರಸು ಅವರು ನಮ್ಮನ್ನ ಬಿಟ್ಟೋಗಿ 45 ವರ್ಷ ಆಗಿದೆ. ಭೂ ಸುಧಾರಣೆ ಕಾಯ್ದೆ, ಇಂದಿರಾ ಗಾಂಧಿ ಅವರ ಮಾರ್ಗದರ್ಶನ, ದೇವರಾಜ ಅರಸು ಅವರ ನಾಯಕತ್ವ, ಉಳುವಿಗೆ ಭೂಮಿ ಕೊಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿದ್ರು. ಅದು ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ. ಆ ಕಾರ್ಯಕ್ರಮ ಅಷ್ಟು ಅಚ್ಚುಕಟ್ಟಾಗಿ ನಡ್ಕೊಂಡು ಬಂದಂತ ಒಬ್ಬ ಧೀಮಂತ ನಾಯಕ. ರೈತಗೊಬ್ಬರಿಗೆ ಅಲ್ಲ, ಅವತ್ತಿನ ಕಾಲದಲ್ಲೇ ನಮ್ಮ ರಾಜ್ಯದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಬರಬೇಕು ಅಂತೇಳಿ ದೊಡ್ಡ ತೀರ್ಮಾನವನ್ನ ತೆಗೆದುಕೊಂಡಿದ್ದವರು. ಶಿಸ್ತು, ತ್ಯಾಗ ಎಲ್ಲರೂ ಕೂಡ ಒಟ್ಟು ತೆಗೆದುಕೊಂಡು ಹೋಗುವಂತದ್ದೆಲ್ಲರ ಇವತ್ತು ಮಾಡಿದ್ನ ನಾವೆಲ್ಲ ಕೂಡ ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದೇವೆ. ರಾಜ್ಯದ ಜನತೆಗೆ ಈ ಸಂದರ್ಭದಲ್ಲಿ ಅವರ ಪರವಾಗಿ ಮಾರ್ಗದರ್ಶನದಲ್ಲಿ ನಾವೆಲ್ಲ ಹೆಜ್ಜೆ ಹಾಕೋಣ.
0: ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವ ಯುಟಿ ಖಾದರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಉಪಸ್ಥಿತರಿದ್ದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸೌಧದ ಆವರಣದಲ್ಲಿ ಅರಸು ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿ ಗೌರವಾರ್ಪಣೆ ಮಾಡಿದರು. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕುರಿತ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ಸುದ್ದಿಗಾರರ ಪ್ರಶ್ನೆಗಳಿಗೆ ಉತ್ತರಿಸಿ ಇದು ಆಂತರಿಕ ವಿಚಾರ ಎಂದರು. ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ತಮಗೆ ಶುಭಾಶಯ ತಿಳಿಸಿದ್ದು ಇದಕ್ಕೆ ಪ್ರತಿಯಾಗಿ ಅವರಿಗೆ ಧನ್ಯವಾದವನ್ನು ತಿಳಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ಪ್ರಧಾನಿಯವರನ್ನು ಭೇಟಿ ಮಾಡಲಾಗುವುದು ಹಾಗೂ ರಾಜ್ಯದ ಜನತೆಗೆ ಒಳಿತಾಗುವಂತಹ ಕೆಲಸಗಳನ್ನು ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿಂದು ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ವಿಚಾರ ವಿನಿಮಯ ನಡೆಸಿದರು. ರಾಜ್ಯದ ಪೊಲೀಸ್ ಮಹಾನಿರ್ದೇಶಕ ಮತ್ತು ಐಜಿಪಿ ಡಾ ಎಂಎ ಸಲೀಂ ಹಾಗೂ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಭೆಯಲ್ಲಿ ರಾಜ್ಯದ ಅಪರಾಧ ಪ್ರಕರಣಗಳು, ಸಿಬ್ಬಂದಿ ನೇಮಕಾತಿ, ಕಾನೂನು ಸುವ್ಯವಸ್ಥೆ, ಮಾದಕ ವಸ್ತುಗಳ ನಿಯಂತ್ರಣ ಮುಂತಾದ ವಿಷಯಗಳ ಕುರಿತಂತೆ ವಿಸ್ತೃತ ಚರ್ಚೆ ನಡೆಸಲಾಯಿತು. ಪೊಲೀಸ್ ಮಹಾನಿರ್ದೇಶಕರ ವ್ಯಾಪ್ತಿಯಲ್ಲಿ ಬರುವ 6 ಕಮಿಷನರೇಟ್ಗಳ ಸ್ಥಿತಿಗತಿಗಳ ಕುರಿತು ಚರ್ಚಿಸಿ ಸಾಂವಿಧಾನಿಕ ಚೌಕಟ್ಟನ್ನು ಮೀರುವ ಯಾವುದೇ ವ್ಯಕ್ತಿ ಮತ್ತು ಯಾವುದೇ ಪ್ರಕರಣಗಳ ವಿರುದ್ದ ರಾಜಿ ಇಲ್ಲದೆ ಕ್ರಮ ಜರುಗಿಸಬೇಕು, ಸರ್ಕಾರಕ್ಕೆ ಮುಜುಗರವಾಗುವಂತಹ ನಡವಳಿಕೆಗಳನ್ನು ಸಹಿಸುವುದಿಲ್ಲ ಎಂದು ಸಚಿವರು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದರು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿಗಾಗಿ ನಡೆಸಿದ 2026 ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ ಯುಜಿಸಿಇಟಿ ಫಲಿತಾಂಶವನ್ನು ಪ್ರಕಟಿಸಲಾಗಿದೆ. ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಖಾತೆ ಸಚಿವ ಡಾ ಶರಣಪ್ರಕಾಶ ಪಾಟೀಲ್ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಫಲಿತಾಂಶ ಪ್ರಕಟಿಸಿದರು. ವಿದ್ಯಾರ್ಥಿಗಳು ಸಿಇಟಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಸ್ಲಾಶ್ ಕೆಇಎ ಜಾಲತಾಣದಲ್ಲಿ ಫಲಿತಾಂಶ ವೀಕ್ಷಿಸಬಹುದು ಎಂದು ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ತಿಳಿಸಿದ್ದಾರೆ. ಗ್ರಾಮೀಣ ಭಾರತಾದ್ಯಂತ ತರಬೇತಿ ಪಡೆದ ನಳ ಜಲಮಿತ್ರರು ಹಳ್ಳಿಗಳಲ್ಲಿ ನೀರು ಸರಬರಾಜು, ಮೂಲಸೌಕರ್ಯ ನಿರ್ವಹಣೆ ಹಾಗೂ ದುರಸ್ತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರದ 12 ವರ್ಷಗಳ ಸಾಧನೆ ವಿವರಿಸಿ 7 ವರ್ಷಗಳ ಜಲ್ ಜೀವನ್ ಮಿಷನ್ ಅಭಿಯಾನದ ಯಶೋಗಾಥೆ ಹಂಚಿಕೊಂಡಿದ್ದಾರೆ. ಹರ್ ಘರ್ ಜಲ್ ಯೋಜನೆಯ ಅನುಷ್ಠಾನದಲ್ಲಿ ಯುವಶಕ್ತಿ ಕೈಜೋಡಿಸಿದೆ ಎಂದು ಶ್ಲಾಘಿಸಿದ್ದಾರೆ. ರಾಜ್ಯದ ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ಆರ್ ಬೊಮ್ಮಾಯಿ ಅವರ 102ನೇ ಜನ್ಮದಿನದ ಅಂಗವಾಗಿ ಹುಬ್ಬಳ್ಳಿಯಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ಅವರ ಸಮಾಜ ಸೇವೆಯನ್ನು ಸ್ಮರಿಸಲಾಯಿತು. ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿ, ಡಾ ಪಿವಿ ದತ್ತಿ ಶ್ರವಣ ಹಾಗೂ ಮಾತಿನ ವಿಶೇಷ ಚೇತನರ ರೋಟರಿ ಶಾಲೆ ತೆರೆಯುವಲ್ಲಿ ಎಸ್ಆರ್ ಬೊಮ್ಮಾಯಿ ಅವರು ತೋರಿದ ಕಾಳಜಿಯನ್ನು ಪ್ರಸ್ತಾಪಿಸಿದರು. ಈ ಶಾಲೆ ವಿಶೇಷ ಚೇತನ ಮಕ್ಕಳಲ್ಲಿ ಆತ್ಮವಿಶ್ವಾಸ ಹಾಗೂ ಪಾಲಕರಲ್ಲಿ ಹೊಸ ಭರವಸೆ ಮೂಡಿಸುತ್ತಿದೆ ಎಂದು ಬಸವರಾಜ

0: ರಾಜಬೊಮ್ಮಾಯಿ ಹೇಳಿದರು. ಈ ಸಂದರ್ಭದಲ್ಲಿ ಮಕ್ಕಳಿಗೆ ನೋಟ್ ಪುಸ್ತಕ ಹಾಗೂ ಸಿಹಿ ಹಂಚಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಳಗಾವಿ ಸಾಂಬ್ರಾದ ಭಾರತೀಯ ವಾಯುಪಡೆ ತರಬೇತಿ ಶಾಲೆಯಲ್ಲಿ ಸತತ 22 ವಾರಗಳವರೆಗೆ ಅತ್ಯಂತ ಕಠಿಣ ಹಾಗೂ ಪರಿಣಾಮಾತ್ಮಕ ತರಬೇತಿ ಪಡೆದ 7ನೇ ತಂಡದ 1250 ಪ್ರಶಿಕ್ಷಣಾರ್ಥಿಗಳ ಆಕರ್ಷಕ ನಿರ್ಗಮನ ಪಥ ಸಂಚಲನ ಇಂದು ನಡೆಯಿತು. ಏರ್ಮೆನ್ ತರಬೇತಿ ಶಾಲೆಯ ಕಮಾಂಡಿಂಗ್ ಏರ್ ಆಫೀಸರ್ ಸೂರಜ್ ಶಂಕರ್ ವಾಯುಪಡೆ ಅಗ್ನಿವೀರರ ನಿರ್ಗಮನ ಪಥ ಸಂಚಲನ ವೀಕ್ಷಿಸಿ ಗೌರವ ವಂದನೆ ಸ್ವೀಕರಿಸಿದರು. ಅವರು ಮಾತನಾಡಿ, ಪುರುಷರೊಂದಿಗೆ ಮಹಿಳೆಯರು ವಾಯುಪಡೆಯಲ್ಲಿ ಸಾಮರ್ಥ್ಯ ಪ್ರದರ್ಶಿಸುತ್ತಿರುವುದು ಅವರ ಆತ್ಮವಿಶ್ವಾಸದ ನಿದರ್ಶನವಾಗಿದೆ ಎಂದರು. ವಾಯುಪಡೆ ಅಗ್ನಿವೀರ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನ ನಿಮಿತ್ತ ಈ ಬಾರಿ ಭಾರತೀಯ ವಾಯುಸೇನೆಯ ವಿಶ್ವವಿಖ್ಯಾತ ಕುಶಾಲಾಗ್ರ ಸಾರಂಗ ಪೈಲಟ್ ತಂಡದಿಂದ ರೋಮಾಂಚನಕಾರಿ ಹೆಲಿಕಾಪ್ಟರ್ ಪ್ರದರ್ಶನ ವಾಯುಪಡೆ ತರಬೇತಿ ಶಾಲೆಯ ಆವರಣದಲ್ಲಿ ನಡೆಯಿತು. 5 ಹೆಲಿಕಾಪ್ಟರ್ಗಳು ಸುಮಾರು 15 ನಿಮಿಷದವರೆಗೆ ನೀಡಿದ ಪ್ರದರ್ಶನ ವಿಶೇಷ ಗಮನ ಸೆಳೆಯಿತು. ಏರ್ ಶೋನಲ್ಲಿ ವಿಶ್ವದಲ್ಲೇ ಏಕೈಕ 5 ಹೆಲಿಕಾಪ್ಟರ್ ಡಿಸ್ಪ್ಲೇ ತಂಡವಾದ ಸಾರಂಗ್ ಸ್ವದೇಶಿ ನಿರ್ಮಿತ ALH ಧ್ರುವ ಹೆಲಿಕಾಪ್ಟರ್ಗಳನ್ನು ಬಳಸಿ ಆಕಾಶದಲ್ಲಿ ನಾನಾ ರೀತಿಯ ಕಸರತ್ತುಗಳನ್ನು ನಡೆಸಿ ವಿಭಿನ್ನ ಚಿತ್ತಾರ ಮೂಡಿಸಿತು. ಕೊಡಗು ಜಿಲ್ಲೆಯ ಕೆದಮುಳ್ಳೂರು ಗ್ರಾಮದಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ನೂತನವಾಗಿ ನಿರ್ಮಿಸಿರುವ 43 ಮನೆಗಳ ಬೀಗದ ಕೈಯನ್ನು ಶಾಸಕ AS ಪೊನ್ನಣ್ಣ ಫಲಾನುಭವಿಗಳಿಗೆ ಇಂದು ಹಸ್ತಾಂತರಿಸಿದರು. ಅವರು ಈ ಸಂದರ್ಭದಲ್ಲಿ ಸುಮಾರು 7 ಎಕರೆ ಜಾಗದಲ್ಲಿ ನಿರ್ಮಿಸಲಾಗಿರುವ ಮನೆ ಉದ್ಘಾಟನೆ ಹಾಗೂ ಮೂಲಸೌಕರ್ಯ ಕಾಮಗಾರಿಗೆ ಚಾಲನೆ ನೀಡಿದರು. ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸಬೇಕು ಎಂಬ ಉದ್ದೇಶದಿಂದ ಪಾಂಡವಪುರ ಪಟ್ಟಣದಲ್ಲಿ ಅಕ್ಕಾ ಕೆಫೆ ಆರಂಭಿಸಲಾಗಿದೆ ಎಂದು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿದರು. ಮಂಡ್ಯ ಜಿಲ್ಲೆ ಪಾಂಡವಪುರ ಪಟ್ಟಣದ ತಾಲೂಕು ಪಂಚಾಯತ್ ಆವರಣದಲ್ಲಿ ನಿರ್ಮಿಸಲಾಗಿರುವ ಅಕ್ಕಾ ಕೆಫೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶಂಭೂನಹಳ್ಳಿ ಗ್ರಾಮದ ಸ್ವಸಹಾಯ ಸಂಘದ ಗುಂಪಿನ 6 ಮಂದಿ ಮಹಿಳಾ ಸದಸ್ಯರು ಇದರ ನಿರ್ವಹಣೆಯ ಜವಾಬ್ದಾರಿ ಹೊತ್ತಿದ್ದಾರೆ. ಇಂತಹ ಅಕ್ಕಾ ಕೆಫೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗಬೇಕಾಗಿದೆ ಎಂದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ KR ನಂದಿನಿ ಮಾತನಾಡಿ, ರಾಷ್ಟೀಯ ಜೀವನೋಪಾಯ ಅಭಿಯಾನದಡಿ ಮಹಿಳಾ ಸಬಲೀಕರಣ ಹಾಗೂ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿ ಬದುಕು ನಡೆಸಬೇಕು ಎಂಬ ಉದ್ದೇಶದಿಂದ ಅಕ್ಕಾ ಕೆಫೆಯನ್ನು ಆರಂಭಿಸಲಾಗಿದೆ. ಇದರಿಂದ ಹಲವಾರು ಸ್ವಸಹಾಯ ಸಂಘಗಳ ಮಹಿಳೆಯರು ಆರ್ಥಿಕವಾಗಿ ಸಬಲೀಕರಣಗೊಂಡು ಕುಟುಂಬ ನಿರ್ವಹಣೆಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಹಾವೇರಿ ಜಿಲ್ಲೆಯಲ್ಲಿ ವಿವಿಧ ವಾಣಿಜ್ಯ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಕಳೆದ ಸಾಲಿನಲ್ಲಿ 17 ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ಪತ್ತೆ ಮಾಡಲಾಗಿದೆ. ಈ ಪೈಕಿ 2 ಪ್ರಕರಣಗಳಲ್ಲಿ ಮೊಕದ್ದಮೆ ದಾಖಲಿಸಲಾಗಿದೆ ಎಂದು ಜಿಲ್ಲಾ ಕಾರ್ಮಿಕ ಅಧಿಕಾರಿ ತರನ್ನುಮಾ ಬೆಂಗಾಲಿ ಮಾಹಿತಿ ನೀಡಿದ್ದಾರೆ. 8 ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿಗೆ ಹಾಜರುಪಡಿಸಲಾಗಿದೆ, 6 ಮಕ್ಕಳನ್ನು ಶಾಲೆಗೆ ದಾಖಲಿಸಲಾಗಿದೆ ಮತ್ತು 3 ಮಕ್ಕಳನ್ನು ಪೋಷಕರ ವಶಕ್ಕೆ ನೀಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಇದೇ 20ರಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನು ಕೈಗೊಳ್ಳಲಾಗುವುದು. ಅರ್ಹ ಮತದಾರರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗುವುದಿಲ್ಲ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಾರ್ವಜನಿಕರ ಸಹಕಾರ ಮುಖ್ಯವಾಗಿದ್ದು ಯಾವುದೇ ಊಹಾಪೋಹಗಳಿಗೆ ಕಿವಿಗೊಡಬಾರದು ಎಂದು ಜಿಲ್ಲಾಧಿಕಾರಿ ಡಾ KN ಅನುರಾಧ ಮನವಿ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಲ್ಲಾ ಮತದಾರ ನೋಂದಣಾಧಿಕಾರಿಗಳಿಗೆ ಮತ್ತು ಸಹಾಯಕ ಮತದಾರ ನೋಂದಣಾಧಿಕಾರಿಗಳಿಗೆ ಈಗಾಗಲೇ ತರಬೇತಿ ನೀಡಲಾಗಿದೆ ಎಂದರು. ಕೊಡಗು ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ರಾಜಕೀಯ ಪಕ್ಷಗಳ ಮುಖಂಡರ ಜೊತೆ ಜಿಲ್ಲಾ ಚುನಾವಣಾಧಿಕಾರಿ ಮತ್ತು ಜಿಲ್ಲಾಧಿಕಾರಿ SJ ಸೋಮಶೇಖರ್ ಇಂದು ಸಭೆ ನಡೆಸಿದರು. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯನ್ನು ಜಿಲ್ಲೆಯಲ್ಲಿ ವ್ಯವಸ್ಥಿತವಾಗಿ ಮತ್ತು ಪಾರದರ್ಶಕವಾಗಿ ಪೂರ್ಣಗೊಳಿಸಲು ಪಕ್ಷದ ಮುಖಂಡರುಗಳು ಸಹಕಾರ ನೀಡುವಂತೆ ಕೋರಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಪುಣ್ಯತಿಥಿ, ಮುಖ್ಯಮಂತ್ರಿ ಸೇರಿದಂತೆ ಗಣ್ಯರಿಂದ ಗೌರವಾರ್ಪಣೆ. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕುರಿತ ಸಮಸ್ಯೆ ಪರಿಹಾರ, ಮುಖ್ಯಮಂತ್ರಿ DK ಶಿವಕುಮಾರ್. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿಚಾರ ವಿನಿಮಯ. ವೃತ್ತಿಪರ ಕೋರ್ಸ್ ಪ್ರವೇಶ ಕುರಿತಾದ CET ಫಲಿತಾಂಶ ಪ್ರಕಟ. ಬೆಳಗಾವಿ ಸಾಂಬ್ರಾ ವಾಯುಪಡೆ ತರಬೇತಿ ಶಾಲೆಯಿಂದ 1250 ಅಗ್ನಿವೀರರ ನಿರ್ಗಮನ ಪಥಸಂಚಲನ. ಇಲ್ಲಿಗೆ ಪ್ರದೇಶ ಸಮಾಚಾರ.

0: ಕಾರ್ಯಕ್ರಮ ಎಳೆಯರ ಬಳಗ. ಮುದ್ದು ಮಕ್ಕಳೇ, ಇಂದಿನ ಕಾರ್ಯಕ್ರಮದಲ್ಲಿ ನಿಮಗೆ ಶ್ರೀಕಾಂತ್ ಹದಿಮನಿ ಅವರು ಮೂರು ಸೊಗಸಾದ ನೀತಿ ಕಥೆಗಳನ್ನ ಹೇಳಿದ್ದಾರೆ.
1: ನೀವೆಲ್ಲರೂ ಕತೆ ಕೇಳಿಕ್ ಬಂದು ಕುತ್ಕೊಂಡಿದ್ದೀರಲ್ಲ, ಕತೆ ಹೆಸರು ಆಂತರಿಕ ಸೌಂದರ್ಯ. ನೀವು ಬೆಳಿಗ್ಗೆ ಹೇಳುವಾಗ ಯಾವ ಶಬ್ದ ಕೇಳಿರ್ತೀರಿ? ಹಾ, ಕಾಗೆ ಕೋಳಿ ಕೂಗುದನ್ನು ಕೇಳಿ ಹೇಳ್ತೀರಲ್ಲ ನೀವೆಲ್ಲ. ಹಾ, ಹಾಗಿದ್ರೆ ಹಾಗೆ ಒಂದು ಕಾಗೆ ಇತ್ತು. ಅದು ಒಂದು ಕಾಡಿನ ಮರದಲ್ಲಿ ವಾಸವಾಗಿತ್ತು. ಅದಕ್ಕೆ ಒಂದು ಮರಿಕಾಗೆ ಇತ್ತು. ಮರಿಕಾಗೆ ಅದು ಯಾವಾಗಲೂ ಕಾಗೆ, ನಾ ಎಷ್ಟು ಕಪ್ಪಿಗಿದ್ದೀನಲ್ಲ, ನನಗೆ ಸೌಂದರ್ಯ ಇಲ್ಲ, ನನಗೆ ಯಾರು ಸೇರಂಗಿಲ್ಲ ಅಂತೇಳ್ಕೊಂಡು ಆ ಮರಿಕಾಗೆ ಹತ್ತಿರ ಯಾವ ಪಕ್ಷಿಗಳು ಬರ್ತಾ ಇರಲಿಲ್ಲ. ಅದು ಕುರುಪಿ ನೋಡ್ಲಿಕ್ಕೆ ಚಂದ ಇದ್ದಿದ್ದಿಲ್ಲ ಅದು. ಅದಕ್ಕೆ ಆ ಮಾನಸಿಕತೆಯಿಂದ ಯಾರ ಗೆಳೆತನವನ್ನು ಅದು ಮಾಡಿರಲಿಲ್ಲ. ಹೀಗಿದ್ದಾಗ ಒಂದು ದಿನ ಒಂದ್ ಕಡೆಗೆ ಹೋಗಿ ಕುಳಿತುಕೊಂತು. ಅಲ್ಲ, ಎಲ್ಲ ಪಕ್ಷಿಗಳು ಎಷ್ಟು ಸುಂದರವಾಗಿ ಕಾಣಿಸ್ತವೆ, ನಾನು ಕಪ್ಪಗಿದ್ದೀನಲ್ಲ, ನಾನು ಸುಂದರವಾಗಿ ಕಾಣಿಸ್ಬೇಕಲ್ಲ, ಏನ್ ಮಾಡ್ಬೇಕು ಅಂತ ವಿಚಾರ ಮಾಡ್ತಾ ಕುತ್ಕೊಂಡಿತ್ತಪ್ಪ. ಕುತ್ಕೊಂಡಿದ್ದಾಗ ಸಮೀಪದಲ್ಲಿ ಒಂದು ಕೊಳ ಇತ್ತು. ಆ ಕೊಳದೊಳಗ ಒಂದು ಹಂಸ ಪಕ್ಷಿ ಜಳಕ ಮಾಡ್ತಾ ಇತ್ತು. ಈ ಮರಿ ಕಾಗೆ ಇತ್ತಲ್ಲ, ಅದನ್ನ ನೋಡ್ತು. ಇದು ಹಂಸ ಎಷ್ಟು ಬೆಳ್ಳಗ ಚೆಂದಾಗಿದೆಯಲ್ಲ, ಅದರಂತೆ ನಾನು ಏಕ್ ಆಗ್ಬಾರ್ದು ಅಂತ ವಿಚಾರ ಮಾಡ್ತು. ಆ ಹಂಸ ಪಕ್ಷಿ ಜಳಕ ಮಾಡುವುದನ್ನ ನೋಡ್ತಾ ಕುತ್ಕೊಂತು. ಆಮೇಲೆ ಅದು ಹಂಸ ಪಕ್ಷಿ ತನ್ನ ಸ್ನಾನವನ್ನು ಮುಗಿಸ್ಕೊಂಡು ದಡಕ್ಕೆ ಹೋಗಿ ಕುಳಿತುಕೊಂತು. ಅವಾಗ ನಾನು ಈ ಹಂಸ ಪಕ್ಷಿ ಸ್ನಾನ ಮಾಡಿದಲ್ಲೇ ನಾನು ಸ್ನಾನ ಮಾಡಿಬಿಟ್ರೆ ನಾನು ಆ ಹಂಸ ಪಕ್ಷಿ ಅಂತೆ ಆಗ್ಬಹುದಲ್ಲ, ನನಗೂ ಎಲ್ಲರೂ ಮೆಚ್ಕೊಳ್ತಾರಲ್ಲ ಅಂತ ಯೋಚನೆ ಮಾಡಿ ತಾನು ಆ ಕೊಳಕ್ಕೆ ಹೋಗಿ ಮುಳುಗಿ ಮುಳುಗಿ ಹೇಳತೊಡಗಿತ್ತು. ಮತ್ತೆ ಮುಳುಗ್ತು, ಮತ್ತೆ ಹೇಳ್ತು, ಮತ್ತೆ ಮುಳುಗಿ ಮತ್ತೆ ಹೇಳ್ತು. ಒಮ್ಮೆ ಒಂದೊಂದು ಸಾರಿ ಮುಳುಗಿ ಎದ್ದ ಮೇಲೆ ತನ್ನ ಬಣ್ಣ, ಹೇಗಿದೆ ನನ್ನ ಬಣ್ಣ, ಬದಲಿ ಆಗಿದೆಯೋ ಹೆಂಗೆ ಅಂತ ನೋಡ್ತಾ ಇತ್ತು. ಅವಾಗ ಈ ಮರಿ ಕಾಗೆ ಮುಳುಗಿ ಮುಳುಗಿ ಹೇಳುವುದನ್ನ ಆ ಹಂಸ ಪಕ್ಷಿ ನೋಡಿ ನಗತೊಡಗಿತು. ಏ ಹುಚ್ಚು ಮರಿ ಕಾಗೆ, ನೀನು ಈ ಕೊಳದಲ್ಲಿ ಎಷ್ಟು ಸಾರಿ ಮುಳುಗಿ ಎದ್ದರೂ ನಿನ್ನ ಬಣ್ಣವೇನು ಬದಲಾಗುವುದಿಲ್ಲ, ಹಾಗೆ ನಿನ್ನ ಸೌಂದರ್ಯವು ಹೆಚ್ಚಾಗುವುದಿಲ್ಲ ಎಂದು ವ್ಯಂಗ್ಯವಾಗಿ ನುಡಿಯಿತು. ಇದನ್ನು ಕೇಳಿಸಿಕೊಂಡ ಕಾಗೆಯು ತಲೆದೂಗಿಸಿ ಅಲ್ಲೇ ಕುಳಿತುಕೊಂಡಿತು. ಪಕ್ಕದಲ್ಲಿ ಕುಳಿತ ಒಂದು ಮುದಿಕಾಗೆಯು ಆ ಮರಿಕಾಗೆಯನ್ನು ಕರೆದು, ಅಪ್ಪ ನೀನು ಈ ಕೊಳದಲ್ಲಿ ಎಷ್ಟು ಸಾರಿ ಮುಳುಗಿ ಮುಳುಗಿ ಎದ್ದರೂ ತೇಲಾಡಿದರೂ

ನಿನ್ನ ಬಣ್ಣ ಸೌಂದರ್ಯ ಬದಲಾಗಲು ಸಾಧ್ಯವಿಲ್ಲ. ಇದು ದೇವರು ಕೊಟ್ಟ ಬಣ್ಣ. ಅದಕ್ಕಾಗಿ ನೀನು ನಿನ್ನ ಮೈ ಸೌಂದರ್ಯಕ್ಕಿಂತ ಆಂತರಿಕವಾಗಿ ಒಳ್ಳೆಯ ಗುಣಗಳನ್ನು, ಈಗ ನೋಡು ನಾವು ಕಾಗೆಗಳು ಕೂಗಿದ ಮೇಲೆ ಮನುಷ್ಯ ಹೇಳ್ತಾನೆ ಅಲ್ಲ, ಹಾಗೆ ಒಂದು ಅಗುಳ ಕಂಡರು ಕಾಗೆಯು ತನ್ನ ಗೆಳೆಯರನ್ನು ಕೂಡಿಸಿ ಎಲ್ಲ ಕಾಗೆಯು ಹಂಚಿಕೊಂಡು ತಿನ್ನುವುದು. ಹೀಗೆ ಒಳ್ಳೆಯ ಗುಣಗಳನ್ನ ನಮ್ಮಲ್ಲಿ ಇದೆ. ಅದಕ್ಕಿಂತ ಹೆಚ್ಚಾಗಿ ಕಾಗೆಯು ಒಂದು ಉತ್ತಮ ಪಕ್ಷಿ, ಆದರೆ ಸೌಂದರ್ಯದಲ್ಲಿ ಇಲ್ಲದಿರಬಹುದು. ಗುಣದಿಂದ ಆಂತರಿಕವಾಗಿ ಒಳ್ಳೆಯ ಪಕ್ಷಿಯೇ ಆಗಿದೆ. ಅದಕ್ಕಾಗಿ ನೀನು ಸೌಂದರ್ಯವನ್ನು ವೃದ್ಧಿಸಿಕೊಳ್ಳುವುದನ್ನು ಬಿಟ್ಟು ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಳ್ಳಲು ಪ್ರಯತ್ನಿಸಿಕೋ ಅಂತೇಳ್ಕೊಂಡು ಹಿರಿಯ ಕಾಗೆ ಮರಿಕಾಗೆಗೆ ಬುದ್ಧಿವಾದವನ್ನು ಹೇಳಿತು. ಅಂದಿನಿಂದ ಈ ಮರಿಕಾಗೆಯು ತನ್ನ ಸೌಂದರ್ಯವನ್ನು ಲೆಕ್ಕಿಸದೆ ಸರಳ ಜೀವನವನ್ನು ಸಾಗಿಸಲು ಪ್ರಾರಂಭಿಸಿತು. ಕೇಳಿದ್ರಲ್ಲ ಮಕ್ಕಳೇ, ಮಕ್ಕಳೇ ನೀವೆಲ್ಲ ಕತೆ ಕೇಳಕ್ಕೆ ಕುತ್ಕೊಂಡಿದ್ದೀರಲ್ಲ, ಲಕ್ಷ್ಯ ಕೊಟ್ಟು ಕೇಳಬೇಕು. ಈ ಕತೆ ಮುಗಿದ ಮೇಲೆ ಆ ಕತೆ ಶೀರ್ಷಿಕೆಯನ್ನ ನೀವೇ ಹೇಳಬೇಕು. ಹೇಳ್ತಿರಲ್ಲ, ಲಕ್ಷ ಕೊಟ್ಟು ಕೇಳ್ತಿರಲ್ಲ ಮಕ್ಕಳೇ. ಒಂದು ಊರಿನಲ್ಲಿ ಒಬ್ಬ ರೈತ ಇದ್ದ, ಅವನಿಗೆ ಒಬ್ಬ ಮಗ ಇದ್ದ. ಅವನು ಒಂದು ದಿನ ಶಾಲೆಗೆ ರಜೆ ಇತ್ತು, ಹೊಲದಲ್ಲಿ ಬೆಳೆ ಇತ್ತು, ತಂದೆಗೆ ಆರಾಮಿರ್ಲಿಲ್ಲ. ಅದಕ್ಕಾಗಿ ಅವನು ಹೊಲವನ್ನು ಕಾಯ್ಲಿಕ್ಕೆ ಹೋದ. ಹೊಲದಲ್ಲಿ ಸುಂದರವಾದ ಬೆಳೆ ಇತ್ತು, ಅದನ್ನು ಕಾಯ್ತಾ ಎಲ್ಲ ಕಡೆ ತಿರುಗಾಡಿ ಹೊಲವನ್ನ ಕಾಯ್ತಾ ಇದ್ದ. ಕಾಯ್ತಾ ಕಾಯ್ತಾ ಕಾಯ್ತಾ ಕಾಯ್ತಾ ಅವನಿಗೆ ತುಂಬಾ ದಣುವಾಯಿತು. ಅಲ್ಲಿಯೇ ಒಂದು ಗಿಡದ ಬುಡದಲ್ಲಿ ಮಲಿಕೊಂಡ. ಆಗ ಆ ಹೊಲದಲ್ಲಿರುವ ಬೆಳೆಯನ್ನು ಕಂಡ ಒಂದು ಕುರಿಯ ಹಿಂಡು ಆ ಹೊಲವನ್ನು ನುಗ್ಗಿಬಿಡ್ತು. ನುಗ್ಗಿ ಅಷ್ಟೇ ಅಲ್ಲ, ಎಲ್ಲ ಬೆಳೆಗಳನ್ನ ತಿನ್ಲಿಕ್ಕೆ ಶುರು ಮಾಡ್ತು. ಆ ಸಪ್ಪಳವನ್ನು ಕೇಳಿದ ಹುಡುಗನಿಗೆ ಎಚ್ಚರ ಆಯ್ತು. ನನ್ನ ಬೆಳೆ ಎಲ್ಲ ನಾಶ ಮಾಡ್ತಾ ಇದ್ದಾವೆ ಅಂತ ತಿಳ್ಕೊಂಡು ಆ ಹುಡುಗ ಆ ಕುರಿಗಳನ್ನ ಓಡಿಸ್ಲಿಕ್ಕೆ ಎಂದು ಗರ್ಜಿಸುತ್ತ ಸಪ್ಪಳ ಮಾಡುತ್ತ ಆ ಕುರಿಯ ಹಿಂಡನ್ನು ಓಡಿಸ್ಲಿಕ್ಕೆ ತಿರುಗಾಡಿ ತಿರುಗಾಡಿ ಸುಸ್ತಾದ. ಕುರಿಯೇನು ಮೇಯ್ದನ್ನು ಬಿಟ್ಟು ಹೊಲ ಬಿಟ್ಟು ಹೋಗಲೇ ಇಲ್ಲ. ಅದನ್ನು ಕಂಡ ಹುಡುಗ ಏನ್ ಮಾಡ್ಲಿ ಅಂತ ತಿಳ್ಕೊಂಡು ಅಳ್ಲಿಕ್ಕೆ ಶುರು ಮಾಡ್ದ. ನೋಡ್ರಿ ಹುಡುಗ ಏನ್ ಮಾಡ್ಬೇಕು, ಎಲ್ಲ ಪ್ರಯತ್ನ ಮಾಡ್ದ, ಕುರಿ ಹೋಗ್ಲೇ ಇಲ್ಲ. ಅದಕ್ಕ ಏನ್ ಮಾಡೋದಪ್ಪ ಅಂತ ತಿಳ್ಕೊಂಡು ಅಳಕ್ ಶುರು ಮಾಡ್ದ. ಹೀಗ ಅದೇ ದಾರಿಯಿಂದ ಒಂದು ಮೊಲ ಹೋಗ್ತಾ ಇತ್ತು. ಹುಡುಗ ಏಕೆ ಆಳ್ತಾ ಇದೀಯಪ್ಪ ಅಂತ ಕೇಳ್ತು. ಆಗ ನೋಡು ಅಲ್ಲಿ ನನ್ನ ಹೊಲ ಎಲ್ಲ ಆ ಕುರಿಗಳು ತಿಂದು ಹಾಳು ಮಾಡ್ತಾ ಇದ್ದಾವೆ, ಅದಕ್ಕೆ ಎಷ್ಟು ಹೊಡೆದ್ರು ಕಲ್ಲು ಒಗೆದ್ರು ಓಡಿಸಿದ್ರು ಹೊಲ ಬಿಟ್ಟು ಹೋಗ್ತಾನೆ ಇಲ್ಲವು, ಏನ್ ಮಾಡೋದು ಅಂತ ತಿಳ್ಕೊಂಡು ಅಳಕತ್ತೀನಿ ನಾನು ಅಂತ ಹೇಳ್ತು. ಅದು ಹೇ ಹುಚ್ಚ, ಹಿಂಗ ಅಳತಾ ಕುತ್ಕೊಂಡ್ರೆ ಕುರಿ ಓಡಿ ಹೋಗ್ತಾವನಪ್ಪ, ನಾನು ಓಡಿಸ್ತೀನಿ ತಡಿ ಅಂತ ತಿಳ್ಕೊಂಡು ಮೊಲ ಆ ಕುರಿಗಳ ಗುಂಪಿನ ಕಡೆ ಹೋಗಿ ಅದು ಗರ್ಜನೆ ಮಾಡ್ತು ಒದರ್ತು ಆ ಕುರಿಗಳ ಹಿಂಡನ್ನ ಓಡಿಸ್ಲಿಕ್ಕೆ ಬಹಳ ಪ್ರಯತ್ನ ಮಾಡ್ತು. ಆದ್ರೂ ಆ ಕುರಿಗಳು ಹೊಲ ಮೇಯುವುದನ್ನು ಬಿಟ್ಟು ಹೋಗಲೇ ಇಲ್ಲ. ಇದಕ್ಕೂ ಸಾಕಾಯ್ತು, ಬಂದು ಅದು ಅಳತೊಡಗಿತು. ಅದೇ ದಾರಿಯಿಂದ ಒಂದು ನರಿಯು ಬಂತು. ಏಕೆ ಆಳ್ತಾ ಇದೀಯಪ್ಪ ನೀನು ಅಂತ ಕೇಳ್ತು. ಆಗ ಅಲ್ಲಿ ನೋಡು, ಹೊಲದಲ್ಲಿ ಬೆಳೆಯನ್ನು ತಿಂದು ಕುರಿಗಳು ಹೊಲವನ್ನು ನಾಶ ಮಾಡ್ತಾ ಇದಾವ, ಅದನ್ನು ಓಡಿಸ್ಲಿಕ್ಕೆ ಹೋಗಿ ಈ ಹುಡುಗ ಸಾಕಾಗಿ ಅಳ್ತಾ ಇದ್ದಾನ, ಅದಕ್ಕ ನಾನು ಪ್ರಯತ್ನ ಮಾಡಿದೆ, ನನಗೂ ಕುರಿಗಳು ಬಗ್ಲಿಲ್ಲ, ಅವು ಮೇಯ್ತಾನ ಇದಾವ, ಅದಕ್ಕ ನನಗೂ ಸಾಕಾಗಿ ನಾ ಅಳ್ತಾ ಇದ್ದೀನಪ್ಪ ಅಂತ ಹೇಳ್ತು. ಅವಾಗ ಏ ಹುಚ್ಚರ, ಹಿಂಗೆಲ್ಲ ಅಳ್ತಾ ಕುತ್ಕೊಂಡ್ರೆ ಕುರಿ ಹೋಗ್ಲಿಕ್ಕೆ ಸಾಧ್ಯ ಇದ್ದಾನ, ನಾನು ಓಡಿಸ್ತೀನಿ ಅವನ ಅಂತ ತಿಳ್ಕೊಂಡು ನರಿಯು ಆ ಕುರಿಗಳ ಗುಂಪಿನ ಕಡೆ ಹೋಗಿ ಅದು ತನ್ನ ಗರ್ಜನೆಯಿಂದ ಕೂಗಿ ಆ ಕುರಿಗಳಿಗೆ ಹೆದರಿಸ್ತು. ಆದರೂ

ಕುರಿ ಹಿಂಡು ಹೊಲವನ್ನ ಮೇಯುವುದನ್ನ ಬಿಡ್ಲಿಲ್ಲ, ಹೊಲ ಬಿಟ್ಟು ಹೋಗ್ಲೇಲ್ಲ. ಅದು ನರಿಯೂ ಸಹಿತವಾಗಿ ಅಳತೊಡಗಿತ್ತು. ಅದೇ ದಾರಿಯಿಂದ ಒಂದು ಜೇನು ನೊಣ ಹಾರ್ತಾ ಬಂತು. ಅಲ್ಲ ಸ್ನೇಹಿತರೆ, ಏಕೆ ಹಾರ್ತಾ ಇದ್ರಿ ನೀವು ಅಂತ ಕೇಳ್ತು. ಅವಾಗ ಈ ನರಿ ಹೇಳ್ತು, ಅಪ್ಪ ನೋಡಲ್ಲಿ, ಈ ಹುಡುಗನ ಹೊಲ ಎಲ್ಲ ಬೆಳೆಯಿಂದ ತುಂಬಿತ್ತು, ಆ ಕುರಿಗಳು ಬಂದು ಎಲ್ಲ ಹೊಲವನ್ನ ಮೇಯ್ತಾ ಇದ್ದಾವೆ ಅಂತ ಅವ ಅಳ್ತಾ ಇದ್ದಾನ, ಅವ ಅಳ್ತಾ ಇದ್ದಾನಂತ ನರಿಯನ್ನ ಅಳ್ತಾ ಇದೆ, ನರಿ ಅಳುವುದನ್ನು ಕಂಡು ನಾನು ಅಳ್ತಾ ಇದ್ದೀನಿ ಎಂದು ಜೇನೊಣಕ್ಕೆ ಹೇಳಿತು. ಆಗ ಜೇನೊಣ, ಜೇ ಹುಚ್ಚ, ಈಗ ಅಳ್ತಾ ಕುತ್ಕೊಂಡ್ರೆ ಅವು ಕುರಿ ಹೆದರಿ ಓಡ್ಲಿಕ್ಕೆ ಸಾಧ್ಯ ಇದೆಯೋ, ಹಾ ನಾನು ಓಡಿಸ್ತೀನಿ ನೋಡೀಗ ಅಂತ ಹೇಳ್ತಾ ಜೀವ್ ಜೀ ಜೀ ಜೀ ಅಂತ ಸಪ್ಲ ಮಾಡ್ತಾ ಕುರಿ ಮುಂದ್ಗಡೆ ದೊಡ್ಡ ಕುರಿ ಮಲಗಿತ್ತು. ಆ ಕುರಿಯ ಕಿವಿಗೆ ಹೋಗಿ ಜೇಂಕಾರ ಮಾಡ್ತೊಡಗಿತ್ತು. ಆದ್ರೂ ಕುರಿ ಹೇಳೇ ಇಲ್ಲ. ಆಮೇಲೆ ಬಲವಾಗಿ ಆ ಕಿವಿಗೆ ಕಚ್ಚಿತು ಜೇನೊಣ. ಅವಾಗ ಆ ಕಚ್ಚಿದ ನೋವಿಗೆ ಆ ದೊಡ್ಡ ಕುರಿ ಮೇಲೆ ಎದ್ದು ಹೆದರಿ ಓಡತೊಡಗಿತು. ಅದನ್ನ ನೋಡಿದ ಇತರೆ ಕುರಿಗಳೆಲ್ಲ ಬ್ಯಾ ಬ್ಯಾ ಬ್ಯಾ ಅಂತ ಅದ್ರ ಹಿಂದ್ಗಡೆ ಓಡಿ ಓಡಿ ಹೋದು, ಹೊಲ ಬಿಟ್ಟು ಹೋದು. ಆಗ ಇವರಿಗೆ, ಹುಡುಗನಿಗೆ, ನರಿಗೆ, ಮೊಲಕ್ಕೆ ತುಂಬಾ ಸಂತೋಷವಾಯಿತು. ಇವರೆಲ್ಲ ಈ ಜೇನಿನ ಜಾಣತನವನ್ನ ಮೆಚ್ಕೊಂಡ್ರು. ನೋಡ್ರಿ, ಜೇನು ನೊಣ ಎಷ್ಟು ಚಿಕ್ಕದಾಗಿದ್ರು ತನ್ನ ಬುದ್ಧಿಶಕ್ತಿಯಿಂದ ಅದು ದೊಡ್ಡ ಕುರಿಯನ್ನ ಕಚ್ಚಿದ್ದಕ್ಕೆ ಆ ಎಲ್ಲ ಕುರಿಗಳು ಅದ್ರ ಹಿಂದೆ ಓಡಿ ಹೋದ್ವ, ಹೌದಲ್ಲ? ಹಾ, ಹಾಗೆ ಸಂಕಟ ಬಂದಾಗ ಯಾವಾಗಲೂ ಜಾಣತನದಿಂದ ವಿಚಾರಿಸಿ ಕಾರ್ಯವನ್ನು ಮಾಡಿದರೆ ಎಲ್ಲ ಸರಳವಾಗಿ ನಿವಾರಣೆ ಆಗ್ತದೆ. ತಿಳ್ಕೊಂಡ್ರಲ್ಲ ಮಕ್ಕಳೇ? ಹಾ, ಈ ಕಥೆಯ ಹೆಸರು ಏನು? ಹಾ ಹಾ, ಜಾಣ, ಜೇನಿನ ಜಾಣತನ ಅಲ್ವಾ? ಹಾ, ಮಕ್ಕಳೇ, ನೀವೆಲ್ಲ ಕತೆ ಕೇಳಿಕ್ಕೆ ತುಂಬ ಉತ್ಸಾಹದಿಂದ ಕುತ್ಕೊಂಡಿದ್ದೀರಲ್ಲ. ಹಾ, ಜ್ಞಾನೋದಯ ಅಂತ. ಏನು ಜ್ಞಾನೋದಯ? ಆಚಾರ್ಯ ಚಾಣಕ್ಯ ಒಬ್ಬ ಚತುರ ಆಡಳಿತಗಾರ, ವಿಶ್ವದಲ್ಲಿಯೇ ಪ್ರಖ್ಯಾತಿಯನ್ನು ಪಡೆದಿದ್ದ. ಅವನ ಕುಟುಂಬದೊಳಗೆ ಅನೇಕ ಬಡಜನರಿದ್ದರು. ಅವನು ಪ್ರಜೆಗಳನ್ನು ದೇವರೆಂದು ಪರಿಗಣಿಸಿದ್ದ, ಪ್ರಜೆಗಳೇ ನನ್ನ ದೇವರೆಂದು ತಿಳಿದುಕೊಂಡಿದ್ದ ಅವನು. ಅದಕ್ಕೆ ಅದೇ ಆ ಕುಟುಂಬದೊಳಗೆ ಇರ್ತಕ್ಕಂಥ ಬಡವರಿಗೆ ಹೊತ್ಕೊಳ್ಳಿಕ್ಕೆ ರತ್ನಗಂಬಳಿಯನ್ನು ಚಂದ್ರಗುಪ್ತ ಅನ್ನುವ ಒಬ್ಬ ಮೌರ್ಯ ವಂಶದ ದೊರೆ ಅವನು. ಅವನು ಆಚಾರ್ಯ ಚಾಣಕ್ಯನಿಗೆ, ನಿಮ್ಮ ಕುಟುಂಬದಲ್ಲಿರುವ ಎಲ್ಲ ಬಡವರಿಗೆ ಈ ರತ್ನಗಂಬಳಿಗಳನ್ನು ಉಚಿತವಾಗಿ ನೀಡಿರಿ ಅಂಥೇಳಿ ರತ್ನಗಂಬಳಿಗಳನ್ನು ದೇಣಿಗೆಯಾಗಿ ಕೊಟ್ಟಿದ್ದ. ಇವೆಲ್ಲ ತನ್ನ ಕುಟುಂಬದಲ್ಲಿ ಆಚಾರ್ಯ ಚಾಣಕ್ಯ ಇಟ್ಕೊಂಡಿದ್ದ. ಒಂದು ರಾತ್ರಿ ಆಯಿತು, ಮಲ್ಕೊಂಡ್ರು. ಒಂದು ಮಲ್ಕೊಂಡಾಗ ಇಲ್ಲಿ ರತ್ನಗಂಬಳಿಗಳು ಇರುವುದನ್ನು ಕಳ್ಳರಿಗೆ ಹೇಗೋ ಗೊತ್ತಾಗಿತ್ತು. ರತ್ನಗಂಬಳಿ ಅಂದರೆ ತುಂಬ ಬೆಲೆ ಬಾಳುವ ಕಂಬಳಿಗಳವು, ಅದನ್ನು ಕಳ್ಳತನ ಮಾಡಬೇಕು ಅಂತೇಳ್ಕೊಂಡು ರೈತರು ಆಚಾರ್ಯನ ಕುಟೀರಕ್ಕೆ ಬಂದರು. ಬಂದರು, ಆಚಾರ್ಯ ಚಾಣಕ್ಯ ಅಲ್ಲಿ ಮಲ್ಕೊಂಡಿದ್ರು. ಅವರಿಗೆ ಆಶ್ಚರ್ಯ ಆಯಿತು. ಯಾಕಂದ್ರೆ ಅವರು ಹರಕು ಚಾಪೆಯಲ್ಲಿ ಹರಕು ಹೊದ್ದಿಕೆಯನ್ನು ಹೊದ್ಕೊಂಡು ಮಲ್ಕೊಂಡಿದ್ರು. ಅದನ್ನು ನೋಡಿದ ಕಳ್ಳರಿಗೆ ಆಶ್ಚರ್ಯ ಆಯಿತು. ಅಲ್ಲ, ಈ ಪಕ್ಕದಲ್ಲಿಯ ರತ್ನಗಂಬಳಿಗಳಿದಾವ, ಇದನ್ನು ಬಿಟ್ಟು ಆಚಾರ್ಯ ಚಾಣಕ್ಯರು ಈ ಹರಕು ಚಾಪೆ ಹರಕು ಹೊದ್ದಿಕೆಯನ್ನು ಹೊದ್ಕೊಂಡು ಮಲ್ಕೊಂಡಿದಾರಲ್ಲ, ಆಶ್ಚರ್ಯ ಆಯ್ತು ಅವರಿಗೆ. ಆವಾಗ ಅವರನ್ನ ಚಾಣಕ್ಯರನ್ನು ಎಬ್ಸಿದ್ರು ಅವರು ಎದ್ರು. ಯಾಕಪ್ಪ? ಇಲ್ಲ, ನಾವು ಕಳ್ಳರು, ಈ ರತ್ನಗಂಬಳಿಯನ್ನ ಕಳ್ಳತನ ಮಾಡಲು ಬಂದ ಕಳ್ಳರು ನಾವು. ಆದ್ರೆ ಪಕ್ಕದಲ್ಲಿಯ ರತ್ನಗಂಬಳಿಗಳು ಇದ್ರೂ ನೀವು

0: ಹರಕು ಚಾಪೆಯಲ್ಲಿ ಹಾಗೂ ಹರಕು ಹೊದ್ದಿಕೆಗಳನ್ನು ಹೊದ್ದುಕೊಂಡು ಮಲಗಿರುವುದೇಕೆ? ಅದೂ ನಾವು ತಿಳಿದುಕೊಳ್ಳಬೇಕಾಗಿದೆ. ದಯವಿಟ್ಟು ಹೇಳಬಲ್ಲಿರಾ ಅಂತ ತಿಳ್ಕೊಂಡು ಕಳ್ಳತನ ಮಾಡಲಿಕ್ಕೆ ಬಂದ ಕಳ್ಳರು ಆಚಾರ್ಯ ಚಾಣಕ್ಯರನ್ನ ಕೇಳ್ತಾರೆ. ಅವಾಗ ಹುಚ್ಚು ಹುಚ್ಚು, ಏನು ಹುಚ್ಚರಪ್ಪ ನೀವು? ಅವು ನನ್ನ ಕುಟೀರದಲ್ಲಿರುವ ಬಡವರಿಗಾಗಿ ದಾನ ನೀಡಿದ್ದಾರೆ. ಅವುಗಳು ಬಡವರಿಗೆ ಸಲ್ಲಬೇಕಾದ ರತ್ನಗಂಬಳಿಗಳು. ಅವುಗಳನ್ನು ನಾನು ಉಪಯೋಗಿಸಿಕೊಂಡರೆ ನಿಮ್ಮಂತೆಯೇ ನಾನೂ ಕಳ್ಳನಾಗುತ್ತಿದ್ದೆ. ಅದಕ್ಕಾಗಿ ನಾನು ನನ್ನ ಚಾಪೆ ನನ್ನ ಹೊದಿಕೆಯಲ್ಲಿ ಮಲಗಿಕೊಂಡಿರುವೆ ಎಂದು ಆಚಾರ್ಯ ಚಾಣಕ್ಯರು ಹೇಳಿದರು. ಕಳ್ಳರಿಗೆ ಎಷ್ಟು ಸರಳ ಜೀವನ, ಉದಾತ್ತ ವಿಚಾರದ ರಾಜ್ಯದಂತಿಜ್ಞ ಎಂದು ಪರಿಗಣಿಸಿ ಅವರು ಆಶ್ಚರ್ಯಚಕಿತರಾದರು. ಆಗ ಚಾಣಕ್ಯರೇ, ನಮ್ಮನ್ನು ದಯವಿಟ್ಟು ಕ್ಷಮಿಸಬೇಕು, ನಾವು ಇಂದಿನಿಂದ ಕಳ್ಳತನವನ್ನು ಮಾಡುವುದಿಲ್ಲ, ಒಳ್ಳೆಯ ಜೀವನವನ್ನು ನಡೆಸುತ್ತೇವೆ ಎಂದು ಹೇಳಿ ಹೊರಟು ಹೋದರು. ಈ ಆಚಾರ್ಯ ಚಾಣಕ್ಯರ ನಡತೆಯಿಂದ ಕಳ್ಳರು ಜ್ಞಾನೋದಯದಿಂದ ಕಳ್ಳತನವನ್ನು ಬಿಟ್ಟು ಉತ್ತಮ ಜೀವನವನ್ನು ಸಾಗಿಸತೊಡಗಿದರು. ಕೇಳಿದ್ರಲ್ಲ ಮಕ್ಕಳೇ,
1: ಮುದ್ದು ಮಕ್ಕಳೇ, ಈಗ ಕೇಳಿ ಮಾಲತಿ ಶರ್ಮಾ, ಬಿಆರ್ ಛಾಯಾ ಹಾಗೂ ಮಕ್ಕಳು ಸಮೂಹ ಸ್ವರದಲ್ಲಿ ಹಾಡಿರುವ ಒಂದು ಗೀತೆಯನ್ನ.
2: ಮಿಸ್ ಮಿಸ್, ಏನ್ ಪುಟಾಣಿ, ನಮ್ಗೆ ಸ್ಕೂಲಿನ ಪ್ರೇಯರ್ ಹೇಳ್ಕೊಡಿ ಮಿಸ್. ನೀವೆಲ್ಲ ಇನ್ನು ನರ್ಸರಿಲಿ ಇದ್ದೀರಲ್ಲ, ಫಸ್ಟ್ ಸ್ಟ್ಯಾಂಡರ್ಡ್ ಬಂದ್ಮೇಲೆ ಹೇಳ್ಕೊಡ್ಲಾ?
3: ನಮ್ಗೆ ಆಸೆ ಮಿಸ್, ಈಗ್ಲೇ ಹೇಳ್ಕೊಡಿ ಮಿಸ್.
2: ಹಾಗೆ ಆಗ್ಲಿ, ಅದು ಶಾಲೆ ಮಕ್ಕಳು ದಿನಾ ಮಾಡೋ ಪ್ರಾರ್ಥನೆ, ಭಕ್ತಿಯಿಂದ ಹೇಳ್ಬೇಕು ಆಯ್ತಾ?
3: ಆಗ್ಲಿ ಮಿಸ್.

0: ಇದುವರೆಗೆ ಎಳೆಯರ ಬಳಗ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಮಾಲಾ ಸಾಂಬ್ರಾಣಿ. ಆಕಾಶವಾಣಿ ಧಾರವಾಡ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಆಕಾಶವಾಣಿ ಧಾರವಾಡ ತರಂಗಾಂತರ 392.16 meters ಅಥವಾ 765 kHz, ಡಿಜಿಟಲ್ ಪ್ರಸಾರ 756 kHz ಹಾಗೂ ಎಫ್ಎಂ 103 MHz ಕಂಪನಾಂಕಗಳ ಮೇಲೆ ಇದುವರೆಗೆ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಸಮಯ ಸರಿಯಾಗಿ 3:03. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಹಿಂದಿ ಕಾರ್ಯಕ್ರಮಗಳನ್ನು ಕೇಳುತ್ತೀರಿ. ಮಂಜುಳಾ ವಡೆಕರಳಿಗೆ ಅನುಮತಿ ನೀಡಿ. ಎಲ್ಲರಿಗೂ ನಮಸ್ಕಾರ.

Ah,

0: ಇದುವರೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋ ಹರ್ಟ್ಸ್. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋ ಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ 103 ಮೆಗಾ ಹರ್ಟ್ಸ್ ಕಂಪನಕಗಳಲ್ಲಿ ಲಭ್ಯವಿರುತ್ತದೆ. ಸಮಯ ಸರಿಯಾಗಿ 5:30:20. ಆತ್ಮೀಯ ಕೇಳುಗರಿಗೆಲ್ಲ ಸಂಜೆಯ ನಮಸ್ಕಾರಗಳು. ಆಕಾಶವಾಣಿ ಧಾರವಾಡ ಇದೀಗ ಟೀ ಟೈಮ್ ಚಿತ್ರಗೀತೆಗಳು.
1: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
2: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796991827.
3: ರೀ ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
6: ಎನ್ನ ತನುವ ನಿರ್ಮಲ ಮಾಡಿದ ನೈಯ ಬಸವ.
7: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಈಗ ಟೀ ಟೈಮ್ ಚಿತ್ರಗೀತೆಗಳು ಆರಂಭದಲ್ಲಿದೆ. ಸಮರಸಿಂಹ ನಾಯಕ ಚಿತ್ರದ ಗೀತೆ ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಅಮೃತವಾಣಿ ಚಿತ್ರದ ಗೀತೆ ಹಾಡಿದ್ದಾರೆ ಕುಣಾಲ್ ಗಂಜಾವಾಲಾ ಹಾಗೂ ಚಿತ್ರಾ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತಿದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕಾರ್ಯಕ್ರಮದ ಮುಂದಿನ ಗೀತೆ ಬಂಧನ ಚಿತ್ರದ್ದು. ಹಾಡಿರುವ ಕಲಾವಿದರು ಕೆಜೆ ಯೇಸುದಾಸ್ ಹಾಗೂ ಎಸ್ ಜಾನಕಿ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಸಿಬಿಐ ಶಂಕರ್ ಚಿತ್ರದ ಗೀತೆ ಹಾಡಿರುವ ಕಲಾವಿದರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾ.

0: ನೀನು ನನ್ನ ಸಂಗ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
4: ಮೈ ಆಟೋಗ್ರಾಫ್ ಚಿತ್ರದ ಗೀತೆ ಹಾಡಿರುವ ಕಲಾವಿದರು ರಾಜೇಶ್ ಹಾಗೂ ರಶ್ಮಿ.

0: ಶುದ್ಧತಾ ಸೇ ಭರ ನಿರ್ಮಾ ಶುದ್ಧ ನಮಕ್.
1: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
2: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
3: ರೀ, ಸ್ಕೂಲ್ ಲೈನ್ ಏನ್ ರಿಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಶ್ರೋತೃ ಬಾಂಧವರೇ, ಪ್ರತಿ ರವಿವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ನಡೆ ನುಡಿ. ಪ್ರಾಯೋಜಕರು ಸಂಪ್ರೀತಿ ಇಂಡಿಯಾ.

ಈಗ ಕಾರ್ಯಕ್ರಮ ವಿವರಣೆ. ಇನ್ನು ಮುಂದೆ ಸರಿಯಾಗಿ 6:10 ಸಮಾಚಾರ ದರ್ಶನ ನಮ್ಮ ನಿಲಯದಿಂದ, 7:45 ಬೆಂಗಳೂರು ಕೇಂದ್ರದಿಂದ, 6:30 ವಿಜ್ಞಾನದ ಮುನ್ನಡೆ, 6:51 ಕೃಷಿ ರಂಗದಲ್ಲಿ ಕೃಷಿ ಮಾಹಿತಿ, ನಂತರ ಬ್ಯಾಡಗಿ ತಾಲೂಕು ಹೆಡಿಗೊಂಡದ ವೀರಯ್ಯ ಬಸವಣ್ಣಯ್ಯ ಹಿರೇಮಠ ಹಾಗೂ ಸಗಡಗರಿಂದ ದೊಡ್ಡಾಟ, ಅರ್ಜುನ ಬಬ್ಬರು ವಾಹನ ಕಾಳಗ. ರಾತ್ರಿ 8:00 ಕೇಂದ್ರ ಸರ್ಕಾರವು 12 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಬೆಂಗಳೂರು ಸುದ್ದಿ ವಿಭಾಗದ ಕೊಡುಗೆ. 8:35 ಪುಷ್ಪಹಾರ್, 8:45 ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ, ರಾತ್ರಿ 9:15 ಸ್ಪಾಟ್ಲೈಟ್ನ ಅನುವಾದಿತ ಸಂಚಿಕೆ ಪ್ರಸಾರವಾಗುವುದು, 9:30 ಯುವವಾಣಿ, ರಾತ್ರಿ 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮ, 11:10 ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.

ನಾಳೆ ಬೆಳಗ್ಗೆ 6:05ಕ್ಕೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6:25ಕ್ಕೆ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ ಚಿಂತನ, 6:30ಕ್ಕೆ ರೈತರಿಗೆ ಸಲಹೆಗಳು, 6:35ಕ್ಕೆ ಸುನೀತಿ ಪಥ ಕಥಾ ನಾಟಕ ಸರಣಿ, ನಾಟಕ ಹೋಲಿಕೆ ಬೇಡ, ಮೂಲ ರಚನೆ ಜಗನ್ನಾಥ್ ಜಮಾದಾರ್, ನಾಟಕ ರೂಪಾಂತರ ಎಎನ್ ನಾಗರಳ್ಳಿ, ಪ್ರಸ್ತುತಿ ಡಾಕ್ಟರ್ ಶಶಿಧರ್ ನರೇಂದ್ರ. 6:50ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ, ಪ್ರಸ್ತುತಿ ಮಾಯಾರಾಮನ್, ಪ್ರಾಯೋಜಕರು ಕೆಎಲ್ಎಸ್ ವಿಡಿಐಟಿ ಹಳಿಯಾಳ. ನಾಳೆ ಬೆಳಗ್ಗೆ 7:15 ಹಾಗೂ ರಾತ್ರಿ 9:15 ಪ್ರಾಯೋಜಿತ ಕಾರ್ಯಕ್ರಮ ನಯನದೀಪ. ನಾಳೆಯ ವಿಷಯ ನೇತ್ರದಾನ, ಭಾಗವಹಿಸುತ್ತಾರೆ ಡಾಕ್ಟರ್ ಕೆವಿ ಸತ್ಯಮೂರ್ತಿ, ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಾಯೋಜಕರು ಎಂಎಂ ಜೋಶಿ ಕಣ್ಣಿನ ಆಸ್ಪತ್ರೆ ಧಾರವಾಡ. 7:45ಕ್ಕೆ ಸಮಗ್ರ ಆರೋಗ್ಯಕ್ಕಾಗಿ ಯೋಗ ಪ್ರಾಯೋಜಿತ ಸರಣಿ, ಪ್ರಾಯೋಜಕರು ವೇದ ವೆಲ್ನೆಸ್ ಸೆಂಟರ್ ಶಿರ್ಸಿ. ನಾಳೆ ಬೆಳಗ್ಗೆ 8:00 ಹಾಗೂ ರಾತ್ರಿ 8:45ಕ್ಕೆ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ, ಬೆಳಗ್ಗೆ 8:30ಕ್ಕೆ ಶಂಕರ್ ಕಬಾಡಿ ಅವರ ವಯಲಿನ್ ವಾದನ ಕೇಳುತ್ತೀರಿ. 9:00 ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ, ಪ್ರಾಯೋಜಕರು ಪರಮಹಂಸ ಯೋಗ ಪೀಠ ಧಾರವಾಡ. 9:05ಕ್ಕೆ ಚೈತ್ರಾ ಭಾಗವತ್ ಅವರಿಂದ ಸುಗಮ ಸಂಗೀತ, 9:15ಕ್ಕೆ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ. 9:30ಕ್ಕೆ ಕರೆಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ, 10:00 ಬಾಳಬುತ್ತಿ ಕಾರ್ಯಕ್ರಮದಲ್ಲಿ ರೇಡಿಯೋ ಕೇಳುಗ ಹಾಗೂ ಹಿರಿಯ ನಾಗರಿಕರಾದ ರಾಮಚಂದ್ರ ಧೋಂಗಡೆ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಂಜುಳಾ ಪುರಾಣಿಕ್. ಹತ್ತು ಕಿರುನಾಟಕ ಬಂಗಾರದ ಬಳೆ, ರಚನೆ ಶೈಲಾ ಚಬ್ಬಿ, ನಿರ್ದೇಶನ ಅನಿಲ್ ದೇಸಾಯಿ. 10:30ಕ್ಕೆ ಗಿಳಿಮುಂಡು ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ನರೇಂದ್ರದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 11:00 ಪೋಸ್ಟ್ ಬಾಕ್ಸ್ ನಂಬರ್ 111. 12:05ಕ್ಕೆ ವನಿತಾ ವಿಹಾರ, 12:35ಕ್ಕೆ ಆರೋಗ್ಯ ಕಾರ್ಯಕ್ರಮ, ಮಧ್ಯಾಹ್ನ 1:00 ಪ್ರಗತಿ ಪಥ, 1:20ಕ್ಕೆ ಅಲಕನೂರಿನ ಶಂಕರ್ ಸಿದ್ದಪ್ಪ ಪೂಜೇರಿ ಹಾಗೂ ಸಂಘಟಕರಿಂದ ಡೊಳ್ಳಿನ ಕೈಪೆಟ್ಟು, 1:30ಕ್ಕೆ ನಡೆ ನುಡಿ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಸಂಪ್ರೀತಿ ಇಂಡಿಯಾ, ಮಧ್ಯಾಹ್ನ 3:01ದಿಂದ ವಿವಿಧ ಭಾರತೀಯ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಇದುವರೆಗೆ ಕಾರ್ಯಕ್ರಮ ವಿವರಣೆ ಕೇಳಿದಿರಿ, ಆಕಾಶವಾಣಿ ಧಾರವಾಡ. ಇದೀಗ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.

0: बेंगलोर एस्ट्रोनॉमिकल सोसाइटी के बारे में जानकारी मिली। यहाँ ऑब्जर्वेशनल सेशंस आयोजित किए जाते हैं। इस संस्था ने ग्रामीण क्षेत्रों में एस्ट्रोनॉमी को लोकप्रिय बनाने का मिशन भी शुरू किया है। खगोल मंडल नाम की टीम ने 30 घंटे का एक बहुत इनोवेटिव कोर्स शुरू किया है।
1: ಬೆಳಗಾವಿ ಜಿಲ್ಲೆ ಕಿತ್ತೂರಿನ ವೀರರಾಣಿ ಚನ್ನಮ್ಮನವರ ಐತಿಹಾಸಿಕ ಕೋಟೆಯ ಅರಮನೆ ಸಂಕೀರ್ಣದಲ್ಲಿ ಪ್ರಾಚೀನ ಧ್ರುವ ನಕ್ಷತ್ರ ವೀಕ್ಷಣಾ ಕೊಠಡಿಯಿದೆ. ಅಂದು ಋತುಮಾನಗಳ ಅಧ್ಯಯನಕ್ಕಾಗಿ ಬಳಸಲ್ಪಡುತ್ತಿತ್ತು ಎಂಬ ಉಲ್ಲೇಖಗಳಿವೆ. ಚನ್ನಮ್ಮನ ಕಿತ್ತೂರಿನ ಶ್ರೀಮತಿ ಸರೋಜಾತಾಯಿ ಬಸವರಾಜ್ ಮಾರಿಹಾಳ್ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ ಉಪಪ್ರಾಂಶುಪಾಲ ಮಹೇಶ್ ಚನ್ನಂಗಿ ಮನದ ಮಾತು ಆಲಿಸಿದ್ದು ಕಿತ್ತೂರು ದೇಸ್ಗತಿಯ ಧ್ರುವ ನಕ್ಷತ್ರ ಪ್ರಾಚೀನ ವೀಕ್ಷಣಾ ಕೊಠಡಿ ಬಗ್ಗೆ ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ಧ್ರುವ ನಕ್ಷತ್ರೋತ್ತರ ದಿಕ್ಕನ್ನು ನಿಖರವಾಗಿ ತೋರಿಸತಕ್ಕಂತಹ ಒಂದು ವೈಜ್ಞಾನಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥದ್ದು, ಧ್ರುವ ನಕ್ಷತ್ರದ ವೀಕ್ಷಣೆಯನ್ನ ಋತುಮಾನಗಳು ಭವಿಷ್ಯದಲ್ಲಿ ಸಂಸ್ಥಾನಕ್ಕೆ ಬರ್ತಕ್ಕಂಥ ದಿನಮಾನಗಳು ಯಾವ ರೀತಿ ಇದಾವೆ ಅನ್ನೋದನ್ನ ತಿಳಿಲಿಕ್ಕೆ ಇದನ್ನ ನೋಡತಕ್ಕಂತಹ ಸಂಪ್ರದಾಯ ಕಿತ್ತೂರು ಸಂಸ್ಥಾನದ ಇತಿಹಾಸದಲ್ಲಿ ಇತ್ತು.
1: ದಕ್ಷಿಣ ಕನ್ನಡ ಜಿಲ್ಲೆ ಬೆಳತಂಗಡಿಯ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಅನ್ನು ಧರ್ಮಸ್ಥಳದ ಅಮೃತವರ್ಷಿಣಿ ಸಭಾಭವನದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಿದರು. 7 ಎಕರೆ ಪ್ರದೇಶದಲ್ಲಿ 1.5 ಲಕ್ಷ ಚದರ ಅಡಿಯಷ್ಟು ವಿಸ್ತಾರವಾದ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಗ್ರಾಮೀಣ ಭಾಗದ ಆರ್ಥಿಕವಾಗಿ ಹಿಂದುಳಿದ 700ಕ್ಕೂ ಅಧಿಕ ಮಹಿಳೆಯರಿಗೆ ಉದ್ಯೋಗ ಕಲ್ಪಿಸಿದೆ. ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಕುರಿತು ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ಸಿರಿ ವ್ಯವಸ್ಥಾಪಕ ನಿರ್ದೇಶಕ ಕೆಎನ್ ಜನಾರ್ದನ.
3: ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಇದೆ, ಇದರಲ್ಲಿ ಬಟ್ಟೆಗಳನ್ನ ಹೊಲಿತೇವೆ, ಫೆನಾಯಿಲ್ ಕ್ಲೀನಿಂಗ್ ಏಜೆಂಟ್ಗಳು, ದೀಪದ ಎಣ್ಣೆ, ಉಪ್ಪಿನಕಾಯಿಗಳು, ಅಗರಬತ್ತಿಗಳು, ಹೀಗೆ ಹಲವು 16 ಪ್ರತಿನಿತ್ಯ ಬೇಕಾದಂತಹ ಉತ್ಪನ್ನಗಳನ್ನ ನಮ್ಮ ಸೆಲ್ಫ್ ಹೆಲ್ಪ್ ಗ್ರೂಪಿನ ಮಹಿಳೆಯರು ಉತ್ಪಾದನೆ ಮಾಡಿ ಅದನ್ನ ನಮ್ಮ ಇಡೀ ರಾಜ್ಯದಾದ್ಯಂತ ನಮ್ಮದೇ ಆದಂತಹ 13 ಅಂಗಡಿಗಳ ಮೂಲಕ 13 ಲೈನ್ ಸೇಲ್ಗಳ ಮೂಲಕ ಡಿಸ್ಟ್ರಿಬ್ಯೂಟರ್ ನೆಟ್ವರ್ಕ್ ಅಲ್ಲಿ ಮಾಡ್ತಾ ಇದ್ದೇವೆ.
1: ಅಳಿವಿನಂಚಿನಲ್ಲಿರುವ ಜೀವ ವೈವಿಧ್ಯದ ದಾಖಲಾತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೈಗೊಳ್ಳಬೇಕು. ಪಶ್ಚಿಮ ಘಟ್ಟಗಳ ಔಷಧೀಯ ಸಸ್ಯಗಳ ಸಮೀಕ್ಷೆ ಹಾಗೂ ಸಂರಕ್ಷಣೆಗೆ ಆದ್ಯತೆ ನೀಡಬೇಕು ಎಂದು ಜೀವ ವೈವಿಧ್ಯ ಮಂಡಳಿ ರಾಜ್ಯಾಧ್ಯಕ್ಷ ವಡ್ನಾಳ್ ಜಗದೀಶ್ ಹೇಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದಲ್ಲಿ ಪಶ್ಚಿಮ ಘಟ್ಟದ ಜೀವ ವೈವಿಧ್ಯ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು.
4: ಕೆಡಿಬಿ ಮೀಟಿಂಗಲ್ಲಿ ಒಂದು 5-10 ನಿಮಿಷ ಜೀವ ವೈವಿಧ್ಯ ನಿರ್ವಹಣೆಗೋಸ್ಕರ ಅಥವಾ ಜೀವ ಸಮಿತಿಗೋಸ್ಕರ 5 ನಿಮಿಷ ನೀವು ಅದನ್ನು ಮೀಸಲಿಟ್ಟು ನಮ್ಮ ಜೀವ ವಿಚಾರವಾಗಿ ಚರ್ಚೆ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ತೀನಿ. ಈಗಾಗಲೇ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಥವಾ ಸಚಿವರಿಗೂ ನಾನು ಮನವಿ ಕೊಟ್ಟಿದ್ದೇನೆ, ಅದು ಮಾಡಲೇಬೇಕು, ಕಂಪಲ್ಸರಿ ಆಗಲೇಬೇಕು ಅಂತ ಒಂದು ವಿಚಾರ ನಾನು ಈಗಾಗಲೇ ಮೊಮ್ಮ ಮಾಡಿದ್ದೇನೆ. ಯಾಕೆಂದ್ರೆ ಒಂದು ಚರ್ಚೆ ಆಗಿದ್ರೆ ಯಾವುದೇ ವಿಷಯ ಅದು ಹಂಗೆ ಇಷ್ಟೇ ಓಡಾಡಬಹುದು. ಈ ಪರಿಸರ, ಈ ವಾತಾವರಣ, ಇವತ್ತಿನ ಒಂದು ವಿಚಿತ್ರ ವಿಚಾರ ಮಾಡಲ್ಲ, ಅದು ತುಂಬಾ ಚೆನ್ನಾಗಿ ಒಳ್ಳೆ ಲೈಫ್ ಅಲ್ಲಿ ಎಂಜಾಯ್ ಮಾಡ್ಕೊಂಡು ಲೈಫ್ ಇದು ಬರ್ತದೆ.
1: ಆಕರ್ಷಕ ಮುಖವಾಡವನ್ನು ಕಳಚುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನವನ್ನು ತೊರೆಯುವುದು ಎಂಬ ಧ್ಯೇಯದೊಂದಿಗೆ ಈ ತಿಂಗಳ 30ರವರೆಗೆ 1 ತಿಂಗಳ ಕಾಲ ರಾಜ್ಯಾದ್ಯಂತ ಯುವ ಪೀಳಿಗೆಯನ್ನು ತಂಬಾಕು ಮುಕ್ತಗೊಳಿಸುವ ವಿಶ್ವ ತಂಬಾಕು ಮತ್ತು ಧೂಮಪಾನ ಮುಕ್ತ ಅಭಿಯಾನ ಆಯೋಜಿತವಾಗಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ನವನಗರದ ಪದ್ಮಶ್ರೀ ಡಾ ಆರ್ಬಿ ಪಾಟೀಲ್ ಕ್ಯಾನ್ಸರ್ ಚಿಕಿತ್ಸೆ ಮತ್ತು ಸಂಶೋಧನಾ ಆಸ್ಪತ್ರೆಯ ರೋಗಲಕ್ಷಣಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾ ಉಮೇಶ್ ಹಳ್ಳಿಕೇರಿ ತಂಬಾಕು ಸೇವನೆಯ ದುಷ್ಪರಿಣಾಮಗಳ ಕುರಿತು ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ.
5: ತಂಬಾಕು ಸೇವನೆ ಕೇವಲ ಕ್ಯಾನ್ಸರ್ಗೆ ಅಷ್ಟೇ ಅಲ್ಲ, ಹೃದಯ ರೋಗಗಳು, ಶ್ವಾಸಕೋಶ ರೋಗಗಳು ಹಾಗೂ ಕಣ್ಣಿನ ಮೇಲೆ ಇದರ ದುಷ್ಪರಿಣಾಮಗಳು ಇರುತ್ತದೆ. ಪರಿಸರದ ಮೂಲಕ ನೋಡುವುದಾದರೆ ತಂಬಾಕು ಕೃಷಿಯಿಂದ ಉಂಟಾಗುವ ವಾರ್ಷಿಕ ಅರಣ್ಯ ನಾಶವು 2 ಲಕ್ಷ ಹೆಕ್ಟೇರ್ ಎಂದು ಅಂದಾಜಿಸಲಾಗಿದೆ. ತಂಬಾಕು ಬೆಳೆಯುವ ಭೂಮಿ ಜೈವಿಕ ಉತ್ಪಾದನೆ ನಷ್ಟ ಆಗುತ್ತದೆ. ಅಧಿಕ ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಕೀಟನಾಶಕ ಭಾರಿ ಬಳಕೆಯಿಂದ ಇದು ಮಣ್ಣಿನ ಫಲವತ್ತತೆಯನ್ನು ಕ್ಷೀಣಿಸುತ್ತಾ ಬರುತ್ತದೆ.
1: ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಚಿಪ್ಪಳ್ಳಿ ಗ್ರಾಮದ ಶ್ರಾವ್ಯಾ ಸಾಗರ್ ನಿರ್ಮಿಸಿದ ವರದಾ ನದಿ ಜೀವವೈವಿಧ್ಯ ಸಾಕ್ಷ್ಯಚಿತ್ರಕ್ಕೆ ರಾಜ್ಯ ಜೀವವೈವಿಧ್ಯ ಮಂಡಳಿಯ 2025-26 ಸಾಲಿನ ಅತ್ಯುತ್ತಮ ಸಾಕ್ಷ್ಯಚಿತ್ರ ಪ್ರಶಸ್ತಿ ಲಭಿಸಿದೆ. ಸಮಾಚಾರ ದರ್ಶನಕ್ಕಾಗಿ ಶ್ರಾವ್ಯಾ ಸಾಗರ್ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
6: ವರದಾ ನದಿಯ ಕುರಿತಾಗಿ ನಾನೊಂದು ಸಾಕ್ಷ್ಯಚಿತ್ರವನ್ನ ನಿರ್ಮಾಣ ಮಾಡಿದ್ದು, ವರದಾಯಿನಿ ವರದೆ ಎನ್ನುವಂತಹ ಹೆಸರಿನಲ್ಲಿ ಜೀವನಾಡಿ ವರದೆಯ ಕತೆ ಇತ್ತರಗೊಂಡಿದೆ. ಸದರಿ ಸಾಕ್ಷ್ಯಚಿತ್ರಕ್ಕೆ

0: 2025-26 ಸಾಲಿನ ಕರ್ನಾಟಕ ಜೀವ ವೈವಿಧ್ಯ ಮಂಡಳಿಯು ನೀಡಿರುವಂತಹ ಅತ್ಯುತ್ತಮ ಕಿರು ಸಾಕ್ಷ್ಯಚಿತ್ರ ಪ್ರಶಸ್ತಿ ಎನ್ನುವುದು ಕೂಡ ಬಂದಿದೆ. ನನ್ನ ನೆನದ ಮೂಲ ಕಥೆಯನ್ನು ನಾನು ಈ ಸಾಕ್ಷ್ಯಚಿತ್ರದಲ್ಲಿ ಹಿಡಿದಿಟ್ಟಿದ್ದು ಜೀವ ವೈವಿಧ್ಯತೆಯ ವರದೆಯ ಅಂಗಳದ ಕಥೆಗಳನ್ನ ಹಿಡಿದಿಟ್ಟಿದ್ದೇನೆ. ಈ ಹೊತ್ತಿನಲ್ಲಿ ಅವಕಾಶವನ್ನ ನೀಡಿದಂತಹ ಮಂಡಳಿಗೂ, ಬೆಂಬಲವನ್ನ ನೀಡಿದಂತಹ ವೆಂಕಟೇಶ್ ಕೌಳ್ಕೋಳರವರಿಗೂ, ಶ್ರೀಯುತ ನಾಗೇಂದ್ರ ಸಾಗರ್ ಹಾಗೂ ವಾಣಿಶ್ರೀ ಸಾಗರ್ ಅವರಿಗೂ, ಶ್ರೀಯುತ ಸಚಿನ್ ಹೆಗಡೆ ಅವರಿಗೂ ನಾನು ಆಭಾರಿಯಾಗಿರುತ್ತೇನೆ.
1: May 28 ವಿಶ್ವ ಋತುಚಕ್ರ ನೈರ್ಮಲ್ಯ ದಿನದ ಹಿನ್ನೆಲೆ ಋತುಚಕ್ರದ ಅವಧಿಯಲ್ಲಿ ಶುಚಿತ್ವ ವಿಧಾನಗಳ ಅನುಸರಣೆ, ಗ್ರಾಮೀಣ ಮಹಿಳೆಯರು ತಮ್ಮ ಆರೋಗ್ಯವನ್ನು ಸುರಕ್ಷಿತವಾಗಿ ಕಾಪಾಡಿಕೊಳ್ಳಲು ಮಾರ್ಗದರ್ಶನ, ಮುಟ್ಟಿನ ಕುರಿತು ಸಮಾಜದಲ್ಲಿರುವ ಮೌಢ್ಯಗಳ ನಿರ್ಮೂಲನೆ, ಪರಿಸರ ಸ್ನೇಹಿ ಮುಟ್ಟಿನ ಉತ್ಪನ್ನಗಳ ಬಳಕೆ ಕುರಿತು ಮಹಿಳಾ ಜಾಗೃತಿ ಅಭಿಯಾನಗಳು ಜರುಗಿದವು. ಸ್ತ್ರೀ ಆರೋಗ್ಯ ಹಾಗೂ ಪ್ರಸೂತಿಯ ಹಿರಿಯ ತಜ್ಞೆ, ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಡಾ.

0: ಮುಟ್ಟಿನ ಕುರಿತು ಸಮಾಜದಲ್ಲಿರುವ ಮೌಢ್ಯಗಳ ನಿರ್ಮೂಲನೆ, ಪರಿಸರ ಸ್ನೇಹಿ ಮುಟ್ಟಿನ ಉತ್ಪನ್ನಗಳ ಬಳಕೆ ಕುರಿತು ಮಹಿಳಾ ಜಾಗೃತಿ ಅಭಿಯಾನಗಳು ಜರುಗಿದವು. ಸ್ತ್ರೀ ಆರೋಗ್ಯ ಹಾಗೂ ಪ್ರಸೂತಿಯ ಹಿರಿಯ ತಜ್ಞೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಡಾ ಲೀಲಾದೇವಿ ನವಲಗುಂದ್ ಸಮಾಚಾರ ದರ್ಶನಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಋತುಚಕ್ರ ಅಂದರೆ ಸಾಮಾನ್ಯ ಭಾಷೆಯಲ್ಲಿ ಮುಟ್ಟು ಅಥವಾ ಪೀರಿಯಡ್ಸ್ ಅನ್ನುತ್ತಾರೆ. ಇದನ್ನು ಪ್ರತಿ ವರ್ಷ ಮೇ 28ನೇ ತಾರೀಖಿಗೆ ಆಚರಿಸುತ್ತಾರೆ. ಋತುಚಕ್ರದ ಅವಧಿಯಲ್ಲಿ ಸುರಕ್ಷಿತ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು ಹರಸಾಹಸ ಪಡುತ್ತಿದ್ದಾರೆ. ಈ ಬಗ್ಗೆ ಜನಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ. ಋತುಚಕ್ರ ನೈರ್ಮಲ್ಯವನ್ನು ಕಾಪಾಡದಿದ್ದರೆ ಗರ್ಭಾಶಯ, ಗರ್ಭನಾಳ, ಅಂಡಾಶಯಗಳ ಸೋಂಕುಗಳಾಗಿ ಸಂತಾನಹೀನತೆಯ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಪರಿಸರ ಸ್ನೇಹಿ ಮುಟ್ಟಿನ ಉತ್ಪನ್ನಗಳನ್ನು ಬಳಸೋಣ.
0: ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯದೊಂದಿಗೆ ವಿಶ್ವಸಂಸ್ಥೆ ಘೋಷಣೆಯಂತೆ ಕಳೆದ 3ನೇ ತಾರೀಖು ವಿಶ್ವ ಬೈಸಿಕಲ್ ದಿನ ಆಚರಿಸಲಾಯಿತು. ತನ್ನಿಮಿತ್ತ ಸೈಕ್ಲಿಂಗ್ ಮತ್ತು ಸೈಕಲ್ ಪಟುಗಳ ತವರು ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ವಿಶೇಷ ಸೈಕ್ಲೋಥಾನ್ ಕಾರ್ಯಕ್ರಮಗಳು ಫಿಟ್ ಇಂಡಿಯಾ ಖೇಲೋ ಇಂಡಿಯಾ ಮಹತ್ವಾಕಾಂಕ್ಷೆಯೊಂದಿಗೆ ಸಪ್ತಾಹ ಪೂರ್ತಿ ಆಯೋಜಿತವಾಗಿವೆ. ಕರ್ನಾಟಕ ಅಮೇಚ್ಯುವ ಸೈಕ್ಲಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ಹಾಗೂ ರಾಷ್ಟ್ರಮಟ್ಟದ ಸೈಕ್ಲಿಂಗ್ ಪಟು ವಿಜಯಪುರದ ರಾಜು ಬಿರಾದಾರ್ ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ಸೈಕಲ್ 1896ರಲ್ಲಿ ಅದನ್ನು ಮೊದಲ ಬಾರಿ ಒಲಿಂಪಿಕ್ ಅನ್ನು ಅಧಿಕೃತವಾಗಿ ಕ್ರೀಡೆಯಲ್ಲಿ ಸೇರಿಸಲಾಯಿತು. ನಮ್ಮ ಕ್ರೀಡಾಪಟುಗಳು ಇಲ್ಲಿ ಸೈಕ್ಲಿಂಗ್ ಹಾಗೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸಿದ್ರು. ಒಂದು ಆರೋಗ್ಯಕ್ಕಾಗಿ, ಒಂದು ಪರಿಸರಕ್ಕಾಗಿ, ದೇಶದ ಹಿತದೃಷ್ಟಿಗಾಗಿ ಸೈಕಲ್ ಅನ್ನು ಬಳಸಬೇಕು.
0: ಇದು ಈ ವಾರದ ಸಮಾಚಾರ ದರ್ಶನ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ. ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್, ನಿರೂಪಣೆ ಹರ್ಷವರ್ಧನ್ ಶೀಲ್ವಂತ್, ಸಂಕಲನ ತ್ರಿವೇಣಿ ಬೆಟಗೇರಿ, ಸಹಕಾರ ಉಮೇಶ್ ಗುಳಣ್ಣವರ್ ಹಾಗೂ ಮುರ್ತುಜಾ ಹೊಂಗಲ್. ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿ ಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
3: ಆಕಾಶವಾಣಿ ಧಾರವಾಡ. ಇದೀಗ ಸಂಸ್ಕೃತದಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.
4: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿಣ ನರೇಂದ್ರ ಮೋದಿನಾ ಆರ್ಥಿಕ ಪರಾಮರ್ಶ ಪರಿಷದ ಸದಸ್ಯೈಃ ಸಹ ಏಕಸ್ಯಾಃ ಸಭಾಯಾಃ ಅಧ್ಯಕ್ಷತಾ ಕೃತಾ. ಭಾರತಸ್ಯ ಆರ್ಥಿಕ ಪರಿವರ್ತನಸ್ಯ ದೀರ್ಘಕಾಲಿಕ ವಿಕಾಸ ಪ್ರಾಥಮಿಕತಾನಾಂ ವಿಷಯೇಷು ಚ ವಿಸ್ತೃತಾಃ ವಿಷಯಾಃ ಚರ್ಚಿತಾಃ. ವಿದೇಶಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ಅದ್ಯ ಸಾಯಂಕಾಲೆ ನವದಿಲ್ಲ್ಯಾಂ ನೇಪಾಲದೇಶಸ್ಯ ವಿದೇಶಮಂತ್ರಿಣ ಶಿಶಿರ ಖನಾಲ ಇತ್ಯನೇನ ಸಹ ವಾರ್ತಾಲಾಪಂ ಕರಿಷ್ಯತಿ. ಪಂಜಾಬ್ ರಾಜ್ಯೆ ಅದ್ಯ ಪ್ರಾತಃ ಫಿರೋಜಪುರ ಫಾಜಿಲ್ಕಾ ಮಾರ್ಗೇ ವಾಹನ ಟ್ರಕ್ ಯಾನಯೋ ಸಹ ಸಂಘಟ್ಟೆ ನ್ಯೂನಾತಿನ್ಯೂನಂ 9 ಜನಾಃ ಮೃತಾಃ. ಸಿಬಿಎಸ್ಇ ಇತ್ಯನೇನ ಅಂಕಾನಾಂ ಸತ್ಯಾಪನಾಯ ಪುನರ್ಮೂಲ್ಯಾಂಕನಾಯ ಚ ಆವೇದನ ಪತ್ರಾಣಾಂ ಪ್ರಸ್ತುತೀಕರಣಸ್ಯ ಅಂತಿಮ ತಿಥಿಃ ಶ್ವಃ ಪರ್ಯಂತಂ ವಿಸ್ತಾರಿತ. ಅಪಿ ಚ ಕ್ರಿಕೆಟ್ ಕ್ರೀಡಾಯಾಂ ಸೂರ್ಯಕುಮಾರ ಯಾದವಸ್ಯ ಸ್ಥಾನೆ ಶ್ರೇಯಸ ಅಯ್ಯರಃ ಭಾರತೀಯ ದಲಸ್ಯ ನೂತನಃ ಟಿ20 ಅಂತಾರಾಷ್ಟ್ರೀಯ ದಲಸ್ಯ ನಾಯಕಃ ನಿಯುಕ್ತಃ. ವೈಭವಃ ಸೂರ್ಯವಂಶಿ ಚ ಪ್ರಥಮಂ ವಾರಂ ದಲೆ ಸಮಾವಿಷ್ಟಃ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿಣ ನರೇಂದ್ರ ಮೋದಿನಾ ಅದ್ಯ ಆರ್ಥಿಕ ಪರಾಮರ್ಶ ಪರಿಷದ ಸದಸ್ಯೈಃ ಸಾಕಂ ವಿಹಿತೋಪವೇಶನಸ್ಯ ಅಧ್ಯಕ್ಷತಾ ವಿಹಿತಾ. ಉಪವೇಶನೆ ಪರಿಷದೀಯ ಸದಸ್ಯಾಃ ಪ್ರಧಾನಮಂತ್ರಿ ತಥಾ ಚ ಭಾರತಸ್ಯ ಆರ್ಥಿಕ ವೃದ್ಧಿ ಉನ್ನೇತುಂ ಸದಸ್ಯೈಃ ಸಹ ವಿಭಿನ್ನ ವಿಚಾರಾಣಾಂ ಉಪಾಯಾನಾಂ ಚ ವಿಷಯೇ ಚರ್ಚಿತಾಃ. ಜೀವನಸ್ತರೆ ವ್ಯಾಪಾರೆ ಚ ಸುಗಮತಾಂ ಆನೇತುಂ ಅಪಿ ವಿಚಾರ ವಿಮರ್ಶಃ ಸಂಜಾತಃ. ಸದಸ್ಯೈಃ ಪಶ್ಚಿಮೇಷ್ಯಾ ಸಂಘರ್ಷೇ ಭಾರತ ವಿಶ್ವೇ ಚ ಪರಿಲಕ್ಷಿತಾನಾಂ ಪ್ರಭಾವಾನಾಂ ಆಕಲನ ವಿಷಯೇಪಿ ಸಂಭಾಷಣಂ ವಿಹಿತಂ. ಸಾಮಾಜಿಕಾಂ

0: ಆಲಿಸ್ ಬಾಲ್ ರವರು ಈ ಗರುಡ ಫಲ ಕಾಲ್ ಮೋಗ್ರಾ ಅಥವಾ ಕಾಡು ಬಾದಾಮಿ ಮರದ ಎಣ್ಣೆಯಿಂದ ಚರ್ಮವು ಹೀರಿಕೊಳ್ಳಬಲ್ಲ ಚುಚ್ಚುಮದ್ದಿನ ರೂಪದಲ್ಲಿ ನೀಡಲು ಸಾಧ್ಯವಾಗುವಂತಹ ಅಂಶವನ್ನು ಸೋಸಿ ಹೊರತೆಗೆದರು. ಇದು ಕುಷ್ಠರೋಗವನ್ನು ಜಗತ್ತಿನಿಂದ ನಿರ್ಮೂಲನೆ ಮಾಡುವ ಪ್ರಕ್ರಿಯೆಯ ಮೊದಲ ಹಾಗೂ ಮಹತ್ವದ ಹೆಜ್ಜೆಯಾಯಿತು. ನೀರಿನಲ್ಲಿ ಕರಗುವ ಮತ್ತು ಚುಚ್ಚುಮದ್ದಿನ ರೂಪದಲ್ಲಿ ನೀಡಿದಾಗ ದೇಹವು ಸುಲಭವಾಗಿ ಹೀರಿಕೊಳ್ಳಬಹುದಾದ ಔಷಧವನ್ನು ಕಂಡುಹಿಡಿದ ಶ್ರೇಯ ಇವರಿಗೆ ಸಲ್ಲಬೇಕು. ಹೀಗೆ ಕಾಲ್ ಮೋಗ್ರಾ ಎಣ್ಣೆಯಿಂದ ಔಷಧೀಯ ಅಂಶವನ್ನು ಹೊರತೆಗೆಯುವ ವಿಧಾನವನ್ನು ಆಲಿಸ್ ರವರು ಬಾಲ್ ವಿಧಾನ ಎಂದು ಹೆಸರಿಸಿ ಇದರ ಬಗ್ಗೆ ಸಂಶೋಧನಾ ಪ್ರಬಂಧವನ್ನು ಬರೆದರು. ಆದರೆ ಅದನ್ನು ಪ್ರಕಟಿಸುವ ಮೊದಲೇ ಪ್ರಯೋಗವೊಂದರಲ್ಲಿ ತೊಡಗಿದ್ದಾಗ ಆಕಸ್ಮಿಕವಾಗಿ ಕ್ಲೋರಿನ್ ಅನಿಲವನ್ನು ಉಸಿರಾಡಿ ಅಸುನೀಗಿದರು. ವಿಷಾನಿಲಗಳಿಂದ ಬಚಾವಾಗುವುದು ಹೇಗೆ ಎಂದು ಗ್ಯಾಸ್ ಮಾಸ್ಕ್ ಬಳಸುವುದನ್ನು ವಿದ್ಯಾರ್ಥಿಗಳಿಗೆ ವಿವರಿಸುತ್ತಿದ್ದಾಗ ಈ ಘಟನೆ ನಡೆಯಿತು. ಇವರ ಸಂಶೋಧನೆ ಜಗತ್ತಿಗೆ ತಿಳಿಯುವ ಮೊದಲೇ ಇವರು ಇಹಲೋಕ ತ್ಯಜಿಸಿದರು. ಆದರೆ ಅದೇ ಹವಾಯಿ ವಿಶ್ವವಿದ್ಯಾಲಯದಲ್ಲಿದ್ದ ಆರ್ಥರ್ ಡೀನ್ ಎಂಬ ರಸಾಯನ ವಿಜ್ಞಾನಿ ಆಲಿಸ್ ರವರ ಸಂಶೋಧನಾ ಪ್ರಬಂಧವನ್ನು ಕದ್ದು ತಮ್ಮ ಹೆಸರಿನಲ್ಲಿ ಪ್ರಕಟಿಸಿ ಬಾಲ್ ವಿಧಾನವನ್ನು ಡೀನ್ ವಿಧಾನ ಎಂದು ಬದಲಿಸಿ ಈ ಮಹತ್ತರ ಸಂಶೋಧನೆಯ ಶ್ರೇಯವನ್ನು ಪಡೆದರು. ಆದರೆ ಇದು ನಡೆದು ಸುಮಾರು ಒಂದು ದಶಕದ ನಂತರ ಹ್ಯಾರಿ ಹೋಲ್ಮನ್ ಎಂಬ ಆಲಿಸ್ರ ಸಹವರ್ತಿಯೇ ಆಲಿಸ್ ಬಾಲ್ ಅವರಿಗೆ ಸಿಗಬೇಕಾದ ಗೌರವವನ್ನು ತಮ್ಮ ವೈಜ್ಞಾನಿಕ ಲೇಖನದಲ್ಲಿ ಬರೆದು ಜಗಜ್ಜಾಹೀರು ಮಾಡಿದರು. ಅದರ ನಂತರ ಅನೇಕ ಸ್ಮಾರಕಗಳು, ಸಂಶೋಧನಾ ಪ್ರಯೋಗಾಲಯಗಳು, ಆರೋಗ್ಯ ಸಂಸ್ಥೆಗಳು ಆಲಿಸ್ ಬಾಲ್ ಅವರ ಹೆಸರನ್ನು ತಳೆದವು. ಕುಷ್ಠರೋಗ ಮುಕ್ತ ದೇಶಗಳೆಲ್ಲವೂ ಇವರ ಕೊಡುಗೆಯನ್ನು ಮನಸಾ ಸ್ಮರಿಸಲೇಬೇಕು. ಸಂಶೋಧನೆಯೊಂದರಿಂದ ಬದಲಾದ ಜಗದ ಚಹರೆಯ ಹಿಂದಿನ ಇವರ ಅಧ್ಯಯನ ಅವಿರತ ಪರಿಶ್ರಮಕ್ಕೆ ತಲೆಬಾಗಲೇಬೇಕು.
1: ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
2: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.

0: आकाशवाणी धारवाड़।
1: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸಿನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
2: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ ಜಾಗರೂಕರಾಗಿರಿ.
4: ನಿಸರ್ಗ ಜ್ಞಾನಾಮೃತ,
5: ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ.
6: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ.
4: ನಿಸರ್ಗ ಜ್ಞಾನಾಮೃತ.
0: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸರಿಯಾಗಿ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ನಗರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯ ಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ ಮತ್ತು ಹೆಚ್ಚುವರಿ ವಿದ್ಯುತ್

ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತೆ ತಡ, ಇಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in ನಲ್ಲಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರೀಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರ್ ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ, ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
4: ಸ್ನೇಹಿತರೆ, ಮಳೆಗಾಲದಲ್ಲಿ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನ ಕಳಿಸುವುದು,
5: ಕೆಲಸಕ್ಕೆ ಕಚೇರಿಗಳಿಗೆ ಹೋಗುವುದು,
4: ಕೃಷಿ ಚಟುವಟಿಕೆಗಳಿಗೆ ತೆರಳೋದು,
5: ಮನೆಗೆ ಅಗತ್ಯ ಇರೋ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ವಾಹನಗಳಲ್ಲಿ ಓಡಾಡೋದು, ಇವೆಲ್ಲ ಅನಿವಾರ್ಯ.
4: ಇಂತಹ ಸಮಯದಲ್ಲಿ ರಸ್ತೆ ಕಾಮಗಾರಿಗಳು ನಡೆಯುತ್ತಲೇ ಇರುತ್ತವೆ.
5: ಹಳ್ಳಗಳು, ಗುಂಡಿಗಳು ಮಳೆ ನೀರಿನಿಂದ ತುಂಬಿರುತ್ತವೆ.
4: ಅವುಗಳು ತಮ್ಮ ಗಮನಕ್ಕೆ ಬಾರದೇ ಇರಬಹುದು.
5: ನೀವು ವಾಹನ ಸವಾರಿ ಮಾಡ್ತಾ ಇದ್ರೆ ಅಪಘಾತಕ್ಕೀಡಾಗಿ ಸಾವು ನೋವು ಸಂಭವಿಸೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.
4: ಮಳೆಗಾಲದಲ್ಲಿ ಅನಿವಾರ್ಯ ಅನ್ಸಿದ್ರೆ ಮಾತ್ರ ವಾಹನಗಳನ್ನ ಬಳಸಿ.
5: ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ.
4: ನಿಮ್ಮ ಸುರಕ್ಷತೆ ನಿಮ್ಮ ಜವಾಬ್ದಾರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ರಫ್ತು ಗುಣಮಟ್ಟದ ಉತ್ಪನ್ನ ತಯಾರಿಸುವ ಮೂಲಕ ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡಲು ಉದ್ದಿಮೆಗಳಿಗೆ ಸಚಿವ ವಿ ಸೋಮಣ್ಣ ಕರೆ. ಕಾಂಗ್ರೆಸ್ ಪಕ್ಷದಿಂದ ರಾಜ್ಯಸಭಾ ಚುನಾವಣೆಗೆ 3 ಹಾಗೂ ವಿಧಾನಪರಿಷತ್ಗೆ 5 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ. ಸಿಇಟಿ ಫಲಿತಾಂಶ ಪ್ರಕಟ. 292,000 ವಿದ್ಯಾರ್ಥಿಗಳು ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಅರ್ಹ. ಖಾತೆ ಹಂಚಿಕೆಯ ರಾಜಕಾರಣದಿಂದಾಗಿ ಸರ್ಕಾರದ ಆಡಳಿತ ಯಂತ್ರ ಸ್ಥಗಿತ. ವಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಬೆಂಗಳೂರು ಜಾಲಹಳ್ಳಿ ವಾಯುಪಡೆ ತರಬೇತಿ ಶಾಲೆಯಿಂದ 3,146 ಅಗ್ನಿವೀರರ ನಿರ್ಗಮನ ಪಥಸಂಚಲನ. ಕೈಗಾರಿಕೆಗಳು ಬೇಡಿಕೆಗೆ ಅನುಗುಣವಾಗಿ ಗುಣಮಟ್ಟದ ಉತ್ಪನ್ನಗಳನ್ನು ತಯಾರಿಸಿ ವಿದೇಶಗಳಿಗೆ ರಫ್ತು ಮಾಡುವ ಮೂಲಕ ಆರ್ಥಿಕ ಬೆಳವಣಿಗೆಗೆ ನೆರವಾಗಬೇಕು ಎಂದು ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣ ಕರೆ ನೀಡಿದ್ದಾರೆ. ಅವರು ತುಮಕೂರಿನಲ್ಲಿಂದು ರಾಜ್ಯಮಟ್ಟದ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಗಳ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದರು. ಉತ್ಪಾದನೆ ಹಾಗೂ ಉದ್ಯೋಗ ಸೃಷ್ಟಿ ಮೂಲಕ ಕೈಗಾರಿಕೆಗಳು ದೇಶದ ಅಭಿವೃದ್ದಿಗೆ ದೊಡ್ಡ ಕೊಡುಗೆ ನೀಡುತ್ತಿವೆ. ಉದ್ದಿಮೆಗಳು ಜಾಗತಿಕ ಮಟ್ಟದ ಸ್ಪರ್ಧೆಗೆ ಸಜ್ಜಾಗಬೇಕು ಎಂದು ಅವರು ಹೇಳಿದರು. ಶಕ್ತಿಯುತ ಭಾರತ ನಿರ್ಮಾಣದಲ್ಲಿ ಕೈಗಾರಿಕೆಗಳು ಮತ್ತು ವಾಣಿಜ್ಯ ಸಂಸ್ಥೆಗಳು ಸಹಕರಿಸುತ್ತಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಬೆಳವಣಿಗೆಗೆ ಪೂರಕವಾದ ಯೋಜನೆಗಳನ್ನು ರೂಪಿಸಿದ್ದಾರೆ ಎಂದು ಸಚಿವ ಸೋಮಣ್ಣ ಅಭಿಪ್ರಾಯಪಟ್ಟರು. ತುಮಕೂರು ಬಳಿ ಕೈಗಾರಿಕೆಗಳ ಸ್ಥಾಪನೆಗೆ ಅಪಾರ ಅವಕಾಶಗಳಿವೆ. ಶಿರಾ ಹಾಗೂ ದಾಬಸಪೇಟೆ ಕೈಗಾರಿಕಾ ಪ್ರದೇಶದಲ್ಲಿ ಉದ್ದಿಮೆಗಳ ಸ್ಥಾಪನೆಯಿಂದ ತುಮಕೂರಿನ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಎಂದು ಅವರು ಹೇಳಿದರು. ಕೈಗಾರಿಕೆಗಳು ಕಾರ್ಮಿಕರ ಹಿತ ರಕ್ಷಿಸಬೇಕು ಎಂದು ಸಚಿವ ಸೋಮಣ್ಣ ಈ ಸಂದರ್ಭದಲ್ಲಿ ಕೈಗಾರಿಕೋದ್ಯಮಿಗಳಿಗೆ ಕರೆ ನೀಡಿದರು. ರಾಜ್ಯಸಭಾ ಚುನಾವಣೆಗೆ 3 ಹಾಗೂ ವಿಧಾನಪರಿಷತ್ ಚುನಾವಣೆಗೆ 5 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ವಿಧಾನಪರಿಷತ್ತಿನ ಸ್ಥಾನಗಳಿಗಾಗಿ ಇಂದು 5 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಮಾಡಲಾಗಿದೆ. ರಾಜ್ಯಸಭೆ ಚುನಾವಣೆಗಾಗಿ ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಾಮಪತ್ರ ಸಲ್ಲಿಸಿದ್ದರು. ಕಾಂಗ್ರೆಸ್ ರಾಷ್ಟೀಯ ವಕ್ತಾರರಾದ ಪವನ್ ಖೇರಾ ಅವರನ್ನು

0: ರಾಜ್ಯದಿಂದ ಕಣಕ್ಕಿಳಿಸಲಾಗಿದೆ. ಜೊತೆಗೆ ಎಐಸಿಸಿ ಕಾರ್ಯದರ್ಶಿ ಯುವ ಮುಖಂಡ ಮನ್ಸೂರ್ ಅಲಿ ಖಾನ್ ಅವರಿಗೂ ಅವಕಾಶ ನೀಡಲಾಗಿದೆ ಎಂದು ಡಿಕೆ ಶಿವಕುಮಾರ್ ತಿಳಿಸಿದರು. ತುರುವೇಕೆರೆ ತಾಲೂಕಿನ ಮಲ್ಲಘಟ್ಟ ಸುತ್ತಮುತ್ತ ಸುಮಾರು 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ದಿ ಕಾಮಗಾರಿ ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಆದ ಬಳಿಕ ಇದೇ ಮೊದಲ ಬಾರಿಗೆ ತುಮಕೂರು ಜಿಲ್ಲೆಗೆ ಇಂದು ಭೇಟಿ ನೀಡಿದ ಅವರು ಮಲ್ಲಘಟ್ಟದ ಗಂಗಾಧರೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟವರ ಸಲಹೆ ಪಡೆದು ಅಭಿವೃದ್ದಿ ಕಾರ್ಯ ಕೈಗೊಳ್ಳಲಾಗುವುದು ಎಂದು ಈ ಸಂದರ್ಭದಲ್ಲಿ ಅವರು ಭರವಸೆ ನೀಡಿದರು. ಇಂದು ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿ ಫಲಿತಾಂಶ ಪ್ರಕಟವಾಗಿದ್ದು, ಈ ಬಾರಿ ಒಟ್ಟು 2,92,000 ವಿದ್ಯಾರ್ಥಿಗಳು ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಅರ್ಹತೆ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಚೇರಿಯಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣ ಪ್ರಕಾಶ್ ಪಾಟೀಲ್ ಸುದ್ದಿಗೋಷ್ಠಿಯಲ್ಲಿ ಫಲಿತಾಂಶ ಪ್ರಕಟಿಸಿದರು.
1: ಸಿಇಟಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇದ್ದಾಗ ನಾವು ಸಿಟಿಯಲ್ಲಿ ಇರ್ತಕ್ಕಂತ ಸ್ಟೂಡೆಂಟ್ಸ್ ಗೆ ಜಾಸ್ತಿ ಸ್ಕೋರ್ ಮಾಡಿರೋದು ಹಿಂದಿನ ಹಿಸ್ಟ್ರಿ ಡಾಟಾ ಹೇಳುತ್ತೆ. ಆದ್ರೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಓದ್ತಕ್ಕಂತ ಮಕ್ಕಳು ಬರೀ ಬೆಂಗಳೂರಲ್ಲ, ಅವರು ಇಲ್ಲ ನಾರ್ತ್ ಕರ್ನಾಟಕ ಮತ್ತು ಸೌತ್ ಕರ್ನಾಟಕ ಎಲ್ಲರೂ ಕೂಡ ಬೆಂಗಳೂರಿಗೆ ಬರ್ತಾರೆ. ಯಾಕಂದ್ರೆ ಇಲ್ಲಿ ಓದಕ್ಕೆ ಮಕ್ಕಳು ಇಲ್ಲಿ ಬಂದ ನಮ್ಮ ಆ ಭಾಗದ ಮಕ್ಕಳು ಕೂಡ ಇದರಲ್ಲಿ ಇರ್ತಾರೆ.
0: ಇಂಜಿನಿಯರಿಂಗ್ ವಿಭಾಗದಲ್ಲಿ ತನಿಷಾ ಪ್ರಥಮ ರ್ಯಾಂಕ್ ಪಡೆದು ರಾಜ್ಯಕ್ಕೆ ಅಗ್ರಸ್ಥಾನ ಪಡೆದಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ತಮ್ಮ ಅಂಕಪಟ್ಟಿ ಮತ್ತು ರ್ಯಾಂಕ್ ಅನ್ನು ವೀಕ್ಷಿಸಬಹುದಾಗಿದೆ ಎಂದು ಮಾಹಿತಿ ನೀಡಿದರು. ಸಿಇಟಿ ಪರೀಕ್ಷೆಯು ಇದೇ ಏಪ್ರಿಲ್ 22, 23, 24 ತಾರೀಕಿನಂದು ನಡೆದಿತ್ತು. ಸಿಇಟಿ ಪರೀಕ್ಷೆ ಇಂಜಿನಿಯರಿಂಗ್ ವಿಭಾಗದ ಮೊದಲ 10 ರ್ಯಾಂಕ್ಗಳಲ್ಲಿ 4 ದಕ್ಷಿಣ ಕನ್ನಡ ಜಿಲ್ಲೆಗೆ ಲಭಿಸಿವೆ. ಮಂಗಳೂರಿನ ಇರಾ ಜೈನ್ 4 ರ್ಯಾಂಕ್, ರಿಶೋನ್ ಫೆರ್ನಾಂಡಿಸ್ 5 ರ್ಯಾಂಕ್ ಪಡೆದಿದ್ದಾರೆ. ಚಿನ್ಮಯ್ ಜಿಕೆ 7 ರ್ಯಾಂಕ್ ಹಾಗೂ ಅಭಿ ಸಣ್ಣಯ್ಯ 8 ರ್ಯಾಂಕ್ ಗಳಿಸಿದ್ದಾರೆ. ಕೃಷಿ ವಿಜ್ಞಾನದಲ್ಲಿ ಮಂಗಳೂರಿನ ಸಮಯ್ ಎಎಸ್ 3 ರ್ಯಾಂಕ್, ರಿಷಿಕಾ ಕೆಎಸ್ 4 ರ್ಯಾಂಕ್ ಹಾಗೂ ಶ್ರೇಯಾ ಬಲ್ಲಾಳ್ ನಿಡಂಬೂರ್ಗೆ 9 ರ್ಯಾಂಕ್ ಲಭಿಸಿದೆ. ರಿಷಬ್ ಶೆಟ್ಟಿ ಬಿಎಸ್ಸಿ ನರ್ಸಿಂಗ್ನಲ್ಲಿ 8 ರ್ಯಾಂಕ್, ದೀಕ್ಷಾ ಶೆಣೈ ಯೋಗ ಹಾಗೂ ನ್ಯಾಚುರೋಪತಿಯಲ್ಲಿ 6 ರ್ಯಾಂಕ್ ಗಳಿಸಿದರೆ ಬಿ ಫಾರ್ಮಾ ಮತ್ತು ಡಿ ಫಾರ್ಮಾದಲ್ಲಿ ರಿಶೋನ್ ಫೆರ್ನಾಂಡಿಸ್ಗೆ 10 ರ್ಯಾಂಕ್ ಲಭಿಸಿದೆ. ಕಾಂಗ್ರೆಸ್ ಒಳಜಗಳ ಹಾಗೂ ರಾಜ್ಯ ಸರ್ಕಾರದ ಮಂತ್ರಿಗಳ ಖಾತೆ ಹಂಚಿಕೆಯ ರಾಜಕಾರಣದಿಂದಾಗಿ ಕಳೆದ ಹಲವು ವಾರಗಳಿಂದ ಆಡಳಿತ ಯಂತ್ರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಎಂದು ರಾಜ್ಯ ವಿಧಾನಸಭೆಯಲ್ಲಿನ ಪ್ರತಿಪಕ್ಷದ ನಾಯಕ ಆರ್ ಅಶೋಕ ಆಪಾದಿಸಿದ್ದಾರೆ. ಶೈಕ್ಷಣಿಕ ವರ್ಷ ಆರಂಭವಾಗಿದ್ದು ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ, ಶಾಲಾ ಕೊಠಡಿ, ಶೌಚಾಲಯ ದುರಸ್ತಿ, ಶಿಕ್ಷಕರ ಕೊರತೆ ಮೊದಲಾದ ಸಮಸ್ಯೆಗಳಿವೆ. ಮಳೆಗಾಲ ಆರಂಭವಾಗಿದ್ದು ರೈತರು ಮುಂಗಾರು ಬಿತ್ತನೆಗೆ ಸಿದ್ದತೆ ನಡೆಸಿದ್ದಾರೆ. ಬಿತ್ತನೆ ಬೀಜ ಲಭ್ಯತೆ, ರಸಗೊಬ್ಬರ ಪೂರೈಕೆ, ಬೆಳೆ ಸಾಲ ಮೊದಲಾದ ಆದ್ಯ ವಿಷಯಗಳಿಗೆ ಗಮನ ನೀಡಬೇಕಾಗಿದೆ. ಸರ್ಕಾರದಲ್ಲಿ ಈ ಇಲಾಖೆಗಳಿಗೆ ಸಂಬಂಧಿಸಿದ ಸಚಿವರಿಲ್ಲ ಎಂದು ಅಶೋಕ ಟೀಕಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಜಾಲಹಳ್ಳಿ ವಾಯುಪಡೆ ತರಬೇತಿ ಶಾಲೆಯಲ್ಲಿ ಸತತ 22 ವಾರಗಳವರೆಗೆ ಅತ್ಯಂತ ಕಠಿಣ ಹಾಗೂ ಪರಿಣಾತ್ಮಕ ತರಬೇತಿ ನೀಡಿದ ಒಟ್ಟು 3,146 ಪ್ರಶಿಕ್ಷಣಾರ್ಥಿಗಳ ಆಕರ್ಷಕ ನಿರ್ಗಮನ ಪಥಸಂಚಲನ ಇಂದು ನಡೆಯಿತು. ಈ ಅಗ್ನಿವೀರ ವಾಯುಪಡೆಗೆ ಸೇರ್ಪಡೆಯಾಗಲಿದ್ದಾರೆ. ನಿರ್ಗಮನ ಪಥಸಂಚಲನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಏರ್ ವೈಸ್ ಮಾರ್ಷಲ್ ಅತುಲ್ ಲಕ್ಷ್ಮಣ್ ದಾಸ್ ಮಾತನಾಡಿ, ಯಾವುದೇ ಪರಿಸ್ಥಿತಿಯನ್ನು ಎದುರಿಸುವ ಮನಸ್ಥಿತಿಯಲ್ಲಿ ಇರಬೇಕು ಎಂದು ಸೂಚಿಸಿದರು. ಅಗ್ನಿವೀರ ವಾಯುಗಳಾದ ನಾಗರಾಜ್ ಗುಳಪ್ಪ ಚಿಂಚಣೆ, ಪ್ರಿಯಾಂಶು ಗುಪ್ತಾ ಹಾಗೂ ಶೈಲೇಂದ್ರ ಕುಶ್ವಾಹಾ ಅತ್ಯುತ್ತಮ ಆಲ್ರೌಂಡರ್ ಗೌರವಕ್ಕೆ ಪಾತ್ರರಾದರು. ವಿವಿಧ ಇಲಾಖೆಗಳಲ್ಲಿ ಇರುವ ಸೌಲಭ್ಯಗಳನ್ನು ನಿಯಮಾನುಸಾರ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸಮರ್ಪಕವಾಗಿ ಅಧಿಕಾರಿಗಳು ತಲುಪಿಸಬೇಕು ಎಂದು ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಯು ನಿಸಾರ್ ಅಹಮದ್ ಸೂಚನೆ ನೀಡಿದ್ದಾರೆ. ಅವರು ಚಾಮರಾಜನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಇಂದು ಪ್ರಧಾನಮಂತ್ರಿಗಳ ಹೊಸ 15 ಅಂಶಗಳ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ನಡೆದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸರ್ಕಾರದ ಸೌಲಭ್ಯಗಳನ್ನು ಅಲ್ಪಸಂಖ್ಯಾತ ಸಮುದಾಯ ವರ್ಗಗಳಿಗೆ ಯಾವುದೇ ವಿಳಂಬ ಮಾಡದೇ ನೀಡಬೇಕು ಎಂದು ಸೂಚಿಸಿದ ಅವರು, ಫಲಾನುಭವಿಗಳಿಗೆ ಯೋಜನೆಗಳನ್ನು ಹೇಗೆ ತಲುಪಿಸಲಾಗುತ್ತಿದೆ ಎಂಬ ಬಗ್ಗೆ ಅಲ್ಪಸಂಖ್ಯಾತ ಆಯೋಗ ಪರಿಶೀಲಿಸುತ್ತಿದೆ ಎಂದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮುಳ್ಳಯ್ಯನಗಿರಿ ಸೇರಿದಂತೆ

0: ಪ್ರವಾಸಿ ತಾಣಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸುವಂತೆ ಜಿಲ್ಲಾಧಿಕಾರಿ ಭವರ್ ಸಿಂಗ್ ಮೀನಾ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅವರು ಇಂದು ಮುಳ್ಳಯ್ಯನಗಿರಿ ಮತ್ತು ಸೀತಾಳಯ್ಯನಗಿರಿಗೆ ಭೇಟಿ ನೀಡಿ ಅಲ್ಲಿನ ಮೂಲಭೂತ ಸೌಕರ್ಯಗಳ ಬಗ್ಗೆ ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಈ ಎರಡೂ ಪ್ರದೇಶಗಳನ್ನು ಪ್ಲಾಸ್ಟಿಕ್ ಮುಕ್ತ ಪ್ರದೇಶವೆಂದು ಘೋಷಿಸಲಾಗಿದ್ದು ಈ ಬಗ್ಗೆ ಅಲ್ಲಲ್ಲಿ ಸೂಚನಾ ಫಲಕಗಳನ್ನು ಅಳವಡಿಸುವಂತೆ ನಿರ್ದೇಶನ ನೀಡಿದರು. ಕೊಪ್ಪಳ ಜಿಲ್ಲೆಯಲ್ಲಿ ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ಪದ್ದತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಎಲ್ಲ ಇಲಾಖೆಗಳು ಸಮನ್ವಯತೆಯಿಂದ ಕೆಲಸ ಮಾಡಬೇಕು ಹಾಗೂ ಕಾನೂನು ಉಲ್ಲಂಘಿಸುವವರ ವಿರುದ್ದ ಕಟ್ಟುನಿಟ್ಟನ ಕ್ರಮ ಜರುಗಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬಾಲಕಾರ್ಮಿಕ ಪದ್ದತಿ ನಿರ್ಮೂಲನಾ ಕ್ರಿಯಾ ಯೋಜನೆಯ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಹೋಟೆಲ್ಗಳು, ಗ್ಯಾರೇಜ್ಗಳು, ಇಟ್ಟಿಗೆ ಬಟ್ಟಿಗಳು, ವಾಣಿಜ್ಯ ಸಂಕೀರ್ಣಗಳು ಹಾಗೂ ಕೈಗಾರಿಕಾ ಪ್ರದೇಶಗಳಲ್ಲಿ ದಿಢೀರ್ ದಾಳಿ ನಡೆಸಿ ಪರಿಶೀಲಿಸಬೇಕು. ದಾಳಿಯ ಸಂದರ್ಭದಲ್ಲಿ ರಕ್ಷಿಸಲ್ಪಟ್ಟ ಬಾಲಕಾರ್ಮಿಕರಿಗೆ ಸೂಕ್ತ ಉಚಿತ ಶಿಕ್ಷಣ, ವಸತಿ ಹಾಗೂ ಸರ್ಕಾರಿ ಸೌಲಭ್ಯಗಳ ಮೂಲಕ ಗೌರವಾನ್ವಿತ ಪುನರ್ವಸತಿ ಕಲ್ಪಿಸುವುದು ಅತಿ ಮುಖ್ಯ. ಸಾರ್ವಜನಿಕರಲ್ಲಿ ಮತ್ತು ಮಾಲೀಕರಲ್ಲಿ ಬಾಲಕಾರ್ಮಿಕ ಕಾಯ್ದೆ ಬಗ್ಗೆ ಅರಿವು ಮೂಡಿಸಲು ಜನದಟ್ಟಣೆ ಇರುವ ಪ್ರದೇಶಗಳಲ್ಲಿ ಬ್ಯಾನರ್ ಹಾಗೂ ಕರಪತ್ರಗಳನ್ನು ಹಂಚುವುದು, ಡಂಗೂರ ಸಾರುವುದರ ಮೂಲಕ ವ್ಯಾಪಕ ಜಾಗೃತಿ ಮೂಡಿಸಬೇಕು ಎಂದು ಅಧಿಕಾರಿಗಳಿಗೆ ಅವರು ಸೂಚಿಸಿದರು. ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯ ವಿವಿಧ ಪ್ರದೇಶಗಳಿಗೆ ಆಯುಕ್ತ ಡಿಎಸ್ ರಮೇಶ್ ಇಂದು ಭೇಟಿ ನೀಡಿ ಸರ್ಕಾರಿ ಮತ್ತು ನಗರ ಪಾಲಿಕೆ ಸ್ವತ್ತುಗಳ ಸಂರಕ್ಷಣೆ, ಅತಿಕ್ರಮಣ ತೆರವು ಕುರಿತಂತೆ ಸ್ಥಳ ಪರಿಶೀಲನೆ ನಡೆಸಿದರು. ಮೂಲಸೌಕರ್ಯ ಅಭಿವೃದ್ದಿ ಕಾಮಗಾರಿಗಳಿಗೆ ವೇಗವರ್ಧನೆ ಹಾಗೂ ವಿವಿಧ ಇಲಾಖೆಗಳ ನಡುವೆ ಸಮನ್ವಯತೆ ಕುರಿತು ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದರು. ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯ ಜಕ್ಕೂರು ಕೆರೆಯಲ್ಲಿ ಉಡನ್ ವಾಕ್ವೇ ನಿರ್ಮಾಣ ಮಾಡುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಜಕ್ಕೂರು ಕೆರೆ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಕೆರೆಯ ರೈಲ್ವೆ ಹಳಿ ಸಮೀಪದ ಭಾಗದಲ್ಲಿ ಪಾದಚಾರಿ ಸೇತುವೆ ನಿರ್ಮಿಸುವ ಸಂಬಂಧ ಜಲಮಂಡಳಿ ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಫ್ತು ಗುಣಮಟ್ಟದ ಉತ್ಪನ್ನ ತಯಾರಿಸುವ ಮೂಲಕ ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡಲು ಉದ್ದಿಮೆಗಳಿಗೆ ಸಚಿವ ವಿ ಸೋಮಣ್ಣ ಕರೆ. ಕಾಂಗ್ರೆಸ್ ಪಕ್ಷದಿಂದ ರಾಜ್ಯಸಭಾ ಚುನಾವಣೆಗೆ 3 ಹಾಗೂ ವಿಧಾನ ಪರಿಷತ್ಗೆ 5 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ. ಸಿಇಟಿ ಫಲಿತಾಂಶ ಪ್ರಕಟ. 292,000 ವಿದ್ಯಾರ್ಥಿಗಳು ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಅರ್ಹ. ಖಾತೆ ಹಂಚಿಕೆಯ ರಾಜಕಾರಣದಿಂದಾಗಿ ಸರ್ಕಾರದ ಆಡಳಿತ ಯಂತ್ರ ಸ್ಥಗಿತ. ವಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಬೆಂಗಳೂರು ಜಾಲಹಳ್ಳಿ ವಾಯುಪಡೆ ತರಬೇತಿ ಶಾಲೆಯಿಂದ 3,146 ಅಗ್ನಿವೀರರ ನಿರ್ಗಮನ ಪಥಸಂಚಲನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಈ ಸುಗ್ಗಿ ತಂದವಳಾರಮ್ಮ.
2: ವಾವ್, ಏನ್ ತಾಜಾ ತರಕಾರಿ! ಯಾವ ರೈತ ಬೆಳೆದಿದ್ದೋ ಏನೋ?
3: ರೈತ ಬೆಳೆದಿದ್ದಲ್ಲ ಸ್ವಾಮಿ, ನಾನೇ ಬೆಳೆದಿದ್ದು.
2: ಹೌದಾ? ಹೇಗೆ?
3: ಟೆರೆಸ್ ಗಾರ್ಡನ್ ಮಾಡ್ತಾ ಇದ್ದೀನಿ. ಅಲ್ಲೇ ತರಕಾರಿ, ಹೂವು, ಹಣ್ಣು ಎಲ್ಲ ಬೆಳಿತೀನಿ ಗೊತ್ತಾ.
4: ಹೌದು ಸ್ನೇಹಿತರೆ, ತಾರಸಿ ಕೃಷಿ ಮಾಡೋದ್ರಿಂದ ತಾಜಾ ಹಣ್ಣು ತರಕಾರಿ ಜೊತೆಗೆ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ.
5: ಆಯಾಸ, ಒತ್ತಡ ಎಲ್ಲ ಕಡಿಮೆ ಆಗುತ್ತೆ. ಮನಸ್ಸಿಗೆ ಉಲ್ಲಾಸ ಸಿಗುತ್ತೆ, ಬಾಳು ಹಸನಾಗುತ್ತೆ.
6: ಮನೆ ಅಂಗಳದಲ್ಲಿ ಕೃಷಿ, ಬಾಳಿನಲ್ಲಿ ಖುಷಿ.
7: ಆಕಾಶವಾಣಿ ಧಾರವಾಡ.

ಪ್ರಿಯ ವಿದ್ಯಾರ್ಥಿಗಳೇ, ಪಾಲಕರೇ, ಎಸ್ಎಸ್ಎಲ್ಸಿ ಅಥವಾ ಪಿಯುಸಿ ನಂತರ ಉತ್ತಮ ಶಿಕ್ಷಣ ಹಾಗೂ ಉಜ್ವಲ ಭವಿಷ್ಯಕ್ಕಾಗಿ ಯೋಚಿಸುತ್ತಿದ್ದೀರಾ? ಇಲ್ಲಿದೆ ವಿಶ್ವಾಸಾರ್ಹ ಶಿಕ್ಷಣ ಸಂಸ್ಥೆ ನಳಂದ ಫೌಂಡೇಶನ್ಸ್ ಪಾಲಿಟೆಕ್ನಿಕ್ ಹಾಗೂ ನಳಂದ ಬಿಸಿಎ ಕಾಲೇಜ್ ಹುಬ್ಬಳ್ಳಿ. ನಳಂದ ಫೌಂಡೇಶನ್ಸ್ ಪಾಲಿಟೆಕ್ನಿಕ್ನಲ್ಲಿ ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಕೋರ್ಸ್ಗಳಿಗೆ ಪ್ರವೇಶ ಆರಂಭವಾಗಿದೆ. ಪಿಯುಸಿ ಪಾಸ್ ಆದವರಿಗೆ ಬಿಸಿಎ ಕೋರ್ಸ್ ಲಭ್ಯವಿದೆ. ವಿದ್ಯಾರ್ಥಿಗಳಿಗೆ ಬೇಕಾದ ಎಲ್ಲ ಸೌಲಭ್ಯಗಳು ಒಂದೇ ಕ್ಯಾಂಪಸ್ನಲ್ಲಿ ಲಭ್ಯ. ಇಂದೇ ಪ್ರವೇಶ ಪಡೆಯಿರಿ.

0: ಡಿಗ್ರಿ, ನಳಂದಾ ಫೌಂಡೇಶನ್ಸ್ ಪಾಲಿಟೆಕ್ನಿಕ್ ಹಾಗೂ ನಳಂದಾ ಬಿಸಿಎ ಕಾಲೇಜ್ ವಿದ್ಯಾರಣ್ಯ, ಗದಗ ರಸ್ತೆ, ಬಂಡಿವಾಡ, ಹುಬ್ಬಳ್ಳಿ. ಫೋನ್ 9481857729 ಹಾಗೂ 9353160399.
1: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
2: ನಿಮ್ಮ ಪತ್ರವಾಗಲಿ ಪಾರ್ಸಲ್ ಆಗಲಿ ಪ್ರತಿಯೊಂದು ಸಾಗಣೆಯೂ ನಮಗೆ ಅಮೂಲ್ಯ. ಅವನ್ನು ಅತ್ಯಂತ ತ್ವರಿತವಾಗಿ, ಸುರಕ್ಷಿತವಾಗಿ ಮತ್ತು ವಿಶ್ವಾಸಾರ್ಹವಾಗಿ ನಿಮ್ಮ ವಿಳಾಸದಾರರಿಗೆ ತಲುಪಿಸಲು ಅಂಚೆ ಇಲಾಖೆಯ ಸ್ಪೀಡ್ ಪೋಸ್ಟ್ ಸೇವೆ ಸದಾ ಸಿದ್ಧವಾಗಿದೆ. ದೇಶದಾದ್ಯಂತ ವೇಗವಾದ ವಿತರಣೆಗೆ ವಿಶ್ವಾಸಾರ್ಹ ಆಯ್ಕೆ ಸ್ಪೀಡ್ ಪೋಸ್ಟ್. ಗ್ರಾಹಕರ ಅನುಕೂಲಕ್ಕಾಗಿ ಅಂಚೆ ಕಚೇರಿ ಮುಚ್ಚುವ 30 ನಿಮಿಷಗಳ ಮುಂಚೆವರೆಗೆ ಸ್ಪೀಡ್ ಪೋಸ್ಟ್ ಬುಕ್ಕಿಂಗ್ ಸೌಲಭ್ಯ ಲಭ್ಯವಿದೆ.
0: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
3: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
0: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
3: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯ ವೇತನ.
0: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
3: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬಲ್ಇ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
0: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
3: ಸಂಪರ್ಕಿಸಿ
0: 8277583580 8277583612.
4: ಬಿಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ. 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ. 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಬೇಕಾಗುವಂತಹ ಆಡಿಯೋಲಾಜಿಸ್ಟ್ ಹಾಗೂ ಸ್ಪೀಚ್ ಥೆರಪಿಸ್ಟ್ ಸಹಿತ ಬಾಲಕ ಬಾಲಕಿಯರಿಗೆ ಪ್ರತ್ಯೇಕವಾಗಿ ವಸತಿ ಸೌಲಭ್ಯವಿದ್ದು ನುರಿತ ಶಿಕ್ಷಕರಿಂದ ಪಾಠದ ವ್ಯವಸ್ಥೆ ಇದೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಿಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ. ಮೊಬೈಲ್ 9448309994.

0: ಶುಲ್ಕ ರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಸಪ್ನೋ ಕೋ ಹಕೀಕತ್ ಮೇ ಬದಲ್ನೆ ಕೆ ಲಿಯೆ ಸಹೀ ಸಮಯ ಪರ್ ಸಹೀ ಕದಮ್ ಉಠಾನಾ ಜ಼ರೂರಿ ಹೈ. ಭಾರತೀಯ ವಾಯುಸೇನಾ ಮೇ ಕಮಿಷನ್ಡ್ ಆಫೀಸರ್ ಬನ್ನೆ ಕೆ ಲಿಯೆ ಆಫ್ಕಾಟ್ 2 ಆಫ್ 2026 ಕೆ ಆವೇದನ 20 ಮೇ ಸೇ ಖುಲೆ ಹೈ. ವಿವರಣ ಕೆ ಲಿಯೆ ವಿಸಿಟ್ ಕರೆ afcat.edcil.co.in ಪರ್.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
6: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
7: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
8: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
9: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
10: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
9: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
10: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
11: ಶ್ರೋತೃ ಬಾಂಧವರೇ, ನಯನ ದೀಪ ಕಾರ್ಯಕ್ರಮ ರವಿವಾರ ಮುಂಜಾನೆ 7:15
12: ಇದೇ ದಿನ ರಾತ್ರಿ 9:15
11: ಕೇಳಲಿದ್ದೀರಿ. ಡಾಕ್ಟರ್ MM ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ನಯನ ದೀಪ.
13: ನಮ್ಮೆಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಕೃಷಿ ರಂಗದಲ್ಲಿ ಮೊದಲಿಗೆ ಕೃಷಿ ಮಾಹಿತಿ.
14: ನಮಗೆ ನಮ್ಮ ಆರೋಗ್ಯದ ಬಗ್ಗೆ ಎಷ್ಟು ಕಳಕಳಿ ಇರ್ತದೋ ಅಷ್ಟೇ ನಮಗೆ ಆಹಾರವನ್ನು ಕೊಟ್ಟು ನಮ್ಮ ಆರೋಗ್ಯವನ್ನು ಕಾಪಾಡುವಂಥ ನಮ್ಮ ಮಣ್ಣಿನ ಆರೋಗ್ಯದ ಬಗ್ಗೆ ನಮಗೆ ಬಹಳಷ್ಟು

0: ಕಾಳಜಿ ಇರಬೇಕಾಗ್ತದೆ. ಮಣ್ಣಿನ ಆರೋಗ್ಯವನ್ನ ನೋಡುವುದಕ್ಕಿಂತ ಮುಂಚೆ ಮೊಟ್ಟ ಮೊದಲು ಈ ನಿಸರ್ಗದಿಂದ ಪರಿಶ್ರಮದಿಂದ ತಯಾರಾದಂತ ಮಣ್ಣನ್ನ, ಒಂದು ಇಂಚು ಮಣ್ಣು ತಯಾರಾಗಬೇಕಾದ್ರೆ ಸಾವಿರಾರು ವರ್ಷಗಳು ಬೇಕು. ಆ ಮಣ್ಣನ್ನ ನಾವು ಮೊದಲು ಮಣ್ಣು ಮತ್ತು ನೀರು ಸಂರಕ್ಷಣೆ ವಿಧಾನಗಳಿಂದ ತಜ್ಞರಿಂದ ತಿಳಿದು ಭೂಮಿಯ ಮೇಲೆ ಮಣ್ಣು ಇರುವಂಗ ಮಾಡಬೇಕು. ಆಮೇಲೆ ಮಣ್ಣಿನ ಫಲವತ್ತತೆ ಬಗ್ಗೆ, ಮಣ್ಣಿನ ಆರೋಗ್ಯದ ಮೇಲೆ ನಾವು ಲಕ್ಷ್ಯ ಕೊಡಬೇಕು. ಮಣ್ಣಿನ ಆರೋಗ್ಯ ಅಂತಪ್ಪ ಅಂತಂದ್ರೆ ನಾವು ಮುಖ್ಯವಾಗಿ ಮಣ್ಣಿನ ಭೌತಿಕ ಲಕ್ಷಣಗಳು, ಮಣ್ಣಿನ ರಾಸಾಯನಿಕ ಲಕ್ಷಣಗಳು, ಅದಲ್ಲದೇ ಮುಖ್ಯವಾಗಿ ಮಣ್ಣಿನ ಜೈವಿಕ ಗುಣಧರ್ಮಗಳನ್ನು ಕೂಡ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತದೆ ಮತ್ತು ಮಣ್ಣಿನಲ್ಲಿರುವಂತಹ ಫಲವತ್ತತೆ. ಮಣ್ಣಿನ ಭೌತಿಕ ಗುಣಧರ್ಮಗಳು ಅಂತಂದ್ರೆ ಮಣ್ಣಿನ ಕಣರಚನೆ ಇರಬಹುದು, ಮಣ್ಣಿನಲ್ಲಿ ನೀರು ಶೇಖರಣೆ, ನೀರು ಬಸಿವಿಕೆ, ಮಣ್ಣಿನ ಉಷ್ಣಾಂಶ. ಮಣ್ಣಿನ ರಾಸಾಯನಿಕ ಗುಣಧರ್ಮಗಳು ಅಂತಂದ್ರೆ ಮಣ್ಣಿನಲ್ಲಿ ಈ ಪೋಷಕಾಂಶಗಳನ್ನು ಹಿಡಿದಿರುವಂತಹ ಸಾಮರ್ಥ್ಯ ಮತ್ತು ಮಣ್ಣಿನಲ್ಲಿ ಇಂಗಾಲಾಂಶ. ಮಣ್ಣಿನಲ್ಲಿ ಎಲ್ಲ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಏನಪ್ಪಾ ಅಂತಂದ್ರೆ ನಾವು ಮಣ್ಣಿನ ಜೈವಿಕ ಗುಣಧರ್ಮ ಅಂತೇವೆ. ನಾವು ಭೂಮಿಯಲ್ಲಿ ಕೃಷಿ ತ್ಯಾಜ್ಯ ವಸ್ತುಗಳನ್ನು ಹಾಕಿದಾಗ, ಸಾವಯವ ಗೊಬ್ಬರವನ್ನು ಹಾಕಿದಾಗ ಅವು ಕಳೀಲಿಕ್ಕೆ ನಮ್ಮ ಸೂಕ್ಷ್ಮಾಣು ಜೀವಿಗಳು ಸರಿಯಾಗಿ ಇರಬೇಕಾಗ್ತದೆ. ಆ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಸರಿಯಾಗಿ ನಡಿಬೇಕಪ್ಪ ಅಂತಂದ್ರೆ ನಾವು ಭೂಮಿಗೆ ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಗೊಬ್ಬರವನ್ನು ಹಾಕಿದರೆ ಮಾತ್ರ ನಮ್ಮ ಈ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಭೂಮಿಯಲ್ಲಿ ಸರಿಯಾಗಿ ನಡೀತಾ ಇರ್ತದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಾವು ಭೂಮಿಯ ಈ ಮೂರಿಂದ ನಾಲ್ಕು ಗುಣಧರ್ಮಗಳು, ಭೌತಿಕ ಗುಣಧರ್ಮ, ರಾಸಾಯನಿಕ ಗುಣಧರ್ಮ, ಪೌಷ್ಟಿಕಾಂಶಗಳ ಲಭ್ಯತೆ ಮತ್ತು ಜೈವಿಕ ಗುಣಧರ್ಮಗಳ ಬಗ್ಗೆ ನಾವು ಸರಿಯಾಗಿ ಲಕ್ಷ್ಯ ವಹಿಸಬೇಕಾಗ್ತದೆ. ತಿಪ್ಪೆ ಗೊಬ್ಬರವನ್ನ ಪ್ರತಿ ಹೆಕ್ಟರ್ಗೆ ಕನಿಷ್ಠವಾಗಿ 5 ಟನ್ನಷ್ಟು ನಾವು ಯಾವುದೇ ಬೆಳೆಗೆ ಶಿಫಾರಸು ಮಾಡಿರ್ತೇವೆ, ಅದನ್ನು ಹಾಕಬೇಕು. ಅದು ಇಲ್ಲಪ್ಪ ಅಂತಂದ್ರೆ ಕೃಷಿ ತ್ಯಾಜ್ಯ ವಸ್ತುಗಳು, ಕೃಷಿ ತ್ಯಾಜ್ಯ ವಸ್ತುಗಳನ್ನ ಈಗ ಗೋವಿನ ಜೋಳದ ದಂಟಾಗಲಿ, ಹತ್ತಿ ಕಟ್ಟಿಗೆ ಆಗಲಿ, ತೊಗರಿ ಕಟ್ಟಿಗೆ ಆಗಲಿ, ಸೂರ್ಯಪಾನ ಕಟ್ಟಿಗೆ ಆಗಲಿ, ನಾವು ಕಾಳ ತಕ್ಕೊಂಡು ಏನು ಉಳಿದಿರ್ತೈತಲ್ಲ ಆ ತ್ಯಾಜ್ಯ ವಸ್ತುವನ್ನ ಮರುಪೂರ್ಣ ಮಾಡಬೇಕು, ಭೂಮಿಗೆ ಸೇರಿಸ್ಬೇಕು. ಈಗ ರೋಟಾವೇಟರ್ ಅದಾವ್ರಿ, ರೋಟಾವೇಟರ್ ಅವನ ಭೂಮಿಯಲ್ಲಿ ಅವನ್ನ ಕಳಿಲಿಕ್ಕೂ ಕೂಡ ನಮ್ಮಲ್ಲಿ ಅಣುಜೀವಿ ಗೊಬ್ಬರ ಅದಾವ. ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸ್ವಲ್ಪ ಭೂಮಿಯಲ್ಲಿ ಹಸಿ ಇತ್ತಪ್ಪ ಅಂತಂದ್ರೆ, ನೀರಿತ್ತಪ್ಪ ಅಂತಂದ್ರೆ ಕೃಷಿ ತ್ಯಾಜ್ಯ ವಸ್ತುವನ್ನ ಭೂಮಿಯಲ್ಲಿ ಸೇರಿಸಿ ಸ್ವಲ್ಪ ನೀರು ಹಾಯಿಸಿ ಈ ಅಣುಜೀವಿ ಗೊಬ್ಬರವನ್ನ ಸ್ಪ್ರೇ ಮಾಡಿಬಿಟ್ರೆ ಅವು ಕಳ್ಕೊಂತ ಹೋಗ್ತದೆ, ಅಲ್ಲಿ ಭೂಮಿಯ ಫಲವತ್ತತೆ ಜಾಸ್ತಿ ಆಗ್ತಾ ಹೋಗ್ತದೆ. ಇದರ ಜೊತೆಗೆ ನಾವು ಭೂಮಿಯಲ್ಲಿ ಮುಂಗಾರು ಹಂಗಾಮದಲ್ಲಿ ಹಸಿರೆಲೆ ಗೊಬ್ಬರ ಅಂತ ಇರ್ತಾವ, ಹಸಿರೆಲೆ ಗೊಬ್ಬರವಾದ ಸಣಬು, ದಹಿಂಚ, ಇವು ಹಂಗಾಮಿನ ಮುಕ್ಕಟ್ಟ ಮಳೆ ಆದಾಗ ಇವನ್ನ ಭೂಮಿಯಲ್ಲಿ ಬಿತ್ತಿ ಹೂ ಆಡೋ ಹಂತದಲ್ಲಿ ಮುಗ್ಗು ಹೊಡೆದ್ರೆ ಭೂಮಿಯಲ್ಲಿ ಸಾವಯವ ಪದಾರ್ಥವನ್ನ ನಾವು ಹೆಚ್ಚಿಸಬಹುದು. ಅದಲ್ಲದೇ ಮಣ್ಣು ಪರೀಕ್ಷೆ ಆಧಾರಿತ ರಾಸಾಯನಿಕ ಗೊಬ್ಬರಗಳನ್ನ ಭೂಮಿಗೆ ಕೊಡೋದ್ರಿಂದ ಮುಖ್ಯವಾಗಿ ಸಾರಜನಕ, ರಂಜಕ, ಪೊಟ್ಯಾಶು, ಗಂಧಕ ಮತ್ತು ಲಘು ಪೋಷಕಾಂಶಗಳು, ಕಬ್ಬಿಣ ಸತುವಿನ ಕೊರತೆ ಬಹಳ ಪ್ರದೇಶದಲ್ಲಿ ಕಡಿಮೆ ಇದೆ. ಸೊ ಇವನ್ನ ನಿವಾರಣೆ ಮಾಡಲಿಕ್ಕೆ ಕಬ್ಬಿಣದ ಸಲ್ಫೇಟು ಮತ್ತು ಸತುವಿನ ಸಲ್ಫೇಟ್ ಅನ್ನ ಭೂಮಿಗೆ ಸೇರಿಸಿದರೆ ಅವು ಭೂಮಿಯ ಬೆಳೆಯನ್ನ ಹೆಚ್ಚಿಗೆ ಇಳುವರಿ ಕೊಡ್ಲಿಕ್ಕೂ ಅನುಕೂಲ ಆಗ್ತದೆ. ಹೀಗೆ ಸಮಗ್ರವಾಗಿ ನಾವು ಎಲ್ಲ ಪೋಷಕಾಂಶಗಳನ್ನ ಮಣ್ಣು ಪರೀಕ್ಷೆ ಆಧಾರಿತ ಭೂಮಿಗೆ ಹಾಕಿದರೆ ಭೂಮಿಯ ಫಲವತ್ತತೆಯನ್ನ ನಾವು ಕಾಯ್ಕೊಂಡು ಹೋಗಬಹುದು. ಆ ಒಂದು ಬೆಳೆ ಅದೇನು ಪ್ರತಿ ವರ್ಷ ನಾವು ಇಳುವರಿ ತೆಗೆದಾಗ ಎಷ್ಟು ಪ್ರಮಾಣದಲ್ಲಿ ಭೂಮಿಯಿಂದ ಪೋಷಕಾಂಶಗಳನ್ನು ಹೀರಿಕೊಳ್ತದೆ, ಮರಳಿ ಅಷ್ಟು ಪೋಷಕಾಂಶಗಳನ್ನ ನಾವು ಭೂಮಿಗೆ ಯಾವುದಾದ್ರೂ ಒಂದು ರೂಪದಲ್ಲಿ, ನಾವು ರಾಸಾಯನಿಕನ ಹಾಕ್ರಿ ಅಂತ ಹೇಳೋದಿಲ್ಲ, ರಾಸಾಯನಿಕಗಳನ್ನ ಹಾಕ್ಬೋದು, ಸಾವಯವ ವಸ್ತುಗಳನ್ನ ಹಾಕ್ಬೋದು, ಕೃಷಿ ತ್ಯಾಜ್ಯ ವಸ್ತುಗಳನ್ನ ಹಾಕ್ಬೋದು, ಹಸಿರೆಲೆ ಗೊಬ್ಬರಗಳನ್ನ ಹಾಕ್ಬೋದು, ಆಮೇಲೆ ಮುಖ್ಯವಾಗಿ ಅಣುಜೀವಿಗಳಿದಾವ, ಅಣುಜೀವಿ ಗೊಬ್ಬರಗಳನ್ನ ಬೀಜಕ್ಕೆ ಲೇಪನೆ ಮಾಡೋದು. ದ್ವಿದಳ ಧಾನ್ಯಕ್ಕೆ ರೈಜೋಬಿಯಂ ಅಂತೀವಿ, ಏಕದಳ ಧಾನ್ಯಕ್ಕೆ ಅಜಿಟೋಬ್ಯಾಕ್ಟರ್ ಅಜೋಸ್ಪಿರಿಲಮ್, ಹೀಗೆ ಅಣುಜೀವಿ ಗೊಬ್ಬರಗಳನ್ನು ಸೇರಿಸಿದರೆ ನಮ್ಮ ಭೂಮಿಯ ಫಲವತ್ತತೆ ಜಾಸ್ತಿಯಾಗಿ ಫಲವತ್ತತೆಯನ್ನು ನಾವು ಕಾಯ್ಕೊಂಡು ಹೋಗಲಿಕ್ಕೆ ಅನುಕೂಲ.
1: ಕೃಷಿ ಮಾಹಿತಿ ಕೇಳಿದರೆ ಇನ್ನು ಮುಂದೆ ಬ್ಯಾಡಗಿ ತಾಲೂಕು ಹೆಡಿಗೊಂಡದ ವೀರಯ್ಯ ಬಸವಣ್ಣಯ್ಯ ಹಿರೇಮಠ ಹಾಗೂ ಸಂಘಟನೆಗಳಿಂದ ದೊಡ್ಡಾಟ, ಅರ್ಜುನ ಬಬ್ರುವಾಹನ ಕಾಳಗ.

0: आजादी राज बब्रुवान महाराज नीगार को मेहरबान सरकार
1: बालदार ध्वनियागर के कारण मेनु
0: राजाजी राज बब्रुवान महाराज सदर इन भरद्वार कुदरे बंद महान
1: सुबुद्धि कुदरे बंद सेवकन वदरे वदरुत्ताने अदर विचार मेनु अवलोकिसो
0: हाउद हाउद पृथ्वीपाल आ प्रत्यनु बितरिसिद्दु सत्यवाद मातु उत्तम वाजियन्नु ಈ ಧಾತ್ರಿಯಲ್ಲಿ ಯಮಪುತ್ರನಾದ ಧರ್ಮರಾಜನು ತನ್ನ ಗೋತ್ರ ಹತ್ಯಕ್ಕಾಗಿ ಈ ಧಾತ್ರಿಯ ಮೇಲೆ ಬಿಟ್ಟಿದ್ದಾನೆ ಮತ್ತು ಇದರ ಬೆನ್ನತ್ತಿ ಸುತ್ರಾಮ ಪುತ್ರನಾದ ಪಾರ್ಥನು ಬಂದಿರುತ್ತಾನೆ ಈ ಲಲಾಟದಲ್ಲಿರುವ ವಿಚಿತ್ರವಾದ ಪತ್ರದ ಮೇಲಿಂದ ಗೊತ್ತಾಗುತ್ತದೆ ಇದನ್ನು ಕಟ್ಟಿಸುವಿರು ಹೊರಗೆ ಅಟ್ಟಿಸುವಿರು ತಟ್ಟನೆ ಅಪ್ಪಣೆಯಾಗಬೇಕು ಮಹಾನ್
1: ಕಟ್ಟನೆ ಎಷ್ಟು ಮಾತೃಕ್ಕೂ ಬಿಡಲಿಕ್ಕಿಲ್ಲ ಆ ಮಂಡಗೇಡಿ ಧರ್ಮರಾಜನ ಬೀಸಾಟವೇನು ನನ್ನ ಮಕರಾಟಿಕೆಯಲ್ಲಿದ್ದ ಈ ಘಾಟವಾದ ತೋಳ ಚೀಟಿಯ ಉಪರಾಟಿಕೆಯಲ್ಲಿ ಈ ಕೀಟಕನಾದ ಕಿರೀಟಿಯ ಕಾಟವು ಎಷ್ಟೆಷ್ಟು ಸಾಗಲಿಕ್ಕಿಲ್ಲ ಬೇಗನೆ ಒಂದು ಕೀಟಕವಾದ ಘಾಟವನ್ನು ಬಡಿದು ಒಳ್ಳೆ ಲಾಟವಾದ ಹಗ್ಗದಿಂದ ಇದರ ಸೋಟಿಯನ್ನು ಬಿಗಿದು ಆ ಕೋಟೆಯಲ್ಲಿ ಕಟ್ಟಿಬಿಡಲೇ ಭಟರ್ರೆ ಎಲೈ ಸುಬುದಿಯ ಇವತ್ತಿನ ದಿವಸ ಮಧ್ಯರಾತ್ರಿವರೆಗಾದರೂ ಸಭೆಯಲ್ಲಿ ಇದ್ದು ಯಾವತ್ತು ಸೈನ್ಯವನ್ನು ಸಿದ್ಧ ಮಾಡಿದರೆ ಮುಂಜಾನೆ ಎದ್ದ ಕೂಡಲೇ ಯುದ್ಧಕ್ಕೆ ಹೋಗುವುದು ಸಿದ್ಧವಾಗುತ್ತದೆ ಸತ್ವೀರದ ಗದ್ದಲವನ್ನು ಸೇರಿಸಿ ಸಿದ್ಧತೆ ಪಡಿಸುವ ಉದ್ಯೋಗವನ್ನು ನಡೆಸು
0: ರಾಜಾದಿರಾಜ್ ಬಬ್ರುವಾನ್ ಮಹಾರಾಜ್
1: ಬಾದಾರ್ ಪ್ರತಿಧ್ವನಿ ಆಗಲಿಕ್ಕೆ ಕಾರಣವೇನು
0: ಚಿತ್ರಾಂಗದ ತಾಯಮ್ಮನವರ ಆಗಮನವಾಗಿರುತ್ತದೆ
1: ಆಹಾ ಇಂಥ ಕಾರ್ಗತ್ತಲೆಯಲ್ಲಿ ಬರುವಂತಹ ಮಹಾ ಕಾರ್ಯವೇನು ಬಂತು ನಮ್ಮ ಹೆತ್ತಮ್ಮನಿಗೆ ಸ್ವಲ್ಪ ಆದರೂ ಗೊತ್ತಿಲ್ಲ ನಾನು ಇವತ್ತಿನ ಸಭೆಯಲ್ಲಿ ಹೊತ್ತು ಮಾಡಿದ ನಿಮಿತ್ತವಾಗಿ ಚಿತ್ತದಲ್ಲಿ ಸೈರಣಿಯಾಗದ ಪ್ರಯುಕ್ತ ಬಂದರೂ ಬಂದಿರಬಹುದು ಉತ್ತಮ ಆಯಿತು ಒತ್ತಡದಿಂದ ಒಳಗೆ ಬರಮಾಡುವಂಥವನಾಗು

0: ಮಾತೆ, ಸುಂದರವಾದ ನಿಮ್ಮ ಪಾದಕ್ಕೆ ವಂದನೆ ಮಾಡುತ್ತೇನೆ.
1: ಕಂದ, ನಿನಗೆ ಆನಂದವಾಗಲಿ, ಮೇಲೆ ಕೆದ್ದೇಳುವಂತವನಾಗು.
0: ಯಾಕಾಗಲಲ್ಲದು? ಹೇ ಹಡೆದವನಿ, ಈ ನಡು ಇರುಳಿನಲ್ಲಿ ಎಡವುತ್ತಾ ಕೆಡವುತ್ತಾ ಅಡರಾಶಿ ಬರುವಂತ ಗೊಡವೆ ಏನು ಬಿತ್ತು? ಅಡುಗೆ ಮಾಡುವ ಗೌಡಿಯರು ನಿನ್ನ ಮಾತನ್ನು ನಡೆಸಲಿಲ್ಲವು, ಅಥವಾ ಷಡುರಸಾನ್ನವನ್ನು ನಿನ್ನೆಡೆಯೋಳು ಬಡಿಸಲಿಲ್ಲವು. ಹಾಂಗೂ ಪರಮಡದಿಯರಾರಾದರೂ ಸರಸದಿಂದ ನಿಮ್ಮನ್ನು ನುಡಿಸಲಿಲ್ಲವು. ಗಡಬಡಿಸಿ ಕಾಲ್ನಡಿಗೆಯಿಂದ ಇಲ್ಲಿಗೆ ಬಂದದ್ದು ಗುಡವೇನು? ತಡ ಮಾಡದೆ ನುಡಿರಿ. ಹೇ ತಾಯಮ್ಮ, ನಿಮ್ಮ ಅಡಿಗಳ ಸಾಕ್ಷಿಯಾಗಿ ಅದನ್ನು ನಡೆಸಿಕೊಡುತ್ತೇನೆ.
1: ಅಪ್ಪ ಕಡುಗಲಿಯಾದ ಬಬ್ರುವಾನ, ಮನೆಯಲ್ಲಿ ಗೌಡಿಯರಾದರೂ ನನ್ನ ಹೇಳಿಕೆಯಂತೆ ನಡೆದು ಚಡುರಸಾನ್ನವನ್ನು ಬಡಿಸೇ ಬಡಿಸುತ್ತಾರೆ, ಮತ್ತು ಪರಮಡದಿಯರಾದರೂ ನನ್ನ ಒಳ್ಳೆಯತನವನ್ನು ನಡೆಸೇ ನಡೆಸುತ್ತಾರೆ. ಪರಂತು ಈ ನಡು ಇರುಳಿನಲ್ಲಿ ಅಡರಾಶಿ ಬರುವಂತ ಗೊಡವೆಯನ್ನು ಬಿತ್ತಂದರೆ
0: ಅದು ಏನಿರುವುದು?
1: ಈ ಸಡಗರವಾದ ಸಭೆಯಲ್ಲಿ ನಡೆದಿರುವ ಗಡಬಡಿಯ ಗದ್ದಲ ದೃಢವಾಗಿ ನನ್ನ ಕರ್ಣಕ್ಕೆ ಬಡಿದು ಎದೆ ಬಡಿದು ಎನ್ನ ಹಡೆದೊಡೆಲು ಕಡಿದು ಕಡು ಇರುಳೆಂದರೂ ತಡೆಯದೆ ಗಡಬಡಿಸಿ ಅಡರಾಶಿ ಕಾಲ್ನಡಿಗೆಯಿಂದ ಇಲ್ಲಿಗೆ ಬಂದಿದ್ದೇನೆ ವತ್ಸ. ಏನಿದು ಇವತ್ತಿನ ಉತ್ಸಾಹ? ಈ ತತ್ಸಮಯದಲ್ಲಿ ಹಸ್ತಿಹಯಗಳನ್ನು ದುಸ್ತರವಾದ ಸೇನೆಯನ್ನು ಅಸ್ತವ್ಯಸ್ತವಾಗದಂತೆ ರಥಪತಾಕೆಗಳನ್ನು ಸವಿಸ್ತಾರ ಮಾಡಿರುವ ಮಸ್ತೈದಿಯ ಪ್ರಸ್ತಾವನೆಯನ್ನು ವಿಸ್ತರಿಸಬೇಕು ಕಂದ, ಸವಿಸ್ತಾರವಾಗಿ ನನಗಿಂದ.
0: ಹೇ ಮಾತೆ, ಹೇಳುತ್ತೇನೆ ಕೇಳುವಂತವರಾಗಿ.
1: ಅದೇನಿರುವುದು ಹೇಳುವಂತವರಾಗಿ.

0: ನಿಷ್ಠೆಯಿಂದ ತಮ್ಮ ಪಾದಕ್ಕೆ ಸಾಷ್ಟಾಂಗ ಮಾಡಿ ನಿವೇದಿಸುತ್ತೇನೆ. ಸ್ಪಷ್ಟವಾಗಿ ಲಾಲಿಸಮ್ಮ.
1: ಅದೇನಿರುವುದು ಹೇಳಕಂದ?
0: ಅದು ಏನೆಂದರೆ,
1: ಅದೇನು,
0: ಈ ಸೃಷ್ಟಿಯಲ್ಲಿರುವ 56 ರಾಷ್ಟ್ರಗಳ ಪೈಕಿ ಯಾವುದೋ ಒಂದು ಪಟ್ಟಣದ ಅರಸು ಯುಧಿಷ್ಠರನಂತೆ. ಆ ಯುಧಿಷ್ಠರನು ತನ್ನ ಆಪ್ತೇಷ್ಟರನ್ನು ಕಷ್ಟಪಡಿಸಿದ ಕಠೋಗ್ರವಾದ ದೋಷವನ್ನು ಹಿಮ್ಮೆಟ್ಟಿಸುವುದರ ಸಲುವಾಗಿ ಒಂದು ಶ್ರೇಷ್ಠವಾದ ಅಶ್ವವನ್ನು ನೇಮಿಸಿ ತಾನು ಅಷ್ಟ ವಿದಾರ್ಥಿನಿ ನಿಶ್ಚಯದಿಂದ ದೀಕ್ಷೆಯನ್ನು ಪಟ್ಟು ಅಷ್ಟೈಶ್ವರ್ಯದಿಂದ ಅಲಂಕಾರಗಳನ್ನು ಆ ಅಶ್ವಕ್ಕೆ ಇಟ್ಟು ಈ ಸೃಷ್ಟಿ ಮೇಲೆ ಬಿಟ್ಟು ಬಿಟ್ಟಿದ್ದಾನಂತೆ. ಏ ಮಾತೇ,
1: ಹೇ ಕಂದ,
0: ಇಷ್ಟೇ ಅಲ್ಲ, ಅದರ ಕಟ್ಟು ಕಾವಲಿಗೆ ಬೆನ್ನಟ್ಟಿ ಆ ಯುಧಿಷ್ಠರನ ಒಡ ಹುಟ್ಟಿದ ಕರಿಪಾರ್ಥನು ಅಟ್ಟಿಕೊಂಡು ಬಂದಿದ್ದಾನಂತೆ. ದಿಟ್ಟರಾದವರು ಈ ಕುದುರೆಯನ್ನು ಕಟ್ಟಬೇಕಂತೆ. ದಿಟ್ಟರಿಲ್ಲದವರು ಥಟ್ಟನೆ ಅಶ್ವವನ್ನು ಬಿಟ್ಟು ಕಪ್ಪು ಕಾಣಿಕೆಯನ್ನಿಟ್ಟು ಸಾಷ್ಟಾಂಗ ಬರಬೇಕಂತೆ. ಇಂಥ ಕಟುಗ್ರವಾದ ಪಟ್ಟಾವಳಿಯ ಪತ್ರವನ್ನು ದೃಷ್ಟಿಸಿದ ಕೂಡಲೇ ಅಮಮೋ ಎಲ್ಲ ಹೊಟ್ಟೆಗಳಿಗೆ ಬೆಂಕಿಯನ್ನು ಇಟ್ಟಂತಾಗಿ ಈ ಕುದುರೆಯನ್ನು ಕಟ್ಟಿಸಿದ್ದೇನೆ ಹೊರತು ಪ್ರತ್ಯೇನು ವಿಶೇಷವಿಲ್ಲ. ರಾತ್ರಿ ಆಯಿತು, ನೀವು ಅರಮನೆಗೆ ಗಮನ ಮಾಡಬೇಕಮ್ಮ ಮಾತೆ.
1: ಹಾಗಾದ್ರೆ ಮಗನೇ ಹೇಳ್ತೇನೆ, ಕೇಳುವಂತವನಾಗು.
0: ಅದೇ ನಿಮ್ಮದು ಹೇಳುವಂತವರಾಗಿ.

0: ಬನ್ನಿ, ಹೇಳ್ತೇನೆ ಕೇಳುವಂತವನಾಗು.
1: ಏ ಮಾತ್ರೆ, ಏನಿರುವುದು ಹೇಳುವಂತವರಾಗಿ.
0: ಅಪ್ಪ ಮಗನೇ, ನನಗೆ ಆಸರವಾದನೆಂಬ ಅಭಿಲಾಷೆಯನ್ನು ಹಿಡಿದು ಈಶನ ಅಂತಃಕರಣವನ್ನು ಪಡೆದು ಮಾಸ ಮಾಸಗಳಲ್ಲಿ ಎಷ್ಟೋ ಆಯಾಸವನ್ನು ಪಡೆದು ನವಮಾಸ ತುಂಬಿ ನಿನ್ನನ್ನು ಹಡೆದು ಕೂಸಿರುವಾಗಿನಿಂದ ನಿನ್ನ ದ್ಯಾಸವನ್ನು ಹಿಡಿದು ಹಾಸಿ ಹೊಚ್ಚಿ ಕೇಶವನ ನಾಮೋಚ್ಚಾರಣೆಯಿಂದ ಪೋಷಿಸಿದ ಉಪಕಾರವನ್ನು ಲೇಸಾದರೂ ದ್ಯಾಸಕ್ಕೆ ತಾರದೆ ಕೂಸು ಎಂದಿರುವ ನಿನ್ನ ಸಾಹಸವನ್ನು ನೋಡಿ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಆದರೆ ಈ ದುಷ್ಟನಾದ ಬಬ್ರುವಾನನನ್ನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿಸಿ ಕಷ್ಟವನ್ನು ಕೊಟ್ಟೆಯ ಶಿವ ಶಿವ. ಅಪ್ಪ ಮಗನೇ, ಆ ದಾತ್ರೀಶರಾದ ಯಮಪುತ್ರ ಧರ್ಮರಾಜರು, ಅವರ ಅನುಜಾತರಾದ ಸುತ್ರಾಮ ಪುತ್ರ ಪಾರ್ಥರಾಯರು ಪಿತೃರೆಂಬುವ ಗುರ್ತನ್ನು ಅರ್ಥಕೊಳ್ಳದೆ ಎಂತ ಅನರ್ಥ ಕಾರ್ಯವನ್ನು ಮಾಡಿದೆಯಪ್ಪ ಮಗನೇ.
1: ಹೇ ಮಾತೇ, ನಿಮ್ಮ ಮಾತನ್ನು ನಿರರ್ಥಕ ಮಾಡುವ ಕರ್ತವ್ಯವೇನದೆ? ಆ ದಾತ್ರೀಶರಾದ ಪಾರ್ಥರಾಯರು ನನ್ನ ಪಿತೃಗಳೆಂಬ ಗುರ್ತು ಮೊದಲೇ ಆಗಿದ್ದರೆ ಇಂಥ ಅನರ್ಥ ಕಾರ್ಯಕ್ಕೆ ಯಾಕೆ ಕೈ ಹಾಕುತ್ತಿದ್ದೆ? ವಿನಯದಿಂದ ಮನೆಗೆ ಕರೆದುಕೊಂಡು ಬರುತ್ತೇನೆ. ಸನುಮತಿಯಿಂದ ನೀನು ಮನೆಗೆ ತೆರಳಬೇಕಮ್ಮ ಮಾತೆಯೇ ಪುನೀತೆ.
0: ಯಾಕಾಗಲಲ್ಲದು ಮಗನೇ, ಈಗಿಂದೇಗಲೇ ಮನೆಗೆ ತೆರಳುತ್ತೇನೆ.

0: ಹೋ ದಾತ್ರೇಸರಾದ ಪಾರ್ಥರಾಯರೇ, ತಮ್ಮ ನೂತನವಾದ ಪಾದಕ್ಕೆ ಈ ಬಬ್ರುವಾಹನನು ಪಣಿ ಪಾತ್ರನಾಗಿದ್ದೇನೆ.
1: ಎಲೈ ಭೂಮೀಶನಾದ ಬಬ್ರುವಾಹನನೇ, ಸೇನಾ ಸಮೂಹದೊಡನೆ ನೇಮಿಸಿ ಬಂದದ್ದು ಸಾಮಕ್ಕೋ ಅಥವಾ ಸಂಗ್ರಾಮಕ್ಕೋ ನಿಮಿತಾರ್ಥವನ್ನು ನಿವೇದನೆ ಮಾಡು.
0: ಏ ಅಪ್ಪಯ್ಯ, ಹೇಳ್ತೀನಿ ಕೇಳುವಂತವನಾಗಿ
1: ಹೇಳುವಂತವನಾಗು.

0: ಭೋತಾತ ಪುರೋಹಿತ ಸುತ ಮಹಾತೀಶಯದಿಂದ ತಮ್ಮ ಪದಾತಿಯಲ್ಲಿ ಬಿದ್ದು ಪ್ರಾರ್ಥನೆಗೈಯುವ ಸುಖ್ಯಾತ ಬಬ್ರುವಾಹನನೆಂಬತ್ತನು ಜಾತನನ್ನು ಪ್ರೀತಿಯಿಂದ ಪಾಲಿಸಬೇಕು ತಾತ ಪುನೀತ.
1: ಎರೈ ಭೂತನೀಶನಾದ ಹಂಸಧ್ವಜ, ತಾತ ತಾತ ಎಂದು ಹಾತರೆಯುವ ಈ ಕಿರಾತನು ಯಾವ ತಾನಾಗಿರಬಹುದು? ಆತನ ಮಾತುಗಳು ವಿಪರೀತವಾದ ಆಘಾತವನ್ನುಂಟು ಮಾಡುತ್ತದೆ. ಇದರ ಬೇತೇನಿರುವುದ ಯಾ ಹಂಸಧ್ವಜ?

ಅರಿಶಿನಾದ ಹಂಸದ್ವಜ, ನೀನು ಅಂಬುವ ನುಡಿಯೂ ನನಗೆ ಬಹಳ ಗುಂಬವಾಗಿ ತೋರುತ್ತದೆ. ಅಕ್ಕಟ ಎಲ್ಲ ಅಕ್ಕರೆದಿಗೆ ತಕ್ಕ ಅಭಿಮನ್ಯುವಿನೊಬ್ಬನು ಚಿಕ್ಕಂದಿನಲ್ಲಿಯೇ ಚಕ್ರವ್ಯೂಹವನ್ನು ಹೊಕ್ಕು ವಿಕ್ರಮರನ್ನು ಒಕ್ಕಲಿಕ್ಕಿ ಮುಕ್ತಿಯನ್ನು ಹೊಂದಿದನು. ಇನ್ನು ನನಗೆ ಮಿಕ್ಕಾದ ಮಕ್ಕಳುಂಟೆ. ಈ ಅಕ್ಕಲು ಜನು ಈ ಇಂದ್ರನಂದನ ಇಂದ್ರಿಯಿಂದ ಬಂದಿದ್ದರೆ ಈ ಬಂಧಿಸಿರುವ ಅಶ್ವವನ್ನು ಹಿಂದಕ್ಕೆ ತಂದಾನೆ. ಹಿಂಗೆ ಅಂದಾನೆ, ಏನೋ ಕೀಟಕ

0: ಬಂದಿದ್ದರೆ ಈ ಬಂಧಿಸಿರುವ ಅಶ್ವವನ್ನು ಹಿಂದಕ್ಕೆ ತಂದಾನೆ ಹಿಂಗೆ ಅಂದಾನೆ. ಕೀಟಕ ಬ್ಯಾಟಗಾತಿಯಾದ ನಿಮ್ಮ ತಾಯಿಯು ವೇಶ್ಯರ ಕೂಟದಿಂದ ನಿನ್ನನ್ನು ಪೆತ್ತು ನಾಟಕ ರಚನೆಯಂತೆ ಒಳ್ಳೆ ಘಾಟವಾದ ರಾಜಪಾಟನ್ನು ಕೊಟ್ಟು ನೀಟು ಮಾಡಿ ಹುಡುಗಾಟದ ಬೇಟವನ್ನು ನಡೆಸಲಿಕ್ಕೆ ಕಳಿಸಿದ್ದಾಳೆ. ಮುಖಹೀನ, ನಿನ್ನ ಮುಖ ಅವಲೋಕನವನ್ನು ಮಾಡಕೂಡದು. ನಡೆ ಹತ್ತ ಕಡೆಗೆ.
1: ಪಾದ ಪದ್ಮದಲ್ಲಿ ಬಿದ್ದ ಕೋರನನ್ನು ಮುದ್ದಿಸಿ ಮಾತಾಡದೆ ಒತ್ತೆಯ ಎಲ್ಲ ಇಲ್ಲಿಗೆ ಬಂದಿರುವ ಗುಣ ಸೌಂದ್ರ ರಾಜೇಂದ್ರಗಳಿರ ಈ ಮಂದಮತಿಯ ನಾಲಿಗೆಯಿಂದ ಬಂದ ವಾಕ್ಯಗಳನ್ನು ಚಂದಾಗಿ ಲಾಲಿಸಿದ್ರು ಅಥವಾ ಹೊರಗೆ ಹಕಾಲಿಸಿದ್ರು? ಈ ಅಬದ್ಧನ ಕಾಲಿನಿಂದ ಒದ್ದು ಬುದ್ಧಿಯನ್ನು ಕಲಿತವಲ್ಲ, ಇಲ್ಲಿ ಇದ್ದು ಫಲವೇನು? ಸದ್ಯಕ್ಕೆ ಈ ಅದ್ವರದ ವಾಜೆಯನ್ನು ಭದ್ರಪಡಿಸಿ ಯುದ್ಧ ಸನ್ನಹವನ್ನು ಸಿದ್ಧ ಮಾಡಿಕೊಂಡು ಈ ಅಬದ್ಧ ಪಾರ್ಥನ ಉದ್ದನ ತನವನ್ನು ಮರೆಯೋಣ. ಎದ್ದೇಳುವಂತವರಾಗಿ

0: ಎಲೈ ಅಣುಗನಾದ ಕಲಿಯರು ಸದ್ದಜ, ಈ ಬಣಗನಾದ ಬಬ್ರು ವಾಹನನು ನಮ್ಮ ಅಗಣಿತ ಬಲವನ್ನೆಲ್ಲ ಹಣಿದು ರಣದೊಳಗೆ ಮಡಿದ ವೀರರ ಹೆಣಗಳನ್ನು ಹೇರುತ್ತಾನಲ್ಲ, ಇದರ ಕಾರಣವೇನಿರುವುದು?
1: ಆ ತುಂಟ ಬಬ್ರುವಾನ ಗಂಡಲಿಗೆ ಕಂಟಕನಾಗುತ್ತೇನೆ. ಚಪ್ಪನೆ ಅಪ್ಪನನ್ನು ಕೊಡುವ ಅಪ್ಪಯ್ಯ.
0: ಯಾಕಾಗಲ್ಲದ ಮಗನೇ, ಹೋಗಿ ಬರುವಂತವನಾಗು.
2: ಎಲೈ ಮಂದಮತಿಯಾದ ಕರ್ಣನಂದನ, ನಿಮ್ಮ ತಂದೆಯಾದ ಕರ್ಣನನ್ನು ಬಂದೂರುನಾದ ಧನಂಜಯನು ಕೊಂದು ಹಾಕಲಿಲ್ಲವೇ? ಅಂದಿನಂತೆ ನಿಂದಾದರೂ ಅದೇ ಅವಸ್ಥೆ ಬಂದಿದೆ. ನಮ್ಮ ನಮ್ಮ ಬಂಧುತ್ವದೊಳಗೆ ಎಂದೆಂದಿಗೂ ವೈರತ್ವ ಬೇಡ. ಚಂದಾಗಿ ಹಿಂದಕ್ಕೆ ಹೋಗಿ ನನಗೆ ನಿಂದೆ ಮಾಡಿ, ತಂದ ವಸ್ತುವನ್ನು ಹಿಂದಕ್ಕೆ ಅಟ್ಟಿ, ಹಿಂದು ಮುಂದೆ ನೋಡದೆ ಕಾಲಿನಿಂದ ಒತ್ತ. ಆ ಮಂದಮತಿಯಾದ ನಿಮ್ಮ ತಂದೆಯನ್ನು ಇಲ್ಲಿಗೆ ಬರುವಂತೆ ಮಾಡ ಯಾರು ಸತ್ತುಜ?
1: ಮೂರ್ಖ, ಒಳ ತರ್ಕದಿಂದ ಪ್ರಯೋಜನವೇನು? ಇದ್ದಕ್ಕೆ ಎದುರಾಗುವಂತವನಾಗು.
2: ಎದುರಾಗುವಂತವನಾಗು ಮೂರ್ಖ.

0: You know, this is number one, this is number one in the humble sutil by Hemedi. You didn't kill him to an hour.
1: I didn't know the ground to an hour.
0: You know, he's in a quarter possible with the barnum and another house here. In Thor, here's the barnum in the prayers of the dinner of Kulanachika. You go, Mr. Barnacle on the Birtio Bido. ಅವುಗಳನ್ನು ಮಧ್ಯದಲ್ಲಿಯೇ ನಾಶ ಮಾಡಿ ವೇಷ್ಯಪುತ್ರನೆಂದು ಹಾಸ್ಯ ಮಾಡಿ ದೋಷವನ್ನು ವರಿಸಿದ ಭಾಷೆಗಾರರು ನಿನ್ನ ವಿನಾಶಕ್ಕೋಸ್ಕರ ಮೀಸಲಾಗಿಯೇ ಇಟ್ಟಂತ ಈ ಸರ್ಪಾಸ್ತ್ರವನ್ನು ಪ್ರಯೋಗಿಸುತ್ತೇನೆ. ನಿನ್ನ ಆಸ್ತ್ರಕ್ಕೆ ಕೇಶವನ ದಾಸ ಮಾಡಿಕೊಳ್ಳಲು ವಿದುಷಕ
1: ಭ್ರಷ್ಟ ಇದ್ದಕ್ಕೆ ನೀನು ಆಗುವಂತ

0: ತಂದೆಯಾದ ಆದಿ ಶೇಷನ ಬಳಿಯಲ್ಲಿ ಸಂಜೀವಿನಿ ರತ್ನವಿರುವುದು. ಬೇಗನೆ ಆ ಪಾತಾಳ ಲೋಕಕ್ಕೆ ಹೋಗಿ ಆ ರತ್ನವನ್ನು ತರುವಂತವನಾಗಪ್ಪ ಮಗನೇ.
1: ಹೇ ಮಾತೆ, ಈಗಲೇ ಪಾತಾಳ ಲೋಕಕ್ಕೆ ಹೋಗಿ ಸಂಜೀವಿನಿ ರತ್ನವನ್ನು ತರುತ್ತೇನೆ.
0: ಹಾ ಹಾ, ಏನ್ ಆಶ್ಚರ್ಯವಿದು, ಅರ್ಜುನ ದಿಂಬವು ಮಾತ್ರ ಇಲ್ಲಿ ಬಿದ್ದಿದೆ, ಶಿರಸು ಮಾತ್ರ ಕಾಣಲಲ್ಲದು. ಎಲ್ಲೋ ಸುದರ್ಶನ ಚಕ್ರವಿ, ಅರ್ಜುನ ಶಿರಸ್ಸು ಎಲ್ಲಿದ್ದರೂ ತೆಗೆದುಕೊಂಡು ಬರುವಂತವನಾಗು. ಹಾ ಹಾ, ಅರ್ಜುನ ಶಿರಸ್ಸು ಬಂದಿತು. ಎಲೈ ಪಪ್ರವಾಹನ, ಸಂಜೀವಿಯನ್ನು ಕೊಡುವಂತವನಾಗು. ಅರ್ಜುನ ಪ್ರಾಣವನ್ನು ಪಡೆಯುತ್ತೇನೆ ಸ್ವಾಮಿ ಪರಮೇಶ್ವರ.

0: ಈವರೆಗೂ ನಿನ್ನ ಅಂತಃಕರಣದಿಂದ ಸಜೀವವಾಗಲಿ. ಎಲ್ಲೋ ಅರ್ಜುನ ಕೇಳ್ತಿರ ಮೇಲೆ ಕೇಳುವಂತವರಾಗಿರಿ.
1: ವಂದನೆ ಮಾಡುತ್ತೇವೆ ಸ್ವಾಮಿ,
0: ನಿಮಗೆ ಮಂಗಲವಾಗಲಿದೆ.

ಇದುವರೆಗೆ ದೊಡ್ಡಾಟ ಅರ್ಜುನ ಬಬುರೋಹನ ಕಾಳಗ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಬ್ಯಾಡಗಿ ತಾಲೂಕು ಹೆಡಿಗೊಂಡದ ವೀರಯ್ಯ ಬಸವಣ್ಣಯ್ಯ ಹಿರೇಮಠ್ ಹಾಗೂ ಸಗಡಿಗರು.

0: आकाशवाणी धारवाड।
1: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50 ಕ್ಕೆ
2: ಕೇಳುಗರೆ ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ
3: ನಾನು ಡಾಕ್ಟರ್ ರಿಕಿತಾ ಆರ್ಮುದೋಳ್ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವೈದ್ಯಕೀಯ ಚಿಕಿತ್ಸೆ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಬರುವ ಮಂಗಳವಾರ ದಿನಾಂಕ 9 ಜೂನ್ 2026 ಸಂಜೆ 6:50 ಕ್ಕೆ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಯಸ್ಕರಲ್ಲಿ ಡೆಂಗ್ಯೂ ಎಂಬುದರ ಬಗ್ಗೆ ಕುರಿತು ಮಾತಾಡೋಣ ಡೆಂಗ್ಯೂ ಜ್ವರದಲ್ಲಿ ಬರುವ ಲಕ್ಷಣಗಳು ಅದರ ಚಿಕಿತ್ಸೆ

0: ಹಾಗೂ ತಡೆಗಟ್ಟುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ.
1: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
2: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ 7:35 ಕ್ಕೆ ಕನ್ನಡದಲ್ಲಿ ವಾರ್ತೆಗಳು. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರು ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತರಾಜು ಎಸ್ ಮಳವಳ್ಳಿ. ಮುಖ್ಯಾಂಶಗಳು. ಆರ್ಥಿಕ ಸಲಹಾ ಮಂಡಳಿ ಸಭೆ. ಜಾಗತಿಕ ಪ್ರಕ್ಷುಬ್ಧತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ಹೆಚ್ಚಿಸಲು ಪ್ರಧಾನಿ ಸಲಹೆ. ಆರೋಗ್ಯ ಸಿಬ್ಬಂದಿ ಮೇಲ್ವಿಚಾರಣೆಯಲ್ಲಿ ನಡೆಯುವ ಹೆರಿಗೆ ಪ್ರಮಾಣ ಶೇಕಡಾ 91.3% ಹೆಚ್ಚಳ. ರಾಷ್ಟೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ವರದಿ. ಏಷ್ಯಾಕಪ್ ಹಾಕಿ 2026 18 ವರ್ಷದೊಳಗಿನ ಪುರುಷರ ವಿಭಾಗದ ಫೈನಲ್ನಲ್ಲಿ ಜಪಾನ್ ವಿರುದ್ಧ ಭಾರತಕ್ಕೆ ಭರ್ಜರಿ ಜಯ. ಇಂಗ್ಲೆಂಡ್ ಐರ್ಲೆಂಡ್ ಪ್ರವಾಸಕ್ಕಾಗಿ ಭಾರತದ ಟಿ20 ಕ್ರಿಕೆಟ್ ತಂಡ ಪ್ರಕಟಿಸಿದ ಬಿಸಿಸಿಐ. ಶ್ರೇಯಸ್ ಅಯ್ಯರ್ ನಾಯಕ, ತಂಡದಲ್ಲಿ ಸ್ಥಾನ ಪಡೆದ ವೈಭವ್ ಸೂರ್ಯವಂಶಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆರ್ಥಿಕ ಸಲಹಾ ಮಂಡಳಿ ಇಎಸಿಯ ಸದಸ್ಯರೊಂದಿಗೆ ಇಂದು ಸಭೆ ನಡೆಸಿದರು. ಜಾಗತಿಕ ಪ್ರಕ್ಷುಬ್ಧತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಯನ್ನು ಮತ್ತಷ್ಟು ಹೆಚ್ಚಿಸಲು ಪ್ರಧಾನಿ ಮತ್ತು ಇಎಸಿ ವಿವಿಧ ವಿಚಾರಗಳು ಮತ್ತು ಕ್ರಮಗಳ ಕುರಿತು ಚರ್ಚಿಸಿದರು. ಪಶ್ಚಿಮ ಏಷ್ಯಾ ಸಂಘರ್ಷವು ಭಾರತ ಸೇರಿದಂತೆ ಪ್ರಪಂಚದ ಮೇಲೆ ಬೀರಿದ ಪ್ರಭಾವದ ಬಗ್ಗೆ ಸದಸ್ಯರು ತಮ್ಮ ಮೌಲ್ಯಮಾಪನವನ್ನು ನೀಡಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಆರ್ಥಿಕ ಪರಿವರ್ತನೆ ಮತ್ತು ದೀರ್ಘಕಾಲೀನ ಅಭಿವೃದ್ದಿ ಆದ್ಯತೆಗಳಿಗೆ ಸಂಬಂಧಿಸಿದ ಹಲವು ವಿಷಯಗಳ ಕುರಿತು ಸಭೆಯಲ್ಲಿ ವಿಸ್ತೃತ ಚರ್ಚೆ ನಡೆಸಿದರು ಎಂದು ತಿಳಿಸಿದ್ದಾರೆ. ಜೊತೆಗೆ ಸುಧಾರಣಾ ಪ್ರಕ್ರಿಯೆಗೆ ಇನ್ನಷ್ಟು ವೇಗ ನೀಡುವುದು ಹಾಗೂ ಜೀವನ ಸುಲಭತೆ ಮತ್ತು ವ್ಯಾಪಾರ ಸುಲಭತೆಯನ್ನು ಖಚಿತಪಡಿಸಿಕೊಳ್ಳುವ ಕುರಿತು ಅಭಿಪ್ರಾಯ ಹಂಚಿಕೊಳ್ಳಲಾಯಿತು ಎಂದು ಪ್ರಧಾನಿ ಹೇಳಿದ್ದಾರೆ. ರಾಷ್ಟೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಎನ್ಎಫ್ಎಚ್ಆರ್ಸಿ 6 ವರದಿ ಕುರಿತಂತೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾಡಿರುವ ಟೀಕೆಗಳಿಗೆ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಇಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವರು ಸಾರ್ವಜನಿಕ ಆರೋಗ್ಯದಂತಹ ಮಹತ್ವದ ವಿಷಯವನ್ನು ರಾಜಕೀಯ ವಾಗ್ವಾದಕ್ಕೆ ಸೀಮಿತಗೊಳಿಸಬಾರದು. ಆಯ್ದ ಅಂಶಗಳ ಓದು ರಾಜಕೀಯಕ್ಕೆ ನೆರವಾಗಬಹುದು, ಆದರೆ ನಿಜಾಂಶಗಳು ರಾಷ್ಟದ ಹಿತವನ್ನು ಸಾಧಿಸುತ್ತವೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತದ ಆರೋಗ್ಯ ಸೇವಾ ವ್ಯವಸ್ಥೆಯಲ್ಲಿ ಉಂಟಾಗಿರುವ ಮಹತ್ವದ ಪರಿವರ್ತನೆಯನ್ನು ಎನ್ಎಫ್ಎಚ್ಎಸ್ 6 ದತ್ತಾಂಶ ಪ್ರತಿಬಿಂಬಿಸುತ್ತದೆ ಎಂದು ಸಚಿವರು ಪ್ರತಿಪಾದಿಸಿದ್ದಾರೆ. ಎನ್ಎಫ್ಎಚ್ಎಸ್ 3 ಮತ್ತು 6 ವರದಿಗಳನ್ನು ಹೋಲಿಕೆ ಮಾಡಿದ ಸಚಿವರು ಗರ್ಭಧಾರಣೆಯ ಮೊದಲ ತ್ರೈಮಾಸಿಕದಲ್ಲೇ ನೋಂದಣಿಯಾಗುವ ಗರ್ಭಿಣಿಯರ ಪ್ರಮಾಣವು ಶೇಕಡಾ 43.9% ಶೇಕಡಾ 76% ಏರಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಸಂಸ್ಥೆಗಳಲ್ಲಿನ ಹೆರಿಗೆಗಳ ಪ್ರಮಾಣವು ಶೇಕಡಾ 38% ಶೇಕಡಾ 90% ಏರಿಕೆಯಾದರೆ ಪರಿಣಿತ ಆರೋಗ್ಯ ಸಿಬ್ಬಂದಿಯ ಸಮ್ಮುಖದಲ್ಲಿ ನಡೆಯುವ ಹೆರಿಗೆಗಳ ಪ್ರಮಾಣವು ಶೇಕಡಾ 46% ಹೆಚ್ಚಳವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇದು ಕೇವಲ ಅಂಕಿಅಂಶಗಳಲ್ಲ, ಲಕ್ಷಾಂತರ ತಾಯಂದಿರು ಸಮಯೋಚಿತ ಆರೈಕೆ, ಸುರಕ್ಷಿತ ಹೆರಿಗೆ ಮತ್ತು ಉತ್ತಮ ಆರೋಗ್ಯ ಫಲಿತಾಂಶಗಳನ್ನು ಪಡೆಯುವುದರ ಪ್ರತೀಕವಾಗಿದೆ ಎಂದು ಅವರು ಹೇಳಿದ್ದಾರೆ. ಪೂರ್ಣ ಲಸಿಕಾ ವ್ಯಾಪ್ತಿಯು ಶೇಕಡಾ 87% ಏರಿಕೆಯಾಗಿದೆ ಹಾಗೂ ಆರೋಗ್ಯ ವಿಮಾ ವ್ಯಾಪ್ತಿಯು ಶೇಕಡಾ 5% ಶೇಕಡಾ 60.2% ಹೆಚ್ಚಳವಾಗಿದೆ ಎಂದು ಸಚಿವ ನಡ್ಡಾ ತಿಳಿಸಿದ್ದಾರೆ.

0: ಮಧ್ಯಪ್ರದೇಶದಲ್ಲಿ ಬಿಜೆಪಿ ಅಭ್ಯರ್ಥಿಗಳಾದ ಪಕ್ಷದ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಮತ್ತು ರಜನೀಶ್ ಅಗರ್ವಾಲ್ ಇಂದು ರಾಜ್ಯಸಭಾ ಚುನಾವಣೆಗೆ ತಮ್ಮ ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಕ್ಷದ ಹಿರಿಯ ನಾಯಕರಾದ ಮಧ್ಯಪ್ರದೇಶ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್, ಬಿಜೆಪಿ ರಾಜ್ಯಾಧ್ಯಕ್ಷ ಹೇಮಂತ್ ಕಂಡೇಲ್ವಾಲ್ ಹಾಗೂ ಸಚಿವ ಕೈಲಾಶ್ ವಿಜಯವರ್ಗೀಯ ಹಾಜರಿದ್ದರು. ಕಾಂಗ್ರೆಸ್ ತನ್ನ ಅಭ್ಯರ್ಥಿಯಾಗಿ ಮಾಜಿ ಸಂಸದೆ ಮೀನಾಕ್ಷಿ ನಟರಾಜನ್ ಅವರನ್ನು ಕಣಕ್ಕಿಳಿಸಿದೆ. ಮಧ್ಯಪ್ರದೇಶದಿಂದ 3 ರಾಜ್ಯಸಭಾ ಸ್ಥಾನಗಳಿಗೆ ನಾಮಪತ್ರ ಸಲ್ಲಿಸಲು ಇದೇ ಸೋಮವಾರ ಕೊನೆಯ ದಿನವಾಗಿದೆ. ಕೇಂದ್ರ ಸರ್ಕಾರ ಕಾನೂನು ಮಾಪನ ಶಾಸ್ತ್ರ ಚೌಕಟ್ಟನಡಿಯಲ್ಲಿ ಖಾದ್ಯ ತೈಲಗಳಿಗೆ ಪ್ರಮಾಣಿತ ಪ್ಯಾಕ್ಗಳ ಗಾತ್ರಗಳನ್ನು ಪರಿಚಯಿಸಿದೆ. ಇದು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ ಮತ್ತು ಏಕರೂಪತೆಯನ್ನು ತರುತ್ತದೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯು ಪ್ರಮಾಣಿತ ಕಾರ್ಯಾಚರಣಾ ಕಾರ್ಯವಿಧಾನವನ್ನು ತಿದ್ದುಪಡಿ ಮಾಡಿ ಖಾದ್ಯ ತೈಲಗಳು ಕೊಬ್ಬಿನ ನಿವ್ವಳ ಪ್ರಮಾಣ ಮತ್ತು ಪ್ರಮಾಣಿತ ಪ್ಯಾಕ್ ಗಾತ್ರವನ್ನು ನಿರ್ಣಯವನ್ನು ಇದರಡಿಯಲ್ಲಿ ನಿಯಂತ್ರಿಸುತ್ತದೆ. ಪರಿಷ್ಕೃತ ನಿಯಮಗಳಡಿಯಲ್ಲಿ ತಾಳೆಎಣ್ಣೆ, ಸೋಯಾಬೀನ್, ಸೂರ್ಯಕಾಂತಿ, ಸಾಸಿವೆ ಎಣ್ಣೆ ಸೇರಿದಂತೆ ಪ್ರಮುಖ ಖಾದ್ಯ ತೈಲಗಳಿಗೆ ಪ್ಯಾಕ್ ಗಾತ್ರಗಳನ್ನು ನಿಗದಿಪಡಿಸಲಾಗಿದೆ. 200 ಗ್ರಾಂ, 500 ಗ್ರಾಂ, 1-5 ಕೆಜಿ, 15 ಕೆಜಿ ಹಾಗೂ 20 ಕೆಜಿ ಗಾತ್ರದ ಪ್ಯಾಕ್ಗಳನ್ನು ಅನುಮೋದಿಸಲಾಗಿದೆ. ಕೇಂದ್ರ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ಅಂಕಗಳ ಪರಿಶೀಲನೆ ಮತ್ತು ಮರು ಮೌಲ್ಯಮಾಪನಕ್ಕಾಗಿ ಅರ್ಜಿಗಳನ್ನು ಸಲ್ಲಿಸಲು ನಾಳೆಯವರೆಗೆ ವಿಸ್ತರಿಸಿದೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ವಿದ್ಯಾರ್ಥಿಗಳು ಈಗ ಭಾನುವಾರ ಮಧ್ಯರಾತ್ರಿವರೆಗೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು ಎಂದು ತಿಳಿಸಲಾಗಿದೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅರ್ಜಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಹೆಚ್ಚುವರಿ ಸಮಯವನ್ನು ನೀಡುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಸಿಬಿಎಸ್ಇ ಮಂಡಳಿ ತಿಳಿಸಿದೆ. ಕಳೆದ 12 ವರ್ಷಗಳಲ್ಲಿ ಭಾರತದ ಸೌರ ವಿದ್ಯುತ್ ಸಾಮರ್ಥ್ಯವು 2.8 ಗಿಗಾವ್ಯಾಟ್ನಿಂದ 155 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ತಿಳಿಸಿದ್ದಾರೆ. ದೇಶದ 40 ಲಕ್ಷಕ್ಕೂ ಹೆಚ್ಚು ಮನೆಗಳು ಸೌರಶಕ್ತಿಯಿಂದ ಬೆಳಗುತ್ತಿವೆ. ಕೃಷಿ ಕ್ಷೇತ್ರದಲ್ಲಿ ಸೌರಶಕ್ತಿ ಸಾಮರ್ಥ್ಯ ದ್ವಿಗುಣಗೊಂಡಿರುವುದು ಪರಿಸರ ಸಂರಕ್ಷಣೆಯೊಂದಿಗೆ ಅಭಿವೃದ್ಧಿಯೂ ಸಾಧ್ಯ ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದು ಅವರು ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ದೇಶದ ರೈತರು ಪ್ರಸ್ತುತ ಕೇವಲ ಆಹಾರ ಉತ್ಪಾದಕರಾಗಿಯೇ ಉಳಿದಿಲ್ಲ, ಇಂಧನ ಉತ್ಪಾದಕರಾಗಿಯೂ ರೂಪುಗೊಳ್ಳುತ್ತಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಪ್ರತಿ ಮನೆಯ ಮೇಲ್ಛಾವಣಿಯನ್ನು ಸೌರಶಕ್ತಿ ಆಧಾರಿತವಾಗುವುದು, ಪ್ರತಿಯೊಂದು ಮನೆಯನ್ನು ಇಂಧನ ಕೇಂದ್ರವನ್ನಾಗಿಸುವುದು ಹಾಗೂ ಪ್ರತಿಯೊಂದು ಕೃಷಿ ಭೂಮಿಯನ್ನು ಇಂಧನ ಉತ್ಪಾದನಾ ಕೇಂದ್ರವನ್ನಾಗಿಸುವ ಸಂಕಲ್ಪದೊಂದಿಗೆ ಭಾರತ 500 ಗಿಗಾವ್ಯಾಟ್ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದ ಗುರಿಯತ್ತ ವೇಗವಾಗಿ ಸಾಗುತ್ತಿದೆ ಎಂದು ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಒತ್ತಿ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವಚಂಡೀಗಢದ ಮುಲ್ಲನಪುರ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ ಏಕೈಕ ಟೆಸ್ಟ್ ಪಂದ್ಯದ ಮೊದಲ ದಿನವಾದ ಇಂದು ದಿನದಾಟದ ಅಂತ್ಯಕ್ಕೆ ಭಾರತ 85 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು 368 ರನ್ ಗಳಿಸಿದೆ. ಭಾರತದ ಪರ ಕೆಎಲ್ ರಾಹುಲ್ ಶತಕ ಗಳಿಸಿದ್ದು ಎರಡನೇ ವಿಕೆಟ್ ಜೊತೆಯಾಟಕ್ಕೆ ಸಾಯಿ ಸುದರ್ಶನ್ ಅವರೊಂದಿಗೆ 139 ರನ್ ಕಲೆ ಹಾಕಿದರು. ನಂತರ ಶತಕ ಗಳಿಸಿದ ಶುಭಮನ್ ಗಿಲ್ ಹಾಗೂ ಅರ್ಧಶತಕ ಗಳಿಸಿದ ರಿಷಭ್ ಪಂತ್ ಕಣದಲ್ಲಿದ್ದಾರೆ. ಜಪಾನ್ನ ಕಕಮಿಗಾಹಾರದಲ್ಲಿ ನಡೆದ ಏಷ್ಯಾ ಕಪ್ ಹಾಕಿ 2026 18 ವರ್ಷದೊಳಗಿನವರ ಪುರುಷರ ವಿಭಾಗದ ಫೈನಲ್ನಲ್ಲಿ ಭಾರತ ಆತಿಥೇಯ ಜಪಾನ್ ತಂಡವನ್ನು 4-1 ಅಂತರದಿಂದ ಸೋಲಿಸಿ ದಾಖಲೆಯ 3ನೇ ಬಾರಿಗೆ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದೆ. ಆಶೀಶ್ ತಾನಿಪೂರ್ತಿ ಹ್ಯಾಟ್ರಿಕ್ ಗೋಲು ಗಳಿಸಿದರೆ ನಾಯಕ ಕೇತನ್ ಕುಶ್ವಾಹ 1 ಗೋಲು ಗಳಿಸಿ ಭಾರತದ ಜಯದಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಜಪಾನ್ ಪರವಾಗಿ ನುಮಾದಾ ಗಾಕು ಏಕೈಕ ಗೋಲು ಗಳಿಸಿ ಕೊಂಚ ಪ್ರತಿರೋಧ ಒಡ್ಡಲು ಪ್ರಯತ್ನಿಸಿದರು. ವಿಜೇತ ಭಾರತ ತಂಡದ ಪ್ರತಿಯೊಬ್ಬ ಆಟಗಾರನಿಗೆ 3 ಲಕ್ಷ ರೂಪಾಯಿ ಹಾಗೂ ತರಬೇತಿ ಸಿಬ್ಬಂದಿಗೆ 1,50,000 ರೂಪಾಯಿಗಳ ನಗದು ಬಹುಮಾನವನ್ನು ಹಾಕಿ ಇಂಡಿಯಾ ಘೋಷಿಸಿದೆ. ಇಂಗ್ಲೆಂಡ್ ಮತ್ತು ಐರ್ಲೆಂಡ್ ಪ್ರವಾಸಕ್ಕಾಗಿ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಭಾರತದ 16 ಸದಸ್ಯರನ್ನೊಳಗೊಂಡ ಟಿ20 ಕ್ರಿಕೆಟ್ ತಂಡವನ್ನು ಪ್ರಕಟಿಸಿದೆ. ಸೂರ್ಯಕುಮಾರ್ ಯಾದವ್ ಬದಲಿಗೆ ಶ್ರೇಯಸ್ ಅಯ್ಯರ್ ಅವರನ್ನು ಭಾರತದ ಹೊಸ ನಾಯಕರನ್ನಾಗಿ ನೇಮಿಸಲಾಗಿದೆ. ತಿಲಕ್ ವರ್ಮಾ ಅವರನ್ನು ಉಪನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಐಪಿಎಲ್ 2026 ಋತುವಿನಲ್ಲಿ ಅತ್ಯಧಿಕ ರನ್ ಗಳಿಸಿದ ಹಿನ್ನೆಲೆಯಲ್ಲಿ ಯುವ ಪ್ರತಿಭೆ ವೈಭವ್ ಸೂರ್ಯವಂಶಿ ಅವರಿಗೆ ಮೊದಲ ಬಾರಿಗೆ ತಂಡದಲ್ಲಿ ಸ್ಥಾನ ಲಭಿಸಿದೆ. ಜೊತೆಗೆ ಪ್ರಿನ್ಸ್ ಯಾದವ್ ಅವರಿಗೂ ಸ್ಥಾನ ನೀಡಲಾಗಿದೆ. 2026 ನಾರ್ವೆ ಚೆಸ್ ಪ್ರಶಸ್ತಿಯನ್ನು ಗೆದ್ದ ಆರ್ ಪ್ರಜ್ಞಾನಂದ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಈ ಮೈಲುಗಲ್ಲು ಅವರ ಆಟದ ಶ್ರೇಷ್ಠತೆಯನ್ನು ತೋರುತ್ತದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಹೇಳಿದ್ದಾರೆ. ಪ್ರಜ್ಞಾನಂದ ಅವರ ಭವಿಷ್ಯ

0: ಪ್ರಯತ್ನಗಳಿಗೆ ಪ್ರಧಾನಿ ಶುಭ ಹಾರೈಸಿದ್ದಾರೆ. ಪಂಜಾಬ್ನಲ್ಲಿ ಇಂದು ಫಿರೋಜ್ಪುರ್ ಫಜಿಲ್ಕಾ ರಸ್ತೆಯಲ್ಲಿ ಕುಟುಂಬದ ಸದಸ್ಯರನ್ನು ಕರೆದೊಯ್ಯುತ್ತಿದ್ದ ವಾಹನವು ಟ್ರಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಕನಿಷ್ಠ 9 ಮಂದಿ ಮೃತಪಟ್ಟಿದ್ದು 22 ಜನರು ಗಾಯಗೊಂಡಿದ್ದಾರೆ. ಈ ದುರಂತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರೀತಿ ಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಅಪಘಾತದಲ್ಲಿ ಗಾಯಗೊಂಡವರಿಗೆ ಶೀಘ್ರ ಚೇತರಿಕೆಗೆ ಅವರು ಹಾರೈಸಿದ್ದಾರೆ. ಪ್ರಧಾನಮಂತ್ರಿ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ವಾರಸುದಾರರಿಗೆ 2 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ 50,000 ರೂಪಾಯಿ ಪರಿಹಾರವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. ರಾಜ್ಯ ಹಣಕಾಸು ಆಯೋಗಗಳಿಗಾಗಿ ಅಗತ್ಯ ದತ್ತಾಂಶಗಳ ಕುರಿತ ಸಮಿತಿಯ ವರದಿಯನ್ನು ಇದೇ 8ರಂದು ಬಿಡುಗಡೆ ಮಾಡಲಾಗುತ್ತದೆ. ಈ ಕುರಿತು ಪಂಚಾಯತ್ ರಾಜ್ ಸಚಿವಾಲಯ ಪ್ರಕಟಣೆ ನೀಡಿದ್ದು, ಈ ವರದಿಯ ಬಿಡುಗಡೆ ಭಾರತದ ಹಣಕಾಸು ವಿಕೇಂದ್ರೀಕರಣವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡಿರುವ ನಿರಂತರ ಪ್ರಯತ್ನಗಳಿಗೆ ಮಹತ್ವದ ಹೆಜ್ಜೆಯಾಗಿದೆ ಎಂದು ತಿಳಿಸಿದೆ. ವರದಿಯು ರಾಜ್ಯ ಹಣಕಾಸು ಆಯೋಗಗಳಿಗೆ ಅಗತ್ಯವಿರುವ ಪ್ರಮುಖ ದತ್ತಾಂಶಗಳ ಸಮಗ್ರ ಹಾಗೂ ವ್ಯವಸ್ಥಿತ ನಕ್ಷೆಯನ್ನು ಒದಗಿಸುವುದರ ಜೊತೆಗೆ ದತ್ತಾಂಶಗಳ ಲಭ್ಯತೆ, ಪ್ರಮಾಣೀಕರಣ, ಪರಸ್ಪರ ಕಾರ್ಯಸಾಧ್ಯತೆ ಮತ್ತು ಸಂಸ್ಥೆಗಳ ಸಾಮರ್ಥ್ಯ ವೃದ್ಧಿಗೆ ಅನುಷ್ಠಾನಗೊಳಿಸಬಹುದಾದ ಶಿಫಾರಸುಗಳನ್ನು ಒಳಗೊಂಡಿದೆ ಎಂದು ಸಚಿವಾಲಯ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರ್ಥಿಕ ಸಲಹಾ ಮಂಡಳಿ ಸಭೆ, ಜಾಗತಿಕ ಪ್ರಕ್ಷುಬ್ಧತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಗೆ ಹೆಚ್ಚಿಸಲು ಪ್ರಧಾನಮಂತ್ರಿ ಸಲಹೆ. ಆರೋಗ್ಯ ಸಿಬ್ಬಂದಿ ಮೇಲ್ವಿಚಾರಣೆಯಲ್ಲಿ ನಡೆಯುವ ಹೆರಿಗೆ ಪ್ರಮಾಣ ಶೇಕಡಾ 91% ಹೆಚ್ಚಳ, ರಾಷ್ಟೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ವರದಿ. ಏಷ್ಯಾ ಕಪ್ ಹಾಕಿ 2026, 18 ವರ್ಷದೊಳಗಿನವರ ಪುರುಷರ ವಿಭಾಗದ ಫೈನಲ್ನಲ್ಲಿ ಜಪಾನ್ ವಿರುದ್ದ ಭಾರತಕ್ಕೆ ಭರ್ಜರಿ ಜಯ. ಇಂಗ್ಲೆಂಡ್ ಐರ್ಲೆಂಡ್ ಪ್ರವಾಸಕ್ಕಾಗಿ ಭಾರತದ ಟಿ20 ಕ್ರಿಕೆಟ್ ತಂಡ ಪ್ರಕಟಿಸಿದ ಬಿಸಿಸಿಐ. ಶ್ರೇಯಸ್ ಅಯ್ಯರ್ ನಾಯಕ, ತಂಡದಲ್ಲಿ ಸ್ಥಾನ ಪಡೆದ ವೈಭವ್ ಸೂರ್ಯವಂಶಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಬೆಂಗಳೂರು ಐಐಎಸ್ಸಿ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದ ರಾಷ್ಟಪತಿ ದ್ರೌಪದಿ ಮುರ್ಮು. ಖಗೋಳ ವಿಜ್ಞಾನದ ಬಗ್ಗೆ ಯುವ ಜನರಲ್ಲಿ ಹೆಚ್ಚುತ್ತಿರುವ ಆಸಕ್ತಿಗೆ ಪ್ರಧಾನಿ ನರೇಂದ್ರ ಮೋದಿ, ಮನ್ ಕಿ ಬಾತ್ನಲ್ಲಿ ಶ್ಲಾಘನೆ. ವಿಧಾನ ಪರಿಷತ್ ರಾಜ್ಯಸಭಾ ಚುನಾವಣೆಗೆ ವಿಧಾನಸಭೆ ಸಚಿವಾಲಯದಿಂದ ಅಧಿಸೂಚನೆ ಪ್ರಕಟ. ಬೆಂಗಳೂರು ಜಲಮಂಡಳಿಯಲ್ಲಿ ನೀರಿನ ಕಳ್ಳತನ, ಸೋರಿಕೆ ತಡೆಗೆ ನವೀನ ತಂತ್ರಜ್ಞಾನದ ಮೂಲಕ ಅಧ್ಯಯನ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯ ನ್ಯಾನೋ ಸೈನ್ಸ್ ಮತ್ತು ಎಂಜಿನಿಯರಿಂಗ್ ಕೇಂದ್ರದಲ್ಲಿ ಸ್ಥಾಪಿಸಲಾಗಿರುವ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಕೇಂದ್ರ ಸರ್ಕಾರದ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಬೆಂಬಲದೊಂದಿಗೆ ನೂತನ ಸೆಮಿಕಂಡಕ್ಟರ್ ತರಬೇತಿ ಫ್ಯಾಬ್ ಸೌಲಭ್ಯ ಸ್ಥಾಪಿಸಲಾಗಿದೆ. ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನ್ ಮತ್ತು ಮೈಕ್ರೋ ಎಲೆಕ್ಟ್ರಾನಿಕ್ ತಂತ್ರಜ್ಞಾನಗಳಲ್ಲಿ ಪ್ರಾಯೋಗಿಕ ತರಬೇತಿ, ಕೌಶಲ್ಯ ಮತ್ತು ಸಾಮರ್ಥ್ಯ ವೃದ್ಧಿಯನ್ನು ಸಕ್ರಿಯಗೊಳಿಸುವ ಮೂಲಕ ಭಾರತದ ಸೆಮಿಕಂಡಕ್ಟರ್ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವುದು ಇದರ ಉದ್ದೇಶವಾಗಿದೆ. ಮನ್ ಕಿ ಬಾತ್ನ 134ನೇ ಆವೃತ್ತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ರೀಡೆ, ಪರಿಸರ, ಸಂಸ್ಕೃತಿ, ಪರಂಪರೆ ಹಾಗೂ ಸಮಾಜ ಸೇವೆಯ ಹಲವು ಪ್ರೇರಣಾದಾಯಕ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಜಾರ್ಖಂಡ್ನ ರಾಂಚಿಯಲ್ಲಿ ನಡೆದ ರಾಷ್ಟೀಯ ಹಿರಿಯರ ಅಥ್ಲೆಟಿಕ್ಸ್ ಫೆಡರೇಷನ್ ಸ್ಪರ್ಧೆಯಲ್ಲಿ ಭಾರತೀಯ ಕ್ರೀಡಾಪಟುಗಳು ನಿರ್ಮಿಸಿದ ನೂತನ ದಾಖಲೆಗಳನ್ನು ಅವರು ಶ್ಲಾಘಿಸಿದ್ದಾರೆ. ಗುರಿಂದರ್ ವೀರ್ ಸಿಂಗ್, ಅನಿಮೇಶ್ ಕುಜೂರ್, ತೇಜಸ್ವಿನ್ ಶಂಕರ್, ದೇವ್ ಮೀನಾ ಮತ್ತು ಕುಲದೀಪ್ ಕುಮಾರ್ ತಮ್ಮ ತಮ್ಮ ವಿಭಾಗಗಳಲ್ಲಿ ರಾಷ್ಟೀಯ ದಾಖಲೆಗಳನ್ನು ನಿರ್ಮಿಸಿ ದೇಶದ ಗಮನ ಸೆಳೆದಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ 100 ಮೀಟರ್ ಓಟದಲ್ಲಿ ಕೇವಲ 2 ದಿನಗಳ ಅವಧಿಯಲ್ಲಿ 3 ಬಾರಿ ರಾಷ್ಟೀಯ ದಾಖಲೆ ಮುರಿದಿರುವುದು ಭಾರತೀಯ ಅಥ್ಲೆಟಿಕ್ಸ್ ಇತಿಹಾಸದಲ್ಲಿ ಮಹತ್ವದ ಘಟ್ಟವಾಗಿದೆ ಎಂದು ಹೇಳಿದ್ದಾರೆ. ಬೇಸಿಗೆ ತಾಪಮಾನ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ನಾಗರಿಕರು ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಸಾಕಷ್ಟು ನೀರು ಕುಡಿಯುವುದು ಹಾಗೂ ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲಿಸುವಂತೆ ಅವರು ಸಲಹೆ ನೀಡಿದ್ದಾರೆ. ಭಾರತದ ವಿವಿಧ ರಾಜ್ಯಗಳ ಸಾಂಪ್ರದಾಯಿಕ ಬೇಸಿಗೆ ಪಾನೀಯಗಳನ್ನು ನೆನಪಿಸಿಕೊಂಡ ಪ್ರಧಾನಿ ಉತ್ತರ ಭಾರತದ ಆಮ್ ಪನ್ನ, ಪಂಜಾಬ್ನ ಲಸ್ಸಿ, ರಾಜಸ್ಥಾನ ಮತ್ತು ಗುಜರಾತ್ನ ಮಜ್ಜಿಗೆ, ಬಿಹಾರದ ಸತ್ತು ಶರ್ಬತ್, ಗೋವಾದ ಕೋಕಂ ಶರ್ಬತ್, ದಕ್ಷಿಣ ಭಾರತದ ಪಾನಕಂ ಮತ್ತು ನೀರ್ ಮೋರ್ ಮೊದಲಾದ ಪಾನೀಯಗಳು ಕೇವಲ ಆಹಾರ ಸಂಸ್ಕೃತಿಯ ಭಾಗವಲ್ಲ, ಭಾರತದ ವೈವಿಧ್ಯತೆಯ ಸಂಕೇತಗಳಾಗಿವೆ ಎಂದು ಹೇಳಿದ್ದಾರೆ. ಬೇಸಿಗೆ ಎಂದರೆ ಮಾವಿನ ಹಣ್ಣಿನ ಕಾಲ. ದೇಶದ ವಿವಿಧ ಭಾಗಗಳಲ್ಲಿ ಬೆಳೆಯುವ ಹಾಪಸ್, ಕೇಸರ್, ದಶಹರಿ, ಲಂಗ್ಡಾ, ಬೆಂಗನ್ಪಲ್ಲಿ, ತೋತಾಪುರಿ, ನೀಲಂ ಸೇರಿದಂತೆ ಹಲವು ಮಾವಿನ ತಳಿಗಳನ್ನು ಉಲ್ಲೇಖಿಸಿದ ಪ್ರಧಾನಿ ಮಾವು ಬೆಳೆಗಾರ ರೈತರನ್ನು ಅಭಿನಂದಿಸಿದರು. ಕೇರಳದ ಆಲುವಾದಲ್ಲಿ ಸಾಜಿ ವಲಾಶೇರಿಲ್ ನಡೆಸುತ್ತಿರುವಂತಹ ವಿಶಿಷ್ಟ ಈಜು ಶಾಲೆಯನ್ನು ಪ್ರಧಾನಿ ಪ್ರಶಂಸಿಸಿದರು. ನದಿಯಲ್ಲೇ ನಡೆಯುವ ಈ ತರಬೇತಿ ಕೇಂದ್ರದಲ್ಲಿ ಈಗಾಗಲೇ 15,000 ಕ್ಕೂ

0: ಹೆಚ್ಚು ಜನರು ಈಜು ಕಲಿತಿದ್ದಾರೆ. ದೋಣಿ ದುರಂತದಿಂದ ಪ್ರೇರಿತವಾಗಿ ಆರಂಭವಾದ ಈ ಸೇವೆ ಇಂದು ಸಾವಿರಾರು ಜೀವಗಳಿಗೆ ಭದ್ರತೆಯ ಭರವಸೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ವಿದೇಶ ಪ್ರವಾಸದ ವೇಳೆ ನೆದರ್ಲ್ಯಾಂಡ್ಸ್ನಿಂದ ಭಾರತಕ್ಕೆ ಮರಳಿದ ಚೋಳರ ಕಾಲದ ಅಮೂಲ್ಯ ತಾಮ್ರ ಫಲಕಗಳ ಬಗ್ಗೆ ಸಂತಸ ವ್ಯಕ್ತಪಡಿಸಿದ ಪ್ರಧಾನಿ ನರೇಂದ್ರ ಮೋದಿಯವರು, ಈ ಐತಿಹಾಸಿಕ ದಾಖಲೆಗಳು ಚೋಳ ಸಾಮ್ರಾಜ್ಯದ ಆಡಳಿತ, ಸಮುದ್ರ ವ್ಯಾಪಾರ ಮತ್ತು ಸಾಂಸ್ಕೃತಿಕ ಪರಂಪರೆಯ ಕುರಿತು ಮಹತ್ವದ ಮಾಹಿತಿಯನ್ನು ಒಳಗೊಂಡಿವೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಛತ್ತೀಸ್ಗಢದ ಮಲ್ಹಾರ್ನಲ್ಲಿ ಪತ್ತೆಯಾದ ಸುಮಾರು 1400 ರಿಂದ 1500 ವರ್ಷಗಳಷ್ಟು ಹಳೆಯ ತಾಮ್ರ ಫಲಕಗಳ ಕುರಿತು ಪ್ರಧಾನಿ ಉಲ್ಲೇಖಿಸಿದರು. ಖಗೋಳ ವಿಜ್ಞಾನದ ಬಗ್ಗೆ ಯುವ ಜನರಲ್ಲಿ ಹೆಚ್ಚುತ್ತಿರುವ ಆಸಕ್ತಿಯನ್ನು ಪ್ರಧಾನಿ ಶ್ಲಾಘಿಸಿದರು. ಬೆಂಗಳೂರು, ಕೇರಳ, ರಾಜ್ಕೋಟ್ ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಖಗೋಳ ವಿಜ್ಞಾನ ಕ್ಲಬ್ಗಳು ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಮನೋಭಾವ ಬೆಳೆಸುತ್ತಿದೆ ಎಂದು ಹೇಳಿದ್ದಾರೆ.
1: ಹಮ್ ಭಾರತೀಯೋ ಮೇ ಖಗೋಳ ವಿಜ್ಞಾನ ಯಾನಿ ಆಸ್ಟ್ರೋನಾಮಿ ಕೋ ಲೇಕರ್ ಹಮೇಶಾ ವಿಶೇಷ ಆಕರ್ಷಣ ರಹಾ ಹೈ ಹಮಾರೆ ದೇಶ ಮೇ ಆಜ್ ಭಿ ಸದಿಯೋ ಪುರಾನಿ ಅಬ್ಸರ್ವೇಟರೀಸ್ ಮೌಜೂದ್ ಹೈ ಯಹಾ ಅದ್ಭುತ ಮ್ಯಾಥಮೆಟಿಕಲ್ ಡಿಸ್ಕವರೀಸ್ ಹುಯಿ ಹೈ ನೆವಿಗೇಷನ್ ಹೋ ಪಂಚಾಂಗ ಹೋ ಯಾ ಹಮಾರೆ ಪರ್ವ ತ್ಯೋಹಾರ ಇನ್ ಸಬ್ ಕಾ ಸಂಬಂಧ ಆಕಾಶ ಔರ್ ತಾರೋ ಸೆ ರಹಾ ಹೈ ಹಮಾರೆ ಯಹಾ ಆಸ್ಟ್ರೋನಾಮಿ ನೆ ಹರ್ ಪೀಢಿ ಮೇ ಕೌತೂಹಲ ಜಗಾಯಾ ಹೈ ಉಸೆ ಎಕ್ಸ್ಪ್ಲೋರೇಷನ್ ಕೆಲಿಯೆ ಪ್ರೇರಿತ ಕಿಯಾ ಹೈ ಔರ್ ಆಜ್ ಕೆ ಯುವಾಓಂ ಮೇ ಭಿ ಇಸೆ ಲೇಕರ್ ಕಾಫಿ ಉತ್ಸಾಹ ದಿಖಾಯಿ ದೇತಾ ಹೈ ಆಜಕಲ್ ಆಪ್ ಭಿ ದೇಖ್ತೆ ಹೋಂಗೆ ದೇಶ ಭರ ಮೇ ಆಸ್ಟ್ರೋನಾಮಿ ಕ್ಲಬ್ಸ್ ತೇಜಿ ಸೆ ಲೋಕಪ್ರಿಯ ಹೋ ರಹೆ ಹೈ ಬಡೆ ಶಹರೋಂ ಸೆ ಲೇಕರ್ ಛೋಟೆ ಕಸ್ಬೋಂ ತಕ್ ಸ್ಕೂಲೋಂ ಸೆ ಲೇಕರ್ ಪಾರ್ಕೋಂ ತಕ್ ಇನ್ಕಿ ಗತಿವಿಧಿಯಾ ದಿಖಾಯಿ ದೇತಿ ಹೈ ಮುಜೆ ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿ ಕೆ ಬಾರೆ ಮೇ ಜಾನಕಾರಿ ಮಿಲಿ ಯಹಾ ಅಬ್ಸರ್ವೇಷನಲ್ ಸೆಷನ್ಸ್ ಆಯೋಜಿತ ಕಿಯೆ ಜಾತೆ ಹೈ ಈ ಸಂಸ್ಥಾ ನೆ ಗ್ರಾಮೀಣ ಕ್ಷೇತ್ರೋ ಮೇ ಆಸ್ಟ್ರೋನಾಮಿ ಕೋ ಲೋಕಪ್ರಿಯ ಬನಾನೆ ಕಾ ಮಿಷನ್ ಭಿ ಶುರು ಕಿಯಾ ಹೈ ಖಗೋಳ ಮಂಡಲ್ ನಾಮ್ ಕಿ ಟೀಮ್ ನೆ 30 ಘಂಟೆ ಕಾ ಏಕ್ ಬಹುತ್ ಇನೋವೇಟಿವ್ ಕೋರ್ಸ್ ಶುರು ಕಿಯಾ ಹೈ ರಾತ್ ಮೇ ತಾರೋ ಕೋ ನಿಹಾರನಾ ಅಪ್ನೆ ಆಪ್ ಮೇ ಅದ್ಭುತ ಅನುಭವ ಹೋತಾ ಹೈ ಆಸ್ಟ್ರೋ ಕೇರಳಾ ನಾಮ್ ಕಿ ಏಕ್ ಸಂಸ್ಥಾ ನೈಟ್ ಆಬ್ಸರ್ವೇಷನ್ ಕ್ಯಾಂಪ್ ಔರ್ ವರ್ಕ್ಶಾಪ್ ಆಯೋಜಿತ ಕರ್ತಿ ಹೈ ಯಹಾ ಯುವಾ ಸಾಥಿ ಟೆಲಿಸ್ಕೋಪ್ ಬನಾನಾ ಔರ್ ಸ್ಟಾರ್ ಮ್ಯಾಪ್ಸ್ ಕಾ ಇಸ್ತೇಮಾಲ್ ಕರ್ನಾ ಸಿಖತೆ ಹೈ ರಾಜಕೋಟ್ ಕೆ ಬಿಗ್ ಬ್ಯಾಂಗ್ ಆಸ್ಟ್ರೋನಾಮಿ ಕ್ಲಬ್ ನೆ ಗೀರ್ ಕೆ ಜಂಗಲೋ ಸೆ ಲೇಕರ್ ಕಚ್ ಕೆ ರಣ ತಕ್ ಅನೇಕ ಆಸ್ಟ್ರೋನಾಮಿ ಇವೆಂಟ್ಸ್ ಆಯೋಜಿತ ಕಿಯೆ ಹೈ ಜ್ಯೋತಿರ್ವಿದ್ಯಾ ಪರಿಸಂಸ್ಥಾ ಭಿ ಆಸ್ಟ್ರೋನಾಮಿ ಕೆ ಸಬ್ಸೆ ಪುರಾನೆ ಸಂಸ್ಥಾನೋ ಮೇ ಸೆ ಏಕ್ ಹೈ ಯಹಾ ಅಬ್ಸರ್ವೇಷನಲ್ ಫೆಸಿಲಿಟೀಸ್ ಕೆ ಸಾಥ್ ಸಾಥ್ ಬುಕ್ಸ್ ಲೈಬ್ರರಿ ಔರ್ ಟೆಲಿಸ್ಕೋಪ್ ಲೈಬ್ರರಿ ಕಿ ಸುವಿಧಾ ಭಿ ಹೈ ಮೇ ಐಸೆಕ್ ಕಾ ಭಿ ಜಿಕ್ರ ಕರ್ನಾ ಚಾಹೂಂಗಾ ಯಹ ಏಕ್ ಸ್ಟೂಡೆಂಟ್ ಲೆಡ್ ನೇಷನ್ ವೈಡ್ ನೆಟ್ವರ್ಕ್ ಹೈ ಜೊ ಆಸ್ಟ್ರೋನಾಮಿ ಔರ್ ಆಸ್ಟ್ರೋ ಫಿಸಿಕ್ಸ್ ಕ್ಲಬ್ ಕೋ ಆಪಸ್ ಮೇ ಜೋಡ್ತಾ ಹೈ ಮೇ ಯುವಾಓಂ ಸೆ ಆಗ್ರಹ ಕರೂಂಗಾ ಕಿ ವೇ ಕಿಸಿ ಆಸ್ಟ್ರೋನಾಮಿ ಕ್ಲಬ್ ಸೆ ಜರೂರ್ ಜುಡೆ ಔರ್ ಇನ್ ಛುಟ್ಟಿಯೋ ಮೇ ಕಿಸಿ ಪ್ಲಾನೆಟೇರಿಯಂ ಕೋ ಭಿ ಜರೂರ್ ದೇಖನೆ ಜಾಯೆ.
0: ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿಯಲ್ಲಿ ವೀಕ್ಷಣಾ ಸೆಷನ್ಗಳನ್ನು ಆಯೋಜನೆ ಮಾಡಲಾಗುತ್ತದೆ. ಈ ಸಂಸ್ಥೆಯು ಗ್ರಾಮೀಣ ಪ್ರದೇಶಗಳಲ್ಲಿ ಖಗೋಳ ಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನವನ್ನು ಕೂಡ ಆರಂಭಿಸಿದೆ. ಖಗೋಳ ಮಂಡಲ್ ಹೆಸರಿನ ಒಂದು ತಂಡ 30 ಗಂಟೆಗಳ ಅವಧಿಯ ಒಂದು ದೊಡ್ಡ ಇನೋವೇಟಿವ್ ಕೋರ್ಸ್ ಆರಂಭಿಸಿದೆ. ಈ ಕುರಿತು ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿಯ ಟ್ರಸ್ಟಿ ಸುಧಾಸ್ ನಟರಾಜನ್ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ.
2: ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿ ಆರ್ BAS ಇಸ್ ಅ ನಾನ್ ಪ್ರಾಫಿಟ್ ವಾಲಂಟಿಯರ್ ಡ್ರಿವನ್ ಆರ್ಗನೈಸೇಷನ್. ವಿ ಪ್ರಮೋಟ್ ಆಸ್ಟ್ರೋನಮಿ ಆಸ್ ಅ ಹಾಬಿ ಟು ಆಲ್ ಜನರಲ್ ಪಬ್ಲಿಕ್ ಅಂಡ್ ಸ್ಟೂಡೆಂಟ್ಸ್ ಅಂಡ್ ಕಾಲೇಜಸ್ ಹೂ ಆಸ್ಪೈರ್ ಅ ಕೆರಿಯರ್ ಇನ್ ಆಸ್ಟ್ರೋನಮಿ. ವಿ ಕಂಡಕ್ಟ್ ಪ್ರೈಮರಿಲಿ 4 types ಆಫ್ ಆಕ್ಟಿವಿಟೀಸ್. 1, ವಿ ಡೂ ಔಟ್ರೀಚ್ ಪ್ರೋಗ್ರಾಮ್ಸ್ ಫಾರ್ ರೂರಲ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ವೇರ್ ವಿ ಇನ್ಕಲ್ಕೇಟ್ ಅ ಕ್ಯೂರಿಯಾಸಿಟಿ ಇನ್ ಸ್ಟೂಡೆಂಟ್. ಸೊ ವಿ ಡೂ ಇಟ್ ಆಲ್ ಓವರ್ ಕರ್ನಾಟಕ, ತಮಿಳುನಾಡು, ಎನಿವೇರ್ ರಿಕ್ವೆಸ್ಟ್ ಕಮ್ ಫ್ರಮ್. ದಿ ಸೆಕೆಂಡ್ ಟೈಪ್ ಆಫ್ ಆಕ್ಟಿವಿಟಿ ದಟ್ ವಿ ಡೂ ಇಸ್ ವಿ ಡೂ ಫಾರ್ ದಿ ಜನರಲ್ ಪಬ್ಲಿಕ್ we conduct something called as star party where under dark skies whoever is registered as can come and then they do stargazing with us through the night. Most of the volunteers who bring their equipment will showcase to people about star clusters, galaxies, etc. The third type of activity that we do is we conduct something called as one day workshops for astronomy enthusiasts, where they want to know how to either start a career in astronomy or how to start their hobby and sustain the hobby. This one-day workshop, we conduct partnership with education institutions in Bangalore. Basically, Rajya Avadhi.

0: ಯುವಕರು ಖಗೋಳ ವಿಜ್ಞಾನ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಕರೆ ನೀಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಗಂಗಾ ಡಾಲ್ಫಿನ್ ರಕ್ಷಣೆಗೆ ಬಳಸಲಾದ ಭಾರತದ ಮೊದಲ ಡಾಲ್ಫಿನ್ ರೆಸ್ಕ್ಯೂ ಆಂಬ್ಯುಲೆನ್ಸ್ ಕುರಿತು ಪ್ರಧಾನಿ ವಿಶೇಷವಾಗಿ ಉಲ್ಲೇಖಿಸಿದ್ದಾರೆ. ಕಾಲುವೆಯಲ್ಲಿ ಸಿಲುಕಿದ್ದ ಡಾಲ್ಫಿನ್ ಅನ್ನು ಸುಮಾರು 13 ಗಂಟೆಗಳ ಕಾರ್ಯಾಚರಣೆಯ ಬಳಿಕ ರಕ್ಷಿಸಿ ಮತ್ತೆ ನದಿಗೆ ಬಿಡಲಾಗಿದೆ. ಜೀವ ವೈವಿಧ್ಯ ಸಂರಕ್ಷಣೆಯಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ಉತ್ತರ ಪ್ರದೇಶದ ಬಸ್ತಿ ಜಿಲ್ಲೆಯ ಆಕಾಶ್ ಗುಪ್ತಾ ಹಾಗೂ ಅವರ ಸ್ನೇಹಿತರು ಮನೋರಮಾ ನದಿಯನ್ನು ಸ್ವಚ್ಛಗೊಳಿಸುತ್ತಿರುವ ಕಾರ್ಯವನ್ನು ಪ್ರಧಾನಿ ಶ್ಲಾಘಿಸಿದ್ದಾರೆ. ಅದೇ ರೀತಿ ಗೋವಾದ ನಿವೃತ್ತ ಶಿಕ್ಷಕ ಬಾಲಕೃಷ್ಣ ಅಯ್ಯ ಅವರು ನೀರಿನ ಸಮಸ್ಯೆ ಪರಿಹಾರಕ್ಕಾಗಿ ಕೈಗೊಂಡ ಪ್ರಯತ್ನಗಳ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ರಾಜ್ಯಸಭೆಯ 4 ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಯುವಂತಹ ದ್ವೈವಾರ್ಷಿಕ ಚುನಾವಣೆ ಸಂಬಂಧ ವಿಧಾನಸಭೆ ಸಚಿವಾಲಯವು ಅಧಿಸೂಚನೆ ಪ್ರಕಟಿಸಿದೆ. ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ಹಾಗೂ ವಿಧಾನ ಪರಿಷತ್ಗೆ ಚುನಾಯಿತರಾಗಿರುವ ಸದಸ್ಯರು ಇದೇ ತಿಂಗಳು ನಿವೃತ್ತರಾಗಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚುನಾವಣೆ ನಡೆಯಲಿದ್ದು ಸಚಿವಾಲಯ ಹೇಳಿಕೆ ಬಿಡುಗಡೆ ಮಾಡಿದೆ. ರಾಜ್ಯಸಭೆ ಹಾಗೂ ಪರಿಷತ್ ಸ್ಥಾನಗಳಿಗೆ ಇದೇ 18ರಂದು ಮತದಾನ ಪ್ರಕ್ರಿಯೆ ನಡೆಯಲಿದ್ದು ಅದೇ ದಿನ ಫಲಿತಾಂಶ ಪ್ರಕಟವಾಗಲಿದೆ. ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನಾಂಕವಾಗಿದ್ದು ಉಮೇದುವಾರಿಕೆ ಹಿಂಪಡೆಯಲು ಜೂನ್ 11ರವರೆಗೆ ಕಾಲಾವಕಾಶ ನೀಡಲಾಗಿದೆ. ಕರ್ನಾಟಕ ವಿಧಾನ ಪರಿಷತ್ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಚುನಾವಣಾ ಅಧಿಕಾರಿಯಾಗಿ ಹಾಗೂ ವಿಧಾನಸಭೆಯ ನಿರ್ದೇಶಕ ಬಿಎಸ್ ಮಹಾಲಿಂಗೇಶ್ ಸಹಾಯಕ ಚುನಾವಣಾ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಲಿದ್ದಾರೆ. ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಬಿಜೆಪಿ ನಾಯಕರಾದ ಈರಣ್ಣ ಕಡಾಡಿ, ಕೆ ನಾರಾಯಣ ಅವರ ರಾಜ್ಯಸಭೆ ಅವಧಿ ಇದೇ 25ರಂದು ಕೊನೆಗೊಳ್ಳಲಿದೆ. ಬೆಂಗಳೂರು ನಗರದ ಭವಿಷ್ಯದ ನೀರಿನ ಸವಾಲುಗಳನ್ನು ಎದುರಿಸಲು ಬೆಂಗಳೂರು ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿ ನವೀನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುತ್ತಿದೆ. ನವೋದ್ಯಮಗಳಿಗೆ ತಮ್ಮ ವಿನೂತನ ಯೋಜನೆಗಳನ್ನು ಪ್ರಾಯೋಗಿಕವಾಗಿ ಪರೀಕ್ಷಿಸಲು ಮುಕ್ತ ಅವಕಾಶ ಕಲ್ಪಿಸಿದೆ. ನೀರಿನ ಕಳ್ಳತನ, ನಗರದಲ್ಲಿ ಲೆಕ್ಕಕ್ಕೆ ಸಿಗದ ನೀರು ಹಾಗೂ ಆದಾಯ ತರದ ನೀರಿನ ಪ್ರಮಾಣವನ್ನು ತಗ್ಗಿಸುವ ನಿಟ್ಟನಲ್ಲಿ ಜಲಮಂಡಳಿಯು ಸ್ಮಾರ್ಟ್ ಟೆರ್ರಾ ಮತ್ತು ಸೋಲಿನಾಸ್ ಎಂಬ ನವೋದ್ಯಮಗಳ ಜಂಟಿ ಅಧ್ಯಯನಕ್ಕೆ ಒಪ್ಪಿಗೆ ನೀಡಲು ಮುಂದಾಗಿದೆ. ಈ ಅಧ್ಯಯನವು ಟೈಟಾನ್ ಡಿಸೈನ್ ಇಂಪ್ಯಾಕ್ಟ್ ಅವಾರ್ಡ್ಸ್ 2.0 ಯೋಜನೆಯಡಿ ಆಯ್ಕೆಯಾಗಿದ್ದು ಟೈಟಾನ್ ಕಂಪನಿ ಲಿಮಿಟೆಡ್ನ ಅನುದಾನದಿಂದ ನಡೆಯಲಿದೆ. 1 ವರ್ಷದ ಅವಧಿಯ ಈ ಅಧ್ಯಯನ ಜಲ ಬೆಂಗಳೂರು ಜಲಮಂಡಳಿಗೆ ಆಗುತ್ತಿರುವ ಆರ್ಥಿಕ ಹಾನಿ ಹಾಗೂ ಪೈಪ್ಲೈನ್ನಲ್ಲಿರುವಂತಹ ಲೋಪದೋಷಗಳಿಂದ ನೀರು ಕಲುಷಿತವಾಗುವುದನ್ನು ತಪ್ಪಿಸುವುದು ಪ್ರಮುಖ ಉದ್ದೇಶವಾಗಿದೆ ಎಂದು ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾಕ್ಟರ್ ರಾಮ್ಪ್ರಸಾದ್ ಮನೋಹರ್ ವಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿಯೊಂದಿಗೆ ಮಾಹಿತಿ ಹಂಚಿಕೊಂಡಿರುವ ಬೆಂಗಳೂರಿನ ಐಸಿಆರ್ ಐಎಚ್ಆರ್ನ ನಿವೃತ್ತ ಪ್ರಧಾನ ಕೃಷಿ ವಿಜ್ಞಾನಿ ಡಾ ಬಿ ನಾರಾಯಣಸ್ವಾಮಿ ಕೃಷಿ ಕ್ಷೇತ್ರದಲ್ಲಿನ ಕೃಷಿ ಸಿಂಚಾಯಿ ಡ್ರೋನ್ ದೀದಿ ಯೋಜನೆಯಿಂದಾಗಿ ಕೃಷಿಯಲ್ಲಿ ತಂತ್ರಜ್ಞಾನ ಪಾರಮ್ಯ ಮೆರೆದಿದೆ ಎಂದು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ಕ್ಷೇತ್ರಗಳಲ್ಲಿ ಭಾರತ ಇಡೀ ವಿಶ್ವದಲ್ಲಿ ಮೇಲುಗೈ ಸಾಧಿಸಿದೆ ಎಂದು ಹೇಳಿದ್ದಾರೆ.
1: ಕೃಷಿ ಸಿಂಚಾಯಿ ಯೋಜನೆ ಆಗಿರಬಹುದು, ಡ್ರೋನ್ ದೀದಿ ಆಗಿರಬಹುದು, ಕೃಷಿಯಲ್ಲಿ ಈ ತಂತ್ರಜ್ಞಾನಗಳನ್ನು ಬಳಕೆ ಆಗಿರಬಹುದು, ಡಿಜಿಟಲ್ ಇಂಡಿಯಾದಲ್ಲಿ ನಾವು ಅದನ್ನು ಬಳಸಿಕೊಂಡು ಕೃಷಿ ಹಾಗೂ ಇತರ ಕ್ಷೇತ್ರದ ಬೆಳವಣಿಗೆ ಆಗಿರಬಹುದು, ಈ ಎಲ್ಲ ಕ್ಷೇತ್ರದ ಬೆಳವಣಿಗೆಗೆ ವಿಜ್ಞಾನ, ಅದರಲ್ಲೂ ಮೂಲ ವಿಜ್ಞಾನದ ಸಂಶೋಧನೆ ಹೆಚ್ಚು ಹೆಚ್ಚು ಮಹತ್ವವನ್ನು ಪಡೆದು ಸರ್ಕಾರದ ಯೋಜನೆಗಳಿಂದಾಗಿ ಅದು ಹೆಚ್ಚು ಜನರಿಗೆ ತಲುಪುವಂತಾಗಿದೆ. ಅದರಿಂದಾಗಿ ಕಟ್ಟಕಡೆಯ ಸಾಮಾನ್ಯನಿಗೂ ಕೂಡ ಈ ತಂತ್ರಜ್ಞಾನದ ಪ್ರಯೋಜನ ಸಿಕ್ಕಾಗ ದೇಶ ಅಭಿವೃದ್ಧಿ ಹೊಂದಬಲ್ಲದು ಎಂಬುದಕ್ಕೆ ನಮ್ಮ ಭಾರತ ಸಾಕ್ಷಿ.
0: ಕೋಲಾರದ ಹಿರಿಯ ವಕೀಲ ಸತೀಶ್ 2015ರಲ್ಲಿ ಕೇಂದ್ರ ಸರ್ಕಾರದ ಇಲಾಖೆಗಳಲ್ಲಿನ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಲು ಪ್ರಾರಂಭ ಮಾಡಿದ್ದು, ಈ ಡಿಜಿಟಲೀಕರಣದಿಂದಾಗಿ ಕಾನೂನು ಸುವ್ಯವಸ್ಥೆ, ನ್ಯಾಯಾಂಗದಲ್ಲಿ ತೀರ್ಪುಗಳ ತ್ವರಿತ ಇತ್ಯರ್ಥಕ್ಕೆ ಸಹಕಾರಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
2: ಭಾರತ ದೇಶದಲ್ಲಿ 2015ರಲ್ಲಿ ಕೇಂದ್ರ ಸರ್ಕಾರ ಡಿಜಿಟಲ್ ಯೋಜನೆಗಳನ್ನ, ಅಂದ್ರೆ ಪ್ರತಿಯೊಂದು ಸರ್ಕಾರಿ ಇಲಾಖೆಗಳಲ್ಲಿರತಕ್ಕಂತ ದಾಖಲೆಗಳನ್ನ ಡಿಜಿಟಲ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದರಲ್ಲಿ ಇವತ್ತು ನಮಗೆ ಹೆಂಗೆ ಎಷ್ಟು ಪ್ರಯೋಜನ ಆಗಿದೆ ಅಂದ್ರೆ, ಈ ದೇಶದಲ್ಲಿ ಸಾಕಷ್ಟು ಜನಸಂಖ್ಯೆ ಇರೋದ್ರಿಂದ ಮನುಷ್ಯನ ಪವರ್ ಇಂದ ಅದನ್ನ ಅಷ್ಟು ನಾವು ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಎಲ್ಲ ಕೂಡ ಡಿಜಿಟಲ್ ಮಾಡಿರೋದ್ರಿಂದ ತುಂಬಾ ಫಾಸ್ಟ್ ಆಗಿ ಕೆಲಸ ಆಗ್ತದೆ, ಸಮಯ ಉಳಿತಾ ಇದೆ.
0: ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ ನವದೆಹಲಿಯಲ್ಲಿ ನಡೆಯಿತು. ದೇಶದಾದ್ಯಂತದ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಸಮಾರಂಭದಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ನ

0: ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 34 ಗ್ರಾಮ ಪಂಚಾಯತ್ಗಳಿಗೆ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 8 ಪಂಚಾಯತ್ಗಳಿಗೆ ಪ್ರಶಸ್ತಿ ನೀಡಲಾಯಿತು. ದೇಶದಾದ್ಯಂತದ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಕರ್ನಾಟಕದ 6 ಗ್ರಾಮ ಪಂಚಾಯತ್ಗಳು ಅಭಿವೃದ್ಧಿ ಪುರಸ್ಕಾರಕ್ಕೆ ಭಾಜನವಾಗಿವೆ. 6 ಗ್ರಾಮ ಪಂಚಾಯತ್ಗಳಲ್ಲಿ 5 ಪಂಚಾಯತ್ಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಾಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಸೆ ಮತ್ತು ಹಕ್ಲಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು ಉಡುಪಿ ಜಿಲ್ಲೆಯಲ್ಲಿನ 5 ಗ್ರಾಮ ಪಂಚಾಯತ್ಗಳಾಗಿವೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟೀಯ ಮಟ್ಟದ ಪುರಸ್ಕಾರಕ್ಕೆ ಪಾತ್ರವಾಗಿರುವಂತಹ ಗ್ರಾಮ ಪಂಚಾಯತ್ ಆಗಿದೆ. ಕೇಂದ್ರ ಸರ್ಕಾರ ಒಟ್ಟು 6 ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ನೀಡಿದ್ದು, ಇವುಗಳಲ್ಲಿ ಮುದ್ರಾಡಿ ಗ್ರಾಮ ಪಂಚಾಯತ್ ಬಡತನ ಮುಕ್ತ ಹಾಗೂ ಜೀವನೋಪಾಯ ಸಂವರ್ಧನ ವಿಭಾಗದಲ್ಲಿ ಪ್ರಶಸ್ತಿ ಪಡೆದರೆ, ವಂಡ್ಸೆ ಗ್ರಾಮ ಪಂಚಾಯತ್ ಆರೋಗ್ಯಪೂರ್ಣ ಪಂಚಾಯತ್ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದಿದೆ. ಹೆಬ್ರಿ ತಾಲೂಕಿನ ಮಡಾಮಕ್ಕಿ ಗ್ರಾಮ ಪಂಚಾಯತ್ ಜಲಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮ ಪಂಚಾಯತ್ ಸ್ವಯಂ ಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಹಾಗೂ ಹಕ್ಲಾಡಿ ಗ್ರಾಮ ಪಂಚಾಯತ್ ಸಾಮಾಜಿಕ ನ್ಯಾಯ ಹಾಗೂ ಸಾಮಾಜಿಕ ಸುರಕ್ಷತಾ ಪಂಚಾಯತ್ ವಿಭಾಗದಲ್ಲಿ ರಾಜ್ಯದ ಅತ್ಯುತ್ತಮ ಪಂಚಾಯತ್ ಆಗಿ ಮಾನ್ಯತೆ ಪಡೆದಿದೆ. ಬೆಂಗಳೂರಿನ ಹಾಲನಾಯಕನಹಳ್ಳಿ ಪಂಚಾಯತ್ ಮಕ್ಕಳ ಸ್ನೇಹಿ ಪಂಚಾಯತ್ ಆಗಿ ಪುರಸ್ಕಾರಕ್ಕೆ ಭಾಜನವಾಗಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿ ಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
1: ಆಕಾಶವಾಣಿ ಬೆಂಗಳೂರು ಚಿತ್ರಗೀತೆಗಳು.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಯುವರತ್ನ ಚಿತ್ರಕ್ಕಾಗಿ ನಕಾಶ್ ಆಜೀಸ್ ಅವರು ಹಾಡಿರುವ ಒಂದು ಗೀತೆ, ಸಂತೋಷ್ ಆನಂದರಾಮ್ ಅವರ ಗೀತ ರಚನೆಗೆ ತಮನ್ ಎಸ್ ಎಸ್ ಅವರ ಸಂಗೀತವಿದೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಡಾಕ್ಟರ್ ರಾಜ್ಕುಮಾರ್ ಅವರ ದನಿಯಲ್ಲಿ ಸ್ತ್ರೀ ಚಿತ್ರದ ಗೀತೆಯನ್ನ ಕೇಳೋಣ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

0: ಆಕಾಶವಾಣಿ ಬೆಂಗಳೂರು. ಭಾವಗೀತೆಗಳು. ರಿತ್ವಿಕ್ ರಾಜನ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳೋಣ
1: ಆಕಾಶವಾಣಿ ಧಾರವಾಡ.
2: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
3: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
4: ನಾನು ಡಾ ರಿಕಿತಾ ಆರ್ಮುದೋಳ್, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವೈದ್ಯಕೀಯ ಚಿಕಿತ್ಸೆ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಬರುವ ಮಂಗಳವಾರ ದಿನಾಂಕ 9 ಜೂನ್ 2026 ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಯಸ್ಕರಲ್ಲಿ ಡೆಂಗ್ಯೂ ಎಂಬುದರ ಬಗ್ಗೆ ಕುರಿತು ಮಾತಾಡೋಣ. ಡೆಂಗಿ ಜ್ವರದಲ್ಲಿ ಬರುವ ಲಕ್ಷಣಗಳು, ಅದರ ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ.
2: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
1: ಕಾರ್ಯಕ್ರಮ ಸ್ವರಸೌರಭ ಆರಂಭದಲ್ಲಿ ಕೇಳಿ ಸಿ ಅಶ್ವಥ್ ಅವರು ಹಾಡಿರುವ ಡಾ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ರಚನೆ.

0: ಪರ್ವಕಾಲ ಎಂದೇ ಕರೆಯಲಾಗುತ್ತಿದೆ. ಅದರಲ್ಲೂ ಆರ್ಥಿಕ ಕ್ಷೇತ್ರದ ಪ್ರಗತಿ ಮತ್ತು ಸುಧಾರಣೆಗಳು ಜಗತ್ತಿನ ಗಮನ ಸೆಳೀತಾ ಇದ್ದಾವೆ. ಹಾಗಾದರೆ ಆರ್ಥಿಕ ಪ್ರಗತಿಗೆ ಕೇಂದ್ರ ಸರ್ಕಾರ ಯಾವ ರೀತಿ ವಿನೂತನವಾದಂಥ ಸ್ಪರ್ಶವನ್ನು ನೀಡಿತು, ಈ 12 ವರ್ಷಗಳಲ್ಲಿ ಕೊಟ್ಟ ಆದ್ಯತೆಗಳೇನು ಎಂಬ ಬಗ್ಗೆ ಮಾಹಿತಿ ನೀಡುತ್ತಾ ನಮ್ಮ ಇಂದಿನ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ ಡಾಕ್ಟರ್ ಆರ್ ರತ್ನಮ್ಮನವರು. ಡಾಕ್ಟರ್ ಆರ್ ರತ್ನಮ್ಮನವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲುವಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದಾರೆ, ವಿಭಾಗದ ಮುಖ್ಯಸ್ಥರಾಗಿದ್ದಾರೆ. ಹಲವು ಕೃತಿಗಳನ್ನು ಮತ್ತು ಲೇಖನಗಳನ್ನು ಬರೆದಿರತಕ್ಕಂಥ ಇವರು ಆರ್ಥಿಕ ಚಿಂತಕಿಯಾಗೂ ಕೂಡ ಹೆಸರು ಮಾಡಿದ್ದಾರೆ. ಆತ್ಮೀಯರೇ, ಕೇಂದ್ರ ಸರ್ಕಾರಕ್ಕೆ 12 ವರ್ಷ, ವಿಕಸಿತ ಭಾರತದ ಆರ್ಥಿಕ ಪ್ರಗತಿಗೆ ಹೊಸ ಸ್ಪರ್ಶ, ಈ ವಿಷಯ ಕುರಿತಂತ ಚರ್ಚೆಗೆ ನಾನು ಡಾಕ್ಟರ್ ಆರ್ ರತ್ನಮ್ಮನವರನ್ನ ಬರಮಾಡಿಕೊಳ್ತಾ ಇದ್ದೀನಿ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಸರ್.
0: 12 ವರ್ಷ ಯಶಸ್ವಿ ವರ್ಷ, ಇದನ್ನ ಅಭಿವೃದ್ಧಿಯ ಪರ್ವಕಾಲ, ಹೊಸ ಶಕೆ ಅಂತ ಕೂಡ ಅನೇಕ ಜನ ತಮ್ಮಂಥ ತಜ್ಞರು ಕರೀತಾ ಇದ್ದಾರೆ. ಈ 12 ವರ್ಷ ಕೇಂದ್ರ ಸರ್ಕಾರದ ಒಟ್ಟು ಸುಧಾರಣಾ ಕಾರ್ಯಕ್ರಮಗಳನ್ನು ಅಥವಾ ಯೋಜನೆಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದು ಚಿತ್ರಣವನ್ನು ನೀವು ಕೊಡ್ಲಿಕ್ಕೆ ಸಾಧ್ಯನಾ?
1: ಖಂಡಿತ ಸರ್. 2014 ಈಗ 2016 ಈ ಅವಧಿ ಗಮನಿಸಿದಾಗ ಬಹುಶಃ ನಮ್ಮ ಭಾರತದಲ್ಲಿ ಆರ್ಥಿಕ ಕ್ಷೇತ್ರದಲ್ಲಿ ಸಾಕಷ್ಟು ಕ್ರಾಂತಿಕಾರಕವಾದ ಬದಲಾವಣೆಗಳಾಗಿದೆ. ಈ ಬದಲಾವಣೆಗಳೇ ಮುಂದೆ ನಮ್ಮ ಭಾರತ ವಿಶ್ವದ ಮುಂಚೂಣಿ ಸ್ಥಾನವನ್ನು ಪಡೆದುಕೊಳ್ಳುವಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸ್ತಾ ಇದೆ. ವಿಶೇಷವಾಗಿ ನಾವು ಗಮನಿಸಿದಾಗ ನಮ್ಮ ಭಾರತದಲ್ಲಿ ಒಂದು ದೇಶ ಒಂದು ತೆರಿಗೆ ತತ್ವ ಜಾರಿಗೆ ಬಂದ GST ಇರಬಹುದು, ಅದರ ಜೊತೆಗೆ ಇದು ಮುಖ್ಯವಾಗಿ ಪರೋಕ್ಷ ತೆರಿಗೆಯಲ್ಲಾದ ಬಹುಮಟ್ಟಿನ ಸುಧಾರಣೆ, ಜೊತೆಗೆ ನಮ್ಮ ವಿಶೇಷವಾಗಿ ಡಿಜಿಟಲ್ ಕ್ರಾಂತಿ, ಇದು ವಿಶ್ವದಲ್ಲಿ ನಮ್ಮ ಭಾರತ ಮೊದಲ ಸ್ಥಾನವನ್ನು ಪಡೆದಿದೆ ನಮ್ಮಲ್ಲಿ ನಗದುರಹಿತ ಒಂದು ಹಣದ ವರ್ಗಾವಣೆ ದೃಷ್ಟಿಯಿಂದ. ಜೊತೆಗೆ ನಮ್ಮಲ್ಲಿ ನಿಮ್ಗೆಲ್ಲ ಗೊತ್ತೇ ಇದೆ, ಮೇಕ್ ಇನ್ ಇಂಡಿಯಾ ಇರ್ಬೋದು, ಆತ್ಮನಿರ್ಭರ ಭಾರತ, ಜೊತೆಗೆ ಮೂಲಭೂತ ಸೌಕರ್ಯಗಳು, ಅದರಲ್ಲೂ ನಮ್ಮಲ್ಲಿ ಹೆದ್ದಾರಿಗಳಿರ್ಬಹುದು, ರಸ್ತೆ ಇರಬಹುದು, ವಿಮಾನ ನಿಲ್ದಾಣಗಳಿರ್ಬಹುದು, ಬಂದರುಗಳು, ಅಥವಾ ನಾವು ಭಾರತ ಮಾಲಾ ಸಾಗರ ಮಾಲಾ ಯೋಜನೆಗಳು, ಹೀಗೆ ವೇಗವಾಗಿ ನಮ್ಮಲ್ಲಿ ಸಾರಿಗೆಯ ಒಂದು ವ್ಯವಸ್ಥೆ ಇರಬಹುದು, ವಿಶೇಷವಾಗಿ ಬ್ಯಾಂಕಿಂಗ್ ಮತ್ತು ಹಣಕಾಸಿನ ಕ್ಷೇತ್ರ, ಅದರ ಜೊತೆಗೆ ನಾವು ಸ್ಟಾರ್ಟ್ಅಪ್ ಇರಬಹುದು, ಸ್ಟ್ಯಾಂಡಪ್ ಇರಬಹುದು, MSME ಅಭಿವೃದ್ಧಿ ಇರಬಹುದು, ಇವುಗಳ ಮೂಲಕ ನಮ್ಮಲ್ಲಿ ಎಲ್ಲರೂ ಒಳಗೊಳ್ಳುವಿಕೆಯ ಮೂಲಕ ನಾವು ಸರ್ವಾಂಗೀಣ ಸರ್ವತೋಮುಖ ಅಭಿವೃದ್ಧಿ ಸಾಧನೆ ಮಾಡಕ್ಕೆ ಸಾಕಷ್ಟು ಮುನ್ನುಡಿ ಹಾಕಿರುವಂತಹ ಯೋಜನೆಗಳಾಗಿದೆ.
0: ಸಬ್ಕಾ ವಿಕಾಸ್
1: ಅಂತ ಹೇಳ್ಬೋದು.
0: ಒಂದು ಅಭಿವೃದ್ಧಿ ಇಡೀ ದೇಶದ ಜನರನ್ನ ಒಳಗೊಂಡು ಮುನ್ನಡಿಬೇಕದು,
1: ಹೌದು,
0: ಅಥವಾ ಅದು ಸಾಕಾರ ಆಗ್ಬೇಕು,
1: ಹೌದು.
0: ಅದು ಈ 12 ವರ್ಷಗಳಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಪದೇ ಪದೇ ಬಳಸ್ತಾ ಇದ್ದಂತ ಈ ಪದಗಳಿಗೆ ಒಂದ್ ರೀತಿ ಒತ್ತಾಸೆಯಾಗಿದೆ.
1: ನಿಜ ಸರ್. ವ್ಯಕ್ತಿಯಿಂದ ಸಮಾಜ ಸರ್. ಯಾಕೆಂದ್ರೆ ಒಂದು ಸಮಾಜ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಮುಖ್ಯ. ಪ್ರತಿಯೊಬ್ಬ ವ್ಯಕ್ತಿಯು ನೇರವಾಗಿ ಆರ್ಥಿಕತೆಯಲ್ಲಿ ಪಾಲ್ಗೊಂಡಾಗ, ಭಾಗವಹಿಸಿದಾಗ, ಆತ ಸ್ವಾವಲಂಬಿ ಆದಾಗ ಮಾತ್ರ ದೇಶದ ಪ್ರಗತಿ ಸಾಧ್ಯ ಆಗತ್ತೆ. ಈ ಅಂಶವನ್ನೇ ಗಮನದಲ್ಲಿಟ್ಕೊಂಡು ತಳಮಟ್ಟದ ಪ್ರತಿಯೊಬ್ಬರಿಗೂ ಸಹ ವಿಶೇಷವಾದಂತಹ ಅನೇಕ ಆರ್ಥಿಕ ಕಾರ್ಯಕ್ರಮಗಳನ್ನ ಜಾರಿಗೊಳಿಸಿದ್ದು ಈ ಒಂದು ಸರ್ಕಾರದ ಸಾಧನೆಯೇ ಅಂತ ಹೇಳ್ಬಹುದಾಗಿದೆ.
0: ನನಗೆ ಇಲ್ಲಿ ಆರ್ಥಿಕ ಪ್ರಗತಿಗೆ ನಮ್ಮ ಚರ್ಚೆಯ ಕೇಂದ್ರ ಇವತ್ತು ಆರ್ಥಿಕ ಪ್ರಗತಿನೇ, ಆದರೆ ಒಟ್ಟು 12 ವರ್ಷಗಳ ಒಂದು ಚಿತ್ರ, ಸಮಗ್ರ ಭಾರತದ ಚಿತ್ರಣ ಅಂದಾಗ ಅಲ್ಲಿ ಸಾಮಾಜಿಕ, ರಾಜಕೀಯ,
1: ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ನಮ್ಮಲ್ಲಿ ಮತ್ತೆ ಸಾಂಸ್ಕೃತಿಕವಾಗಿರ್ಬಹುದು, ರಕ್ಷಣಾ ದೃಷ್ಟಿಯಿಂದ ಇರ್ಬೋದು, ವಿಶ್ವದಲ್ಲಿ ಇರುವಂತ ಎಲ್ಲಾ ಅಂತಾರಾಷ್ಟ್ರೀಯ ಸಂಘಟನೆಗಳಲ್ಲಿ ಇದರ ಒಂದು ಪಾಲ್ಗೊಳ್ಳುವಿಕೆ, ಇದರ ಸ್ಥಾನಮಾನ, ಹೀಗೆ ನಾವು ಸಮಗ್ರವಾಗಿ ಗಮನಿಸಿಕೊಂಡು ಹೋದಾಗ ಅನೇಕ ಯೋಜನೆಗಳು ಸಾಕಷ್ಟು ಪ್ರಗತಿಗೆ ಕಾರಣವಾಗಿದೆ. ಕೆಲವು ಕಾರ್ಯಕ್ರಮಗಳಂದ್ರೆ ಪ್ರಧಾನಮಂತ್ರಿ ಜನಧನ್ ಯೋಜನೆ ಇರಬಹುದು, ಅದರ ಜೊತೆಗೆ ಉಜ್ವಲ ಯೋಜನೆ, ನಮ್ಗೆಲ್ಲ ಗೊತ್ತಿದೆ ಹೆಣ್ಮಕ್ಕಳ ಸಲುವಾಗಿ ಬಡ ಕುಟುಂಬದಲ್ಲಿ ಹೆಣ್ಮಕ್ಕಳಿಗೆ ಉಚಿತ LPG ಗ್ಯಾಸ್ ವಿತರಣೆ ಇರ್ಬೋದು, ಅವರ ಆರೋಗ್ಯ ಸಂರಕ್ಷಣೆಗೆ ತಂದ ಉಜ್ವಲ ಯೋಜನೆ,

0: ಹಾಗೂ ನಮ್ಮ ರೈತರ ಸಲುವಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಥವಾ ನಮಗೆ ಈಗಾಗಲೇ ಗೊತ್ತಿದೆ ನಮ್ಮ ರೈತರ ಒಂದು ನಿಧಿಗೆ ಅವರ ಒಂದು ಖಾತೆಗಳಿಗೆ ನೇರವಾಗಿ 6,000 ರೂಗಳ ಆರ್ಥಿಕ ಸಹಾಯ ಇರಬಹುದು. ಅದ್ರ ಜೊತೆಗೆ ಅಂದ್ರೆ ನಮ್ಮಲ್ಲಿ DBT ಅಂತ ನೇರ ಹಣ ವರ್ಗಾವಣೆ, ನಮ್ಮಲ್ಲಿ ಆರೋಗ್ಯ ಸಂರಕ್ಷಣೆ ದೃಷ್ಟಿಯಿಂದ ಆಯುಷ್ಮಾನ್ ಭಾರತ ಯೋಜನೆಗಳಿರಬಹುದು, ಮುದ್ರಾ ಯೋಜನೆ, ಇದರ ಬಗ್ಗೆ ಬಹಳಷ್ಟು ನಮ್ಮಲ್ಲಿ ಎಲ್ಲರ ಒಳಗೊಳ್ಳುವಿಕೆಗೆ ಇದೊಂದು ಉತ್ತಮವಾದಂತ ಯೋಜನೆ, ನಮ್ಮ ಆರ್ಥಿಕ ಸಬಲೀಕರಣಕ್ಕೆ ಇದೊಂದು ಅತಿ ಮುಖ್ಯವಾದ ಯೋಜನೆ ಆಗಿದೆ. ಸ್ವಚ್ಛ ಭಾರತ ಯೋಜನೆ ಇರಬಹುದು, PM ಆವಾಸ್ ಯೋಜನೆ, ಪ್ರತಿಯೊಬ್ಬರಿಗೂ ಸಹ ಮನೆ ನಿರ್ಮಾಣ ಅದರ ಮುಖ್ಯ ಗುರಿ ಆಗಿದೆ. ಅಂದ್ರೆ ಎಲ್ಲರಿಗೂ ಮನೆ ಗುರಿ ಹೊಂದಿದ್ದಂತಹ PM ಆವಾಸ್ ಯೋಜನೆ ಇರಬಹುದು, ಸ್ಕಿಲ್ ಇಂಡಿಯಾ. ಈಗ ನಮ್ಮಲ್ಲಿ ಇಂದು ಮುಖ್ಯವಾಗಿ ಶಿಕ್ಷಣದ ಜೊತೆಗೆ ನಮ್ಮಲ್ಲಿ ಕೌಶಲ್ಯ ಅಭಿವೃದ್ಧಿ ಬಹಳ ಮುಖ್ಯ ಇರುತ್ತೆ. ನೋಡಿ, ಒಂದು 1,000,000 ಉದ್ಯೋಗಗಳು ಖಾಲಿ ಇದೆ, ಆದ್ರೆ ಆ ಉದ್ಯೋಗ ಮಾಡಕ್ಕೆ ಬೇಕಿರುವಂತಹ ಒಂದು ಕೌಶಲ್ಯ ನಮ್ಮಲ್ಲಿ ಇಲ್ಲದೆ ಇರೋದು ಮುಖ್ಯವಾದ ಕಾರಣ. ಇದನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮ ಸರ್ಕಾರ ಸ್ಕಿಲ್ ಇಂಡಿಯಾ ಅನ್ನೋ ಒಂದು ಯೋಜನೆ ಅಡಿಯಲ್ಲಿ ನಮ್ಮಲ್ಲಿ ಯುವಕರಿಗೆ, ಮಹಿಳೆಯರಿಗೆ, ಅವಶ್ಯವಿರುವಂತ ಎಲ್ಲರಿಗೂ ಸಹ ಒಂದು ಕೌಶಲ್ಯ ಅಭಿವೃದ್ಧಿಗೆ ತರಬೇತಿ, ಅವರಿಗೆ ಹಣಕಾಸಿನ ಸಹಾಯ, ಸಾಲ ಸೌಲಭ್ಯಗಳು, ಸಬ್ಸಿಡಿ, ಜೊತೆಗೆ ತಂತ್ರಜ್ಞಾನದ ನೆರವು, ಮಾರುಕಟ್ಟೆ, ಹೀಗೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಸಹ ಸರ್ಕಾರ ಸಹಕಾರವನ್ನ ಕೊಡ್ತಾ ಇದೆ, ನೆರವನ್ನ ಕೊಡ್ತಾ ಇದೆ ಅಂತ ಹೇಳ್ಬೋದು. ಜೊತೆಗೆ ನಮ್ಮಲ್ಲಿ ಮೂಲಭೂತ ಸೌಕರ್ಯ, ಶುದ್ಧ ಕುಡಿಯುವ ನೀರು, ಜಲ್ ಜೀವನ್ ಮಿಷನ್ ಇರ್ಬೋದು, ಘರ್ ಘರ್ ಮೇ ನಲ್ ಅಥವಾ ಗಂಗಾ ಯೋಜನೆ ಇರ್ಬೋದು, ಹೀಗೆ ನಮ್ಮಲ್ಲಿ ಮೇಕ್ ಇನ್ ಇಂಡಿಯಾ, ವಿದೇಶಾಂಗ ನೀತಿ ಇರ್ಬೋದು, ಹೀಗೆ ಓವರ್ಆಲ್ ಗಮನಿಸಿದಾಗ ನಮ್ಮ ಭಾರತದಲ್ಲಿ ಸಾಕಷ್ಟು ಯೋಜನೆಗಳು ನಮ್ಮ ಇಡೀ ಭಾರತವನ್ನ ಶರವೇಗದಲ್ಲಿ ಮುನ್ನಡೆಯುವಲ್ಲಿ ಪ್ರಮುಖ ಪಾತ್ರಗಳು ವಹಿಸ್ತಾ ಇದೆ.
1: ಒಟ್ಟು ಕಾರ್ಯಕ್ರಮಗಳ ಒಂದು ಪಟ್ಟಿನೇ ಕೊಟ್ಬಿಟ್ರಿ. ಈಗ ಪ್ರತಿ ಕಾರ್ಯಕ್ರಮದ ಸಮಗ್ರ ವಿವರಣೆಯನ್ನ ನೋಡ್ತಾ ಹೋಗೋಣ. ಡಿಜಿಟಲ್ ಕ್ರಾಂತಿ ಅಂತೂ ಇವತ್ತು ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಪ್ರತಿಧ್ವನಿಸ್ತಾ ಇದೆ. ಪ್ರತಿಯೊಬ್ರು ಕೂಡ ಎಲ್ಲೋ ಒಂದ್ ಕಡೆ ಓದ್ತಾ ಇದೆ, 140 ಕೋಟಿಗೂ ಹೆಚ್ಚು ಜನ ಈ ಡಿಜಿಟಲ್ ಅನುಕೂಲವನ್ನು ಪಡ್ಕೊಳ್ತಾ ಇದ್ದಾರೆ ಅಂತ. ದೊಡ್ಡ ಕ್ರಾಂತಿ ಇದು.
0: ಹೌದು ಸರ್.
1: ಎಸ್, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ.
0: ಮುಖ್ಯವಾಗಿ ನಮ್ಮಲ್ಲಿ ಈ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಾದ ಸುಧಾರಣೆ ಅಂತ ಹೇಳ್ಬೋದು. ಅದು ಸರ್ಕಾರ, ಉದ್ಯಮಗಳು ಮತ್ತು ನಾಗರಿಕರ ನಡುವೆ ಸೇವೆಗಳ ವಿತರಣೆಯು ಶೀಘ್ರವಾಗಿ, ಸುಲಭವಾಗಿ, ಪಾರದರ್ಶಕವಾಗಿ ನಡೆಯುವ ಸಲುವಾಗಿ ಜಾರಿಗೆ ತಂದ ಯೋಜನೆಯೇ ಡಿಜಿಟಲ್ ಕ್ರಾಂತಿ. 2015 ನಮ್ಗೆಲ್ಲ ಗೊತ್ತಿದೆ ಜಾರಿಗೆ ತರಲಾಯಿತು. ಇದು ಈ ಡಿಜಿಟಲ್ ವಲಯ ಮುಖ್ಯ ಉದ್ದೇಶ ಏನು ಅಂದ್ರೆ, ಸರ್ಕಾರಿ ಸೇವೆಗಳನ್ನ ಆನ್ಲೈನ್ ಮೂಲಕ ಎಲ್ಲರಿಗೂ ಲಭ್ಯವಾಗುವಂತೆ ಮಾಡುವಂತದ್ದು ಮುಖ್ಯವಾದ ಒಂದು ಉದ್ದೇಶ. ಅದರ ಜೊತೆಗೆ ನಮ್ಮಲ್ಲಿ ಈ UPI ಇರ್ಬೋದು, ಈ UPI ಸೇವೆ ಅಂದ್ರೆ ನಗದು ರಹಿತ ವಹಿವಾಟುಗಳಲ್ಲಿ ನಮ್ಮ ಭಾರತ ಇಂದು ಮುಂಚೂಣಿಯ ರಾಷ್ಟ್ರ ಆಗಿದೆ ಅಂದ್ರೆ ಈ ಡಿಜಿಟಲ್ ಕ್ರಾಂತಿನೇ ಮುಖ್ಯವಾದಂತ ಕಾರಣ. ನಮ್ಮಲ್ಲಿ ನೋಡಿ, ಪ್ರತಿಯೊಬ್ಬ ಸಣ್ಣ ವ್ಯಾಪಾರಿ ಇರಬಹುದು ಅಥವಾ ಸಣ್ಣ ಪುಟ್ಟ ಉದ್ಯೋಗಿಗಳು, ಬೀದಿ ಬದಿಯ ವ್ಯಾಪಾರಿಗಳಿಂದ ಹಿಡಿದು ಸಣ್ಣ ಪ್ರತಿಯೊಬ್ಬ ಜನಸಾಮಾನ್ಯರು, ನಾಗರಿಕರು ಸಹ ಇಂದು ಸುಲಭವಾಗಿ ಡಿಜಿಟಲ್ ಪಾವತಿಯನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇವತ್ತು ನಾವು ಬರೀ ಹೇಗಾಗತ್ತೆ, ಇದು ಹೇಗೆ ಸಾಧ್ಯ ಆಗತ್ತೆ, ಪಾಪ ಅನಕ್ಷರಿಸ್ತಿರ್ತಾರೆ, ನಮ್ಮ ಹಳ್ಳಿಯಲ್ಲಿ ಯಾವ್ದೋ ಒಂದು ಸಂತೆಯಲ್ಲಿ ಮಾರುವಂತ 80 ವರ್ಷದ ಅರ್ಜಿ ಮಾರ್ತಿರ್ತಾರೆ ಏನೆಲ್ಲೋ, ಅವ್ರಿಗೆಲ್ಲ ಹೆಂಗಾಗತ್ತೆ ಅಂತ ನಾವು ಬಹಳ ಆಶ್ಚರ್ಯವಾಗಿದ್ವಿ. ಬಟ್ ಈಗ ನೋಡ್ತಿದ್ದಾಗ ಬಹುಶಃ ಪ್ರತಿಯೊಬ್ರು ಸಹ ನಮ್ಮಲ್ಲಿ QR ಕೋಡ್ ಇಟ್ಕೊಂಡು, ಸ್ಕ್ಯಾನರ್ಸ್ ಇಟ್ಕೊಂಡು, ಸೊಪ್ಪು ಮಾರೋ ಅಜ್ಜಿಯಿಂದ ಹಿಡಿದು
1: ವ್ಯಾಪಾರಸ್ಥರು ಅಥವಾ ಸಾಮಾನ್ಯ ಗ್ರಾಹಕ ಕೂಡ
0: ಹೌದು
1: ಅದನ್ನ ಬಳಕೆ
0: ಮಾಡ್ತಿರೋದ್ ನೋಡಿದಾಗ ಬಹುಶಃ ನೋಡಿ ಹೇಗೆ ಕನಸು ನನಸಾಯ್ತು ಅನ್ನೋದು ಬಹಳ ಸಾಕ್ಷಿ ಇದೆ ನಮ್ಗೆ. ಅದರ ಜೊತೆಗೆ ನಮ್ಮಲ್ಲಿ ಜಾಮ್ ಅಂದ್ರೆ ಒಂದು ಜನ್ಧನ್, ಆಧಾರ್, ಆಧಾರ್ ಎಂ ಅಂದ್ರೆ ಮೊಬೈಲ್ ಅಂದ್ರೆ ಹೇಗೆ ನಾವು ಜನರಿಗೆ ನಾವು ಹಣ ವರ್ಗಾವಣೆ ಮಾಡಿದಾಗ ಮೊದಲು ಪಾರದರ್ಶಕತೆ ಇರಲಿಲ್ಲ, ವಂಚನೆ ಅಥವಾ ಸೋರಿಕೆ ಆಗ್ತಿತ್ತು, ಭ್ರಷ್ಟಾಚಾರ ಆಗ್ತಿತ್ತು. ಸೊ ಇವನ್ನೆಲ್ಲ ತಡೆಗಟ್ಟುವ ಸಲುವಾಗಿ ಯಾರು ನಿಜವಾದ ಫಲಾನುಭವಿಗಳೋ ಅವರ ಖಾತೆಗೆ ನೇರವಾಗಿ ಹಣವನ್ನು ವರ್ಗಾವಣೆ ಮಾಡುವಂತಹ ಒಂದು ಯೋಜನೆಗಳು ಇದರ ಮೂಲಕ ಬಹಳ ಸುಲಭೀಕರಣ, ಸರಳೀಕರಣ ಆಯಿತು ಅಂತ ಹೇಳ್ಬೋದಾಗಿದೆ.
1: ಈ ಜನ್ಧನ್ ಅಂದ ಕೂಡಲೇ ಎಷ್ಟು ಮಟ್ಟಿಗೆ ಅದು ಜನರನ್ನ ಪ್ರಭಾವಿಸ್ತು ಅಂತ ಅಂದ್ರೆ, ಬ್ಯಾಂಕ್ಗಳ ಕಡೆ ತಿರುಗಿ ನೋಡದೇ ಇದ್ದವರು ಕೂಡ ಹೋಗಿ ಕ್ಯೂ ನಿಂತ್ಕೊಳ್ಳೋ ಜನ್ಧನ್ ಖಾತೆ ಓಪನ್ ಮಾಡೋದಕ್ಕೆ. ಅದು ಬಹುಶಃ ಬ್ಯಾಂಕಿಂಗ್ ಲಿಟ್ರಸಿ ಬಗ್ಗೆ ನಾವು ಇನ್ನೂ ಮಾತಾಡುವ ಸಂದರ್ಭದಲ್ಲೇನೆ ಜನ್ಧನ್ ಯೋಜನೆ ಆ ಲಿಟ್ರಸಿನ ಸಾಕಾರ.
0: ಹೌದು ಸರ್, ಖಂಡಿತ. ಯಾಕಂದ್ರೆ ಎಷ್ಟು ಸಂತೋಷ ಅನ್ಸುತ್ತೆ, ಪ್ರತಿಯೊಬ್ಬರು ಸಹ ಇಂದು ಬ್ಯಾಂಕ್ ಖಾತೆಗಳ ಮೂಲಕವೇ, ಮೊಬೈಲ್ ಬ್ಯಾಂಕಿಂಗ್ ಮೂಲಕವೇ ವ್ಯವಹಾರ ಮಾಡ್ತಿದ್ದಾರೆ ಅಂತಂದ್ರೆ ಖಂಡಿತ ಇದು ಬಹಳಷ್ಟು ಜನಪ್ರಿಯ ಯೋಜನೆ ಅಂತಾನೆ ಹೇಳ್ಬೋದಾಗಿದೆ. ಜೊತೆಗೆ ನೋಡಿ ಸರ್, ಇದು ಡಿಜಿ ಲಾಕರ್. ಇವಾಗ ನಾವು ಪ್ರತಿಯೊಂದು ಮಾಸ್ಕ್ ಅಡಿಗೆ ನಾವು ನಿಂತ್ಕೋಬೇಕಾಗಿತ್ತು ಅಥವಾ ಸಾಕಷ್ಟು ಆ ಬಗ್ಗೆ ಗೊಂದಲಗಳಿತ್ತು. ಅದೇ ಈಗ ನಮ್ಮ ಡಿಜಿ ಲಾಕರ್ ಬಂದು ಈ ಶೈಕ್ಷಣಿಕ ಪ್ರಮಾಣ ಪತ್ರಗಳಿರಬಹುದು ಅಥವಾ ನಮ್ಮಲ್ಲಿ ವಾಹನ ಪರವಾನಗಿಗಳಿರಬಹುದು, ಪ್ರತಿಯೊಂದು ನಾವು ಸರ್ಕಾರಿ ದಾಖಲೆಗಳನ್ನ ನಾವು ಡಿಜಿಟೀಕರಣದ ಮೂಲಕವೇ ನಾವು ಪಡೆಯೋದಕ್ಕೆ ಅವಕಾಶ ಇದೆ.
1: ಆರ್ಥಿಕ ಪ್ರಗತಿಯಿಂದಾಗ ಕೇವಲ ಹಣಕಾಸು ಅಥವಾ ವ್ಯವಹಾರ ವ್ಯಾಪಾರ ಅಷ್ಟೇ ಅಲ್ಲ,
0: ಹೌದು
1: ಶಿಕ್ಷಣನು ಕೂಡ ಮುಖ್ಯ. ಒಂದು ಬಹಳ ದೊಡ್ಡ ಮಾನದಂಡನೇ ಶಿಕ್ಷಣ ಆಗಿರೋದ್ರಿಂದ ಇವೆಲ್ಲವೂ

0: ಕೂಡ ಪೂರಕವಾಗಿ ಅದಕ್ಕೆ ಕೆಲಸ ಮಾಡ್ತಾರೆ.
1: ಅದಕ್ಕೆ ಈ ಶಿಕ್ಷಣ ಅಂತೀವಿ ಸರ್. ಅಂದ್ರೆ ಈ ಎಜುಕೇಶನ್ ಅಂದ್ರೆ ಇವಾಗ ನಮ್ಮೆಲ್ಲರೂ ಆನ್ಲೈನ್ ಮೂಲಕವೇ ಅಥವಾ ತಮ್ಮ ಒಂದು ಮೊಬೈಲ್ ಮೂಲಕವೇ ಮತ್ತು ಶಿಕ್ಷಣ ಒಂದು ಕ್ಷೇತ್ರದ ವಿಸ್ತರಣೆ ಆಗ್ತಿದೆ. ಈ ನನ್ನ ಮನೇಲಿ ಕುತ್ಕೊಂಡು ಯಾವ್ದೇ ಪದವಿ ಪಡ್ಬೋದು, ಓದ್ಕೋಬಹುದು, ತಿಳ್ಕೊಳ್ಬಹುದು, ಜ್ಞಾನಾರ್ಜನೆ ಮಾಡಬಹುದು. ಇವೆಲ್ಲ ಕಲಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದು ಈ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕ್ರಾಂತಿಯೂ ಆಗಿದೆ ಅಂತ ಹೇಳ್ಬಹುದು ಸರ್, ಈ ಒಂದು ಡಿಜಿಟಲೀಕರಣದಿಂದ. ಅದ್ರ ಜೊತೆಗೆ ನಮ್ಮಲ್ಲಿ ಈ ನ್ಯಾಮ್ ಬಹಳ ಇದು ಫೇಮಸ್ ಇದೆ. ಈ ನ್ಯಾಮ್ ಅಂದ್ರೆ ನಮ್ಮಲ್ಲಿ ಹೇಗೆ ಇದು ರೈತರಿಗೆ ವಿಶೇಷವಾಗಿ ಒಂದು ಮಾರುಕಟ್ಟೆಯ ಅಭಿವೃದ್ಧಿ, ರೈತರು ಸಹ ತಮ್ಮ ಆನ್ಲೈನ್ ವ್ಯವಹಾರದ ಮೂಲಕ ಅವರು ಭಾರತ ಅಷ್ಟೇ ಅಲ್ಲ ವಿಶ್ವದಾದ್ಯಂತ ತಮ್ಮ ಕೃಷಿ ವಸ್ತುಗಳನ್ನ ತರಕಾರಿ ಸೊಪ್ಪಿನಿಂದ ಹಿಡಿದು ಅಥವಾ ಹಣ್ಣು ತರಕಾರಿಯಿಂದ ಮಾರುವಂತಹ ಒಂದು ಸುಲಭ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಅಂತ ಹೇಳ್ಬೋದು. ಈ ಮೂಲಕ ಅವರು ಡಿಜಿಟಲ್ ವ್ಯವಹಾರಗಳ ಮೂಲಕ ಸಾಕಷ್ಟು ಅವರ ಮಾರುಕಟ್ಟೆ ಕ್ಷೇತ್ರದ ವೃದ್ಧಿಯ ಜೊತೆಗೆ ಹಣ ಅಥವಾ ಅವರ ಆದಾಯ ಗಳಿಕೆಯಲ್ಲೂ ಸಹ ಇದು ಮುಖ್ಯ ಪಾತ್ರ ವಹಿಸ್ತಿದೆ ಅಂತ ಹೇಳ್ಬೋದಾಗಿದೆ. ಜೊತೆಗೆ ಡಿಜಿಟಲ್ ಬಗ್ಗೆ ಹೇಳೋದಾದ್ರೆ ಒಂದು ಭಾರತ್ ನೆಟ್ ಅಂತ, ಬರೀ ನಾವು ನಗರಗಳು ಪಟ್ಟಣಗಳು ಇಲ್ಲಿ ಮಾತ್ರ ನಮ್ಗೆ ಇಂಟರ್ನೆಟ್ ಸೌಕರ್ಯ ಅಥವಾ ಇವೆಲ್ಲ ಸಾಧ್ಯ ಆಗತ್ತೆ ಅಂತ. ಸೊ ಈ ಸಲುವಾಗಿ ಭಾರತ್ ನೆಟ್ ಎಂಬ ಒಂದು ಯೋಜನೆ ಅಡಿಯಲ್ಲಿ ಹಳ್ಳಿಗಳಿಗೂ ಗ್ರಾಮಗಳಿಗೂ ಸಹ ಈ ಒಂದು ಯೋಜನೆಯನ್ನ ವಿಸ್ತರಣೆ ಮಾಡ್ತಿದೆ. ಅಂದ್ರೆ ಇಲ್ಲಿ ಬ್ರಾಡ್ ಬ್ಯಾಂಡ್ ಅಥವಾ ಇಂಟರ್ನೆಟ್ ಸೌಲಭ್ಯಗಳ ಮೂಲಕ ನಮ್ಮ ನಗರ ಹಳ್ಳಿಗಳಿರುವ ಅಂತರವನ್ನು ಸಹ ಕಡಿಮೆ ಮಾಡಲಾಗ್ತಾ ಇದೆ. ಅದ್ರ ಜೊತೆಗೆ ನಮ್ಮಲ್ಲಿ ಈಗಾಗಲೇ ನಾವು ಹೇಳಿದ್ವಲ್ಲ ಸರ್, ಈ ಆರೋಗ್ಯ ಅಥವಾ ನಮ್ಮಲ್ಲಿ ಟೆಲಿಮೆಡಿಸಿನ್ ಇರ್ಬೋದು ಅಥವಾ ನಮ್ಮಲ್ಲಿ ಶಿಕ್ಷಣ ಇರ್ಬೋದು ಅಥವಾ ನಾವು ಇವಾಗ ಯೂಟ್ಯೂಬ್ ಅಲ್ಲಿ ಅಥವಾ ನಾವು ಏನೇ ನಮ್ಗೆ ಬೇಕಿರುವಂತಹ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ನಾವು ಹೇಗೆ ಸಲಹೆ ಸೂಚನೆಗಳನ್ನ ಪಡ್ಕೊಳ್ಬಹುದಾಗಿದೆ, ನಮ್ಗೆ ಬೇಕಿರೋ ದಾಖಲೆಗಳನ್ನ ತರಿಸ್ಕೊಳ್ಬಹುದು ಅಥವಾ ಮಾಡ್ಕೊಳ್ಳೋದಕ್ಕೆ ತುಂಬಾ ಅವಕಾಶವನ್ನು ಮಾಡಿಕೊಟ್ಟಿದೆ ಅಂತ ಹೇಳ್ಬೋದಾಗಿದೆ. ಅದ್ರ ಜೊತೆಗೆ ನಮ್ಗೆಲ್ಲ ಗೊತ್ತಿದೆ, ಸರ್ಕಾರಿ ಸೇವೆಗಳು ಪಾಸ್ಪೋರ್ಟ್ ಇರ್ಬೋದು, ವೀಸಾ ಇರ್ಬೋದು ಅಥವಾ ನಮ್ಮ ಭೂ ದಾಖಲೆಗಳಿರ್ಬೋದು, ಜನ್ಮ ಮರಣ ಪ್ರಮಾಣ ಪತ್ರಗಳಿರ್ಬಹುದು, ಇವೆಲ್ಲವನ್ನು ಸಹ ನಾವು ಪಡೆಯೋದಕ್ಕೆ ನನ್ನ ಮೊಬೈಲಲ್ಲೇ ಅಥವಾ ನಮ್ಮ ಮನೆ ಬಾಗಿಲಿಗೆ ನನ್ನ ಜೊತೆಗೆ ಇರೋದಕ್ಕೆ ಅಂದ್ರೆ ಇವು ಡಿಜಿಟಲ್ ಮೂಲಕ ನಾವು ಪಡ್ಕೊಳ್ಳೋದಕ್ಕೆ ಇದು ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದಾಗಿದೆ
0: ಸುಧಾರಣೆಗಳಿಗೆ.
1: ಹೌದು ಸರ್,
0: ಇವು ಆರೋಗ್ಯ, ಶಿಕ್ಷಣ, ಸಾಮಾಜಿಕ ಅಭಿವೃದ್ಧಿ, ಹಾಗೇನೆ ರೈತರ ಬದುಕು ಹಸನಾಗುವಂಥದ್ದು, ಆಮೇಲೆ ಸಮಾಜದ ಅಂಚಿಗೆ ಸರಿಸಲ್ಪಟ್ಟಿದ್ದಂತ ಜನ. ಈಗ ಮಹಿಳೆಯರ ಬಗ್ಗೆ ತಾವು ಹೇಳಿದ್ರಿ, ಮುಖ್ಯವಾಹಿನಿಗೆ ಬರೋದಕ್ಕೆ ಸಾಧ್ಯ ಆಗಿದೆ. ಜಿ ಎಸ್ ಟಿ ಬಗ್ಗೆ ಆಗ್ಲೇ ಪ್ರಸ್ತಾವ ಮಾಡಿದ್ರಿ ತಾವು, ಒಂದು ದೇಶ ಒಂದು ತೆರಿಗೆ,
1: ಒಂದು ದೇಶ ಒಂದು ತೆರಿಗೆ,
0: ಅದು ಜಗತ್ತಿನ ಗಮನ ಸೆಳೆದಂತ ಮತ್ತೊಂದು ಕಾರ್ಯಕ್ರಮ ಭಾರತದ ಮೂಲಕ.
1: ಜಿ ಎಸ್ ಟಿ ಸರ್, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ನಮ್ಮಲ್ಲಿ ಡಜನ್ ಗಟ್ಟಲೆ ಪರೋಕ್ಷ ತೆರಿಗೆಗಳಿದ್ವು ಸರ್. ನಮ್ಮಲ್ಲಿ ಪ್ರತ್ಯಕ್ಷ ತೆರಿಗೆ, ಪರೋಕ್ಷ ತೆರಿಗೆ, ತೆರಿಗೆಗಳಲ್ಲಿ ಎರಡು ವಿಧ.
0: ಹೌದು, ಆಯಾ ರಾಜ್ಯ ಸೀಮಿತ.
1: ಹೌದು ಸರ್,
0: 500ಕ್ಕೂ ಹೆಚ್ಚು ತೆರಿಗೆಗಳು ಅಂತ ಎಲ್ಲ ಓದ್ತಾ ಇದ್ದೆ ನಾನು.
1: ಹೌದು ಸರ್, ಖಂಡಿತ ಎಲ್ಲರಿಗೂ ಎಷ್ಟೊಂದು ಒತ್ತಡ ಅಥವಾ ತುಂಬಾ ಭಾರ ನಮ್ಮ ಜನರ ಮೇಲೆ ಇತ್ತು. ಇಂತಹ ಸಂದರ್ಭದಲ್ಲಿ ಇಡೀ ವಿಶ್ವದಲ್ಲಿ ಅನೇಕ ದೇಶಗಳು ಜಿ ಎಸ್ ಟಿ ನ ಅಳವಡಿಸಿಕೊಂಡು ಸಾಕಷ್ಟು ಪ್ರಗತಿಯನ್ನ ಸಾಧಿಸಿದಾಗ, ಸೊ ನಮ್ಮ ಭಾರತವು ಯಾಕೆ ಅಳವಡಿಸಿಕೊಳ್ಬಾರ್ದು ಅಂತ ಹಲವಾರು ವರ್ಷಗಳಿಂದ ನಾವು ಪ್ರಯತ್ನದ ಫಲವಾಗಿ ಈ ಜಿ ಎಸ್ ಟಿ ಅನ್ನ 2017 ರಲ್ಲಿ ಜಾರಿಗೆಗೊಳಿಸಲಾಯಿತು. ಅಂದ್ರೆ ಒಂದು ದೇಶ ಒಂದು ತೆರಿಗೆ ತತ್ವದಡಿಯಲ್ಲಿ ಜಾರಿಗೊಳಿಸಲಾದ ಯೋಜನೆಯ ಜಿ ಎಸ್ ಟಿ ಅಂತ ಹೇಳ್ಬೋದು. ಈ ಜಿ ಎಸ್ ಟಿ ನೋಡಿ ನಮ್ ಗಮನಿಸಿದಾಗ ಅತ್ಯಲ್ಪ ಅವಧಿಯಲ್ಲಿ ಅತಿ ಹೆಚ್ಚು ಆದಾಯವನ್ನ ಗಳಿಸಿದ ತೆರಿಗೆಗಳಲ್ಲಿ ಈ ಜಿ ಎಸ್ ಟಿನೂ ಒಂದಾಗಿದೆ. ಈಗ ಮೊದಲೆರಡ ಸ್ಥಾನ ಜೊತೆಗೆ ಮೂರನೇ ಸ್ಥಾನ ಅಥವಾ ಎರಡನೇ ಸ್ಥಾನವನ್ನು ಪಡ್ಕೊಳ್ಳುವ ಮಟ್ಟಿಗೆ ನಮ್ಮಲ್ಲಿ ಜಿ ಎಸ್ ಟಿ ಇಂದ ಹೆಚ್ಚು ಆದಾಯ ನಮ್ಮ ಸರ್ಕಾರಕ್ಕೆ ಬರ್ತಾ ಇದೆ ಅಂತ ಹೇಳ್ಬೋದಾಗಿದೆ. ನೋಡಿ, ಒಂದು ಅಂದಾಜಿನ ಪ್ರಕಾರ ನಮ್ಮಲ್ಲಿ 2017-18 9.5 ಲಕ್ಷ ಕೋಟಿ ಆದಾಯ ಜಿ ಎಸ್ ಟಿ ಇಂದ ಬಂದಿದ್ರೆ 2022-23 ಒಂದು ಸಾಲಿನಲ್ಲಿ 19.5 ಲಕ್ಷ ಕೋಟಿ ಏರಿಕೆ ಆಗಿದೆ ಅಂತ ಹೇಳ್ಬೋದಾಗಿದೆ. ಹೌದು ಸರ್, ಮತ್ತೆ ಏಪ್ರಿಲ್ 2026 2.42 ಲಕ್ಷ ಕೋಟಿ ಜಿ ಎಸ್ ಟಿ ಸಂಗ್ರಹ ಆಗಿದೆ ಅಂತ ಹೇಳ್ಬೋದು. ಈಗ ನಮ್ಮಲ್ಲಿ ಗಮನಿಸಿದಾಗ ಇದೊಂದು ಸ್ಥಿರ ಬೆಳವಣಿಗೆ ಅಂತ, ಮೊದಲು ಫ್ಲಕ್ಚುಯೇಷನ್ಸ್ ನಮ್ಮಲ್ಲಿ ಇತ್ತು, ಈಗ ಒಂದು ಸ್ಥಿಮಿತತೆ, ಆರ್ಥಿಕ ಸ್ಥಿಮಿತತೆ, ಪ್ರಗತಿ ಸಾಧಿಸಬೇಕು ಅಂದ್ರೆ ನಮ್ಗೆ ಸ್ಥಿರ ಆದಾಯ ಬರೋದು ಬಹಳ ಮುಖ್ಯ. ಸೊ ಈ ಒಂದು ಸ್ಥಿರ ಆದಾಯವನ್ನು ತಂದುಕೊಡುವಲ್ಲಿ ಜಿ ಎಸ್ ಟಿ ಮುಖ್ಯ ಪಾತ್ರ ವಹಿಸ್ತಾ ಇದೆ.
0: ವ್ಯಾಪಾರ ವಾಣಿಜ್ಯದಲ್ಲಿ ಸೋರಿಕೆ.
1: ಹೌದು ಸರ್, ಸೋರಿಕೆ ಹಾಕ್ತಿತ್ತು,
0: ವಂಚನೆ,
1: ತೆರಿಗೆ ತಪ್ಪಿಸಿಕೊಳ್ಳುವಿಕೆ, ವಂಚನೆ, ಬಹುತೇಕವಾಗಿ ಒಂದು ಟ್ರಾನ್ಸ್ಪರೆನ್ಸಿ ಇರಲಿಲ್ಲ, ಪಾರದರ್ಶಕತೆ ಇರಲಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಎಲ್ಲಾ ವ್ಯಾಪಾರಿಗಳು ಇಂದು ಬಹುತೇಕವಾಗಿ ತೆರಿಗೆ ಜಾಲಕ್ಕೆ ಸೇರ್ಪಡೆ ಆಗಿದ್ದಾರೆ ಅಂತ ಹೇಳ್ಬೋದಾಗಿದೆ. ಸೊ ಈ ಮೂಲಕ ನಮ್ಮಲ್ಲಿ ಯಾಕೆ ಅಂದ್ರೆ ಇದೆ ಸೇಮ್ ಡಿಜಿಟಲ್ ವ್ಯವಹಾರಗಳು ಮತ್ತೆ ಅಧಿಕೃತ ವ್ಯಾಪಾರ ವ್ಯವಹಾರಗಳು ಹೆಚ್ಚಾಗಿರೋದ್ರಿಂದ, ನಮ್ಮಲ್ಲಿ ಇವೆಲ್ಲವೂ ಸಹ ಪಾರದರ್ಶಕತೆ ಇರೋದ್ರಿಂದ ಯಾರ್ಯಾರು ನಿಗದಿತ ಆದಾಯಕ್ಕಿಂತ ಹೆಚ್ಚು ಪಡೀತಾರೋ ಅವರೆಲ್ಲರೂ ಸಹ ಇಂದು ತೆರಿಗೆಯ ಒಂದು ಜಾಲಕ್ಕೆ ಅಥವಾ ಒಳಪಟ್ಟಿದ್ದಾರೆ. ಈ ಮೂಲಕ ತಂತಾನೇ ದೇಶದ ಆದಾಯ ಹೆಚ್ಚಾಗುವಲ್ಲಿ ಇದು ಮುಖ್ಯ ಪಾತ್ರ ವಹಿಸ್ತಾ ಇದೆ.
0: ದೇಶದ ಆರ್ಥಿಕ ಅಭಿವೃದ್ಧಿಗೆ ಕೈಗಾರಿಕೆಗಳ ಕೊಡುಗೆ ಬಹಳ ದೊಡ್ಡದಿದೆ. ಹಾಗಾಗಿ ಕೇಂದ್ರ ಸರ್ಕಾರ ಈ 12 ವರ್ಷಗಳ ಅವಧಿಯಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಗೂ ಕೂಡ ಸಾಕಷ್ಟು ಅವಕಾಶವನ್ನು ಕೊಡ್ತು. ಎಂಎಸ್ಎಂಇಗಳು, ಸಣ್ಣ ಪುಟ್ಟ ಉದ್ಯಮಿಗಳಿಗೂ ಕೂಡ ಅವರು ಒತ್ತಾಸೆಯಾಗಿ ನಿಂತರು. ಇದ್ರ ಬಗ್ಗೆ ಒಂದಿಷ್ಟು.
1: ನಮ್ಮಲ್ಲಿ ಕೃಷಿ ದೇಶದ ಬೆನ್ನೆಲುಬು, ನಮ್ಗೆ ಕೃಷಿಗೆ ಸಾಕಷ್ಟು ನಮ್ಮಲ್ಲಿ ಹೆಚ್ಚು ಉದ್ಯೋಗದಲ್ಲಿ ನಿಂತಿದ್ದಾರೆ.

0: ಅಂದ್ರೆ ಕೈಗಾರಿಕೆ ಮಾಡಿ.
1: ಆದ್ರೆ ಈಗ ನಮ್ಮಲ್ಲಿ ಕೃಷಿಗೆ ಮೂಲಾಧಾರ ನಮ್ ಕೈಗಾರಿಕೆಗಳು ಆಗಿದೆ ಅಂತ ಹೇಳ್ಬೋದು. ನಮ್ಗೆಲ್ಲ ಈ ಕೈಗಾರಿಕೆಗಳು ನಮ್ಮ ದೇಶದ ಮೂಳೆಗಳಿಗೆ ಹೋಲಿಕೆ ಮಾಡ್ತಾರೆ. ಒಂದು ದೇಶ ಬಲಿಷ್ಠವಾಗಿರ್ಬೇಕು ಅಂದ್ರೆ ಕೈಗಾರಿಕಾ ಅಭಿವೃದ್ಧಿ ಅತ್ಯವಶ್ಯಕ.
0: ಮನುಷ್ಯ ಗಟ್ಟಿಯಾಗಿರ್ಬೇಕು ಅಂದ್ರೆ ಮೂಳೆಗಳು
1: ಗಟ್ಟಿಯಿರ್ಬೇಕು. ದೇಶ ಬಲಿಷ್ಠವಾಗಿ ಗಟ್ಟಿಯಾಗಿರ್ಬೇಕು ಅಂತಂದ್ರೆ ಸ್ವದೇಶ ಕೈಗಾರಿಕಾ ದೃಷ್ಟಿಯಿಂದ ಅದು ಬಲಿಷ್ಠವಾದಾಗ ಮಾತ್ರ ಪ್ರಗತಿ ಸಾಧ್ಯ ಆಗುತ್ತೆ. ಅದಕ್ಕೆ ನಮ್ಮ ಸರ್ವೇಶ್ವರಯ್ಯವರು ಕೈಗಾರಿಕೀಕರಣ ಮೇಲ್ಮ ವಿನಾಶ ಅಂತ ಹೇಳಿದ್ರು. ಸೊ ಈ ಸಂದರ್ಭದಲ್ಲಿ ನಾವು ಹೆಚ್ಚಾಗಿ ಬೃಹತ್ ದೊಡ್ಡ ಪ್ರಮಾಣದ ಕೈಗಾರಿಕೆಗಳಿಗೆ ಹೆಚ್ಚು ಗಮನ ಕೊಡ್ತಾ ಇದ್ವಿ. ಆದ್ರೆ ಈ ಒಂದು ಸರ್ಕಾರ ಬಂದ ಮೇಲೆ ನಮ್ಮಲ್ಲಿ ದೊಡ್ಡ ಬೃಹತ್ ಕೈಗಾರಿಕೆಗಳು ಕಾರ್ಪೊರೇಟ್ ವಲಯದ ಜೊತೆಗೆ ನಮ್ಮಲ್ಲಿ MSME ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳಿಗೆ ಹೆಚ್ಚು ಗಮನ ಕೊಟ್ಟಿದ್ದು ಒಂದು ವಿಶೇಷ ಅಂತ ಹೇಳ್ಬೋದಾಗಿದೆ. ಈ ಸಂದರ್ಭದಲ್ಲಿ MSME ನಮ್ಮಲ್ಲಿ ಈ ಕೊಡುವಾಗ ಸಾಲವನ್ನು ಇದು 4 ಭಾಗ ಮಾಡಿದೆ. ಅದೊಂದು ವಿಶೇಷ ಅಂತ ಹೇಳ್ಬೋದಾಗಿದೆ. ಇದು ಶಿಶು, ಕಿಶೋರ್, ತರುಣ್ ಮತ್ತೆ ತರುಣ್ ಪ್ಲಸ್ ಅಂತ ಸಾಲವನ್ನು 4 ವರ್ಗ ಮಾಡಿದೆ. ಏನು ಈ ಶಿಶು ಅಂದ್ರೆ ಆಗ ತಾನೇ ಒಂದು ಹುಟ್ಟಿದಂತಹ ಸ್ಥಾಪನೆಯಾದ ಕೈಗಾರಿಕೆಗಳು, ಇವುಗಳಿಗೆ ಸರ್ಕಾರ 50,000 ಸಾಲ ಸೌಲಭ್ಯವನ್ನು ನೀಡುತ್ತೆ. ಹೊಸದಾಗಿ ಸ್ಥಾಪನೆ ಆದಂತಹ ಸ್ಟಾರ್ಟ್ಅಪ್ ಕೈಗಾರಿಕೆಗಳಿಗೆ 50,000 ಸಾಲ ಸೌಲಭ್ಯವನ್ನು ಕೊಡುತ್ತೆ. ಇನ್ನು ಕಿಶೋರ್ ಅಂದ್ರೆ ಈಗಾಗಲೇ ಸ್ಥಾಪನೆ ಆಗಿ ಬೆಳವಣಿಗೆ ಹಂತದಲ್ಲಿರುವಂತಹ ಒಂದು ಸಣ್ಣ ಕೈಗಾರಿಕೆಗಳಿಗೆ, ಹೌದು, ಆಗಿರುವಂತಹ ಕೈಗಾರಿಕೆಗಳಿಗೆ 50,000 to 5,00,000 ಸಾಲ ಸೌಲಭ್ಯವನ್ನು ಕೊಡಲಾಗುತ್ತೆ. ನಂತರ ತರುಣ್ ಅಂತಂದ್ರೆ ಅದು ಯುವ ಅಂದ್ರೆ ಅದೆಲ್ಲೋ ಒಂದ್ ಕಡೆ ಸ್ಥಾಪನೆ ಆಗಿ ಬೆಳವಣಿಗೆ ಹಂತದ ಜೊತೆಗೆ, ಹೌದು ಸರ್, ಎಲ್ಲಿ ವಿಸ್ತರಣೆ ಉದ್ಯಮ ಸ್ಥಾಪನೆ ಜೊತೆ ವಿಸ್ತರಣೆ ಒಂದು ಸಣ್ಣ ಕೈಗಾರಿಕೆಗಳಿಗೆ 5,00,000 to 10,00,000 ಸಾಲ ಸೌಲಭ್ಯವನ್ನು ಕೊಡುತ್ತೆ. ಮತ್ತೆ ತರುಣ್ ಪ್ಲಸ್ ಅಂತಂದ್ರೆ ಈಗಾಗಲೇ ಸ್ಥಾಪನೆ ಆಗಿ ಈ ನಮ್ಮಲ್ಲಿ ಸರ್ಕಾರದಿಂದ ಸಾಲ ಸೌಲಭ್ಯವನ್ನ ಅಥವಾ ಮುದ್ರಾ ಯೋಜನೆ ಅಡಿಯಲ್ಲಿ ಸಾಲ ಸೌಲಭ್ಯವನ್ನು ಪಡೆದು ಆ ಮುದ್ರಾ ಸಾಲಗಳನ್ನ ಯಶಸ್ವಿಯಾಗಿ ಮರುಪಾವತಿ ಮಾಡುವಂತಹ ಉದ್ಯಮಗಳಿಗೆ 10,00,000 to 20,00,000 ಸಾಲವನ್ನ ಕೊಡುತ್ತೆ. ಸೊ ಹೀಗೆ ಯಾರು ಸುಲಭವಾಗಿ ಅಥವಾ ಯಶಸ್ವಿಯಾಗಿ ಮರುಪಾವತಿ ಮಾಡ್ತಾರೋ ಸಾಲವನ್ನ, ಸೊ ಅವ್ರಿಗೆ ಹೆಚ್ಚು ಮೊತ್ತದ ಸಾಲವನ್ನು ಕೊಡುವ ಮೂಲಕ ಇನ್ನಷ್ಟು ಅದು ಬಲಿಷ್ಠವಾಗಿ ಬೆಳವಣಿಗೆ ಆಗಕ್ಕೆ, ಉದ್ಯಮ ವಿಸ್ತರಣೆಗೆ, ನಮ್ಗೆಲ್ಲ ಗೊತ್ತಿದೆ ಒಂದು ಉದ್ಯಮ ಸ್ಥಾಪನೆ ಆಯ್ತು ಅಂದ್ರೆ 100,000 ಜನರಿಗೆ ಉದ್ಯೋಗಾವಕಾಶ ಸಿಗತ್ತೆ ಅಂತ ಅರ್ಥ. ಹೀಗೆ ವಿಸ್ತರಣೆಯ ಮೂಲಕ ಒಂದು ಉದ್ಯಮದ ಪ್ರಗತಿಯ ಜೊತೆಗೆ ಸಮಾಜ, ಸಮುದಾಯ ತಂತಾನೆ ಪ್ರಗತಿ ಆಗತ್ತೆ. ಸೊ ಈ ಸಲುವಾಗಿ ನಮ್ಮ ಸರ್ಕಾರ ಈ ಒಂದು ಮುದ್ರಾ ಸಾಲ ಸೌಲಭ್ಯವನ್ನು ಕೊಡ್ತಿರುವಂತದ್ದು ವಿಶೇಷ ಅಂತ ಹೇಳ್ಬೋದಾಗಿದೆ. ಇದು ನಮ್ಮ ಈ ಮುದ್ರಾ ಸೌಲಭ್ಯ ನಮ್ಮ ಆರ್ಥಿಕ ಸಬಲೀಕರಣಕ್ಕೆ ಒಂದು ಪ್ರಮುಖವಾದ ಯೋಜನೆ ಅಂತಾನೆ ಹೇಳ್ಬೋದು. ನೋಡಿ, ನಮ್ಮಲ್ಲಿ MSMEಗೆ 2014 8.5 ಲಕ್ಷ ಕೋಟಿಯಷ್ಟು ಸಾಲವನ್ನು ಕೊಟ್ಟಿದ್ರೆ 2024 27.23 ಲಕ್ಷ ಕೋಟಿಯಷ್ಟು ಸಾಲ ಏರಿಕೆ ಆಗಿರೋದು, ವಿಸ್ತರಣೆ ಆಗಿರೋದು ಒಂದು ಮುಖ್ಯವಾದ ಅಂಶ. ಜೊತೆಗೆ 2024-25 ನಮ್ಮಲ್ಲಿ 33.65 ಲಕ್ಷ ಕೋಟಿ ಸಾಲವನ್ನ ಮಂಜೂರಿಯನ್ನ ಮಾಡಲಾಗಿದೆ. ಅಂದ್ರೆ ನಮ್ಮಲ್ಲಿ ಯಾಕೆ ಅಂತಂದ್ರೆ, ಸೊ ಈ ಮೂಲಕ ನಮ್ಮಲ್ಲಿ ಸಣ್ಣ, ಸೂಕ್ಷ್ಮ, ಮಧ್ಯಮ ಪ್ರಮಾಣದ ಕೈಗಾರಿಕೆಗಳು ಅಭಿವೃದ್ಧಿ ಆಗಲಿ. ಯಾಕಂದ್ರೆ ದೇಶದ ಬೆನ್ನೆಲುಬು ಕೃಷಿ, ಅದರ ಜೊತೆಗೆ ನಮ್ಮ MSMEಗಳು ದೇಶದ ಬೆನ್ನೆಲುಬು ಆಗಿದೆ ಅಂತ ಹೇಳ್ಬೋದಾಗಿದೆ ಸರ್.
0: ಅದರಲ್ಲೂ ಈ MSMEಗಳಿಗೆ ಜಾಸ್ತಿ ಒತ್ತು ಕೊಟ್ಟಿದ್ದು, ಇಂಪಾರ್ಟೆನ್ಸ್ ಕೊಟ್ಟಿದ್ದು ಬಹುಶಃ ಕೋವಿಡ್ ನಂತರದ ಕೂಗು, MSMEಗಳಿಂದ ಬಂದ ಕೂಗು. ಯಾಕೆಂದ್ರೆ ಆ ಟೈಮಲ್ಲಿ MSMEಗಳು ಸಂಪೂರ್ಣವಾಗಿ ನೆಲಕಚ್ಚಲಕ ಸಂದರ್ಭ, ಅದರಿಂದ ಚೇತರಿಸಿಕೊಳ್ಬೇಕು ಅಂದ್ರೆ ಈ ಸಹಾಯ ಬೇಕೇ ಬೇಕಿತ್ತು.
1: ನೋಡಿ ಸರ್, ಈಗ MSMEಗಳು ನಮ್ಮ ಒಟ್ಟು ದೇಶೀಯ GDPಗೆ 31% ಹೆಚ್ಚು ಕೊಡುಗೆಯನ್ನ ಕೊಡ್ತಾ ಇದೆ. ಮತ್ತೆ ನಮ್ಮ ಹೆಚ್ಚು ರಫ್ತು ಮಾಡ್ತಿರುವಂತ ವಸ್ತುಗಳಲ್ಲಿ MSME ವಸ್ತುಗಳ ಒಂದು ಪಾಲು 48% ಹೆಚ್ಚಿದೆ. ಮತ್ತು ಒಟ್ಟು ಉದ್ಯೋಗಾವಕಾಶ ಸೃಷ್ಟಿಯಲ್ಲಿ ಸುಮಾರು 37.82 ಕೋಟಿಯಷ್ಟಿಗಿಂತ ಹೆಚ್ಚು ಉದ್ಯೋಗಾವಕಾಶಗಳನ್ನು ನಮ್ಮ MSME ನೀಡಿದೆ ಅಂತ ಹೇಳ್ಬೋದು. ನಮ್ಮ ಭಾರತದಾದ್ಯಂತ ನಮ್ಮಲ್ಲಿ ಒಂದು 8 ಲಕ್ಷಕ್ಕಿಂತಲೂ ಹೆಚ್ಚು MSME ಘಟಕಗಳು ಸ್ಥಾಪನೆ ಆಗಿದೆ. ಅದರ ಜೊತೆಗೆ ಆನ್ಲೈನ್ ಮೂಲಕ ಅನೇಕ MSMEಗಳು ನೋಂದಾವಣೆಯನ್ನು ಮಾಡಿಕೊಂಡಿದೆ ಅಂದಾಗ, ನಮ್ಮಲ್ಲಿ ಜನ ಹೇಗೆ ಒಂದು ಉತ್ತೇಜನ ಕೊಟ್ಟಾಗ ಹೇಗೆ ಮುಂದೆ ಬರ್ತಾರೆ, ಸ್ವಉದ್ಯೋಗ ಅಥವಾ ಉದ್ಯಮಶೀಲತೆ, ಸ್ವಾವಲಂಬನೆ ಗಳಿಸೋಕ್ಕೆ ಹೇಗೆ ಪ್ರಯತ್ನಶೀಲರಾಗ್ತಾರೆ, ಆತ್ಮನಿರ್ಭರ ನಡೆಸೋದಕ್ಕೆ ಹೇಗೆ ಸಾಕ್ಷಿ ಅನ್ನೋದಕ್ಕೆ ಇದೊಂದು ಉತ್ತಮವಾದ ಯೋಜನೆ ಸರ್.
0: ಅಂದ್ರೆ ಈಗ ನಾವು ಆಮದಿಗಿಂತ ಹೆಚ್ಚು ರಫ್ತು ಮಾಡ್ತಾ ಇದ್ದೀವಿ.
1: ಹೌದು ಸರ್, ಹೌದು.
0: ಬೇರೆ ದೇಶಗಳಿಗೆ ಎಷ್ಟೋ ಸಹಾಯ ಹಸ್ತವನ್ನ ಚಾಚಿರುವಂತ ಉದಾಹರಣೆಗಳಿದ್ದಾವೆ ಈ ಕಾರ್ಯಕ್ರಮಗಳ ಮೂಲಕ. ಈ ವಿದೇಶಗಳಿಗೆ ನೀಡುವಂತ ಸಹಾಯ ಅಥವಾ ವಿದೇಶಗಳಿಂದ ನಾವು ಪಡ್ಕೊಳ್ತಕ್ಕಂತ ಸಹಾಯಕ್ಕೆ G20 ಅಥವಾ ವಿದೇಶಿ ನೇರ ಹೂಡಿಕೆ ಕೂಡ ಮುಖ್ಯ ಕಾರಣ ಆಗುತ್ತೆ. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ಮೇಡಮ್.
1: ಯಾವ ದೇಶವೂ ಸ್ವಾವಲಂಬಿ ಅಲ್ಲ ಸರ್, ನಾವು ಪ್ರತಿಯೊಂದು ವಿಷಯದಲ್ಲೂ ಬೇರೆ ದೇಶದ ಮೇಲೆ ಅವಲಂಬನೆ ಆಗ್ಲೇಬೇಕಾಗತ್ತೆ. ಇನ್ನು ಅಭಿವೃದ್ಧಿ ಸಾಧಿಸಬೇಕು, ಪ್ರಗತಿ ಸಾಧಿಸಬೇಕು, ಯೋಜನೆಗಳು ಬಹೋನ್ನತವಾಗಿದೆ. ಆದರೆ ಎಲ್ಲ ಯೋಜನೆಗಳನ್ನು ನಾನು ಜಾರಿಗೊಳಿಸಬೇಕು ಅಂದರೆ ಅತ್ಯಕ್ಕೆ ಅತ್ಯವಶ್ಯಕವಾಗಿ

0: ಬಂಡವಾಳ ಬೇಕೇ ಬೇಕು.
1: ಸೊ
0: ನನ್ನಲ್ಲಿ ಕೊರತೆ ಇದ್ದಾಗ ನಾನು ಖಂಡಿತ ನಾನು ವಿದೇಶಗಳಿಂದ ಪಡೆಯೋದ್ರಲ್ಲಿ ತಪ್ಪೇನೂ ಇಲ್ಲ, ಆದ್ರೆ ಅದನ್ನ ತೀರಿಸುವಂತಹ, ಮರುಪಾವತಿ ಮಾಡುವಂತಹ, ಅಥವಾ ಆ ಒಂದು ಗೌರವವನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡಬೇಕಾಗತ್ತೆ. ಸೊ ಈ ಸಂದರ್ಭದಲ್ಲಿ ನಮ್ಮಲ್ಲಿ ಈ ವಿದೇಶಿ ನೇರ ಹೂಡಿಕೆ ಮುಖ್ಯ ಪಾತ್ರ ವಹಿಸಿದೆ. ಸೊ ಇಂತಹ ಸಂದರ್ಭದಲ್ಲಿ ಮೇಕ್ ಇನ್ ಇಂಡಿಯಾ ಅಂತ ನಾವು ಹೇಳ್ಬೋದು, ನಮ್ಮಲ್ಲಿ ಈಸಿ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ, ಅಂದ್ರೆ ನಮ್ಮ ಭಾರತ ಸರ್ಕಾರ ಹೇಗೆ ಬಿಸ್ನೆಸ್ ಅನ್ನ ನಾವು ಈಸಿಯಾಗಿ ಮಾಡಬೇಕು ಅನ್ನೋ ಕೆಲವು ಸುಧಾರಣೆಗಳು ಅವಶ್ಯಕತೆ ಇದೆ. ನೋಡಿ, ಕಾರ್ಮಿಕರ ಕಾನೂನುಗಳ ಸುಧಾರಣೆ ಇರಬಹುದು, ತೆರಿಗೆ ವ್ಯವಸ್ಥೆ ಸರಳೀಕರಣ ಇರಬಹುದು, GST ಇರಬಹುದು, ಅಥವಾ ಡಿಜಿಟಲ್ ಕ್ರಾಂತಿ ಇರಬಹುದು, ಇವೆಲ್ಲವುಗಳಿಂದ FDI ವಿಶ್ವಾಸ ಹೆಚ್ಚಾಗಿ ನಮ್ಮಲ್ಲಿ ಬಹುತೇಕವಾಗಿ ಇಂದು ಎಲ್ಲಾ ದೇಶಗಳು ನಮ್ಮ ಭಾರತದಲ್ಲಿ ಹೆಚ್ಚಾಗಿ ಹೂಡಿಕೆಯನ್ನ ಮಾಡ್ತಾ ಇದೆ ಅಂತ ಹೇಳ್ಬಹುದಾಗಿದೆ. ವಿಶ್ವದ ಹೂಡಿಕೆಯತ್ತ ನಮ್ಮ ಭಾರತದತ್ತ ಗಮನ ಹರಿಸ್ತಿರೋದು ಅನ್ನೋದು ಒಂದು ವಿಶೇಷವಾದ ಅಂಶ ಆಗಿದೆ. ನೋಡಿ, ನಮ್ಮಲ್ಲಿ ನೇರ ವಿದೇಶಿ ಹೂಡಿಕೆ 2013-14 ಸುಮಾರು $36 ಬಿಲಿಯನ್ ಇತ್ತು. ಈಗ 2024-25 ಅಂಕಿಅಂಶಗಳು ನೋಡಿದಾಗ $81.04 ಬಿಲಿಯನ್ಗೆ ಹೆಚ್ಚಾಗಿದೆ ಅಂದಾಗ ಸುಮಾರು 14% ಅಷ್ಟು ವಿದೇಶಿ ಹೂಡಿಕೆ ನಮ್ಮಲ್ಲಿ ಹೆಚ್ಚಾಗ್ತಿದೆ, ಅದು ಗಮನಿಸಬೇಕಾಗಿರುವ ಅಂಶ. ಮತ್ತೆ ನಮ್ಮಲ್ಲಿ April 2000 2024 ಭಾರತಕ್ಕೆ ಬಂದ FDI ಹರಿವು ಎಷ್ಟಿದೆ ಅಂದ್ರೆ $1 ಟ್ರಿಲಿಯನ್ಗಿಂತಲೂ ಹೆಚ್ಚಾಗಿದೆ. ಸೊ ಇದು ಜಾಗತಿಕ ಹೂಡಿಕೆಯ ಒಂದು ಸುರಕ್ಷಿತ ತಾಣವಾಗಿಯೂ ಸಹ ನಮ್ಮ ಭಾರತ ಮಾರ್ಪಾಡಾಗಿದೆ ಅಂತ ಹೇಳುವಂತದ್ದು ಬಹಳ
1: ಖುಷಿಯಾಗಿದ್ದಂತ ಅನೇಕ ನಿರ್ಬಂಧಗಳನ್ನು ಸರಳೀಕರಣ
0: ಉದಾರೀಕರಣ ಅಂತಾನು ಹೇಳಬಹುದು. ನಮ್ಮಲ್ಲಿ ಉದಾರೀಕರಣ,
1: ನಾವು ಇನ್ವೆಸ್ಟ್ ಮಾಡಬೇಕು ಅನ್ನೋರಿಗೆ ಭಾರತದ ಕಡೆ ಒಂದ್ಸರಿ ನೋಡೋಣ
0: ನೋಡೋಣ.
1: ಯಾಕೆಂದ್ರೆ ಇವೆಲ್ಲವೂ ಕೂಡ ಸರಳಗೊಳಿಸೋದ್ರಿಂದ, ಸುಗಮಗೊಳಿಸಿರೋದ್ರಿಂದ ನಿರ್ಬಂಧ ಇದೆ,
0: ಆದ್ರೆ ಅದನ್ನ ಒಂದು ಸುರಕ್ಷಿತ ನಮ್ಮ ದೇಶದ ಸುರಕ್ಷತೆಯನ್ನ, ಆರೋಗ್ಯವನ್ನು, ಭದ್ರತೆನ ಗಮನದಲ್ಲಿ ಇಟ್ಟುಕೊಂಡು ಸೊ ಅವುಗಳ ಬೆಳವಣಿಗೆ ಮೂಲಕ ನಮ್ಮ ದೇಶದ ಬೆಳವಣಿಗೆಗೆ ಏನ್ ಬೇಕು ಅವೆಲ್ಲ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿ ಕೊಡುತ್ತಾ ದೇಶವನ್ನ ಮುನ್ನಡೆಸುವಂತ ಒಂದು ಪ್ರಯತ್ನವನ್ನ ಮಾಡಿ.
1: ಹಾಗಾಗಿ Group 20 ಇದರಲ್ಲಿ ನಾವು ಅಗ್ರಗಣ್ಯ ರಾಷ್ಟ್ರವಾಗಿ ಗುರುತಿಸಿಕೊಳ್ತಾ ಇದ್ದೀವಿ.
0: ಹೌದು ಸರ್, ನೋಡಿ, G20 Group 20 ನಮ್ಮ ಭಾರತ 2023 ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದು ಒಂದು ವಿಶೇಷ ಅಂತಾನೆ ಹೇಳ್ಬೋದು. ಮತ್ತೊಂದು ವಿಶೇಷ ಏನು ಅಂದ್ರೆ, ಈ G20 ಇದೇನು ವಿಶ್ವ ವ್ಯಾಪಾರ ಆಗತ್ತೆ, ಅದರ ಶೇಕಡ 75% ವ್ಯಾಪಾರ ಈ G20 ಇಂದಾನೆ ಆಗತ್ತೆ ಅನ್ನೋದು ಒಂದು ಗಮನಿಸಬೇಕಾಗಿರುವ ಅಂಶ ಸರ್. ಅದ್ರ ಜೊತೆಗೆ ಇಡೀ ವಿಶ್ವದ ಆದಾಯದಲ್ಲಿ 85% ಆದಾಯ ಸಂಚಲನ ಆಗ್ತಿರುವಂತಹದ್ದು ಈ G20 ದೇಶಗಳಿಂದಾನೆ. ಮತ್ತೆ 2/3 ಜನಸಂಖ್ಯೆ ಈ ಒಂದು G20 ಇರುವಂತದ್ದು ಮತ್ತೊಂದು ವಿಶೇಷ ಅಂತ ಹೇಳ್ಬೋದಾಗಿದೆ. ಸೊ ಇಂತಹ ಸಂದರ್ಭದಲ್ಲಿ ನಮ್ಮ ಭಾರತ
1: ವಿಶ್ವದ ಜನಸಂಖ್ಯೆಯಲ್ಲಿ 2/3
0: ಹೌದು ಅಷ್ಟು ಈ ಒಂದು G20 ರಾಷ್ಟ್ರಗಳಿದೆ. ಅಭಿವೃದ್ಧಿ ಹೊಂದಿದ ದೇಶಗಳ ಜೊತೆಗೆ ಉದಯೋನ್ಮುಖವಾಗಿ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಇದರಲ್ಲಿ ಈ ಗ್ರೂಪ್ ನಲ್ಲಿ ಇರುವಂತದ್ದು. ಸೊ ಇಂತಹ ಸಂದರ್ಭದಲ್ಲಿ ನಮ್ಮ ಭಾರತ ವಿಶ್ವ ಗುರುವಾಗಲು ಹೊರಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇಡೀ ವಿಶ್ವದ ಕಣ್ಣು ಈಗ ನಮ್ಮ ಭಾರತದ ಕಡೆ ಗಮನ ಇದೆ. ಯಾಕೆ ಅಂತಂದ್ರೆ ವಿಶ್ವದ ಪ್ರಮುಖ ರಾಷ್ಟ್ರಗಳಿಗೆ ಆರ್ಥಿಕ ವೇದಿಕೆಯಾಗಿ ನಮ್ಮ ಭಾರತನು ಬಲಗೊಳ್ಳುತ್ತಿದೆ, ಪ್ರಗತಿ ಆಗ್ತಿದೆ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಇದು ನಮ್ಮ ಜಾಗತಿಕ ನಾಯಕತ್ವದ ಬಲ ಹೆಚ್ಚಾಗ್ತಿದೆ, ಜೊತೆಗೆ G20 ನಮ್ಮ ಭಾರತ ಅಭಿವೃದ್ಧಿಶೀಲ ರಾಷ್ಟ್ರಗಳ ಪರವಾಗಿ ಧ್ವನಿ ಎತ್ತಾ ಇದೆ. ಅಷ್ಟೇ ಅಲ್ಲ, ನಮ್ಮ ಇಡೀ ವಿಶ್ವದ ರಾಷ್ಟ್ರಗಳ ಆರ್ಥಿಕ ಮತ್ತೆ ಭದ್ರತಾ ಸಹಕಾರಕ್ಕೆ ವೃದ್ಧಿಸಲು ಇದು ಪ್ರಯತ್ನವನ್ನು ಮಾಡ್ತಾ ಇದೆ. ಅಂದ್ರೆ ನಮ್ಮಲ್ಲಿ ಸುಸ್ಥಿರ ಅಭಿವೃದ್ಧಿ, ವಿಶೇಷವಾಗಿ ನಮ್ಮಲ್ಲಿ ಇದೊಂದು ಥೀಮ್ ಇದೆ ಸರ್. ನಮ್ಮ ಭಾರತ ಅಧ್ಯಕ್ಷತೆಯನ್ನು ವಹಿಸಿಕೊಂಡಾಗ G20 ಅದೊಂದು ಘೋಷಣೆಯನ್ನ ಮಾಡ್ತು. ಏನು ಅಂತಂದ್ರೆ, 1 World 1 Family 1 Future ಅಂತ, ಒಂದೇ ಭೂಮಿ ಒಂದೇ ಕುಟುಂಬ ಒಂದೇ ಭವಿಷ್ಯ ಅಂತ. ಅದು ವಸುದೈವ ಕುಟುಂಬಕಂ ಅಂತಾನು ಹೇಳ್ಬೋದು. ಅದರಿಂದ ಸುಸ್ಥಿರ ಅಭಿವೃದ್ಧಿ, ಯಾಕೆ ಇರುವುದೊಂದೇ ಭೂಮಿ, ಈ ಭೂಮಂಡಲದಲ್ಲಿ ಮಾತ್ರ ಸಕಲ ಜೀವರಾಶಿಗಳು ಜೀವಯೋಗ್ಯವಾಗಿರುವಂತಹ ಪ್ರದೇಶ, ಆದ್ರಿಂದ ಇದನ್ನು ಉಳಿಸಿ ಬೆಳೆಸಿ ಸಂರಕ್ಷಣೆ ಮಾಡಬೇಕು, ಸುಸ್ಥಿರ ಅಭಿವೃದ್ಧಿ ಸಾಧಿಸಬೇಕು, ನಮ್ಮ ಮುಂದಿನ ಪೀಳಿಗೆಯೂ ಸಹ
1: ಅಭಿವೃದ್ಧಿನೂ
0: ಆಗ್ಬೇಕು.
1: ಅಭಿವೃದ್ಧಿ ಒಂದೇ ಅಲ್ಲ,
0: ಹೌದು,
1: ಅಭಿವೃದ್ಧಿಯ ಜೊತೆ ಜೊತೆಗೆ ಈ ಸುಸ್ಥಿರತೆಯನ್ನ,
0: ಹೌದು,
1: ಈ ಭೂಮಂಡಲವನ್ನ ಉಳಿಸಿಕೊಳ್ಳಬೇಕು,
0: ಪರಿಸರದ ಸಂರಕ್ಷಣೆ ಮಾಡುವ ದಿಸೆಯಲ್ಲಿ ಎಲ್ಲರನ್ನೂ ಒಳಗೊಳ್ಳುವಿಕೆ ದೃಷ್ಟಿಯಲ್ಲಿ ಇದು ಪ್ರಯತ್ನಗಳನ್ನು ಮಾಡ್ತಿರೋದು ಒಂದು ಮುಖ್ಯವಾದ ಅಂಶ ಸರ್. ಸೊ ಜೊತೆಗೆ ಇಡೀ ನಮ್ಮ ಭಾರತದಲ್ಲಿ ಹೇಗೆ UPI ಮತ್ತೆ ಆಧಾರ್ ಮಾದರಿಯಲ್ಲೇ ವಿಶ್ವದಲ್ಲೂ ಸಹ ಇದು ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕುರಿತು ಜಾಗತಿಕವಾಗಿ ಇದು ಗಮನವನ್ನ ಸೆಳೆಯುತ್ತಾ ಇದೆ. ಜೊತೆಗೆ ನಮ್ಮ ಭಾರತ ಈಗಾಗಲೇ ಹೇಳಿದ್ನಲ್ವ ಸರ್, ಹವಾಮಾನ ಇರ್ಬೋದು ಅಥವಾ ನಮ್ಮಲ್ಲಿ ಆರ್ಥಿಕ ಸ್ಥಿರತೆ ಇರ್ಬೋದು, ಸೊ ಇವೆಲ್ಲಗಳ ಕಡೆ ಇದು ಹೆಚ್ಚು ಗಮನವನ್ನ ವಹಿಸ್ತಾ ಇದೆ. ಸೊ ಇದು G20 ನಮ್ಮ ಭಾರತ ಒಂದು ಮುಖ್ಯ ಪಾತ್ರನ ವಹಿಸ್ತಾ ಇದೆ.
1: ಭಾರತದ ಕಡೆ ಬಹಳ ಭರವಸೆಯಿಂದ ನೋಡುವಂತ ರಾಷ್ಟ್ರಗಳಿದಾವೆ.
0: ಹೌದು ಸರ್,
1: ಈಗ ನಮ್ಗೆ ಮುಂದಿನ ಗುರಿ ವಿಕಸಿತ ಭಾರತದ ಪರಿಕಲ್ಪನೆ, ಅಭಿವೃದ್ಧಿಯ ಪರ್ವವನ್ನ ಸಾಧಿಸ್ತಾನೆ ಆ ಗುರಿಯ ಕಡೆ ನೋಡಬೇಕಾಗುತ್ತೆ. ಈಗ ತುಂಬಾ ಜನ ನಾವು ವಿಶ್ವದ ಬಲಿಷ್ಠ ರಾಷ್ಟ್ರಗಳ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿದ್ದೀವಿ.

0: ಹೌದು ಸರ್.
1: ಎಲ್ಲಿದ್ದೀವಿ?
0: ನಾಲ್ಕನೇ ಸ್ಥಾನದಲ್ಲಿ ಇದೀವಿ ಸರ್. ನಮ್ಮಲ್ಲಿ ಲಾಸ್ಟ್ ಡೇ ನಮ್ಮಲ್ಲಿ 5ನೇ ಸ್ಥಾನದಲ್ಲಿ ಇತ್ತು, ಸೂಪರ್ ಪವರ್ ಟಾಪ್ 5 ಕಂಟ್ರಿ ಆಗಿತ್ತು. ಈಗ ನಮ್ಮಲ್ಲಿ 4ನೇ ಸ್ಥಾನದಲ್ಲಿ ಇರುವಂತದ್ದು ಖುಷಿಯ ಸಂಗತಿ. ಇನ್ನೂ ಅದು ಮುಂದಿನ ದಿನಗಳಲ್ಲಿ ಮುಂದಿನ ಇನ್ನೂ ಉತ್ತಮ ಸ್ಥಾನವನ್ನು ಪಡೆದುಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದೆ. ಅಥವಾ ವಿಶ್ವ ಆರ್ಥಿಕ ತಜ್ಞರು ಚಿಂತಕರು ಒಂದು ಉತ್ತಮ ಭವಿಷ್ಯ ನುಡಿತಾ ಇದೆ, ನಮ್ಮ ಭಾರತ ಇನ್ನೂ ಸೂಪರ್ ಪವರ್ ಕಂಟ್ರಿ ಆಗತ್ತೆ ಅಥವಾ ಆರ್ಥಿಕವಾಗಿ ಅತಿ ಶೀಘ್ರವಾಗಿ ಅಭಿವೃದ್ಧಿ ಹೊಂದುವ ರಾಷ್ಟ್ರವಾಗಲಿದೆ, ಮೂರನೇ ರಾಷ್ಟ್ರವಾಗಲಿದೆ ಸಾಧ್ಯತೆಗಳಿದೆ. 2047 ಇಸ್ವಿಗೆ ಗೊತ್ತಿದೆ ಅಲ್ವಾ ಸರ್, ನಮ್ಮ ಭಾರತ ಸ್ವತಂತ್ರವನ್ನು ಗಳಿಸಿಕೊಂಡು ಒಂದು ಶತಮಾನ 100 ವರ್ಷಗಳ ಒಂದು ಸವಿ ನೆನಪು ಆಗೋಷ್ಟರಲ್ಲಿ ಇದು ನಮ್ಮ ಭಾರತವು ಸಹ ಒಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರ, ಈಗ ಅಭಿವೃದ್ಧಿಶೀಲ ರಾಷ್ಟ್ರ, ಮುಂದೆ ಅಭಿವೃದ್ಧಿ ಹೊಂದಿದ ದೇಶವಾಗುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ಬಹುಶಃ ಎಲ್ಲಾ ಕಾರ್ಯಕ್ರಮಗಳನ್ನ ನಾವು ಬಹಳ ವ್ಯವಸ್ಥಿತವಾಗಿ ಜಾರಿಗೆ ತಂದ್ರೆ, ಅನುಷ್ಠಾನಗೊಳಿಸಿದ್ರೆ ನಿಜವಾದ ಫಲಾನುಭವಿಗಳಿಗೆ ಅದು ಯಾರ್ಯಾರ ಸಲುವಾಗಿ ನೀತಿ ನಿಯಮಗಳನ್ನ ಕಾನೂನುಗಳನ್ನ ಯೋಜನೆ ಕಾರ್ಯಕ್ರಮ ಕೊಂಡಿದಾರೋ ಅವರಿಗೆ ನೇರವಾಗಿ ತಲುಪುವಂತೆ ಮಾಡಿದ್ರೆ ಬಹುಶಃ ಈ ಕನಸು ನನಸಾಗತ್ತೆ.
1: ಇದರ ಮೂಲಕ ಬಡತನ ನಿರ್ಮೂಲನೆ ಕೂಡ ಒಂದು ಆದ್ಯತೆಯಾಗಿತ್ತು ಸರ್ಕಾರಕ್ಕೆ, ಒಂದು ಸವಾಲಾಗಿತ್ತು, ಆದ್ಯತೆಯಾಗಿ ಅದನ್ನು ತಗೊಂಡು ಇವತ್ತು ಬಡತನ ರೇಖೆಯಿಂದ ಮುಖ್ಯವಾಹಿನಿಗೆ ಬರುವಂತ ಜನರ ಸಂಖ್ಯೆ ಜಾಸ್ತಿ ಆಗಿದೆ.
0: ಹೌದು ಸರ್, ಹೌದು,
1: ನಿಜವಾಗ್ಲೂ ಕೂಡ ಅದೊಂದು ಹೆಗ್ಗಳಿಕೆ ವಿಚಾರ.
0: ಹೌದು ಸರ್,
1: ಆರ್ಥಿಕ ಅಭಿವೃದ್ಧಿ ಈ ಒಂದು ತೀರಾ ಬಡತನದಲ್ಲಿರತಕ್ಕಂಥ ಅಥವಾ
0: ಬಡತನ
1: ಗುಂಪಿನಲ್ಲಿರತಕ್ಕಂಥ ಜನರ ಬದುಕಿನಲ್ಲೂ ಕೂಡ ಆರ್ಥಿಕ ಸಬಲೀಕರಣವನ್ನ ತರಬೇಕು.
0: ಹೌದು ಸರ್,
1: ಸರ್ಕಾರ ಅದಕ್ಕೆ ಆದ್ಯತೆಯನ್ನು ಕೊಡುತ್ತೆ.
0: ಮುಖ್ಯವಾಗಿ ನಾರಿ ಶಕ್ತಿ ಎನ್ಬಹುದು ಹೆಣ್ಮಕ್ಳು, ಯಾಕಂದ್ರೆ ನಮ್ಮಲ್ಲಿ ನಮ್ಮೆಲ್ಲ ಗಾಂಧೀಜಿಯಿಂದ ಅಂಬೇಡ್ಕರ್ ಆದಿಯಾಗಿ ನಮ್ಮಲ್ಲಿ ಒಂದು ಸಮಾಜ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಅಲ್ಲಿ ಲಿಂಗತ್ವ ಸಮಾನತೆ ಅಥವಾ ಸಮತೆಯಾಗಿ ಅಭಿವೃದ್ಧಿ ಆದಾಗ ಮಾತ್ರ ನಮ್ಮ ದೇಶ ಎಲ್ಲ ಒಂದ್ ನೈಜ ಪ್ರಗತಿ ಆಗೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ಬಹುದು. ಸೊ ಈ ದಿಸೆಯಲ್ಲಿ ನಾರಿ ಶಕ್ತಿಯ ಅಭಿವೃದ್ಧಿಗೆ ಮಹಿಳೆಯರ ಸಬಲೀಕರಣದ ಸಲುವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳ್ಬಹುದು ಸರ್. ಅದು ಮುಖ್ಯವಾಗಿ ನಮ್ಮಲ್ಲಿ ಕೆಲವು ಕಾರ್ಯಕ್ರಮಗಳ ಉದ್ದೇಶ ಏನು ಅಂದ್ರೆ ಹೆಣ್ಮಕ್ಕಳನ್ನ ಸ್ವಾವಲಂಬನೆಗೊಳಿಸುವಂತದ್ದು. ಹೇಗೆ? ಉದ್ಯೋಗಾವಕಾಶಗಳು, ಸ್ವಯಂ ಉದ್ಯೋಗ, ಹಣಕಾಸಿನ ಸೇವೆಗಳಿಗೆ ಅವ್ರಿಗೆ ಪ್ರವೇಶಾಧಿಕಾರ, ಅವರ ಪಾಲ್ಗೊಳ್ಳುವಿಕೆ, ಭಾಗವಹಿಸುವಿಕೆ. ಹೌದು ಸರ್, ಅದರ ಜೊತೆಗೆ ಕೌಶಲ್ಯ ಅಭಿವೃದ್ಧಿ, ಸಾಮಾಜಿಕ ಭದ್ರತೆ ಹೆಚ್ಚಿಸುವ ಗುರಿಯನ್ನ ಸರ್ಕಾರ ಹೊಂದಿದೆ. ವಿಶೇಷವಾಗಿ ಹೆಣ್ಮಕ್ಕಳಿಗೆ ಅಂತ ಈಗಾಗಲೇ ನಾವು ಚರ್ಚೆ ಮಾಡಿದ್ವಲ್ಲ ಸರ್, ಮುದ್ರಾ ಯೋಜನೆ. ಅಂದ್ರೆ ಮುದ್ರಾ ಯೋಜನೆಯಲ್ಲಿ 68% ಸಾಲ ಸೌಲಭ್ಯಗಳನ್ನ ನಮ್ಮಲ್ಲಿ ಹೆಣ್ಮಕ್ಳು ಪಡ್ಕೊಂಡಿರೋದು ಒಂದು ವಿಶೇಷವಾದ ಅಂಶ. ಮತ್ತೆ ಎರಡನೇದಾಗಿ ನಮ್ಮಲ್ಲಿ ಈ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ. ಈ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ ಅಡಿಯಲ್ಲಿ ನಮ್ಮಲ್ಲಿ ಎಲ್ಲಾ ಮಹಿಳೆಯರು ವಿಶೇಷವಾಗಿ ಸಾಮಾಜಿಕ ಮತ್ತೆ ಎಲ್ಲರೂ ಆರ್ಥಿಕವಾಗಿ ಎಲ್ಲರೂ ಒಳಗೊಳ್ಳುವಿಕೆಗೆ ನಮ್ಮಲ್ಲಿ ಒಂದು ಮುಖ್ಯವಾದ ಅಂಶ ಅಂತ ಹೇಳ್ಬೋದು. ವಿಶೇಷವಾಗಿ ನಮ್ಮಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅದೊಟ್ಟಿಗೆ ನಮ್ಮಲ್ಲಿ ಯಾರ ನಮ್ಮ ಅಲ್ಪಸಂಖ್ಯಾತ ಇರಬಹುದು, ಎಲ್ಲ ಆದಿವಾಸಿಗಳು ಎಲ್ಲರೂ ಸಹ ಒಳಗೊಂಡು ಈ ಮೂಲಕ ಅವ್ರಿಗೆ ಸಾಲ ಸೌಲಭ್ಯಗಳನ್ನ ಕೊಡುವಂತದ್ದು. ಅದರ ಜೊತೆಗೆ ನಮ್ಮಲ್ಲಿ ಉದ್ಯಮಗಳಿಗೆ 10 ಲಕ್ಷದಿಂದ 1 ಕೋಟಿ ಅವ್ರಿಗೆ ಸಾಲ ಕೊಡ್ತಾ ಇದೆ ಸರ್, ಮಹಿಳೆಯರಿಗೆ. ಮತ್ತೆ ನಮ್ಮಲ್ಲಿ SC/ST ಯಾರು ಉದ್ಯಮಿಗಳಿದ್ದಾರೋ ಇವರೊಳಗೆ ನಮ್ಮ ಸರ್ಕಾರ 10 ಲಕ್ಷದಿಂದ 1 ಕೋಟಿಯವರೆಗೆ ಸಾಲ ಸೌಲಭ್ಯವನ್ನ ಕೊಡ್ತಾ ಇದೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ ಅಡಿಯಲ್ಲಿ. ಅದರ ಜೊತೆಗೆ ಹೊಸ ಹೊಸ ಉದ್ಯಮಗಳನ್ನ ಸ್ಟಾರ್ಟ್ಅಪ್ ಮಾಡೋದು ಹೆಚ್ಚೆಚ್ಚಾಗಿ ಉತ್ತೇಜನ ಕೊಡ್ತಾ ಇದೆ. ಮತ್ತೆ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಇರ್ಬೋದು ಅಥವಾ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಇರ್ಬೋದು, ಈ ಮೂಲಕ ನಮ್ಮ ಹೆಣ್ಮಕ್ಳಿಗೆ ಸ್ವಸಹಾಯ ಗುಂಪುಗಳು, ಸ್ತ್ರೀ ಶಕ್ತಿ ಗುಂಪುಗಳು, ಇವುಗಳ ಮೂಲಕ ಅವ್ರಿಗೆ ನೇರವಾಗಿ ಹಣದ ನೆರವು ಇರ್ಬೋದು, ಸಾಲ ಸೌಲಭ್ಯ ಇರ್ಬೋದು ಅಥವಾ ಕಡಿಮೆ ಬಡ್ಡಿ ದರದಲ್ಲಿ ಅವನ ಜೊತೆಗೆ ಅವರಿಗೆ ತರಬೇತಿ ಕಾರ್ಯಕ್ರಮಗಳು, ಕಾರ್ಯಾಗಾರಗಳು, ಹೌದು ಮಾರುಕಟ್ಟೆ ಸೌಲಭ್ಯ, ಮತ್ತೆ ಸರ್ಕಾರವೇ ನೇರವಾಗಿ ಖರೀದಿಯಲ್ಲಿ ಮುಖ್ಯ ಪಾತ್ರ ವಹಿಸುವಂತದ್ದು. ಹೀಗೆ ಲಕ್ಷಾಂತರ ಮಹಿಳೆಯರು ತಮ್ಮದೇ ಸ್ವಂತ ಆದಾಯ ನೋಡಿ, ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮೂಲಕ ಹೆಣ್ಮಕ್ಳು ಎಷ್ಟೊಂದು ಆರ್ಥಿಕ ಸ್ವಾವಲಂಬನೆ ಅಂದಾಗ ಬಹಳ ಖುಷಿ ಅನ್ಸುತ್ತೆ ನೋಡಿ. ನಮ್ಮ ಹೆಣ್ಮಕ್ಳು ಬಹಳ ಚೆನ್ನಾಗಿ ದೊರೆಯುವ ಸೌಲಭ್ಯಗಳನ್ನ ಬಳಸಿಕೊಂಡು ಬಹಳ ವೇಗವಾಗಿ ಪ್ರಗತಿಯ ಹಾದಿಯಲ್ಲಿ ಹೋಗ್ತಿದ್ದಾರೆ. ಸೊ ಇದು ಖುಷಿಯ ಸಂಗತಿ ಸರ್. ವಿಶೇಷವಾಗಿ ಉಜ್ವಲ ಯೋಜನೆ ನಾವು ಹೇಳಿದ್ ಬಡ ಹೆಣ್ಮಕ್ಳು, ನಮ್ಮೆಲ್ಲ ಒಂದ್ ಕಡೆ ಹಳ್ಳಿಗಳಲ್ಲಿ ಆರೋಗ್ಯ ಅಥವಾ ಕಣ್ಣಿನ ಸಮಸ್ಯೆ, ಸಾಕಷ್ಟು ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳಿಂದ ನಳಿತಾ ಇದ್ರು. ಸೊ ಈ ಮೂಲಕ ನಮ್ಮಲ್ಲಿ ಬಡ ಮಹಿಳೆಯರಿಗೆ ಉಚಿತ LPG ಸಂಪರ್ಕ ಇರ್ಬೋದು ಅಥವಾ ಅವರಿಗೆ ಜನ್ಧನ್ ಯೋಜನೆ, ಇಲ್ಲೂ ಮಹಿಳೆಯರಿಗೆ ಅವರ ಖಾತೆಗೆ ತೆರೆಯುವಿಕೆ, ನೇರವಾಗಿ ಅವರ ಖಾತೆಗೆ ಹಣ ವರ್ಗಾವಣೆ ಇರ್ಬೋದು, ಈ ಮೂಲಕ ಅವರ ಸ್ವಾವಲಂಬನೆ ಗಳಿಸುವಂತದ್ದು.
1: 12 ವರ್ಷಗಳ ಕೇಂದ್ರ ಸರ್ಕಾರದ ಪಯಣದಲ್ಲಿ ಏನೆಲ್ಲ ಮುಖ್ಯವಾದಂತ ಮೈಲುಗಲ್ಲುಗಳಾಗಿದೆ ಮತ್ತು ಎಷ್ಟು ಪ್ರಗತಿಯಾಗಿದೆ, ಮುಂದೆ ಏನಾಗಬೇಕು, ಮುಂದೆ ಹೋಗ್ಬೇಕಾಗಿರ್ತಕ್ಕಂಥ ಬಹಳ ಮುಖ್ಯವಾದಂಥ ಗುರಿಯನ್ನು ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ರಿ. ಅದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಇದರ ಪರವಾಗಿ ಹಾರ್ದಿಕವಾದಂತಹ ವಂದನೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು ಮೇಡಮ್.
0: ತಾವು ನನ್ನನ್ನು ಆಹ್ವಾನಿಸಿ ಇದಿಷ್ಟು ಮಾಹಿತಿ ಹಂಚಿಕೊಳ್ಳಲು ಅನುವು ಮಾಡಿಕೊಟ್ಟದಕ್ಕೆ ತಮಗೂ ಧನ್ಯವಾದಗಳು ಸರ್. ನಮಸ್ಕಾರ.
2: ಇದುವರೆಗೂ ಕೇಂದ್ರ ಸರ್ಕಾರಕ್ಕೆ 12 ವರ್ಷ

0: ವಿಕಸಿತ ಭಾರತದ ಆರ್ಥಿಕ ಪ್ರಗತಿಗೆ ಹೊಸ ಸ್ಪರ್ಶ, ಈ ಕುರಿತಂತೆ ವಿಶೇಷ ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಡಾ ಆರ್ ರತ್ನಮ್ಮ, ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪದವಿ ಕಾಲೇಜು ತ್ಯಾಮಗೊಂಡ್ಲು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶಿವರಾಮ್, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಸಮಯ 10 ಗಂಟೆಯಾಗಲಿದೆ. ಇನ್ನು ಮುಂದೆ ರಾಷ್ಟೀಯ ಸಂಗೀತ ಕಾರ್ಯಕ್ರಮ. ಋಷಿಕೇಶ್ ಗಾಂಗುರ್ಡೆ ಅವರಿಂದ ಖಯಾಲ್ ಗಾಯನ ಕೇಳುವಿರಿ, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
2: ಸಂಗೀತ ಅಖಿಲ ಭಾರತೀಯ ಕಾರ್ಯಕ್ರಮ ಆಜ್ ಸುನ್ತೆ ಹೇ ಋಷಿಕೇಶ್ ಗಾಂಗುರ್ಡೆ ಜೀ ಕಾ ಶಾಸ್ತ್ರೀಯ ಗಾಯನ್.
3: ದಿಸ್ ಇಸ್ ಆಕಾಶವಾಣಿ. ಇನ್ ಟುನೈಟ್ಸ್ ಬ್ರಾಡ್ಕಾಸ್ಟ್ ಆಫ್ ದ ನ್ಯಾಷನಲ್ ಪ್ರೋಗ್ರಾಮ್ ಆಫ್ ಮ್ಯೂಸಿಕ್ ವಿ ಬ್ರಿಂಗ್ ಟು ಯು ವೋಕಲ್ ರಿಸೈಟಲ್ ಬೈ ಋಷಿಕೇಶ್ ಗಾಂಗುರ್ಡೆ.
2: ಪುಣೆ ಕೆ ಏಕ್ ಸಂಗೀತ ಪ್ರೇಮಿ ಪರಿವಾರ ಮೇ ಜನ್ಮೆ ಋಷಿಕೇಶ್ ಜೀ ಕೋ 5 ವರ್ಷ ಕಿ ಅಲ್ಪಾಯು ಮೇ ಹಿ ಅಪ್ನೆ ಪಿತಾ ಶ್ರೀ ಪುರುಷೋತ್ತಮ ಗಾಂಗುರ್ಡೆ ಸೆ ಸಂಗೀತ ಕಿ ಪ್ರಾರಂಭಿಕ ಶಿಕ್ಷಾ ಪ್ರಾಪ್ತ ಹುಯಿ. ಇಸ್ಕೆ ಪಶ್ಚಾತ್ ಉನ್ಹೊನೆ ಡಾಕ್ಟರ್ ವಿಕಾಸ್ ಕಶಾಲ್ಕರ್ ಔರ್ ಪಂಡಿತ್ ಯಶವಂತ ಬುವಾ ಜೋಶಿ ಸೆ 8 ವರ್ಷೋ ತಕ್ ಗ್ವಾಲಿಯರ್ ಘರಾನೆ ಕೆ ಗಾಯಕಿ ಕೋ ಬಾರಿಕಿಯೋ ಸೆ ಸೀಖಾ. ಇಸ್ಕೆ ಬಾದ್ ಋಷಿಕೇಶ್ ಜೀ ನೆ ITC ಸಂಗೀತ ರಿಸರ್ಚ್ ಅಕಾದಮಿ ಕಿ ಪ್ರತಿಷ್ಠಿತ ಛಾತ್ರವೃತ್ತಿ ಪ್ರಾಪ್ತ ಕಿ ಔರ್ ಕಲ್ಕತ್ತಾ ಮೇ ಗ್ವಾಲಿಯರ್, ಜಯಪುರ್, ಆಗ್ರಾ ಘರಾನೆ ಕೆ ದಿಗ್ಗಜ್ ಪಂಡಿತ್ ಉಲ್ಲಾಸ್ ಕಶಾಲ್ಕರ್ ಕೆ ಸಾನ್ನಿಧ್ಯ ಮೇ ಗುರು ಶಿಷ್ಯ ಪರಂಪರಾ ಕೆ ಅಂತರ್ಗತ 6 ವರ್ಷೋ ತಕ್ ಗಹನ್ ಪ್ರಶಿಕ್ಷಣ ಲಿಯಾ. ಉನ್ನೆ ಬನಾರಸ್ ಘರಾನೆ ಕಿ ವಿದುಷಿ ಗಿರಿಜಾ ದೇವಿ ಜೀ ಸೆ ಠುಮರಿ, ದಾದ್ರಾ ಔರ್ ಕಜರಿ ಜೈಸೆ ಉಪಶಾಸ್ತ್ರೀಯ ರೂಪೋ ಕೋ ಸೀಖನೆ ಕಾ ಸೌಭಾಗ್ಯ ಭೀ ಪ್ರಾಪ್ತ ಹುವಾ.
3: ಬಾರ್ನ್ ಇನ್ ಟು ಅ ಮ್ಯೂಸಿಕ್ ಲವಿಂಗ್ ಫ್ಯಾಮಿಲಿ ಇನ್ ಪುಣೆ, ರಿಷಿಕೇಶ್ ವಾಸ್ ಇನಿಷಿಯೇಟೆಡ್ ಇನ್ ಟು ವೋಕಲ್ ಮ್ಯೂಸಿಕ್ ಅಟ್ ದ ಟೆಂಡರ್ ಏಜ್ ಆಫ್ 5 ಬೈ ಹಿಸ್ ಫಾದರ್ ಶ್ರೀ ಪುರುಷೋತ್ತಮ್ ಗಾಂಗುರ್ಡೆ. He later received extensive training for 8 years from Dr. Vikas Kashalkar and Pandit Yashwant Bua Joshi, learning the intricacies of the Gwalior Gharana. Thereafter, Rishikesh received the prestigious ITC Sangeet Research Academy Scholarship, coming under the tutelage of the stalwart Pandit Ullas Kashalkar. For 6 years, he underwent intense training in the pure Gharana Gayaki of the Gwalior, Jaipur and Agra traditions. He was also fortunate to learn semi-classical forms like Thumri and Dadra from the legendary Vidushi Girija Devi of the Banaras Gharana.
2: Rishikesh Gangurde Akashwani ke A shreni ke gayak kalakar hai. Unki gayaki mein sangeet ka saundarya, bhavyata aur madhurya jhalakta hai jo seedhe shrotaon ke man ko chhu leta hai aur yahi unke gayaki ki visheshta hai. गायन के साथ साथ वे एक कुशल तबला वादक भी है और उन्होंने कई कार्यक्रमों में अपने गुरु पंडित उल्लास कशालकर के साथ तबले पर संगत की है. वर्तमान में वे भारतीय विद्यापीठ पुणे के स्कूल ऑफ परफॉर्मिंग आर्ट्स में सहायक प्राध्यापक के रूप में कार्यरत है.
3: ऋषिकेश गांगुर्डे इज एन ए ग्रेड आर्टिस्ट ऑफ आकाशवाणी एंड इज स्टेडिली कार्विंग अ निश फॉर हिमसेल्फ एज अ घरानेदार वोकलिस्ट who tries to give expression to the beauty, grandeur and sweetness of music so as to touch the human heart, and this is the hallmark of his singing. Beyond his vocal prowess, he is an accomplished tabla player and has even accompanied his guru Pandit Ullas Kashalkar in various concerts. Currently, he serves as an assistant professor in the School of Performing Arts at Bharati Vidyapeeth Pune.
2: आज के कार्यक्रम में ऋषिकेश गांगुर्डे जी को तबले पर संगत कर रहे हैं आशय कुलकर्णी और हारमोनियम पर संगत कर रहे हैं मकरंद खरवंडीकर. अपने गायन का आरंभ वे कर रहे हैं राग बिहागड़ा से. विलंबित रचना 3 ताल में निबद्ध है. बोल है प्यारी पग होले होले. इसके पश्चात वे 3 ताल में ही 2 द्रुत बंदिशें प्रस्तुत करेंगे, निरख छब देखत और Rainu Dina Kaise Kateri.
3: In tonight's program, he is accompanied on the tabla by Shri Ashay Kulkarni and on the harmonium by Shri Makaranda Kharwandikar. Rishikesh begins his vocal recital with Rag Bihagada. The Vilambit composition is set to Teen Tal.

0: किया। उपराष्ट्रपति सीपी राधाकृष्णन और प्रधानमंत्री नरेंद्र मोदी ने भारतीय हॉकी टीम को बधाई दी है। इसके साथ ही ये समाचार बुलेटिन समाप्त हुआ।
1: ಆಕಾಶವಾಣಿ ಧಾರವಾಡ. ನಾಳೆ ಬೆಳಿಗ್ಗೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಬೆಳಿಗ್ಗೆ 6:05ಕ್ಕೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ, 6:25ಕ್ಕೆ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ ಚಿಂತನ, 6:30ಕ್ಕೆ ರೈತರಿಗೆ ಸಲಹೆಗಳು, 6:35ಕ್ಕೆ ಸುನೀತಿ ಪಥ ಕಥಾ ನಾಟಕ ಸರಣಿ, ನಾಟಕ ಹೋಲಿಕೆ ಬೇಡ, ಮೂಲರಚನೆ ಜಗನ್ನಾಥ್ ಜಮದಾರ್, ನಾಟಕ ರೂಪಾಂತರ ಎಎನ್ ನಾಗರಳ್ಳಿ, ಪ್ರಸ್ತುತಿ ಡಾಕ್ಟರ್ ಶಶಿಧರ ನರೇಂದ್ರ. 6:50ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ, ಪ್ರಸ್ತುತಿ ಮಾಯಾರಾಮನ್, ಪ್ರಾಯೋಜಕರು KLSVDIT ಹಳಿಯಾಳ. 7:15ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ನಯನ ದೀಪ, ನಾಳೆಯ ವಿಷಯ ನೇತ್ರದಾನ. ಭಾಗವಹಿಸುತ್ತಾರೆ ಡಾಕ್ಟರ್ ಕೆವಿ ಸತ್ಯಮೂರ್ತಿ, ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಾಯೋಜಕರು ಡಾಕ್ಟರ್ ಎಂಎಂ ಜೋಶಿ, ಕಣ್ಣಿನ ಆಸ್ಪತ್ರೆ ಧಾರವಾಡ. 7:45ಕ್ಕೆ ಸಮಗ್ರ ಆರೋಗ್ಯಕ್ಕಾಗಿ ಯೋಗ ಪ್ರಾಯೋಜಿತ ಸರಣಿ, ಪ್ರಾಯೋಜಕರು ವೇದ ವೆಲ್ನೆಸ್ ಸೆಂಟರ್ ಶಿರ್ಸಿ. 8:00ಗೆ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ 8:30ಕ್ಕೆ ಶಂಕರ್ ಕಬಾಡಿ ಅವರ ವಯಲಿನ್ ವಾದನ ಕೇಳುತ್ತೀರಿ. 9:00ಗೆ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ, ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. 9:05ಕ್ಕೆ ಚೈತ್ರಾ ಭಾಗವತ್ ಅವರಿಂದ ಸುಗಮ ಸಂಗೀತ, 9:15ಕ್ಕೆ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ. 9:30ಕ್ಕೆ ಕರಿಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ, 10:00ಗೆ ಬಾಳಪುತ್ತಿ ಕಾರ್ಯಕ್ರಮದಲ್ಲಿ ರೇಡಿಯೋ ಕೇಳುಕ ಹಾಗೂ ಹಿರಿಯ ನಾಗರಿಕರಾದ ರಾಮಚಂದ್ರ ಧೋಂಗ್ಡೆ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಂಜುಳಾ ಪುರಾಣಿಕ್. 10:15ಕ್ಕೆ ಕಿರುನಾಟಕ ಬಂಗಾರದ ಬಳೆ, ರಚನೆ ಶೈಲಾ ಛಬ್ಬಿ, ನಿರ್ದೇಶನ ಅನಿಲ್ ದೇಸಾಯಿ. 10:30ಕ್ಕೆ ಗಿಳಿಮುಂಡು ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ನರೇಂದ್ರದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ, 11:00ಗೆ ಕಾರ್ಯಕ್ರಮ ಪೋಸ್ಟ್ ಬಾಕ್ಸ್ ನಂಬರ್ 111. ಆಕಾಶವಾಣಿ ಧಾರವಾಡ. ಸಮಯ 11:55 392.16 ಮೀಟರ್ಗಳು ಅಥವಾ 765 kHz ತರಂಗಾಂತರಗಳ ಮೇಲೆ ನಾಳೆಯ ಪ್ರಸಾರ ಬೆಳಿಗ್ಗೆ 5:55ಕ್ಕೆ ಆರಂಭವಾಗುವುದು. ನಮ್ಮ ಡಿಜಿಟಲ್ ಪ್ರಸಾರ 756 kHz ತರಂಗಾಂತರಗಳಲ್ಲಿ ಹಾಗೂ FM 103.3 MHz ಕಂಪನಾಂಕಗಳಲ್ಲಿ ಲಭ್ಯವಿರುತ್ತದೆ. ಕೆಳಗುರೆ ಇನ್ನು ಮುಂದೆ 11:10ದಿಂದ FM ಗೋಲ್ಡ್ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ನಮ್ಮೆಲ್ಲ ಕೆಳಗುರಿಗೂ ಶುಭರಾತ್ರಿ. ಜೈ ಹಿಂದ್.